0: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬರೀ ಬೇಜಾರು ಮರೆ.
3: ಎಂತಕ್ಕ,
2: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
3: ಇತ್ತಲ್ಲ ಮರ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
2: ಆಯುರ್ವೇದ ಹಬ್ಬವ? ಅದೆಂತದ?
4: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ. ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಅದರಲ್ಲಿ ಇವತ್ತು ಆರೋಗ್ಯವೇ ಭಾಗ್ಯ. ನಮ್ ಜೊತೆಗಿದ್ದಾರೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಇದರ ಸಂಸ್ಥಾಪಕರಾಗಿರುವ ಡಾಕ್ಟರ್ ರಾಜೇಶ್ ಬಾಯ್ರಿ ಅವರು. ಸರ್ ನಮಸ್ಕಾರ.
5: ನಮಸ್ಕಾರ,
4: ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಚಿತ್ರಕೂಟ ಅಂದ್ರೆ ಎಂತ ಸರ್? ಅದು
5: ಇದು ನಮ್ಮ ಕುಂದಾಪುರ ತಾಲೂಕಿಗೆ ಚಿತ್ರಕೂಟ.
4: ಓಕೆ.
5: ಇದು ಸುಮಾರು ಕುಂದಾಪುರದಿಂದ 20 ಆಚೆಗೆ ಆಲೂರು ಚಿತ್ತೂರು ಮಧ್ಯದಲ್ಲಿ ಕಳಿ ಅಂತೇಳಿ ಹೇಳಿತ್ತು ಗ್ರಾಮೀಣ ಭಾಗ. ಅಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ಅಂತೇಳಿ ಹೇಳಕ್ಕೆ ಕಳೆದ 2010 ಪ್ರಾರಂಭವಾಗಿ ಇವತ್ತು ಒಂದು ಸುಮಾರು 50 ಒಂದು ಆಯುರ್ವೇದ ಆಸ್ಪತ್ರೆ ಆಗಿ ತಲೆ ನಿಂತಿದೆ.
4: ಓಕೆ.
5: ಹೆಸರು ಹೇಳುವಾಗ ಚಿತ್ರ ಅಂತ ಹೇಳಿದ್ರೆ ಆರ್ಟ್ ಅಂತ ಹೇಳ್ಬಹುದು, ಕೂಟ ಅಂತ ಹೇಳಿದ್ರೆ ಮೀಟ್, ನಾವು ಕ್ರೀಡಾಕೂಟ ಹೇಳ್ತೀವಲ್ಲ. ಸೊ ಚಿತ್ರಕೂಟ ಅಂತ ಹೇಳಿದ್ರೆ ಡಿಫ್ರೆಂಟ್ ಆರ್ಟ್ಗಳು ಒಂದ್ ಕಡೆಗೆ ಇಪ್ಪದ ನಡೆ ಹೇಳಿ. ಅದರಲ್ಲ ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲದು ಸೇರಿ ಒಂದ್ ಕಡೆಗೆ ಇಪ್ಪದೆ ಈ ನಮ್ ಚಿತ್ರಕೂಟ.
4: ವಾವ್, ಇಂಟ್ರೆಸ್ಟಿಂಗ್ ಸರ್. ಅಲ್ಲ, ನಮ್ಗೀಗ ಎಂತಾರು ಆಯುರ್ವೇದ ಆಯುರ್ವೇದ ಚಿಕಿತ್ಸಾಲಯ ಅಂದ ಕೂಡ್ಲೆ ಚಿಕಿತ್ಸೆ ಅಲ್ಲಿ ಒಳಗ್ ಹೋಗುದ್ ಕೂಡ ಒಂದ್ ಆ ಎಣ್ಣೆ ಪುರಿಮಳ ಎಲ್ಲ ಬಪ್ಪುದ, ಹಿಂಗಿಂದೆ ಎಲ್ಲ ಈ ಸೊಪ್ಪಿದೆ ಅಂತಾರು ಅಲ್ಲಿ ಇಪ್ಪುದ, ಮತ್ತೊಂದಿಷ್ಟು ಮದ್ದು ಕಷಾಯ ಅದೆಲ್ಲ ಇಟ್ಕೊಂಡಿಪ್ಪದು ಹೊಡಿ, ಹಾಂಗಿದೆ ಒಂದ್ ಚಿತ್ರಣ ಬತ್ತ. ಆದ್ರೆ ನಿಮ್ ಚಿತ್ರಕೂಟ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಕಾನ್ಸೆಪ್ಟ್ ಹೆಂಗ್ ಹುಟ್ಟಿತು ಸರ್, ಎಲ್ಲಿಂದ?
5: ಇದು ನಂದು ಕಾಲೇಜಿಗೆ ಹೋಪತಿಗೆ ಒಂದು ಆಲೋಚನೆ ಮಾಡಿ 2008 ಒಂದು ಗಿಡ ನಟ್ಟು ಚಿತ್ರಕೂಟನಲ್ಲಿ ಹೇಳಿ ಹೆಸರು ಇಟ್ಟು ಇದನ್ನ ಶುರು ಮಾಡಿದ್ದು 2008.
4: ಕಾಲೇಜಿಗೆ ಹೋಪತಿಗೆ
5: ಫೈನಲ್ ಇಯರ್ ಪತಿಗೆ ಇದನ್ನ.
4: ನೀವು ದೊಡ್ಡ ವಿಷನರಿ ಅನ್ಸುತ್ತೆ ಅಲ್ಲ.
5: ಹಾ, ಒಂದು ಆವಾಗಲಿಕ್ಕೆ 2020 ಹೆಂಗ್ ಇರ್ಕನಲ್ಲಿ ಹೇಳಿ 2008 ಆಲೋಚನೆ ಮಾಡಿ ಅದನ್ನ ಸ್ಟಾರ್ಟ್ ಮಾಡಿದ್ದು.
4: ಓಕೆ.
5: ಸೊ ನೀವು ಹೇಳ್ದ ಹಂಗೆ ಎಲ್ರು ಮನ್ಸಿಗೂ, ನಿಮ್ ಮನ್ಸು ಸೇರಿ ಎಲ್ರು ಮನ್ಸಿಗೂ ಆಯುರ್ವೇದ ಅಂದ್ರೆ ಕೂಡ್ಲೇ ಕಹಿಯಾದ ಕಷಾಯ, ಕಟುವಾದ ಒಂದು ಪಥ್ಯ, ಅದು ಯಾವ್ದೋ ಒಂದು ಎಣ್ಣೆ ಪರಿಸಿ ಎಣ್ಣೆದು ವಾಸನೆ ಅದೋ ಪರಿಮಳು ಹಂಗೆ ಅನ್ನಲ್ಲಿ ಹೇಳುತ್ತೆ. ಆಕ್ಚುಲಿ ಆಯುರ್ವೇದ ಅಂತೇಳಿ ಹೇಳ್ರೆ ಆಯುರ್ವೇದದ ಉದ್ದೇಶ ಕನ್ಕಂಡ್ರೆ ನಾವು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತೀವಿ. ಅಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ರೆ ಒಬ್ಬ ಆರೋಗ್ಯವಂತ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬಹುದು, ಹಾಗೆ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿದ್ರೆ ತನ್ನ ಒಬ್ಬ ರೋಗಿ ತನ್ನ ರೋಗವನ್ನು ಹೇಗೆ ಗುಣಪಡಿಸ್ಕೊಳ್ಬಹುದು. ಸೊ ಆಯುರ್ವೇದ ಅಂತ ಹೇಳಿದ್ರೆ ಕೇವಲ ಔಷಧ ಅಲ್ಲ, ಅದು ಒಂದು ಜೀವನ ಶೈಲಿ ಅಂತ ನಾವು ಲೈಫ್ ಸೈನ್ಸ್ ಅಂತಾನೆ ಹೇಳಿ ಕರಿತೀವಿ. ಸೊ ಆಯುರ್ವೇದ ಅಂತ ಹೇಳಿದ್ರೆ ಬರೀ ಕಹಿ ಕಷಾಯ ಅಲ್ಲ, ಅದೊಂದು ಜೀವನ ಕ್ರಮ. ಆಯು ವೇದ, ಆಯು ಅಂತ ಹೇಳಿದ್ರೆ ಸ್ಪ್ಯಾನ್ ಆಫ್ ಲೈಫ್, ವೇದ ಅಂತ ಹೇಳಿದ್ರೆ ನಾಲೆಜ್, ಸೊ ಆಯುರ್ವೇದ ಅಂತ ಹೇಳಿದ್ರೆ ಲೈಫ್ ಸೈನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಅದ್ರ ಹೇಳುದು ನೀವು ಎಷ್ಟೊತ್ತಿ ಮಲ್ಕಣಕ, ಎಷ್ಟೊತ್ತಿ ಏಳಕ್ಕೆ, ತಿಂದಳೆ ಫಸ್ಟ್ ಎದ್ದೆ ಕೂಡಲೆ ಏನು ಮಾಡಕ, ಬ್ರಷ್ ಹ್ಯಾಂಗ್ ಮಾಡಕ, ಊಟ ಹ್ಯಾಂಗ್ ಮಾಡಕ, ಎಷ್ಟೊತ್ತಿ ಮನಿ ಕಾಣಕ, ಅದ್ ಯಾವ್ಯಾವ ಋತುಗಳಲ್ಲಿ ಯಾವ್ಯಾವ ಸೀಸನ್ ಗಳಲ್ಲಿ ಯಾವ ರೀತಿಯ ಫುಡ್ ತಕೊಂಡ್ಕ, ಅದ್ ಎಲ್ಲದೂ ಹೇಳದು ಆಯುರ್ವೇದ ಶಾಸ್ತ್ರಗೆ ಮಾತ್ರ. ಅದೇ ನಮ್ಮ ಚಿತ್ರಕೂಟದ ವಿಶೇಷ.
4: ಅದೇ ಎಷ್ಟೊತ್ತಿ ಮನ್ಕಣಕ್ಕೆ, ಎಷ್ಟೊತ್ತಿಗೆ ಹೇಳಕ್ ಸರ್?
5: ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೆ ಅಂತ ಹೇಳಿ ಹೇಳಿದ್ರೆ, ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಸುಮಾರು ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲು ಎದ್ದ ನಮ್ಮ ದಿನಚರಿಯನ್ನು ಸ್ಟಾರ್ಟ್ ಮಾಡ್ಕ,
4: ಅಂದ್ರೆ 4:30
5: 6 ಗಂಟೆಗೆ ಸೂರ್ಯೋದಯ ಅಂತ ಹೇಳಿ ಹೇಳಿದ್ರೆ ನೀವೊಂದು 4:25 ಅಂದ್ರೆ 96 ನಿಮಿಷಗಳ ಮೊದಲು ಎದ್ದು ತಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ಕ, ಅದ ಆಯುರ್ವೇದದಲ್ಲಿ ಹೇಳದ್ದು.
4: ಮನಿಕಂದ ಎಷ್ಟೊತ್ತಿಗೆ?
5: ಮನಿಕಂದ ಹೇಳಿದ್ರೆ ಸೂರ್ಯಾಸ್ತದ ಒಳಗಡೆ ನಮ್ಮ ಆಹಾರ ನಾವು ಸೇವನೆ ಮಾಡ್ಕ, ಅದ್ ಆಗಿ ಸುಮಾರು 1-2 ಗಂಟೆ ಹೊತ್ತು ಕಾಲ ನಾವು ಅದನ್ನ ಬಿಡ್ಕ, ಅದಂದ್ರೆ ನಮ್ಮ ಜೀರ್ಣಕ್ರಿಯೆ ಆಗ್ಬೇಕು, ಆಮೇಲೆ ನಾವು ಬೆಡ್ಡಿಗೆ ಹೋಗಿ ಮನಿಕಂತ. ಇವತ್ ಹೆಂಗಾಯ್ತ, ನಾವು 11 ಗಂಟೆಗೆ ಊಟ ಮಾಡ್ತಾ 11:30 ಹೋಗಿ ಮನಿಕಂತ, ಅಷ್ಟೊತ್ತಿಗೆ ಈ ಬ್ಯಾಡ್ದಿದ್ದ ಎಲ್ಲಾ ಕಾಯಿಲೆಗಳು ಒಕ್ಕರ್ಸ್ಕೊಂಡ್ ಶುರುವಾಗ್ತ.
4: ಸೂರ್ಯೋದಯದ ಸೂರ್ಯಾಸ್ತದ ಮುಂಚೆ ಊಟ ಮಾಡಿ
5: ಮುಗಿಸಿ 1-2 ಗಂಟೆ ಹೊತ್ತು ಬಿಟ್ಟು ನೀವು ಮನಿಕಂತ.
4: ಸೂರ್ಯೋದಯದ ಮುಂಚೆ ನಾವ್
5: ಎದ್ದಿರ್ಕ, ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲು ನಾವು ಎದ್ದು ನಮ್ ದಿನಚರಿ ಸ್ಟಾರ್ಟ್ ಮಾಡ್ಕ.
4: ಕಾಣ್ಯಕ ಸೂರ್ಯೋದಯ ಎಷ್ಟೊತ್ತಿಗೆ ಕಂಡು ಅದರಲ್ಲಿ 96 ನಿಮಿಷ ಮೈನಸ್ ಮಾಡ್ಕೊಂಡು ಅದ್ರ ಹಿಂದೆ ಎಷ್ಟೊತ್ತಿಗೆ ಹೇಳಕ, ಆಕ್ಚುಲಿ ತುಂಬಾ ಒಳ್ಳೇದು. ಅಷ್ಟೊತ್ತಿಗೆ ಎದ್ರೆ ನಮ್ಮೊಂದು ಫ್ರೆಶ್ ಮೂಡ್ ಇರುತ್ತಲ್ಲ, ಅವತ್ತಿನ ದಿನ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈಗ ನಿಮ್ಮ ಚಿತ್ರಕೂಟದಲ್ಲಿ ನೀವು ಒಂದ್ರ ಒಟ್ಟಿಗೆ ಬರೀ ಆಸ್ಪತ್ರೆ, ಮದ್ದು, ಚಿಕಿತ್ಸೆ ಇದು ಮಾತ್ರ ಅಲ್ಲ, ಇದ್ರ ಒಟ್ಟಿಗೆ ಪ್ರಕೃತಿಯನ್ನು ಸೇರಿಸ್ಕೊಂಡಿರಿ ನೀವು. ಇದು ಹೆಂಗೆ ಪೂರಕವಾಯ್ತು ನಿಮ್ಮ ಚಿಕಿತ್ಸೆಗೆ ಅಥವಾ ನಿಮ್ಮಲ್ಲಿಗೆ ಬರುವ ಯಾರಿಗೆ ಇರ್ಬೋದು ಅಂತ ಟ್ರೀಟ್ಮೆಂಟ್ ಗೆ ಹೆಂಗೆ ಅಂತ
5: ಅಂದ್ರೆ, ಪ್ರಕೃತಿ ಅನ್ನುವಂಥದ್ದು ಎಲ್ಲದು ನಮ್ಗೆ. ವೇದ ಪುರಾಣ ಕಾಲಗಳಿಂದಲೂ ನಾವು ಪ್ರಕೃತಿಯನ್ನು ಪೂಜಿಸ್ತಾ ಬಂದವರು. ಮರವನ್ನ ಕಲ್ಪವೃಕ್ಷ ಅಂತಾನೋ ಅಥವಾ ಇನ್ನೊಂದು ರೀತಿಯಲ್ಲೋ, ಅಥವಾ ನದಿಯನ್ನ ನದಿಗೆ ಬಾಗಿನ ಕೊಡುವುದೋ ಮತ್ತೊಂದು, ಎಲ್ಲಾ ನದಿಗಳನ್ನು ಸಹ ನಾವು ಪೂಜನೀಯ ಭಾವನೆ ನೋಡ್ತೀವಿ. ಪ್ರಕೃತಿ ಅನ್ನುವಂಥದ್ದು ಬಂದಾವಾಗ ನಮ್ಗೆಲ್ಲೋ ಒಂದು ಪೂಜನೀಯ ಭಾವನೆ ನಮ್ಮ ಜನರಲ್ ಆಗಿ ನಮ್ಗೆ ಬರುವಂತದ್ದು. ಸೊ ಆ ಪ್ರಕೃತಿ ಅನ್ನುವಂಥದ್ದೇ ಆಯುರ್ವೇದ. ಆಯುರ್ವೇದ ಅಂತೇಳಿ ಹೇಳಿದ್ರೆ ಕೇವಲ ಮೆಡಿಸಿನ್ಸ್ ಮತ್ತೊಂದು ಅಂತೇಳಿ ಹೇಳಿ ಅಲ್ಲ, ಇದು ಒಂದು ನೇಚರ್. ನಿಮ್ಮ ಕಾಮ್ ಆಗಿರುವಂತಹ ಒಂದು ಎನ್ವೈರ್ಮೆಂಟ್ ಇದ್ರೆ, ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ಒಂದು ಪ್ರಕೃತಿ ನಿಮ್ಮ ಸುತ್ತಮುತ್ತ ಇದೆ, ಅದೇ 50% ಆಫ್ ಡಿಸೀಸ್ ಅನ್ನ ಹೀಲ್ ಮಾಡ್ತಾ ಹೋಗ್ತದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಕಾಮ್ ಆದಂತಹ ಎನ್ವೈರ್ಮೆಂಟ್ ಆ ನಮ್ಮ ಚಿತ್ರ ಕೊಡ್ದಾಗಿತ್ತು. ಬಂದಳಿಕೆ ನಿಮ್ಗೊಂದು ಮನಸ್ಸು ಶಾಂತಿ ಸಿಗುತ್ತೆ. ಅಲ್ಲೊಂದು 200-250 ಜಾತಿಯ ಔಷಧೀಯ ಸಸ್ಯಗಳಿತ್ತು, ಬೇರೆ ಬೇರೆ ಜಾತಿಯ ಔಷಧೀಯ ಸಸ್ಯಗಳಿತ್ತು. ಅಲ್ಲೊಂದು ಗೋಶಾಲೆ ಇತ್ತು. ನಮ್ಮ ಚಿಕಿತ್ಸೆಗೆ ನಮ್ಮ ಅಲ್ಲಿಗೆ ಬಂದ್ರೆ ಹೆಂಗನಲ್ಲಿ ಹೇಳಿದ್ರೆ, ಫಸ್ಟ್ ನಾವು ಹೋಗಿ ಗೋಪೂಜೆ ಮಾಡಕ, ಗೋಪೂಜೆ ಮಾಡಿ ಅವನಿಗೆ ಚಿಕಿತ್ಸೆಗಳನ್ನು ಸ್ಟಾರ್ಟ್ ಮಾಡೋದು. ಹಂಗೆ ನಮ್ಗೆ ಏನ್ ಚಿಕಿತ್ಸೆಗೆ ಏನೆಲ್ಲ ಔಷಧಿ ಬೇಕು ಅಲ್ಲೇ ನಾವು ತಯಾರಿಸ್ತೀವಿ. ಆ ಔಷಧಿ ನಾವು ಹೊರಗಡೆ ಸೇಲ್ ಮಾಡೋಕೆ ಹತ್ತಿಲ್ಲ. ಟೋಟಲ್ ಆಗಿ ಒಂದು 17-18 ಎಕರೆ ಜಾಗದಲ್ಲ ಒಂದು ಕಾಮ್ ಆಗಿ ಇರುವಂತಹ ಒಂದು ಜಾಗ ಅಂದ್ರೆ ನಮ್ದು ಈ ಚಿತ್ರಕೂಟ.
4: ಓ, ಇದರಲ್ಲಿ ಗೋ ಪೂಜೆ ಮಾಡಿಯೇ ಹೋಯ್ಕಂತ. ನೀವು ಹೈನುಗಾರಿಕೆಯನ್ನು ಮಾಡ್ತಿದ್ರಿ ಅಂತ ಹೇಳಿ?
5: ಹೌದು, ಹೈನುಗಾರಿಕೆ ಅಂತ ಹೇಳಿದ್ರೆ ದೇಸಿ ದನಗಳ ಒಂದು ಗೋಶಾಲೆ ನಮ್ಮಲ್ಲಿದೆ. ಆ ದನಗಳದ್ದೇನು ಯಾವುದು ಹಾಲು ಅಥವಾ ತುಪ್ಪ ಯಾವುದು ಹೊರಗಡೆ ಸೇಲಿಗಿಲ್ಲ. ನಮ್ಮ ಬರುವಂತಹ ಚಿಕಿತ್ಸೆಗೆ ಗೆಸ್ಟ್ ಬರ್ತಿರೋದೇ ಅವರಿಗೆ ಚಿಕಿತ್ಸೆಗೋಸ್ಕರ ಬೇಕಾಗಿರುವಂತದ್ದು ನಮ್ಮ ದೇಸಿ ದನಗಳಿಂದ ನಾವು ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡುವಂತದ್ದು ಹಾಗೆ.
4: ಓಕೆ, ಕೃಷಿ ಭೂಮಿಯು ಇತ್ತು ಅದರಲ್ಲಿ?
5: ಹೌದು, ಕೃಷಿ. ನಾವು ಸಾವಯವ ರೀತಿಯಲ್ಲಿ ಸುಮಾರು ತರಕಾರಿಗಳನ್ನ ಬೆಳೆಸ್ತೀವಿ. ಈಗ ನಾಡ್ದು ನೀವು ಬಂದ್ರೆ ಕಾಣ್ಲಕ್ಕ ಮಸ್ತ್ ತರಕಾರಿಗಳನ್ನೆಲ್ಲ ನಾವಲ್ಲಿ ಬೆಳೆಸಿರುತ್ತೆ. ಅದರಿಂದಾನೇ ಆಹಾರಗಳನ್ನ ತಯಾರು ಮಾಡಿ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಸಾವಯವ ರೀತಿಯಾದಂತಹ ಆಹಾರವನ್ನು ಕೊಡುವುದಲ್ಲೇ.
4: ವಾ, ಇದು ಲೈಕ್ ಇತ್ತು ಮಾರೆ. ಈಗ ನೀವು 2008 ಒಂದು ಗಿಡ ನೆಟ್ರಿ, ಚಿತ್ರಕೂಟಕ್ಕೆ ಮುನ್ನುಡಿ ಆದದ್ದು ಅದು ಅಂತ ಹೇಳ್ರಿ.
5: ಹೌದು,
4: ನೀವು BA MS ಮಾಡಿದ್ದ ಸರ್?
5: ಹೌದು, BA MS.
4: ಅದು ಮಾಡಿದ ಕೂಡಲೇ ನೀವು ಇಳಿದದ್ದು ಸೀದಾ
5: ಸ್ವಂತಕ್ಕೆ,
4: ಚಿತ್ರಕೂಟಕ್ಕೆ. ಅಲ್ಲಿಂದ ಇವತ್ತಿನ ತನಕ ಅಂದ್ರೆ ಎಷ್ಟು ವರ್ಷ ಆಯ್ತು?
5: 16 ವರ್ಷ ಆಯ್ತು.
4: 16 ವರ್ಷದಿಂದ ಅದನ್ನ ಬೆಳೆಸ್ಕೊಂಡ್ ಬಂದ್ರಿ ನೀವು. ಈ ಬೆಳೆಸ್ಕೊಂಡ್ ಬಂದ ಈ ಹೊತ್ತಲ್ಲಿ ನೀವು ಒಂದು ಹಬ್ಬನ ಮಾಡ್ತಾ ಇದ್ರಿ.
5: ಹೌದು,
4: ಅದು ಚಿತ್ರಕೂಟ ಆಯುರ್ವೇದ ಹಬ್ಬ. ಎಂತ ಇತ್ತು ಅದರಲ್ಲಿ, ಏ ಗಳಿಕದ?
5: ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನುವಂಥದ್ದು ನಮ್ದು ನಾಡ್ದು 4th October ಇತ್ತು. ಅದರ ವಿಶೇಷತೆ ಅಂತ ಹೇಳಿದ್ರೆ 1ನೇ ಕ್ಲಾಸ್ನವರೆಗಿನ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಇಟ್ಟಿತ್ತು. ಆಯುರ್ವೇದದ ಮಹತ್ವ ಅದರ ಕುರಿತು ಒಂದು ಚಿತ್ರಕಲಾ ಸ್ಪರ್ಧೆ, ಆಯುರ್ವೇದ ಮತ್ತು ಪ್ರಕೃತಿ ಅಂತೇಳಿ ಹೇಳಿ. ಹಂಗೆ 5ನೇ ಕ್ಲಾಸ್ನವರೆಗೆ ಮಕ್ಕಳವರಿಗೆ ಭಾಷಣ ಮತ್ತೆ ಪ್ರಬಂಧ ಇತ್ತು. ಭಾಷಣದಲ್ಲೂ ಪ್ರಸ್ತುತ ಕಾಲಘಟ್ಟದಲ್ಲಿ ಆಯುರ್ವೇದದ ಮಹತ್ವ ಅನ್ನುವಂಥದ್ದು, ಹಾಗೆ ಪ್ರಬಂಧದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಸಾಂಪ್ರದಾಯಿಕ ಆಹಾರ ಮತ್ತು ಆಯುರ್ವೇದದ ಪಾತ್ರ ಅನ್ನುವಂತ ಈ ಎರಡು ಇದ್ರ ಬಗ್ಗೆ ಐದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೆ ಭಾಷಣ ಪ್ರಬಂಧ ಇತ್ತು. ಹಂಗೆ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ನವರಿಗೂ ಸಹ ಅದೇ ರೀತಿಯಲ್ಲಿ ಸೇಮ್ ವಿಷಯ, ಪ್ರಸ್ತುತ ಕಾಲಘಟ್ಟದಲ್ಲಿ ಆಯುರ್ವೇದದ ಮಹತ್ವದ ಇನ್ನುವ ವಿಷಯದಲ್ಲಿ ಭಾಷಣ, ಹಾಗೆ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಸಾಂಪ್ರದಾಯಿಕ ಆಹಾರ ಮತ್ತು ಆಯುರ್ವೇದದ ಪಾತ್ರ ಇದರ ಕುರಿತು ಪ್ರಬಂಧ ಸ್ಪರ್ಧೆ ಇಟ್ಟಿತ್ತು. ಇದಕ್ಕೆ ಪ್ರೈಸ್ ಗಳನ್ನು ಇಟ್ಟಿತ್ತು, ಕ್ಯಾಶ್ ಪ್ರೈಸ್ ಇತ್ತು. ಹಾಗೆ ಈ ಜೆನ್ಸಿಗಳಿಗೆ ಅಂದ್ರೆ ನಮ್ಮ ಯಂಗ್ ಜನರೇಷನ್ಸ್ಗೆ, ಯಾಕಂದ್ರೆ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಹೇಳಿದಾಗ ಬೇಗ ಮನರಟ್ಟಾಗತ್ತೆ. ಈ ಆಯುರ್ವೇದದ ಮಹತ್ವವನ್ನ ಅವರಿಗೆ ಅವರ ಭಾಷೆಯಲ್ಲಿ ತಿಳಿಸಲಿಕ್ಕೋಸ್ಕರ ಒಂದು ರೀಲ್ಸ್ ಕಾಂಪಿಟೇಷನ್ ಸಹ ಇಟ್ಟಿದೀವಿ. ಸೊ ಆಯುರ್ವೇದದ ಮಹತ್ವ, ಜೀವನ ಶೈಲಿಯ ಕುರಿತು ಒಂದು ರೀಲ್ಸ್ ಮಾಡಿ ನಮ್ಮ ಏನು ಅಫಿಷಿಯಲ್ ಅಕೌಂಟ್ ಚಿತ್ರಕೂಟ ಇದ್ರ ಜೊತೆಗೆ ಕೊಲಾಬ್ ಮಾಡಿದಾಗ ಯಾರಿಗೆ ಹೆಚ್ಚು ಲೈಕ್ಸ್ ಬರುತ್ತೆ ಅವರಿಗೆ ಸುಮಾರು 75,000 ರೂಪಾಯಿ, ಅದರಲ್ಲಿ 25,000 ರೂಪಾಯಿ ಕ್ಯಾಶ್, ಒಂದು 50,000 ರೂಪಾಯಿ ಮೌಲ್ಯದ ಆಯುರ್ವೇದದ ಚಿಕಿತ್ಸೆಗಳು ಚಿಕಿತ್ಸೆ ಅವರಿಗೆ ಪಡಿಬೇಕಂತೇಳಿ ಹೇಳಿಲ್ಲ. ಅವ್ರ ಮನೆಯವರು ಯಾರಿಗೋ ಒಂದು ಕಾಲ್ಗಂಟು ನೋವೋ ಬೆನ್ನು ನೋವೋ ಇನ್ನೊಂದು ಎಂಥದ್ದೋ ಇದ್ದಿದ್ರೆ ಅವರಿಗೂ ಅವರು ರೆಫರ್ ಮಾಡಿ ಅವರಿಗೆ ಅದನ್ನ ಕೊಡುವಂತಹ ಒಂದು ಸೌಲಭ್ಯ ಸಹ ನಾವು ಕೊಡ್ತಾ ಇತ್ತು. ಸೊ ಇದೆಲ್ಲ ಇದ್ರ ಒಟ್ಟಿಗೆ ಒಂದಿಷ್ಟು ಈ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಟಾಲ್ಸ್ ಗಳಿರ್ಬೋದು, ಅಲ್ಲಿ ಆಯುರ್ವೇದ ತಾಲಿ ಅಂತೇಳಿ ಹೇಳಿ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ಆ ಫುಡ್ ಗಳಲ್ಲಿ ನಮ್ಮ ಹಿಂದಿನ ಫುಡ್ ಗಳು ಅದರನ್ನೊಂದು ಆಯುರ್ವೇದ ತಾಲಿ ಹೊಸ ಕಾನ್ಸೆಪ್ಟ್ ಅಲ್ಲಿ ಹಳೆಯ ಫುಡ್ ಗಳನ್ನ ಕೊಡುವಂತದ್ದಿರ್ಬೋದು. ಮತ್ತೆ ನಿಮ್ಮ ದೇಹ ಪ್ರಕೃತಿ ತಿಳಿಯಿರಿ, ಆ ದೇಹ ಪ್ರಕೃತಿಗೆ ಯಾವುದು ನಿಮಗೆ ಸೂಕ್ತವಾದಂತಹ ಆಹಾರ ಕ್ರಮ ಫಾಲೋ ಮಾಡಬೇಕು ಅಂತಹ, ಸೊ ಆ ಪ್ರಕೃತಿಯ ಕುರಿತಾದಂತಹ ಒಂದು ಪ್ರತಿಯೊಬ್ಬರು ಇಂಡಿವಿಜುವಲೈಸ್ಡ್ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಇದೆಲ್ಲ ಉಚಿತವಾಗಿರ್ತದೆ. ಹಾಗೆ ಕಷಾಯ ಶಾಲೆ ಅಂತ ಹೇಳಿ ಅಂದ್ರೆ ಒಂದಿಷ್ಟು ರೋಗಗಳಿಗೆ ನೀವು ಮನೆಯಲ್ಲೇ ಸಿಂಪಲ್ ಆದ ಮೆಡಿಸಿನ್ಸ್ ಗಳನ್ನ ಹೇಗೆ ನೀವು ಮಾಡ್ಕೊಳ್ಬಹುದು, ಆಹಾರ ರೂಪದಲ್ಲಿ ಔಷಧವನ್ನು ಹೇಗೆ ಸೇವನೆ ಮಾಡಬಹುದು, ಅದ್ರ ಬಗ್ಗೂ ಸಹ ಒಂದಿಷ್ಟು ಲೈವ್ ಡೆಮೋನ್ಸ್ಟ್ರೇಷನ್ ಇರ್ತದೆ. ಮತ್ತೆ ಆಯುರ್ವೇದದ ಚಿಕಿತ್ಸೆಗಳ ಬಗ್ಗೆ ಒಂದಿಷ್ಟು ಪರಿಚಯಗಳಿರ್ತದೆ. ಹಾಗೆ ನಮ್ಮ ಇಡೀ ಫಾರ್ಮ್ ಅನ್ನ ವಿಸಿಟ್ ಮಾಡಬಹುದು, ನಮ್ಮ ಕೃಷಿಯನ್ನ ನೋಡಬಹುದು, ಗೋಶಾಲೆಗೆ ಹೋಗ್ಬಹುದು, ಗೋಗಳ ಬಗ್ಗೆ ಮಾತಾಡಬಹುದು, ಗೋಗಳನ್ನ ಅಪ್ಪಿಕೊಳ್ಳಬಹುದು, ಅವುಗಳನ್ನ ಮುದ್ದಾಡಬಹುದು. ಸೊ ಈ ರೀತಿಯ ವಿಭಿನ್ನವಾದ ಒಂದು ಪರಿಕಲ್ಪನೆಯೊಂದಿಗೆ ಈ ಒಂದು ಚಿತ್ರಕೂಟ ಆಯುರ್ವೇದ ಹಬ್ಬ 2026 ಕಾರ್ಯಕ್ರಮ ಇದೇ ಬರುವ ಅಕ್ಟೋಬರ್ 4 ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಮ್ಮ ಚಿತ್ರಕೂಟದಲ್ಲಿ ನಡೀಲಿಕ್ಕಿದೆ. ಬೆಳಿಗ್ಗೆ ಧನ್ವಂತರಿ ಹೋಮದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ.
4: ಎಷ್ಟು ಗಂಟೆಗೆ? ಬೆಳಿಗ್ಗೆ 7 ಗಂಟೆಗೆ ಶುರು.
5: ಹೌದು, ಬೆಳಿಗ್ಗೆ
4: 6 ಗಂಟೆವರೆಗೆ,
5: ಬೆಳಿಗ್ಗೆ ಸಂಕಲ 6 ಗಂಟೆವರೆಗೆ ಇತ್ತು.
4: ಓಕೆ, ಈ ಚಿತ್ರಕೂಟ ಇಪ್ಪುದು ಎಲ್ಲ ಅಂತೇಳಿ ಕೇಂದ್ರ ಇದು ಕಳಿ ಆಲೂರು ಕುಂದಾಪ್ರ ಇಲ್ಲಿ. ಸೊ ನಿಮ್ಮ ಚಿತ್ರಕೂಟದ ವಿಶೇಷತೆ ಏನಂದ್ರೆ ನಮ್ಮ ಹೊರದೇಶದವರು ಕೂಡ ಅಲ್ಲಿಗೆ ಬರ್ತಾರಂಬ್ರ, ಹೌದಾ?
5: ಸುಮಾರು ಒಂದು 30-35 ಅಧಿಕ ದೇಶಗಳಿಂದ ಇಲ್ಲಿಗೆ ಬಂದು ಉಳಿದು ಚಿಕಿತ್ಸೆಗಳನ್ನ ಪಡ್ಕೊಂಡು ಹೋಗ್ತಾರೆ. ಲೈಕ್ 3 weeks, 2 weeks, 6 weeks, 8 weeks, 12 weeks ತನಕನು ಅವರು ಬಂದು ಇಲ್ಲಿ ಉಳಿದು ಅವರಿಗೆ ಬೇಕಾಗುವಂತಹ ಟ್ರೀಟ್ಮೆಂಟ್ ಗಳನ್ನ ಪಡೆದು ಹೋಗ್ತಾರೆ.
4: ಚಿತ್ರಕೂಟದಲ್ಲಿ ಎಂತೆಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಸರ್?
5: ಬೆನ್ನು ನೋವಿಗೆ, ಕಾಲ್ಗಂಟು ನೋವಿಗೆ, ತಲೆನೋವಿಗಿರ್ಬಹುದು, ಸೊಂಟ ನೋವು, ಆ ರೀತಿ ಎಲ್ಲದಕ್ಕೂ ಚಿಕಿತ್ಸೆಗಳಿತ್ತು. ಕ್ರಾನಿಕ್ ಎಲಿಮೆಂಟ್ಸ್ ಗಳು ಎಲ್ಲದಕ್ಕೂ ಚಿಕಿತ್ಸೆಗಳಿತ್ತು.
4: ಈಗ ಕೋವಿಡ್ ಬಂದ ಮೇಲೆ ಆಯುರ್ವೇದ ಇನ್ನಷ್ಟು ಪಾಪ್ಯುಲರ್ ಆಯ್ತು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
5: ಖಂಡಿತವಾಗ್ಲಿ, ಎಂತ ಕಂದ್ರಲ್ಲಿ ಹೇಳಿದ್ರೆ ಎಲ್ರಿಗೂ ನಮ್ಮ ಆರೋಗ್ಯವೇ ಮುಖ್ಯ ಅನ್ನೋದು ಮನದಟ್ಟಾಯ್ತು. ಮೊದಲು ಒಂದು ಕಾಲ ಇದ್ದಿತ್ತು, ದುಡ್ಡಿದ್ರೆ ಎಂಥದ್ದು ಬೇಕಾದ್ರು ಆಗ್ತದೆ ಅನ್ನೋದು ಹೇಳಿ ಇಲ್ಲ. ಈಗ ಹೆಂಗಾಯ್ತು, ನಾವು ಸರಿ ಇದ್ರೆ, ನಾವು ಆರೋಗ್ಯಯುತವಾಗಿದ್ದರೆ ಎಲ್ಲದು ಅನ್ನೋದು ಹೇಳಿ, ಆರೋಗ್ಯವೇ ಭಾಗ್ಯ ಅನ್ನೋ ಅವತ್ತು ಮಾಡಿದ ಒಂದು ಗಾದಿಗೆ ಇವತ್ತು ಕೋವಿಡ್ ನಂತರ ಅದಕ್ಕೊಂದು ಬೆಲೆ ಬಂತು. ಹಂಗಾಗಿ ಆಯುರ್ವೇದದ ಅಂದ್ರೆ ಆಯುರ್ವೇದ ಅಂತ ಹೇಳಿದ್ರೆ ಜೀವನ ಶೈಲಿ ಅದೊಂದು ಓಕೆ, ಅದರಿಂದ ಏನೋ ಒಂದು ಒಳ್ಳೆದಾಗ್ತ ಅನ್ನುವಂಥದ್ದು ಜನರ ಮನದಲ್ಲಿ ತುಂಬಾ ರೂಟ್ ಲೆವೆಲ್ ಅಲ್ಲಿ ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿತ್ತು. ಹಂಗಾಗಿ ಕೋವಿಡ್ ಬಂದ ನಂತರ ಆಯುರ್ವೇದಕ್ಕಂತೂ ಆಯುರ್ವೇದದ ಯುಗ ಶುರುವಾಯ್ತು ಅನ್ನಲ್ಲಿ ಹೇಳಕ್ಕ.
4: ಅಲ್ಲ, ಸಿ ಆಯುರ್ವೇದದ ಒಟ್ಟಿಗೆ ಈ ಧ್ಯಾನ ಮತ್ತೆ ಯೋಗ ಎಷ್ಟು ಇಂಪಾರ್ಟೆಂಟ್?
5: ಅದು ಒಂದು ನಾಣ್ಯದ ಎರಡು ಮುಖ ಕಂಡಂಗೆ. ಅಂದ್ರೆ ಧ್ಯಾನ ಅನ್ನುವಂಥದ್ದು ಎಲ್ಲಾ ನಮ್ಮ ಇವತ್ತಿನ 60% ನಮ್ಮ ಕಾಯಿಲೆ ಏನು ಬತ್ತ ಅದಕ್ಕೆಲ್ಲ ನಮ್ಮ ಮಾನಸಿಕ ಉದ್ವೇಗಗಳ ಕಾರಣ. ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಅಂದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಅಯ್ಯೋ, ಅವನ ಪಕ್ಕದ ಮನೆಯವನ ಮಗ 90 ಮಾಡ್ದ, ನೀನ್ 95 ಮಾಡ್ಕೊಂಡು ಹೇಳಿ ಮನೆಯವ್ರದ್ದು ಒತ್ತಡ ಇರ್ಬೋದು. ಅಥವಾ ಪಕ್ಕದ ಮನೆಯವರ ಏನ ಯಾವ್ದೋ ಒಂದು ಟೊಯೋಟೋ ಕಾರ್ ತಗೊಂಡ್ರೆ ನೀವು BMW ಕಾರ್ ತಗೊಂಡ್ಕ, ಆ ರೀತಿಯ ಒಂದು ಒತ್ತಡದ ಜೀವನ ಶೈಲಿ, ಅದರಿಂದಾಗಿ ಅರ್ಧ ಮಾನಸಿಕವಾಗಿ ನಾವು ಹಾಳಾಗಿತ್ತು. ಸೊ ಈ ಧ್ಯಾನ, ಪ್ರಾಣಾಯಾಮ, ಯೋಗ ಇದು ಮಾನಸಿಕವಾಗಿ ನಮ್ಗೊಂಥರ ನೆಮ್ಮದಿ ಕೊಡ್ತಾ ಹೋಗುತ್ತೆ. ಸೊ ಜೀವನದಲ್ಲಿ ಒಂದು ಉತ್ಸಾಹ ಕೊಡ್ತಾ ಹೋಗುತ್ತೆ, ಇಡೀ ದಿವಸ ಒಂದು ಆಕ್ಟಿವ್ ಆಗಿ ಇರಲಿಕ್ಕೆ ಅದೆಲ್ಲ ಕಾರಣ ಆಗುತ್ತೆ. ಸೊ ಆಯುರ್ವೇದದ ಒಂದು ಅವಿಭಾಜ್ಯ ಅಂದ್ರೆ ನಮ್ಮ ಜೀವನ ಶೈಲಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಈ ಧ್ಯಾನ, ಪ್ರಾಣಾಯಾಮ, ಯೋಗಗಳು. ಸೊ ಅದು ಪ್ರತಿಯೊಬ್ಬನಿಗೂ ಅದು ಬೇಕೇ ಬೇಕ, ಅದು ಮಾಡ್ರೆ ಮಾತ್ರ ಒಬ್ಬ ಹುಷಾರಾಯಿ 20 ದಿವಸ ಆರಾಮ ಇಪ್ಪದು ಅರ್ಥ. ಅಂದ್ರೆ ಎಷ್ಟು ನೀವು ದಿನ ನೀವು ಬದುಕ್ತೀರಿ ಅನ್ನೋ ಹೇಳಿ ಬರುವುದು ಮುಖ್ಯ ಅಲ್ಲ, ಎಷ್ಟು ದಿವಸ ನೀವು ಆರೋಗ್ಯಯುತವಾಗಿ ಬದುಕ್ತೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಇದೆಲ್ಲದೂ ನಾವು ಮಾಡಕೆ.
4: ನನಗನ್ಸೋದು ನಾವು ಭಾರತೀಯರಾಗಿ ನಮ್ಮ ಜೀವನ ಶೈಲಿ ಆಯುರ್ವೇದ ಅಂದ್ರೆ ಜೀವನ ಶೈಲಿ, ದ ವೇ ಆಫ್ ಲೈಫ್. ಸೊ ಅದರಲ್ಲಿ ಆಯುರ್ವೇದ, ಧ್ಯಾನ, ಪ್ರಾಣಾಯಾಮ, ಯೋಗ ಇದಿಷ್ಟು ಸಣ್ಣ ಮಕ್ಕಳಿಂದ ನಾವು ಅಡಾಪ್ಟ್ ಮಾಡ್ಕೊಂಡು ಬಂದ್ರೆ ಬಹುಶಃ ಭಾರತೀಯ ಜನಸಂಖ್ಯೆ ಅತ್ಯಂತ ಆರೋಗ್ಯಯುತ ಜನಸಂಖ್ಯೆ ಆಗ್ಬೋದೇನಲ್ಲ ಸರ್?
5: ಖಂಡಿತವಾಗ್ಲೂ, ನೂರಕ್ಕೆ ನೂರು. ಇವತ್ತಿನ ದಿವಸದಲ್ಲಿ ನಾವು ಯಾವತ್ತಾರ ಈಗ ಶಾಲಾ ಮಟ್ಟದಲ್ಲೇ ಈಗ ಆಯುರ್ವೇದದ ದಿನಚರ್ಯಗಳನ್ನ ಋತುಚರ್ಯಗಳನ್ನ ಅದನ್ನೆಲ್ಲ ಶಾಲಾ ಮಟ್ಟದಲ್ಲೇ ಪಠ್ಯಕ್ರಮಗಳಲ್ಲೇ ಒಂದೊಂದು ಪಾಠನ ಹೇಳ್ಕೊಂತ ಬಂದ್ರೆ ಆ ಮಕ್ಕಳು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಒಂದಿಷ್ಟು ಚೇಂಜಸ್ಗಳನ್ನ ಈಗ ರಾತ್ರಿ ಮೊಸರು ತಿಂಬಕಾಗ ಅನ್ನೋಲ್ಲಿ ಹೇಳಿ ದದಿ ಸೇವನ ರಾತ್ರಿ ನಿಷಿದ್ಧ ಆಯುರ್ವೇದ ಒಂದು ಕಾನ್ಸೆಪ್ಟ್ ಅದು. ಅದು ಒಂದ್ ಇದು ಮಾಡ್ರಿ ಬಪ್ಪಂತ ಎಷ್ಟೋ ಪದೇ ಪದೇ ಶೀತ ಕೆಮ್ಮು ಆಪದ ಎಷ್ಟೋ ತಡಿಲಿಕ್ಕೆ ಸಾಧ್ಯ ಇತ್ತು. ಅಂದ್ರೆ ಆಯುರ್ವೇದದಲ್ಲಿ ಹೇಳುವಂಥದ್ದು ಪ್ರತಿಯೊಂದು ನೈಜತೆ ಇರುವಂತದ್ದು. ಅದನ್ನ ನೀವು ಒಂದ್ಸತಿ ಅದನ್ನ ಕೇಳ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಶುರು ಮಾಡ್ರಿ ಅನ್ನೋದು ಹೇಳ್ರೆ ನಿಮ್ಮ ಆರೋಗ್ಯ ಅನ್ನೋದು ಆಟೋಮೆಟಿಕ್ ಆಗಿ ಉಳಿದ.
4: ನಿಜ, ನೀವು ಕೆಲವೊಂದು ನಮ್ಮ ಆಯುರ್ವೇದದ ಪದ್ಧತಿಗಳು ನಾವು ಕೇಳಿರುತ್ತ ಅದು ನಮ್ಗದ್ರ ಬಗ್ಗೆ ನೆಗ್ಲೆಕ್ಟ್, ಅದಲ್ಲ ಅತ್ತ ಅತ್ತ ಅಂತ ಹೇಳ್ಕೊಂಡು ನಾ ತಿಂತೆ ನಾ ಮಾಡ್ತೇನೆ ಹೇಳ್ತೆ. ನೀವೊಂದು ಜಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಸೂರ್ಯ ಉದಯ ಆಗುವ ಮುಂಚೆ ಹೇಳೋದು, ಸೂರ್ಯಾಸ್ತದ ಮುಂಚೆ ಉಣ್ಕಂದ್ ಉಣ್ಕರ ಅಪ್ಪ ಹೋಗಿ ಬಿದ್ಕಂದ ಅಲ್ಲ. ಸೊ ಇಂಥ ಸಣ್ಣ ಸಣ್ಣ ವಿಷಯಗಳು ಬಹುಶಃ ನಮ್ಮ ಹಳಿಯರ ಆಗಿನ ಕಾಲ ಅಂದ್ರೆ ನಮಗಿಂತ ಹಿರಿಯರು ನಮ್ಮ ಪೂರ್ವಜರು ಸೂರ್ಯನನ್ನ ಫಾಲೋ ಮಾಡ್ತಾ ಇದ್ರ ಆಗ ಅವರು ಅತ್ಯಂತ ಆರೋಗ್ಯಯುತವಾಗಿ ಬದುಕ್ತಾ
5: ಇದ್ರು. ನಮ್ ಅಂದ್ರೆ ಸೂರ್ಯ ಮೇಲೆ ಬಂದಾಗ ನಾವೇ ಎದ್ದಿರ್ಬೇಕು, ಸೂರ್ಯ ಹೋದ ಮುಳುಗಿದಾಗ ನಾವು ಮುಳುಗಬೇಕು.
4: ಹಕ್ಕಿಗಳು ಅದನ್ನೆಲ್ಲ ಸರ್ ಮಾಡುದು, ಪ್ರಾಣಿಗಳು ಅದನ್ನೇ ಮಾಡುದಲ್ಲ, ನಾವು ಮನುಷ್ಯರು ಮಾತ್ರ ಲೆಕ್ಕ ತಪ್ಪಿ ಹೊದ್ದೀವಿ. ಸೊ ಹಂಗಾಗಿ ಬಹುಶಃ ನಾವು ಅದಕ್ಕೆ ವಾಪಸ್ ಹೋದ್ರೆ ಪ್ಲಸ್ ಪ್ರಕೃತಿಯೊಟ್ಟಿಗೆ ನಾವು ಆದಷ್ಟು ಜೀವಿಸಿದ್ರೆ ನಾವು ಮೋಸ್ಟ್ ಹೆಲ್ದಿ ಆಗಿ ಜೀವಿಸಬಹುದೇನ ಅಲ್ಲ?
5: ಖಂಡಿತವಾಗ್ಲು.
4: ಖುಷಿಯಾದದ್ದು ನಂಗೆ ನೀವು ಹಳೆಯದನ್ನ ಏನ್ ನಾವು ಬಿಟ್ಟು ಬಂದಿತ್ತಲ್ಲ ಅದನ್ನ ಮತ್ತಗೇನ್ ಅದೇ ರೂಟಿಗೆ ಕರ್ಕೊಂಡು ಹೋಗಕ್ಕೆ ಹೊರಟ್ರಿ ಅಲ್ಲ, ಅದು ಚಿತ್ರಕೂಟ ಆಯುರ್ವೇದ ಹಬ್ಬ ನಾಡಿದ್ದು 4th October ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚಿತ್ರಕೂಟದಲ್ಲೇ ಆತ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರಂಗೆ. ಸೊ ಹಾಂಗಾಯಿ ಇದನ್ ಕೇಂದ್ರಿಗೆಲ್ಲ ಒಂದ್ ಗಳಿಗೆ ಅಂತ ನೀಕಿ ಬಪ್ಪ ಅಂತಲೇ ಹೇಳುದಾದ್ರೆ ಆಯುರ್ವೇದ ಥಾಲಿಯೂ ತಿನ್ಕೊಂಡು ಒಂದ್ ಗಳಿಗೆ ಟೇಸ್ಟ್ ಕಣಕ ಬಪ್ಪ ಅದ್ರ ಒಟ್ಟಿಗೆ ಅಂಬುದಾದ್ರೆ ಖಂಡಿತವಾಗ್ಲೂ ಎಲ್ಲರೂ ಹೈಕ್ ಹೋಗ್ಲೇಬೇಕು ಅಂತ ಒಂದು ಕಾರ್ಯಕ್ರಮ. ಡಾಕ್ಟರ್ ರಾಜೇಶ್ ಬೈರಿ ಅವರೇ, ತುಂಬಾ ಖುಷಿ ಆಯ್ತು ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದು ಇದೊಂದು ಬ್ರೀಫ್ ಆಗಿ ನಾವು ಮಾತಾಡದ, ಇನ್ನೊಂದಿನ ಇನ್ನಷ್ಟು ಡೀಟೇಲ್ ಆಗಿ ಮಾತಾಡುವ, ಬಹುಶಃ ನಿಮ್ಮ ಚಿತ್ರಕೂಟಕ್ಕೆ ಬಂದು ಮಾತಾಡುವ. ಥ್ಯಾಂಕ್ ಯು ಸೋ ಮಚ್.
5: ವೆಲ್ಕಮ್.
4: ಯಾ ಸರ್, ಥ್ಯಾಂಕ್ ಯು. ಪ್ರಿಯ ಕೇಳಿದ್ರೆ ನಾವು ಹೋಯ್ಬತ್ತು, ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಿಕ್ಕ
5: ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿಯಾಲೂರು ಕುಂದಾಪುರ. ಇದೇ ಬರುವ ಈಗ 4th October ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋಳಿ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಂಡ್ಲಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಂಡ್ಲಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, 4th October ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ಇತ್ತು, ಬನ್ನಿ.
4: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳೆಯಾಲೂರು ಕುಂದಾಪುರದಲ್ಲಿ 4th October ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ.
6: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ಬೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ. ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಮಹಾಬಲೇಶ್ವರ ಕುಂಭಾಜಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ ಉಡ್ತಿ ಉಡ್ತಿ ಉಡ್ತಿ ಉಡ್ತಿ ಉಡ್ತಿ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರೆ, ಇದೀಗ ಮಂಗಳ ವಾದ್ಯವನ್ನು ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರೆ, ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: クライマス感動感動が出まつったやったよ、まだ
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯು ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರ್ ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಬ್ಬ.
1: ಆಯುರ್ವೇದ ಹಬ್ಬವ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471578. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಕೇಂದ್ರೆ ಸೋಲ್ಜರ್. ನಮ್ಮಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ, ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನೇ ಹೇಳಿದ್ದು. ಒಬ್ಬ ಕೃಷಿಕ ಮತ್ತೊಬ್ಬ ಜವಾನ್, ಯಾರು ಅಂತ ಹೇಳಿದ್ರೆ ಸೈನಿಕ. ಇಬ್ರು ಒಂದು ದೇಶಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡ ಆ ಇಬ್ರು ಒಬ್ರು ಗಡಿಯಲ್ಲಿ ಕಾದ್ರೆ ಒಬ್ರು ದೇಶದ ಆಹಾರದ ಕೊರತೆ ನಿಗ್ಸೋದಕ್ಕೆ ಅವ್ರು ಹೋರಾಡ್ತಾ ಇರ್ತಂತ ಅಂತ ಒಬ್ಬ ಸೈನಿಕ ಇವತ್ತು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ. ಅವ್ರ ಹೆಸರು ಕರುಣಾಕರ ಗಾಣಿಗ, ನಮ್ಮೂರರೇ ಬಸರೂರಲ್ಲ ಸರ್?
4: ಬಸರೂರು, ಮೊದಲು ಹುಟ್ಟದ್ದು ಕೋಟೇಶ್ವರ.
3: ಕೋಟೇಶ್ವರದಲ್ಲಿ ಹುಟ್ಟದ್ದು, ಈಗ 20
4: ಬಸರೂರು.
3: ಆ ಕರುಣಾಕರ ಗಾಣಿಗ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸರ್, ನಮಸ್ಕಾರ. ಕಾರ್ಯಕ್ರಮ
4: ನಮಸ್ಕಾರ.
3: ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋದಲ್ಲಿ ಸೋಲ್ಜರ್ಸ್ ಗಳನ್ನ ಕಾಂಬುದಂದ್ರೆ ಭಾರಿ ಖುಷಿ ಆತ. ಯಾಕಂದ್ರೆ ಅಪರೂಪದಲ್ಲಿ ಅಪರೂಪ, ಅದು ನಮ್ಮ ಬದಿಯಲ್ಲೆಲ್ಲ ಅಂದ್ರೆ ನಮ್ಮ ಸೌತ್ ಕ್ಯಾನರಾದಲ್ಲಿ ಈ ಆರ್ಮಿ ಹಾಪರ್ ತುಂಬಾ ಕಡಿಮೆ. ನಮ್ದೇನಿದ್ರು ಒಂದೇ ಬ್ಯಾಂಕ್, ಇಲ್ಲಾಂದ್ರೆ ಟೀಚರ್, ಇಲ್ಲಾಂತ ಹೇಳಿದ್ರೆ ಬೇಕರಿ, ಅಲ್ಲಾಂತ ಹೇಳಿದ್ರೆ ಹೋಟೆಲ್. ಅದು ಬಿಟ್ರೆ ಇಂಥ ಕೆಲಸಗಳೇ ಚೂರ್ ಪಾರ್ಕಾಂಬುದ್ ಬಿಟ್ರೆ ನಾವು ಸೈನಿಕರಾಗಿ ಒಪ್ಪುದು ಅಪರೂಪ. ಅಂತದ್ರಲ್ಲಿ ನೀವ್ ಹೆಂಗ್ ಸರ್ ಈಗ ಸೈನಿಕನಾಗೋದಕ್ಕೆ ಚೂಸ್ ಮಾಡ್ಕೊಂಡ್ರಿ, ಅದ್ರ ಆಯ್ಕೆ ಹೆಂಗ?
4: ಅಂದ್ರೆ ನಾನ್ ಮೊದ್ಲು ನಮ್ಮ ಮಾವ ಇದ್ರು ಒಬ್ರು, ಅವ್ರ ಹತ್ರ ಕೇಳ್ತಾ ಇದ್ದೆ ಪವರ್ಫುಲ್ ಯಾವ್ದು ಅಂತ. ಅವ್ರು ಯಾವತ್ತು ಹೇಳೋದು ಮಿಲಿಟರಿ, ಮಿಲಿಟರಿ ಅಂದ್ರೆ ಪವರ್ಫುಲ್. ಒಂದು ಎರಡನೇದಾಗಿ 99 ಕಾರ್ಗಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ನಾನು. ಅವಾಗ ಟಿವಿ ಏನಿಲ್ಲ ನಮ್ಮನೇಲಿ, ಟಿವಿ ಮನೇಲಿ ಕರೆಂಟ್ ಬಂದಿದೆ ನಮ್ಮ ಆರ್ಮಿ ಹೋದ್ಮೇಲೆ. ನಿಜ ಹೇಳ್ಬೇಕಂದ್ರೆ ಅದು ಮುಂಚೆ ಕರೆಂಟ್ ಇರ್ಲ ಇತ್ತು, ಕರೆಂಟ್ ಇರ್ಲ ಇತ್ತು ಅಲ್ಲ. ಹಾಂಗಲ್ಲ, ಈಗ ಕೆಲವರು ಹೇಳ್ತಾರೆ ಬಡವರು ಅದ್ರ ಮೇಲೆ ಹೋತ್ರ ಅಂತೇಳಿ, ಅದೆಲ್ಲ ಸುಳ್ಳು. ಯಾಕಂತೇಳಿದ್ರೆ ನಾ ಟ್ರೈನಿಂಗ್ ಮಾಡೋತ್ತಿಗೆ ಕಾಫಿ ಎಸ್ಟೇಟ್ ಇರುತ್ತಲ್ಲ, ಅವ್ರ ಮಕ್ಕಳೆಲ್ಲ ಮಟ್ಟಿಗಿದ್ರು. ಹಾ, ಮತ್ತೆ
3: ಮಡಿಕೇರಿಯವರು,
4: ಚಿಕ್ಕಮಗಳೂರವರು, ಮತ್ತೆ ಸುಮಾರು ಜನ ಇದ್ರು ಎಲ್ಲ. ಕೆಲವರೆಲ್ಲ ಆಲ್ರೆಡಿ 2 ಜನರೇಷನ್ ಇಂದ ಅವ್ರದ್ದು ಇದೇ ಇದ್ರಲ್ಲಿ, ಯಾವ್ದ್ರಲ್ಲ ಆರ್ಮಿಲೇ ಇದ್ರು. ಸೊ ಅವ್ರಿಗೇನು ಕಮ್ಮಿ ಇಲ್ಲ, ಬಟ್ ಅವ್ರ ಒಂದ್ ಮನ್ಸಲ್ಲಿ ಒಂದು
3: ಪ್ರೇಮ
4: ಅಷ್ಟೇ. ನಮ್ಗೊಂದಿತ್ತು, ನಾನ್ ಸ್ವಲ್ಪ ಸಂದೀಪತಿ ಹೆಂಗೆ ಫಸ್ಟ್ ಬೆಂಚ್ ಅಲ್ಲಿ ಇದ್ದವ ನಾನು. ಅಂದ್ರೆ ಫಸ್ಟ್ ಬೆಂಚ್ ಫಸ್ಟ್ ಯಾರ ಇತ್ತು ಅಲ್ಲಿ?
3: ಗಾಂಧಿಗಳು
4: ಅಲ್ಲ, ಕುಳ್ರೆ
3: ಕುಳ್ರೆ ಇರ್ತಾರೆ. ನಾ ಗಾಂಧಿಗಳು ಇರ್ತ, ಅದು ಹೌದು, ಕುಳ್ರೆನೇ ಫಸ್ಟ್
4: ಫಸ್ಟ್ ಕುಕ್ಕೊಂಡ್ರೆ. ಎಲ್ಲಕ್ಕಿಂತ ಹೈಟ್ ಕಮ್ಮಿ ನಂಗೆ, ಅಂದ್ರೆ ಹೈಟು ಬೇಕಿತ್ತು. ನಾನು ನಾನು ಎಸ್ ಎಲ್ ಸಿ ತನಕ ಫಸ್ಟ್ ಬೆಂಚ್ ಫಸ್ಟೇ. ಯಾವತ್ತು ಆಗ ಕಮ್ಮಿ ಸಿಕ್ಕ, ಅದೆಲ್ಲ ಹೇಳುದ್ ಬೇಡ.
3: ಯಾಕಂದ್ರೆ ಇವತ್ತು ಯಾವ್ದೋ ಒಂದು ಮಗು ಪಾಪ ನಾನು ಇನ್ನೂ ಕುಳ್ಳಿದ್ದೆ ಅಂತ ತುಂಬಾ ಇನ್ಫಿರಿಯಾರಿಟಿ ಫೀಲ್ ಮಾಡ್ತಾ ಇದ್ರೆ, ನಾನು ಕರುಣಾಕರ ಗಾಣಿಗಳ ತರ ಉದ್ದ ಇಲ್ಲ ಕನ್ನಡಿ.
4: ಗ್ಯಾರಂಟಿ ಟ್ರೈ ಮಾಡಿದ್ರೆ ಎಂತದೋ ಆತ. ಅದಕ್ಕೂ ನಾನೇ ಇದೆ ಉದಾಹರಣೆ. ಬೇಕು ನನ್ನ ಶಾಲೆ ಕೋಟೇಶ್ವರ ಶಾಲೆ ವಿಚಾರಿಸ್ಲಕ್ ಬೇಕಾದ್ರೆ ನಂದು ಟೈಮಿಂಗ್ ಮಕ್ಕಳೆಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು. ನಂದು ಎದುರಿಗೆ ಒಂದ್ ದೊಡ್ಡ ಇದೇ ಇತ್ತು ನಂಗೆ ಅಂತಂತೇಳಿ, ಈಗ ಎಂತ ಮಾಡುದು, ನಾ ಹೈಟ್ ಕಮ್ಮಿ ಆಯ್ತಲ್ಲ ಅಂತೇಳಿ
3: ಅದೇ ಟೆನ್ಷನ್.
4: ಅದು ಟೆನ್ಷನ್ ಇತ್ತು. ಮಿಲಿಟರಿ ಬೇಕಾದ್ರೆ ಹೈಟ್ ಬೇಕು ಮತ್ತೆ ವೇಟ್ ಬೇಕು. ನಮ್ ಸಿಕ್ಕಾಪಟ್ಟೆ ಸಪೂರ ಇದ್ದೆ. ಕಡೆಗೆ ಒಬ್ರು ಹೇಳಿದ್ರೆ ನಂಗೆ ನೀವು ಓಡು ಶುರು ಮಾಡೋಣ ಆಯ್ತು. ಅಲ್ಲಿಂದ ಶುರು ಮಾಡಿದೆ 2 ವರ್ಷ ಕಂಟಿನ್ಯೂ ಓಡುದು ಮತ್ತೆ ಮರ ಹತ್ಕ ನಿಲ್ಲುದು. ಆಗಲೇ ಜಿಮ್ ಅಲ್ಲಿ ಎಲ್ಲಿತ್ತೆ ಆಗಲೇ. ಈಗ ಯಾರೋ ಒಬ್ರು ಅವರಿಗೆ ಮತ್ತೆ ಇನ್ ನಾವ್ ಜಿಮ್ ಸೇರಿ ನಾವ್ ಮುಂದ್ ಬರ್ಕದಲ್ಲ ಅಂದ್ರೆ ಜಿಮ್ ಇರ್ತದೆ, ನಮ್ಮಂತರಿಗೆ ಜಿಮ್ ಅಲ್ಲಿ ಉಂಬಕ್ಕೆ
3: ಕಷ್ಟ ಆಯ್ತು ಅಂತದ್ರಲ್ಲಿ ಅದೆಲ್ಲ ದೂರದ ಮಾತು,
4: ದೂರದ ಮಾತು.
3: ಹಂಗಾಗಿ ಮರ ಹಿಡ್ಕೊಂಡು ನೇತಾಡೋದು,
4: ನೇತಾಡ್ತಿದ್ದೆ ನಾ ಎಲ್ಲಿ ಮರ ಮತ್ತೆ ದೇವಸ್ಥಾನ ಕೆರೆ, ಕೋಟೇಶ್ವರ ದೇವಸ್ಥಾನ ಕೆರೆ ಈಜು ಪಾರ್ ಆಗ್ತಿದ್ದೆ ನಾನು, ಆಚೆ ಈಚೆ ಆಚೆ ಈಚೆ. ಹಾ, ಈಜ್ತಾ ಇದ್ದೆ
3: ಅಂದ್ರೆ ಹೈಟ್
4: ಕೊಟ್ಟಿರ್ತಾ. ಆ ಕೆಲಸಲ್ಲಿ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ, ಕೆಲವರು ತೀರಿಯೋದೆಲ್ಲ ಆಯ್ತಲ್ಲ, ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಯಾರು ಎಂತ ಮಾಡ್ತಾರೆ ಅವಾಯ್ಡ್ ಮಾಡ್ತಿದ್ರು. ಬಟ್ ನಾನು ಕದ್ದು ಮುಚ್ಚು ಓತಿದ್ದೆ. ಹಂಗೆ ಹಂಗೆ ಸ್ವಲ್ಪ ಹೈಟ್ ಆಯ್ತು ನಂದು, ಅಂದ್ರೆ ಆರ್ಮಿ ಬೇಕು 157 ಬೇಕಾಯ್ತು, 155 ಬೇಕಾ ಅಷ್ಟ ಆಯ್ತು ಆಯ್ತು. ಯಾಕಂದ್ರೆ ಫಸ್ಟ್ ಒಂದ್ಸಲ ನಾನು ಫಸ್ಟ್ ಇಯರ್ 20 ಪೇಪರ್ ಎಲ್ಲ ಬಂದಿತ್ತು, ಎಡಿಷನ್ ಪೇಪರ್ ಉದಯವಾಣಿ ಎಲ್ಲ ಕೂಳೂರಲ್ಲಿ ಇತ್ತಂದ್ರೆ ರ್ಯಾಲಿ. ನಾನು ರಾತ್ರಿ ಹೋಯ್ದೆ ಅಲ್ಲಿ, ಒಂದು 2000 ಜನ ಬಂದಿರ್ ಸುಮಾರು, ಅದ್ರಲ್ಲಿ ಎಷ್ಟು ಒಂದು 200 ಜನ ಸೆಲೆಕ್ಷನ್ ಆಗೋದಷ್ಟೇ, 2000 ಜನಕ್ಕಿಂತ ಜಾಸ್ತಿ ಇದ್ರು. ಕಡಿಗೆ ನಾನು ಶಾಲೆಯಲ್ಲಿ ಯಾವತ್ತು ಪ್ರೈಸ್ ತಕೊಂಡ್ಲ, ಯಾವತ್ತು ಓಟದಲ್ಲ ಇಲ್ಲಿ ಯಾವ್ದಲ್ಲ ಒಂದು ಲಾಟ್ ಸೇರಿ ತಕೊಂಡಿಲ್ಲ ನಾನು. ನಮ್ಮಅಮ್ಮ ಯಾವತ್ತು ಹೇಳುದು, ಅಯ್ಯೋ ನೀನ್ ಲಾಟಿ ತಗೊಳ್ತಿಲ್ಲ ಮರಮ್ದ. ಕಡಿ ಅಂತ ಮಾಡಿದ ಅಲ್ಲಿ ಓಡಕ್ ಹೋದ್ 200 ಜನ ಒಂದ್ಸಲ ಓಡ್ತಿದ್ರಲ್ಲ, ಅದನ್ನ ಮೂರನೇ ಬಂದಿದೆ, 200 ಜನದಲ್ಲಿ ಮೂರನೇ ಬಂದಿದೆ. ಆಯ್ತು, ಸೆಲೆಕ್ಷನ್ ಎಲ್ಲ ಆಯ್ತು, ಮೆಡಿಕಲ್ ಫಿಟ್ ಇದ್ದೆ ನಾನು ಮೊದ್ಲಿಂದ, ಆಮೇಲೆ ಪ್ರತಿಯೊಂದು ಫಿಸಿಕಲ್ ಫಿಟ್ ಇದ್ದೆ, ಮೆಂಟಲಿ ನಾನು ಅದು ಸ್ಟ್ರಾಂಗ್ ಮಾಡ್ಕೊಂಡು ನಾ ಆರ್ಮಿಗೆ ಹೋಯ್ಕಂತೇಳಿ. ಇಲ್ಲಂದ್ರೆ ಈಗ ಆರ್ಮಿ ಫಿಟ್ ಇದ್ದವ್ರು ಇತ್ತಲ್ಲ, ಬೇರೆ ಯಾವ್ದನ್ನು ಮಾಡ್ಲಕ್ ಜಾಬ್ ಪೊಲೀಸ್ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಒಂದಿರಿತ್ತು, ನಾನು ಆರ್ಮಿಗೆ ಆರ್ಮಿಗೆ ಹೋಯ್ಕಂತೇಳಿ. ಅದಕ್ಕಿಂತ ಮುಂಚೆನೆ ಕೆಲವ್ರು ಮಾತಾಡ್ಲಿಕ್ಕೆ ಅಂತಿದ್ದೆ, ಆರ್ಮಿ ಕೆಲವ್ರು ದುಡ್ಡೆಲ್ಲ ಕೊಡ್ಕತ್ತು, ಲಂಚ್ ಎಲ್ಲ ಕೊಡ್ಕತ್ತು ಮರೆ ಅಂತೇಳಿ ಎಲ್ಲ ಹೇಳ್ತಿದ್ದೆ. ಅದೆಲ್ಲ ಸುಳ್ಳು, ಅದಲ್ಲ ಅದೆಲ್ಲ ಇಲ್ಲ ಆತರ ಅಂತ ಇಲ್ಲ, ಅಷ್ಟೇ ಅಷ್ಟೇ ಎಲ್ಲ ಹೇಳೋದಷ್ಟೇ. ನೀನ್ ದುಡ್ಡಿಗೆ ಅಂತ ಮಾಡ್ತೀಯ, ಕಡೆಗೆ ಅಲ್ಲಿ ಕೊಡೋಕೆ ಹಂಗೆಲ್ಲ ಅಂತಿದ್ರ. ಆ ಟೈಮಲ್ಲಿ ಎಂತ ಇತ್ತು ಅಂದ್ರೆ ಹೇಳಿದ್ರೆ, ಜನರ ಮನ್ಸೊಳಗೆ ಗೌರ್ಮೆಂಟ್ ಜಾಬ್, ಆರ್ಮಿ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತೇಳಿ ಇರುತ್ತೆ ಅಲ್ಲಿ, ಅದೆಲ್ಲ ಇರತ್ತೆ. ಅದಕ್ಕೋಸ್ಕರ ಎಂತಾಯ್ತು, ನಾ ಹೆದರ್ಕಂಡ್ಲ, ನಾ ಹೋದೆ, ಸೆಲೆಕ್ಷನ್ ಆಯ್ತು, ಮೆಡಿಕಲ್ ಎಲ್ಲ ಆಯ್ತು, ಮನೆಗೆ ಕಾಲ್ ಲೆಟರ್ ಬಂತು ನಂಗೆ ಈ ದಿನ ಬರ್ಬೇಕಂತೇಳಿ. ಅಂದ್ರೆ ನಾನು ಆದ 2001 2 March 6 ನೀವು ಜಾಯ್ನ್ ಆಯ್ಕಂತೇಳಿ ಬಂತು. ನಾನು ಮಾರ್ಚ್ ಅಲ್ಲೇ ಹೋಯ್ದೆ ಇಲ್ಲಿ ಮಂಗಳೂರಿಗೆ ಹೋದೆ, ಅವ್ರದ್ದೆಲ್ಲ ಟಿಕೆಟ್ ಅವ್ರದೇ ಇರತ್ತೆ. ಆರ್ಮಿ ಒಂದ್ಸಲ ಜಾಯ್ನ್ ಆದ್ಮೇಲೆ ಅಲ್ಲಿ ಅವ್ರದೇ ಜಾಯ್ನ್ ಆದೆ, ಅವ್ರಿಗೆ ಅವರು ನನ್ನ ರೈಲ್ವೆ ಸ್ಟೇಷನ್ ಬಂದ್ ಬಿಟ್ರ. ನಾವೊಂದು 15 ಜನ ಮಕ್ಕಳಿದ್ರು ಆರ್ಮಡಿಗೆ ಹೋಪರು, ಅದ್ರಲ್ಲ ಕೆಲವರು ಓಡ್ ಬಂದ್ರೆ ಆಯ್ದೆ, ನಾವೆಲ್ಲ ಟ್ರೈನಿಂಗ್ ಮಾಡ್ತಾ, 1.5 ವರ್ಷ ಟ್ರೈನಿಂಗ್ ಇರತ್ತೆ ಅಲ್ಲಿ.
3: ನಿಮ್ಗೆ ಎಷ್ಟು ವಯಸ್ಸು ಆರ್ಮಿಗೆ ಜಾಯ್ನ್ ಆಪತ್ತಿಗೆ?
4: 17 ಅಂದ್ರೆ 17 ವರ್ಷ ಆಯ್ತು.
3: ಓ, ಅಷ್ಟು ಸಣ್ಣ.
4: ಈಗ 21 ವರ್ಷ ಆಯ್ತು. ಮೊದ್ಲು 16 ಏಜ್ ಇದಿತ್ತು ನಿಮ್ಗೆ, 16 ಅಂದ್ರೆ SLC ಮುಗಿತಿತ್ತು ಗೊತ್ತಾ. ಮೊದ್ಲು ಎಂತ 5 ವರ್ಷಕ್ಕೆ ಹಾಕ್ತಿದ್ರ, 1ನೇ ಕ್ಲಾಸ್ 5 ವರ್ಷಕ್ಕೆ ಹಾಕ್ತಿದ್ರ, ಆಗ್ಲಿಗೆಲ್ಲ ಹಂಗೆಲ್ಲ
3: ಕರೆಕ್ಟ್.
4: ಆಧಾರ್ ಕಾರ್ಡ್ ಇದ್ರಕ್ಕೆ ಅಂತ ಇಲ್ಲ ನಾವೆಲ್ಲ ಒಪ್ಪತ್ತಿಗೆ. ಕಡೆಗೆ ಅದೇ 17 ವರ್ಷ ಆಯ್ತು. ಕಡೆಗೆ ಅಲ್ಲಿ ಟ್ರೈನಿಂಗ್ ಹೋದೆ, ಅಲ್ಲೂ ಮತ್ತೆ ಮೆಡಿಕಲ್ ಎಲ್ಲ ವಾಪಸ್ ಹತ್ರಿ ಅಂದ್ರೆ, ಇದಿಲ್ಲ BRL ಮಾಡ್ತಾರೆ ಮೆಡಿಕಲ್, ಮತ್ತ ಅಲ್ಲಿ ಸೆಂಟ್ರಿಗೆ ಹೋದ್ಮೇಲೆ ಅಲ್ಲೂ ಒಂದ್ಸಲ ಆತ್ ಮೆಡಿಕಲ್.
3: ಅಲ್ಲ, ಇದಕ್ಕಿಂತ ಮುಂಚೆ ನೀವೀಗ ಆರ್ಮಿಗೆ ಸೇನೆಗೆ ಸೇರ್ತೆ ಮಿಲಿಟರಿಗೆ ಹೋಪದಂದಾಗ ನಿಮ್ ಮನೆಯವರೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ರ?
4: ನಾ ಸೇರೋರಿಗೆ ಗೊತ್ತಿಲ್ಲ,
3: ವಿಷಯ
4: ಗೊತ್ತಿಲ್ದಂಗೆ ಹೋಯ್ದೇನೆ. ನಾನು ಒಬ್ಬನೇ ಮಗ ನನ್ನ ಅಮ್ಮನಿಗೆ.
3: ಹೌದಾ?
4: ಒಬ್ಬನೇ ಮಗ, ನನ್ನ ತಂಗಿ ಇದ್ದಾಳೆ ಒಬ್ಳು, ನಾವಿಬ್ರೆ. ಅವ್ರಿಗೆ ಹೇಳಲಿಲ್ಲ ನಾನು ಹಿಂಗ ಹಿಂಗ ಇತ್ತು ಅಂತಾನೆ. ಕಡೆಗೆ ನಾನು ಹೋಪ್ ಶುರು ಮಾಡಿ ಹಿಂಗೆ ಇತ್ತು, ಒಂದು ಕಣಕ ಬತ್ತಂದು ಹೋದ್ ಹೋದ್ದೆ.
3: ಓದಿದ್ದೆ SSLC
4: PUC ಹೋಯ್ತಿದ್ದೆ, ಕಾಮರ್ಸ್ ತಕೊಂಡಿದ್ದೆ.
3: ಅಷ್ಟಿಗೆ ಇದೆಲ್ಲ ಆಯ್ತು, ಕಡೆ ಸೀದಾ
4: ಹೊರಟಿದ್ದೆ. ಹಿಂದ್ ಕಂಡದಲ್ಲ ಮುಂದ್ ಕಂಡದಲ್ಲ, ಸೀದಾ ಹೋದ್ದೆ.
3: ಕಡೆಗೆ ಹೋಪದಿಗೆ ಇಲ್ಲಿಂದ ಹೋಪಕ್ಕೆಲ್ಲ ಜನ ಇದ್ದೀರಾ ಅಥವಾ?
4: ಅಲ್ಲ, ಇಲ್ಲಿಂದ ಮಂಗಳೂರಿಗೆ ನಾನು ಒಬ್ಬನೇ ಹೋದೆ, ಅಲ್ಲಿಂದ ಜನ ಇದ್ರು. ಈಗ ಜಾಯ್ನ್ ಆದ್ರ ಇತ್ತಲ್ಲ, ಕೆಲವರು ಸೇರಿಕೊಂಡಿರ್ತಾರೆ ಅಂದ್ರೆ ಜಾಯ್ನ್ ಆಯ್ತು ಅವ್ರದೆಲ್ಲ, ಅವ್ರಿಗೆ ಕಾಲ್ ಲೆಟರ್ ಬಂತು. ಅವ್ರು ನಾವೊಂದು 15 ಇದೀವಿ ಸರ್ಸಿಗೆ, ನಾವೆಲ್ಲ ಒಂದ್ ಸೆಂಟ್ರಿಗೆ ಹೋಪವ್ರು.
3: ಒಟ್ಟೆ ಹೊರೆ ನೀವು?
4: ನಾವೆಲ್ಲ ಒಟ್ಟಿಗೆ ಹೋಯ್ತು ರೈಲಲ್ಲ.
3: ಯಾಕಂದ್ರೆ ಒಂದ್ ಹಳ್ಳಿಯಿಂದ ಒಂದ್ ಮಗು ಇನ್ನೊಂದ್ ಯಾವ್ದೋ ರಾಜ್ಯಕ್ಕೆ ಹೋತಂದ್ರೆ ಅದು ರೈಲ್ವೆ ಸ್ಟೇಷನ್ ಇಲ್ಲ ಅಂತ ಗೊತ್ತಿಪ್ಪುದಿಲ್ಲ.
4: ರೈಲ್ವೆ ಸ್ಟೇಷನ್ ಗೊತ್ತಿಪ್ಪುದಿಲ್ಲ, ಮತ್ತೆಂತ ಗೊತ್ತ, ಮತ್ತೊಂದ್ ಭಾಷೆ. ನಮ್ಗೆ ಹಿಂದಿ ಬತ್ತಿಲ್ಲ, ಅವ್ರಿಗೆ ನಮ್ ಭಾಷೆ ಬತ್ತಿಲ್ಲ.
3: ಹೆಂಗೆ ಮ್ಯಾನೇಜ್ ಆಯ್ತು?
4: ಅದು ಮ್ಯಾನೇಜ್ ಆಯ್ತಂದ್ರೆ ಫಸ್ಟ್ ಎಂತ ಆಯ್ತಲ್ಲ, ನಾವು ಅಲ್ಲಿ ಸೌತ್ ಇಂಡಿಯನ್ಸ್ ಬರ್ತಾರಲ್ಲ ತಮಿಳ್ನಾಡು, ನಾವು ಈ ಕನ್ನಡದವ್ರು ಸ್ವಲ್ಪ ಮಾತಾಡ್ತಾರೆ ಹಿಂದಿ, ಅಂತ ಸ್ವಲ್ಪ ಬಂದಿರುತ್ತೆ. ತಮಿಳ್ ಅವ್ರು ಇದ್ರಲ್ಲ, ತಮಿಳ್ ಅವ್ರು ಮತ್ತೆ ಆಂಧ್ರದವರು ಒಂಚೂರು ಬತ್ತಿ, ಆಂಧ್ರದವ್ರು ಅಡ್ಡಿಲ್ಲ ಸ್ವಲ್ಪ. ಆ ತಮಿಳ್ ಅಂತೂ ಬಿಲ್ಕುಲ್ ಬತ್ತಲ್ಲ ಪಾಪ. ಅವ್ರಿ ಕಲಿಬಾರ ಭಯಂಕರ ಸ್ಟ್ರಗಲ್ ಮಾಡ್ತಾರ ಅವ್ರು. ಬಟ್ ನನ್ಗೆ ಸ್ವಲ್ಪ ಈಜಿ ಆಯ್ತು. ಹೆಂಗಂತ ಅಲ್ಲಿ ಮಾರಿ ಮಾತ್ ಮಾತಿ ಹೊಡಿತಿದ್ದೆ, ಬಡ ಬಡ ಬಡ ಅಂದೇಳಿ
3: ನಮ್ದು
4: ಅಂದ್ರೆ ಹೊಡಿತಾರೆ ಅಂದ್ರೆ ಹೊಡಿದಲೇ ಬೇಕು. ಅದು
3: ಮಾತ್ ಮಾತಿ ಹೊಡುದು ಅಂದ್ರೆ
4: ಮಾತ್ ಮಾತಿ ಅಂದ್ರೆ ಬಡಗಿ ಬಿತ್ತು ಸಮಾತಿಲ್ ಬಿಡ್ತಿದ್ ಎಂತಕಂದ್ರೆ ಬಿಡ್ತಾರೆ, ಅದು ಬಿಡ್ಲೇಬೇಕು ಆಕ್ಚುಲಿ. ಈಗ ನೀವು ಕಂಡಿರಿಯ, ಈಗ ಶಾಲೆಲ್ಲ ನಾಕೇಂತೆ ಮಕ್ಳಿಗೆಲ್ಲ ಹೊಡೆದ್ರು ಮನೆಯವ್ರು ಹೋಗ್ತಾರೆ. ಅದೇ ದೊಡ್ಡ ಮೇನ್ ಪ್ರಾಬ್ಲಮ್ ಅದ್
3: ಹೊಡಿಕಂತ್ರೆ. ನೀವು
4: ಸ್ವಲ್ಪ ಒಂಚೂರು ಬೀಳಿಕೆ
3: ದಂಡಂ ದಶಗುಣಂ
4: 100%. ನಾವಲ್ಲಿಗ ಅಲ್ಲಿಗ ಸೇರಿದ್ರು ಆರ್ಮಿ ಹೆಂಗ ಇರ್ತಾರ ತಲೆ ಮೊದ್ಲೇ ಬೇರೆ ಬೇರೆ ರೀತಿ ಮೆಂಟಾಲಿಟಿ ಇರುತ್ತ. ಅವ್ರೆಲ್ಲ ಪೆಟ್ಟು ಹೆದರಿಕಿಂತ ಮತ್ ಕಲಿತಾರಲ್ಲ ಅವ್ರ. ನಾನು ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ ಸುದ್ದಿ.
3: ಹೌದಾ?
4: ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ, ಆ ಬಡಗಿ ಬೇಡ ಅಂತೇಳಿ. ಕಡೆಗೆ ಕಲ್ತೆ, ಭಾಷೆ ಬಂತು ನನ್ಗೆ. ಆಮೇಲೆ ನಾನು ಈಗ ಕೆಲವ್ ಅಲ್ಲಿ ನಿಮ್ಗೆ ನಂಬುದಿಲ್ಲ ಹೇಳ್ರಿ, ನಾನಲ್ಲಿ ಟ್ರೂಪ್ ಸೀನಿಯರ್ ಇದ್ದೆ. ಟ್ರೂಪ್ ಸೀನಿಯರ್ ಅಂತ ಹೇಳಿದ್ರೆ ಈಗ ಲೀಡರ್ ಮಾಡುದಿಲ್ಲ, ಶಾಲೆಯಲ್ಲಿ ಒಂದು ಕ್ಲಾಸ್ ಅಲ್ಲಿ ಲೀಡರ್ ಮಾಡಿಬಿಡ್ತಾರೆ ಕಣೆ. ಇವನಿಗೆ ಎರಡು ಭಾಷೆ ಬರ್ತಾವ್ ಅಂದ್ರೆ ಅವ್ರೆಂತ ಅನ್ಕೊಂತಾರೆ ಗೊತ್ತಾ, ಸೌತ್ ಇಂಡಿಯನ್ ಅಂತಂದ್ರೆ ಎಲ್ಲದು ಒಂದೇ, ತಮಿಳು ಸಬ್ ಏಕೆ ಸಬ್ ಹಿಂದಿ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಅಂತ ಹೇಳಿ ಇವನೇ ಇವನ್ನೇ ಪರ್ಫೆಕ್ಟರ್ ಮಾಡಿಬಿಟ್ಟು ಇವ್ನು ಎರಡು ಭಾಷೆ ಹಿಂದಿನೂ ಕನ್ವರ್ಟ್ ಮಾಡ್ತಾ ಮತ್ತೆ
3: ಸೌತ್
4: ಹೇಳ್ತಾನೆ.
3: ಅವ್ರಿಗೆ ಗೊತ್ತಿಲ್ಲ ಕನ್ನಡ
4: ಕನ್ನಡ ಬೇರೆ ಅರ್ಥ ಆಗ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಆದ್ರೂ ನಾರ್ಮಲ್ ಆಗಿ ಈಗ ಸೌತ್ ಕನ್ನಡದವ್ರ ಮನೆ ಎಂತ ತಮಿಳು ಎಲ್ಲ ಸ್ವಲ್ಪ ಮಾತಾಡ್ತಾರೆ ಅವ್ರು, ಕಲ್ತು ಬಿಡ್ತಲ್ಲ ಹೋದ್ಮೇಲೆ ಎಲ್ಲ ಬತ್ತೆ
3: ಬಾಹುನಾರ
4: ಎಲ್ಲ ಬಂದೇ ಬತ್ತೆ ಅಂದ್ರೆ ಅದು ಮತ್ತೆ ಆದ್ಮಿ ಹಂಗೆ ಯಾಕಂದ್ರ ಎಲ್ಲ ಒಟ್ಟಿಗೆ ಇರ್ತಲ್ಲ ನಾವು ಹೀಗೆ ಹಂಗಲ್ಲ ಶಾಲೆಗೆ ಬಿಡ್ತಾರೆ ಹೋತ್ರ ಒಟ್ಟಿಗೆ ಸ್ನಾನ ಮಾಡಿದ ಎಲ್ಲ ಒಂದು ದೊಡ್ಡ ಕೆರೆ ಟೈಪ್ ಇರತ್ತೆ ಅಂದ್ರೆ ಕೆರೆ ಅಲ್ಲ ಇದೆ ಟ್ಯಾಂಕಿ ಎಲ್ಲ ಒಟ್ಟಾಗ ದಸರಾ ನೀರ್ ಹಾಕೊಂಡಲ್ಲೇ ಹಂಗೆ ಅಲ್ಲ ಈಗ ಸ್ವಲ್ಪ ಚೇಂಜಸ್ ಆಯ್ತು. ಮೊದ್ಲೆಲ್ಲ ಆ ಟೈಪ್ ಈಗೆಲ್ಲ ಬಾತ್ರೂಮ್ ಶವರ್ ಎಲ್ಲ ಇತ್ತು. ನಾವಲ್ಲಿ ನಾವು ಜಾಯ್ನ್ ಆಗಿ ಎಷ್ಟೇನು
3: ಇಷ್ಟ ಇರಲಿಲ್ಲ
4: ಈಗ ಆಡಿಲ್ಲ ಅಡ್ವಾನ್ಸ್ ಆಯ್ತು ಎಲ್ಲ. ಈಗ ನಾನು 4 ವರ್ಷ ಟ್ರೈನಿಂಗ್ ಸೆಂಟರ್ ಆಡಿಎಂಎ ಇದ್ದೆ, ಎಲ್ಲಿ ನಾ ಟ್ರೈನಿಂಗ್ ಮಾಡ್ಕೊಂಡು ಹೋಯ್ದು ಅಲ್ಲ ನಾನು ಹೆಡ್ ಮಾಸ್ಟರ್ ಆಗಿದ್ದೆ ಅಂತ ಹೇಳಕ್ಕ. ಅಲ್ಲಿಗೆ ಎಲ್ಲ ಚೇಂಜ್ ಬೆಡ್ ಎಲ್ಲ ಎಲ್ಲ ಚೇಂಜ್ ಆಯ್ತು ಈಗ.
3: ಓಕೆ, ಅಲ್ಲ ನಂಗೆ ಈಗ ಒಂದ್ ಪ್ರಶ್ನೆ, ಈಗ ಮನೆಗ್ ನೀವು ಮಿಲಿಟರಿಗೆ ಹೋಗ್ತಿ ಅಂದಾನೆ ಹೇಳಲಿಲ್ಲ ಅಂತ ಹೇಳ್ರಿ, ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ನೀವು ಟ್ರೈನಿಂಗ್ ಅಂತ ಹೊರಟ್ರೆ ಅಲ್ಲ ಆಗಳಿಕ್ಕೂ ಹೇಳಿ ನೀವು
4: ಆಗಳಿಗೂ ಹೇಳ ನಾನು
3: ಮತ್ತೆ ಎಲ್ಲಿಗೆ ಹೋಗ್ತೆ ಅಂತ ಹೇಳಿ.
4: ನಾನು ಈಗ ಮಂಗಳೂರಿಗೆ ಹೋಗ್ಬತ್ತೆ ಒಂಚೂರು ಹೇಳಿದೆ,
3: ಬ್ಯಾಗ್ ಎಲ್ಲ ಹಿಡ್ಕೊಂಡ್ಲೇ
4: ಬ್ಯಾಗ್ ಅಂತಿಲ್ಲ ನಾ ಎರಡಂಗಿ ತಕೊಂಡೋಯ್ದೆ
3: ಅಷ್ಟೇ. ಹಾ, ಕಡಿಗ್ ಬಪ್ಪು ಕಾಯ್ತ ನಿಮ್ಗೆ ಎಷ್ಟೇ ಅಂದ್ಮೇಲೆ ಬಂದದ್ದು ಅಮ್ಮಂಗ್ ಗೊತ್ತಾಯ್ಕಲ್ಲ ಎಂತ
4: ಲೆಟರ್ ಬರ್ದೇನೆ ಅಲ್ಲಿಂದ. ಹಾ, ಲೆಟರ್ ಬಂದೆ ಮತ್ತೆ ಎಂತ ಇದ್ ಗೊತ್ತಾ, ಪೊಲೀಸ್ ಪತ್ರ ಅಲ್ಲ ವೆರಿಫಿಕೇಶನ್ ಗೆ ಪೊಲೀಸರು ಬಂದ್ರೆ ಅಮ್ಮ ಎಷ್ಟು ಪರ್ಫೆಕ್ಟ್ ಆಯ್ತು ಇವ ಆರ್ಮಿಗೆ ಹೋಯ್ದ. ಅದಲ್ದೆ ಪೊಲೀಸ್ ಹೇಳಿದ ಅಮ್ರೆ ನನಗಂತೂ ಹೊಪ್ಪು ಕೈಲ ಮರ್ರೆ ನಿಮ್ ಮಗಾರು ಹೋಯ್ದ ನಂಗ್ ಸೇರ್ಕೊಂಡ್ ಬಾರಿ ಆಸಿತ್ತ ಅಮ್ಮನತ್ರ ಹೇಳ್ರ ಅದು ಮತ್ತ ಅನ್ಕಂಡ್ರ ಅಡ್ಡಿಲ್ಲಂಗಾರೆ ಅಂತೇಳಿ.
3: ಸೊ ಹಂಗ ನಿಮ್ ಧೈರ್ಯ ಮೆಚ್ಚಕ್ ಮಾರ್ರಿ ಆರ್ಮಿಗೆ ಹೊಯ್ಕೆ ಹೊಯ್ಕೆ ಅಂತ ಮಾವ ನಿಮ್ಗೆ ಇನ್ಸ್ಪೈರ್ ಮಾಡದ
4: ಅಲ್ಲ ಮಾವನತ ಕೇಂದ್ರೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಅವನಿಗೆ ಗೊತ್ತಿಲ್ಲ ಪಾಪ
3: ಎಂತ ಹೊರ ಜಗತ್ತು ಕಂಡಿರ್ತಾರೆ ಅಲ್ಲ. ಆದ್ರೆ ನೀವು ಕಾರ್ಗಿಲ್ ಯುದ್ಧ ಟೈಮ್ ಅಲ್ಲಿ ನೀವು ಅಲ್ಲಿರ್ಲಿಲ್ಲ
4: ಆರ್ಮಿಯಲ್ಲಿ
3: ಇದಿರಲ್ಲ ಅಲ್ದ, ಆಗ ನೀವ್ ಅದ್ನಲ್ಲಿ ಅಪ್ಡೇಟ್ ತಕಂತಿದ್ರೆ
4: ಅಂದ್ರೆ ನಾನು ಜಾಯ್ನ್ ಆದ 2002 ಮಾರ್ಚ್ ಅಲ್ಲಿ ನಾನು ಅಲ್ಲಿ ಟ್ರೈನಿಂಗ್ ಸೆಂಟರ್ ಹೋದ್ದು.
3: ಓಕೆ, 2002ರಲ್ಲಿ. ಸೊ ನೀವು ಕಾರ್ಗಿಲ್ ಟೈಮ್ ಅಲ್ಲಿ ಎಲ್ಲ ಎಂತೆಲ್ಲ ಆತಿತ್ತು
4: ಕಾಂತಿದ್ದೆ ನಾ ಪೇಪರ್, ಯಾರ ಮೇಲೆ ಪೇಪರ್ ಬಚಿತ್ತು ಅವ್ರ ಮನೆಗೆ ಹೋಗ್ತಿದ್ದೆ, ಒಬ್ಬರು ಕಾಂತಿದ್ದೆ ಮತ್ತೆ ನ್ಯೂಸ್ ಗ್ಯೂಸ್ ಎಲ್ಲ ಬಚಿತ್ತಲ್ಲ ಅಗಳಿಗೆ ಅದೆಲ್ಲ ಕಾಂತಿದ್ದೆ ನಾನು
3: ತುಂಬಾ ಕುತೂಹಲ ಇದ್ದಿದ್ದ. ಸೊ ಅದಾದ್ಮೇಲೆ ನಿಮ್ಗೆ ನೀವು ಇತರ ಯುದ್ಧದಲ್ಲಿ ನೀವೇ ಇದ್ರೆ ಯಾಕಂದ್ರೆ ಒಳಗಡೆ ನಿಮ್ಗೆ ಸೋಲ್ಜರ್ ಆಯ್ಕಂತಾನೆ ಆಸೆ ಇದ್ದದ್ದು
4: ಅಗಳಿಗೆ ಅಂತ ಗೊತ್ತಾ. ಇದ್ರಲ್ಲಿ ಈಗ ಆರ್ಮಿ ಮೇಲೆ ತುಂಬಾ ವಿಭಾಗ ಇತ್ತು, ಆಡಮ್ ಸೆಕ್ಷನ್ ಇರತ್ತ, ನಾವು ಜಾಯ್ನ್ ಆಗಕ್ಕೆ ಹೋಗಿರ್ತದ ನಮ್ಗೆ ಗೊತ್ತಿದ್ದಲ್ಲಿ ಯಾವ ಫೋರ್ಸ್ ನಾವು ಹೋಗ್ತಂತೇಳಿ. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ನಾವು ಈ ಫೋರ್ಸ್ ಜಾಯ್ನ್ ಆಯ್ತು ಅಂದಳಿ. ಇಲ್ಲಿಗೆ ನಾವೀಗ ಆರ್ಮಿ ಸೆಲೆಕ್ಷನ್ ಅಂತ ಹೋಗ್ತ ಅಲ್ಲಿ ಹೋಗ್ತಾ ಈ ಸಪ್ಲೈ ಇತ್ತು, ಸಪ್ಲೈ ಸೆಂಟರ್ ಅಂತೇಳಿ ಇತ್ತು, ಎಲ್ಲ ಬೇರೆ ಬೇರೆ ಬೇರೆ ಟೈಪ್ ವಿಭಾಗ ಇರುತ್ತೆ. ಅದು ನಮ್ಗೆ ಗೊತ್ತಿದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ನಾವು ಆರ್ಮಿ ಸೆಲೆಕ್ಷನ್ ಹೋಗಿರುತ್ತೆ.
3: ಕಡಿ ಕಲ್ಲು ಹಾರ್ಮೇಲೆ ನಿಮ್ಮನ್ನ ಯಾವ್ದಕ್ ಹಾಕ್ರ ಅವರು?
4: ಅದನ್ನ ಆರ್ಮಡ್ ಹಾಕ್ರ. ನಮ್ಗೆ
3: ಆರ್ಮಡ್ ಅಂದ್ರೆ ಎಂತ?
4: ಆರ್ಮಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕ್ ಗೊತ್ತಾ, ಟ್ಯಾಂಕ್ಸ್ ಯುದ್ಧ ಟ್ಯಾಂಕ್ ಯುದ್ಧ ಟ್ಯಾಂಕ್ ಅದ್ರದ್ದು ಆಪರೇಟರ್.
3: ಓ, ಅಂದ್ರೆ ಮುಂಚೂಣಿಯಲ್ಲಿ ನೀವೇ ಇರ್ತೀರಿ, ಯಾರು ಗುಂಡು ಗಿಂಡು ಹೊಡೆದ್ರೆ ಫಸ್ಟ್ ನಿಮ್ಗೆ ತಾಗುತ್ತೆ.
4: ಗುಂಡ್ ಅಂದ್ರೆ ಅದ್ಲಿಂತ ಇತ್ತು ಅಂತ ಹೇಳಿದ್ರೆ ಟ್ಯಾಂಕ್ ಟು ಟ್ಯಾಂಕ್ ಯುದ್ಧ ಆಗ್ತದೆ. ಈಗ ಪರ್ಸನಲ್ ಆಗಿ ಒಬ್ಬ ಇಂಡಿವಿಜುವಲ್ ಬಂದ್ ನಮ್ಮನ್ನ ಹೊಡಕಾತಿಲ್ಲ ಅವಾಗ ಟ್ಯಾಂಕ್ ಒಳಗೆ, ಟ್ಯಾಂಕ್ ಇಂದ ನಮ್ ಫೈರ್ ಮಾಡ್ಕ, ಇಲ್ಲ ರಾಕೆಟ್ ಲಾಂಚರ್ ಅಂತ ಇರುತ್ತೆ ನೋಡಿ, ಅದರಲ್ಲೂ ಏನು ಜಾಸ್ತಿ ಎಫೆಕ್ಟ್ ಆಗ್ತಿಲ್ಲ, ಬಟ್ ಟ್ಯಾಂಕ್ ಟು ಟ್ಯಾಂಕ್.
3: ಈಗ ನೀವು ಆರ್ಮ್ ಫೋರ್ಸ್ ಅಲ್ಲಿ ಇದ್ದಾಗ ಎಲ್ಲಾದ್ರೂ ತರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ?
4: ನಾವು 2002ರಲ್ಲಿ ಇತ್ತಲ್ಲ ಓಪ್ ಪರಾಕ್ರಮಣಿ ಬಂದಿರುತ್ತೆ, ಅಷ್ಟೊತ್ತು ನಾವು ಅಲ್ಲಿ ಬಾರ್ಡರ್ ಇದ್ದಿತ್ತು, ರೆಡಿ ಆಯ್ ರೌಂಡ್ ಲೋಡ್ ಆಯ್ ರೆಡಿ ಆಗಿತ್ತು, ಬಟ್ ಫೈರ್ ಆಗಿಲ್ಲ ಅಷ್ಟೇ.
3: ಬಾರ್ಡರ್ ಅಲ್ಲಿ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ?
4: ಜೈಸಲ್ಮೇರ್.
3: ಜೈಸಲ್ಮೇರ್ ಅಂತ ನಿಮ್ಗೆ ಆ ಹೊತ್ತಲ್ಲಿ ನಿಮ್ ಒಳಗಿನ ಹೃದಯದಲ್ಲಿ ಯಾವ ತರದ ತಲ್ಲಣ ಅಥವಾ ಏನು ಇಮೋಷನ್ಸ್ ಆಚೀಚಿ ಹೋತಾ ಇರತ್ತಂತ?
4: ಇಲ್ಲಿ ಯಾವ ಯುದ್ಧದಲ್ಲ
3: ಯುದ್ಧ ಆತ್ ಅಥವಾ ಆಗುವ ಸಂಭವ, ನಿಮ್ಮನ್ನಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ನೀವ್ ಇದಕ್ಕೆ ಅಂತ ಹೇಳ್ಕೊಂಡ
4: ನಿಜ ಹೇಳುದ
3: ನಿಮ್ಮ ಮನಸ್ಥಿತಿ?
4: ನಿಜ ಹೇಳ್ತಾ ಇದ್ ನೋಡಿ, ಒಂದು ಸತ್ಯ ಹೇಳ್ತಾ ಇದ್ ಮಾತ್ರ, ಪ್ರತಿಯೊಬ್ಬ ಆರ್ಮಿ ಪರ್ಸನ್ ಇದ್ದಲ್ಲ ಅವ್ನು ಯೋಚನೆ ಮಾಡ್ತಾ ಹಿಂಗೆ ಹೋಯ್ಕಂತೇಳಿ, ಇದ್ ಮಾತ್ರ ಗ್ಯಾರಂಟಿ.
3: ಹೌದಾ? ಈ ತರ ಅಂದ್ರೆ ಅವ್ರು ರೆಡಿ ಇರ್ತಾರೆ ಮೆಂಟಲಿ,
4: ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಅವ್ರು. ನಮ್ಗೆ ಗೊತ್ತಿತ್ತು ನಾವ್ ಎಂತಕ್ಕೆ ನಮ್ಮನ್ನ ನಾ ಎಂತ ಟ್ರೈನ್ಡ್ ಆದಂತೇಳಿ ನಮ್ಗೆ ಗೊತ್ತಿತ್ತು, ಟ್ರೈನ್ ನಮ್ಗೆ ಎಂತ ಟ್ರೈನಿಂಗ್ ಕೊಟ್ಟಿದ್ರೆ ನಮ್ಗೆ ಗೊತ್ತಿತ್ತು ನಮ್ದು ಏಮ್ ಗೋಲ್ ಕ್ಲಿಯರ್ಲಿ
3: ಹಿಂಗೆ ಆಯ್ಕಂತ. ಆಗ ಹೆಂಡತಿ ಮಕ್ಕಳು ಮನೆಗಳ
4: ಅವಾಗೆಲ್ಲ ಹೆಂಡತಿ ಮಕ್ಕಳು ಇರ್ಲಿಲ್ಲ
3: ಆಗ ಇರ್ಲಿಲ್ಲ. ಓಕೆ, ಸೊ ನಿಮ್ಗೆ ಆ ಮೂಮೆಂಟ್ ಅಲ್ಲಿ ರೆಡಿ ಎಂತಾರು ಸೈ
4: ವೀರ ಹಂಗೆ ಅದನ್ನೇ ಯೋಚನೆ.
3: ಓಕೆ, ಎದೆಲ್ಲಿ ಹೆದರಿಕೆ ಆತಿಲ್ಲ ಮರ ಆ ಗುಂಡು ಸದ್ದಿಗೆ ನಾವಿಲ್ಲಿ ಕಾಮತಿಗೆ ಹೆದರ್ಕಂತಲ್ಲ.
4: ಅದು ಹಂಗೆ ಎಂತಕ್ಕಂತೇಳಿದ್ರೆ ನಾವು ಟ್ರೈನಿಂಗ್ ತಕೊಂಡಿರ್ತೀವಿ ನೋಡಿ, ನಾವು ಅದಕ್ಕೋಸ್ಕರ ಟ್ರೈನಿಂಗ್ ತಕೊಂಡಿರತ್ತೆ. ಅದ್ ನಮ್ಗೆಲ್ಲ ಟ್ರೈನಿಂಗ್ ಅಲ್ಲೆಲ್ಲ ಹೇಳಿ ಕೊಟ್ಟಿರ್ತಾರೆ, ನೀವ್ ಹೆಂಗ್ ಒಯ್ಕ ಯಾವ ಟೈಪ್ ಗುಂಡು ಬರುತ್ತೆ, ನೀವ್ ಹೆಂಗ್ ಒಯ್ಕ ಆ ಟೈಪ್ ಎಲ್ಲ ಇರುತ್ತೆ. ಈಗ ನೋಡಿ ಯಾವ್ದೇ ಒಂದ್ ಕೆಲಸ ಇಲ್ಲಿ ನೀವ್ ಇಲ್ಲೇ ಹೆಂಗ್ ನೋಡಿ, ಯಾವ್ದಾದ್ರು ಒಂದ್ ಸಣ್ಣ ಕೆಲಸ ಅಂತ ಹೇಳ್ತೀನಿ, ನಾನೀಗ ಪೇಂಟ್ ಹೊಡೋದು ನಂಗೆ ಹೇಳಿದ್ರೆ ನಂಗೆ ಬರ್ತದ ಇಲ್ಲ
3: ಇಲ್ಲ ಹೌದು
4: ನಮ್ಗೆ ಅದೇ ಬತ್ ನಾವು ಅದನ್ನೇ ಕಲ್ತದ. ಸೊ ಇವ್ರು ಇದನ್ನ ಕಲ್ತಿರ್ತಾರೆ, ಅದಕ್ಕೆ ನಾನು ಹಂಗೆ ಅನ್ಕೊಂಬಿಡಿ ನೀವು ನಾರ್ಮಲ್ ಪೇಂಟ್ ಅಂತೇಳಿ
3: ಅಲ್ಲ, ಬಟ್ ಎಲ್ಲದೂ ಹಂಗೆ ನಾವ್ ಯಾವ್ದು ಎಕ್ಸ್ಪರ್ಟೈಸ್ ಇರ್ತೀವಿ. ಅದೇ
4: ಅದೇ ನಾನು ಒಂದ್ ವಿಚಾರ ಹೇಳ್ತೇನೆ, ನಂಗೆ ಏಕೆ ಪರ್ಸನ್ ಕೊಟ್ಟು ನಾರೋ ಸಾತಲ್ಲ, ನಾನು ನಾಲ್ಕು ಕೂರ್ಸ ನಾರೋ ಸಾತನ ಅಲ್ಲಿ
3: ಮಾತಾಡೋ ಕೂರ್ಸು ನರ್ವಸ್ ಆದ್ರೆ ಈಗ ಏಕೆ 47 ಕೊಟ್ಟು ಫೈರ್ ಮಾಡಂದ್ರೆ ನಿಮ್ಗೆ
4: ನರ್ವಸ್ ಆತಲ್ಲ, ಆದ್ರೆ ನಿಮ್ ಜಾಗದನ್ನ ಬಂದು ಕೂಕೊಂಡು ಅಲ್ಲಿ ನರ್ವಸ್ ಆಗ್ತ
3: ಹಂಗೆ ಪರಿಣತಿ ಅಂತ ಹೇಳ್ತಾರೆ. ಈಗ ನಿಮಗೆ ತರಬೇತಿ ಟೈಮ್ ಅಲ್ಲಿ ಎಷ್ಟು ಕಷ್ಟ ಇದ್ದಿತ್ತು ಅದು? ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಬ್ರು ಬಂದಿದ್ರು ಸುನೀತಾ ಅಂತ ಹೇಳಿ, ಅವ್ರು ಹೇಳ್ತಾ ಇದ್ರು ಅವರು ಬಾರ್ಡರ್ BSF
4: BSF
3: ಅದ್ರಲ್ಲಿ ಇದ್ದವರು. ಅದ್ ಹೇಳ್ತಾ ಇದ್ರು ತರಬೇತಿ ಟೈಮ್ ಎಷ್ಟು ಕಷ್ಟ ಆಯ್ತು ಅಂದ್ರೆ ಮನೆಗೆ ಹೋಪ ವಾಪಸ್ ಬಪ್ಪ ಇಲ್ಲಿಂದ ಓಡಿ ಹೋಪ ಅಂಬಷ್ಟು ಕಷ್ಟ.
4: ಅಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ನನ್ನ ಟೈಮ್ ಅಲ್ಲ ಕೆಲವರು ಓಡಿ ಹೋಯ್ರು, ಓಡಿ ಹೋಪ್ ಕಷ್ಟ ಇತ್ತು, ಓಡಿ ಹೋದ್ರೆ ಮತ್ತೆ ಅವ್ರ ಫ್ಯೂಚರ್ ಹಾಳ.
3: ಯಾಕೆ ಯಾವ ತರ ಅಂತ
4: ಅಂದ್ರೆ ಪೊಲೀಸರು ಬರ್ತಾರೆ.
3: ಓಹೋ,
4: ಯಾಕಂತೇಳಿ ನೋಡಿ, ಒಂದು ಏರಿಯಾ ಅಂತೇಳಿ ಆರ್ಮಿ ಬಗ್ಗೆ ತಿಳುವಳಿಕೆ ತಕ್ಕಂಡ ಅವ್ರು ಬಂದಿದ್ದ ಸ್ವಲ್ಪ ಅರ್ಥ ಆಯ್ತಾ,
3: ಒಳಗಿನ ಸೀಕ್ರೆಟ್
4: ಗೊತ್ತಿರುತ್ತೆ.
3: ಸೊ ನಿಮ್ದು ತರಬೇತಿ ಹೆಂಗಿದೆ, ಒಂಚೂರು ತರಬೇತಿ ಬಗ್ಗೆ ಹೇಳಿಕಮ್ಮ. ಆ ದಿನಗಳು ಎಷ್ಟು ತಿಂಗಳಿದಿತ್ತ ತರಬೇತಿ?
4: ತರಬೇತಿ ಒಂದು ವರ್ಷ ಒಂದು 9 ತಿಂಗಳಿರುತ್ತೆ, ಒಂದು ವರ್ಷ 9 ತಿಂಗಳಿರುತ್ತೆ. ಅಂದ್ರೆ ಬೇರೆ ಬೇರೆ ಇರ್ತಿರುತ್ತೆ. ಫಸ್ಟ್ ಬೇಸಿಕ್ ಅಂತ ಮಾಡ್ತಾರೆ. ಬೇಸಿಕ್ ಅಂದ್ರೆ ಖಾಲಿ ಫೈರ್ ಮಾಡೋದು, ರನ್ನಿಂಗ್ ಮಾಡೋದು, ಓಡೋದು, ಇದೆ ಆಪ್ಟಿಕಲ್ ಇರುತ್ತೆ, ಪಾರ್ ಮಾಡೋದು, ಇದು ಬೇಸಿಕ್ ಇರುತ್ತೆ ನಮ್ಗೆ. ಆ ಬೇಸಿಕ್ ನಮ್ಗೆ 6 ತಿಂಗಳಿರುತ್ತೆ. ಆ ಬೇಸಿಕ್ 6 ತಿಂಗಳಲ್ಲಿ ಬೆಳಗ್ಗೆ ಒಂದು 3:30 ನಾವು ಹೇಳುತ್ತೆ. ಯಾಕೆ ಹೇಳಿ, ಎಂತಕ್ಕಂದ್ರೆ ಎಲ್ಲರೂ ಟಾಯ್ಲೆಟ್ ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಯ್ಕು, ನೀರು ಸ್ನಾನ ಮಾಡ್ಬೇಕು, ಬೇಬೇಗ ಹೋಯ್ಕು, ಜನ ಅಷ್ಟು ಜನ ಇರ್ತಾರಲ್ಲ. ಮತ್ತೆ ಓಪನ್ ಟಾಯ್ಲೆಟ್, ಅದು ಲಾಕ್ ಇರುದಿಲ್ಲ, ಈಗ ಲಾಕ್ ಮಾಡ್ತಾರೆ, ಅದು ಓಪನ್ ಇರುತ್ತೆ. ಯಾಕಂತೇಳಿದ್ರೆ ಕೆಲವು ಮಕ್ಕಳು ಅಲ್ಲ ತುಂಬಾ ಇದಾಗಿದೆ, ಇನ್ಸಿಡೆಂಟ್ ಆಗಿತ್ತು ಅಲ್ಲ, ಅಲ್ಲಿಂದ ಹಿಂಗ್
3: ಸುಸೈಡ್
4: ಮಾಡ್ಕೊಂಡು. ಸೊ ಅದಕ್ಕೆಲ್ಲ ಓಪನ್ ಇರ್ತಾರೆ. ಬೆಳಗ್ಗೆ 3 ಗಂಟೆ ಹೇಳುದು, ನಮ್ದು ಅಷ್ಟು ಸ್ವಲ್ಪ ಚಳಿ ಇತ್ತು. ನಾನು ಅವಾಗ ಹೋಗ್ಬೇಕಾದ್ರೆ
3: ಯಾವ ಪ್ಲೇಸ್ ಅಲ್ಲಿ ಹೋದ?
4: ಅಹಮದ್ ನಗರ ಅಂತ, ಈಗ ಹಳ್ಳಿ ನಗರ ಆಗಿದೆ ಅದು.
3: ಅದೆಲ್ಲಿ ಅದು?
4: ಇದು ಇದರಲ್ಲಿ ಮಹಾರಾಷ್ಟ್ರದಲ್ಲಿ.
3: ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರದ ಅಹಮದ್ ನಗರ್. ಓಕೆ, ಗೊತ್ತಾಯ್ತು. ನಾವು ಶಿರಡಿ ಹೋಗ್ತಲ್ಲ.
4: ಶಿರಡಿ ಅದು ಊಟ.
3: ಹೌದು.
4: ಬೆಳಗ್ಗೆ ರೊಟೀನ್ ಅಲ್ಲಿ ಹೇಳ್ತೀವಿ ನಾವು ಬೆಳಗ್ಗೆ, ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಮಲಗಲ್ಲ, ಸ್ವಲ್ಪ ಜನ ಡ್ಯೂಟೀಸ್ ಇರುತ್ತೆ. ಅಂದ್ರೆ ಡ್ಯೂಟಿನೂ ಬೇಕಲ್ಲ, ಹೆಂಗ್ ಡ್ಯೂಟಿ ಕೊಡುವುದು ಅಂತ ಹೇಳ್ಬಿಟ್ಟು ಡ್ಯೂಟೀಸ್ ಅಂತ ಗೊತ್ತಾಯ್ತಾ ನಿಮ್ಗೆ. ನಾವೀಗ ಕ್ಯಾಂಪ್ ಅಲ್ಲಿ ನಾವೇ ನೋಡ್ಕೋಬೇಕು, ಬೇರೆಯವ್ರು ಬರಲ್ಲ, ನಮ್ ಕ್ಯಾಂಪ್ ಹೊರಗಿನವ್ರು ಬರುದಿಲ್ಲ, ನಾವೇ ನಮ್ ಕ್ಯಾಂಪ್ ನ ಸೆಕ್ಯೂರ್ ಮಾಡ್ಬೇಕು. ಸೊ ಡ್ಯೂಟೀಸ್ ಇರುತ್ತೆ. ಕೆಲವರು ಮಲ್ಗಿ ಇವ ನಿನ್ನೆ ಡ್ಯೂಟಿ ಇದ್ದವನು, ಇವ ಡ್ಯೂಟಿ ಇರಲ್ಲ, ಅವ್ ಮಲ್ಗಿರ್ತಾನೆ, ಬೆಳಗ್ಗೆ ಇರ್ಕಂತಾನೆ. ನಮ್ದು ಏರಿಯಾ ಎಲ್ಲ ಕ್ಲೀನ್ ಮಾಡಿದ್ರೆ ನಾವೇ ಗುಡಿಸೋದು, ಬೇರೆಯವ್ರು ಬರೋದು ಬರಲ್ಲ ಅಲ್ಲಿಗೆ. ನಮ್ ಏರಿಯಾ ಮತ್ತೆ ನಮ್ದು ಪರ್ಸನಲ್ ಬಟ್ಟೆ ಇರತ್ತೆ, ಅದನ್ನ ತೊಳೆದ ಮಣಿಸ್ಬೇಕು. ಆಮೇಲೆ ನಾವೀಗ ಬೆಳಗ್ಗೆ ಇರುತ್ತೆ ಫಸ್ಟ್ ಪಿಟಿ ಅಂತ ಇರುತ್ತೆ ಎಲ್ಲರಿಗೂ, ಕಂಪಲ್ಸರಿ ಪಿಟಿ ಅಂದ್ರೆ ಫಿಸಿಕಲ್ ಟ್ರೈನಿಂಗ್. ಓಡೋದು 5 ಕಿಲೋಮೀಟರ್, 6 ಕಿಲೋಮೀಟರ್, 13 ಕಿಲೋಮೀಟರ್ ಓಡಿಸ್ತಾರೆ, ಕ್ರಾಸ್ ಕಂಟ್ರಿ ಓಡಿಸ್ತಾರೆ ಎಲ್ಲ ಅಲ್ಲಿ. ಮತ್ತೆ ಕಾಂಪಿಟೇಷನ್ ಬೇರೆ ಇರುತ್ತೆ, ಗೇಮ್ ಅಲ್ಲಿ ಎಲ್ಲ ಗೇಮ್ ಅಲ್ಲಿ ಇರುತ್ತೆ. ಬೆಳಗ್ಗೆ ಎದ್ದು ಪಿಟಿಗೆ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ. ಅಂದ್ರೆ ನಮ್ಗೀಗ ಪೀರಿಯಡ್ ಹೆಂಗಿರುತ್ತೆ ಅದೇ ಟೈಪ್, ಸೆಕೆಂಡ್ ಪೀರಿಯಡ್ ರೆಡಿ ಆಗ್ಬೇಕು. ಅಂದ್ರೆ ಸೆಕೆಂಡ್ ಪೀರಿಯಡ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಈಗ ಯಾವ್ದು, ನಾವು ಈಗ ಒಂದು ಗನ್ ಬಗ್ಗೆ ತಿಳಿಬೇಕು, ಅದ್ರ ಬಗ್ಗೆ ಕ್ಲಾಸಸ್ ಇರುತ್ತೆ ಫಸ್ಟ್. ಗನ್ ಎಷ್ಟು ವಜನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಇರುತ್ತೆ, ಅದ್ರಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅದ್ರ ಟೈಪ್ ಎಲ್ಲ. ಆಮೇಲೆ ಅದೊಂದು ಪೀರಿಯಡ್ ಆದ್ಮೇಲೆ ಮತ್ತೆ ವಾಪಸ್ ಸಂಜೆ ನಮ್ಗೆ ಗೇಮ್ ಪೀರಿಯಡ್ ಇರುತ್ತೆ. ಮಧ್ಯಾಹ್ನ 1-2 ಹವರ್ ಮಲ್ಗಬಹುದು, ರೆಸ್ಟ್ ತಗೊಳ್ಬಹುದು. ಕೆಲವರು ಎಂತ ಮಾಡ್ತಾರೆ, ಕೆಲವರು ಕೆಲಸ ಇರುತ್ತಲ್ಲ ಅಲ್ಲಲ್ಲ ನೀರ ಗಿಡ ಮರ ಎಲ್ಲ ತುಂಬಾ ಇರುತ್ತೆ, ಅದಕ್ಕೆ ನೀರ್ ಹಾಕೋದ್ರೆ ನಾವೇ ಹಾಕ್ಬೇಕು. ನೀವು ನೋಡಿಬೇಕಾದ್ರೆ ಎಲ್ಲ ಆರ್ಮಿ ಎಲ್ಲಿದೆ ಆರ್ಮಿ ಏರಿಯಾ ಅಲ್ಲಿ ಮರ 100% ಇದ್ದಾರೆ, ತುಂಬಾ ಮರ ಫುಲ್, ಅದಕ್ಕೆ ನೀರ್ ಹಾಕ್ತಿವಿ. ಆಮೇಲೆ ಸಂಜೆ ಗೇಮ್ ಪೀರಿಯಡ್ ಅಂತ ಇರುತ್ತೆ, ಗೇಮ್ ಕಂಪಲ್ಸರಿ ಆಡ್ಲೇಬೇಕು. ಆಮೇಲೆ ನೈಟ್ ಕ್ಲಾಸಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡ್ಬೇಕು. ಕೆಲವು ಡ್ಯೂಟಿ ಇರುತ್ತೆ, ಡ್ಯೂಟಿ ಹೋಗ್ತಾರೆ ನಾಳೆ. ಮತ್ತೆ ಬೇರೆ
3: ಗೇಟು
4: ಗೇಟ್ ಇರುತ್ತೆ, ಕೆಲವ್ರು ಕೋತ್ ಅಂತ, ನಾವು ವೆಪನ್ ಎಲ್ಲ ಇಡ್ತೀವಲ್ಲ ಕೋತ್ ಅಂತ ಇರತ್ತೆ, ಅಲ್ಲೂ ನಾವು ನಿಂತ್ಕೋಬೇಕು. ನಮ್ ಏರಿಯಾ ಕವರ್ಡ್, ಬಟ್ ಅದ್ ನಮ್ಗೆ ಹೇಳಿ ಕೊಡ್ತಾರೆ, ಅದೊಂದ್ ತರಬೇತಿ. ಬಾರ್ಡರ್ ಎಲ್ಲ ಹೋದಾಗ ಡ್ಯೂಟಿ ಹೆಂಗ್ ಕೊಡ್ಬೇಕು ಅಂತ ತರಬೇತಿ ಕೊಡೋದು ಹಂಗೆ.
3: ಅದು 1 ವರ್ಷ 9 ತಿಂಗಳಿದಿತ್ತು. ಕಡೆ ನಿಮ್ಗೆ ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಅದ್ರ
4: ಎಕ್ಸಾಮ್ ಪ್ರತಿಯೊಂದಕ್ಕೂ ಇರುತ್ತೆ.
3: ಈ ಶೂಟಿಂಗ್ ಎಲ್ಲ ನಿಮ್ಗೆ ಹೇಳ್ಕೊಟ್ರಲ್ಲ, ಆಗಲ್ಲ ಹೆಂಗಿತ್ತು ಅನುಭವ ಫಸ್ಟ್ ಟೈಮ್ ಶೂಟ್ ಮಾಡೋದು? ಯಾಕಂದ್ರೆ ನಾವು ಪಿಸ್ತೂಲ್ ಹಿಡ್ಕೊಂಡು ದೀಪಾವಳಿ ಹಬ್ಬಕ್ಕೆ ಒಂದ್ ಚೌಣಿ ಪಟಾಕಿ ಹಾಕಿ ಶೂಟ್ ಮಾಡೋದಕ್ಕೆ ಅದು ಬೆಂಕಿ
4: ಎಂತ ಗೊತ್ತಾ, ಫಸ್ಟ್ ನಮ್ಗೆ ಹಿಡ್ಕೊಳ್ಳಿಕ್ಕೆ ಫಸ್ಟ್ ಮರದ್ ಕೊಡ್ತಾರೆ, ಈ ಟೈಪ್ ಹಿಡ್ಕೋಬೇಕಂತ ಹೇಳ್ಬಿಟ್ಟು. ಆಮೇಲೆ ಬ್ಲೈಂಡ್ ರೌಂಡ್ಸ್ ಕೊಡ್ತಾರೆ, ಅಂದ್ರೆ ರೌಂಡ್ ಮುಂದೋಗಲ್ಲ, ಬಸ್ ಇದಾಗತ್ತೆ ಅಷ್ಟೇ, ಸೌಂಡ್ ಆಗತ್ತೆ, ಹೊಟ್ಟತ್ತು ಅದು ಮತ್ತಂದ್ರೆ ಅದೆಂತ ಗುಂಡು ಹೊತ್ತಿಲ್ಲ ಮುಂದೆ ಹಂಗ ಅಭ್ಯಾಸ ಮಾಡಿ ನೆಕ್ಸ್ಟ್ ಅವ್ರು ನಮ್ಗೆ ಕೊಡೋದು.
3: ಅದ್ ಹಿಡ್ಕೊಂಬದಿಗೆಲ್ಲ ಹೆದರಿಕೆ ಅತ್ತಿಲ್ಲ ಮಾರ, ಅಂದ್ರೆ ನೀವು ಆಲ್ರೆಡಿ ಎಲ್ಲದಕ್ಕೂ ಪ್ರಿಪೇರ್ ಇದ್ರಿ ಅನ್ಸುತ್ತೆ ಅಲ್ಲ, ಆತರ ಭಯ. ಕೆಲವರೆಲ್ಲ ಬಂದವ್ರು ಈ ತರ ಭಯ ಆಗಿ ವಾಪಸ್ ಓಡಿ ಹೋಗ್ಬಾರ ಹಂಗಲ್ಲ ಇತ್ತ
4: ಇತ್ತು ಇತ್ತು ಅಂದ್ರೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕೆ ಇದೆ ಕಷ್ಟ ಇದೆ ಓಡ್ತಾರೆ.
3: ಕಷ್ಟದ ಯಾತರ ಸಾಮ ಬಡಿತಾ ಇರ್ತಾರ
4: ಹಾಗೆಂತ ಇಲ್ಲ, ಬಡಿತಂದಕ್ಕೆ
3: ಪನಿಶ್ಮೆಂಟ್ ತುಂಬಾ ಸಿವಿಯರ್ ಇರುತ್ತಲ್ಲ,
4: ಅಂದ್ರೆ ಪನಿಶ್ಮೆಂಟ್ ಫಿಸಿಕಲಿ ಇರುತ್ತೆ. ಪನಿಶ್ಮೆಂಟ್ ಅಂದ್ರೆ ಬೆನ್ ಟಚ್ ಅಂತಾರೆ ಗೊತ್ತಾ ನಿಮ್ಗೆ, ಕುಳ್ಕೊಳ್ಳಿ ಹೇಳೋದು ಇಲ್ಲ ಅಂತ ಹೇಳಿದ್ರೆ ಗ್ರೌಂಡ್ ಚೆಕ್ಕರ್ ಅಂದ್ರೆ ಒಂದ್ ನಾಲ್ಕೈದು ಇಂತೆಲ್ಲ ಪನಿಶ್ಮೆಂಟ್ ಇರ್ತದೆ. ಇಲ್ಲಾಂದ್ರೆ ಪಲ್ಟಿ ಪಲ್ಟಿ ಓಡಿಸೋದು ಅಂದ್ರೆ ನಮ್ ಫಿಸಿಕಲ್ ಅದು ಬೇಕಾಗತ್ತ, ಅದು ಅದೇ ಟೈಪ್
3: ಸ್ಟೆಮಿನಾ ನಿಮ್ಗೆ.
4: ಸ್ಟೆಮಿನಾ
3: ಫುಡ್ ಎಲ್ಲ ಹೆಂಗಾಯ್ತು ನಿಮ್ಗಲ್ಲಿ?
4: ಫುಡ್ ಎಲ್ಲ ಅದು ನಾರ್ತ್ ಇಂಡಿಯನ್ ಸ್ಟೈಲ್ ಬಟ್ ಅಡ್ಡಿಲ್ಲ
3: ಅಡ್ಡಿಲ್ಲ ನಿಮ್ಗೆಲ್ಲ ಅಡ್ಜಸ್ಟ್ ಆಯ್ತು?
4: ಅಡ್ಜಸ್ಟ್ ಆಯ್ತು.
3: ನೀವು ಎಲ್ಲದಕ್ಕೂ ರೆಡಿ ಆಗಿ
4: ಮನೇಲಿ ನಾನು ಎಲ್ಲೆಲ್ಲ ಊಟ ಮಾಡ್ತಿದ್ದೆ ಮನೇಲಿ ಅಷ್ಟು ಇದಿರ್ಲಿಲ್ಲ, ಸೊ ಅದ ಅಭ್ಯಾಸ ಆಯ್ತು.
3: ಇಲ್ಲಿಗಿಂತ ಅಲ್ಲೇ ಲೈಕ್ ಆಯ್ತ ಮಗ,
4: ಲೈಕ್ ಆಯ್ತು.
3: ಓಕೆ, ಇದಾದ್ಮೇಲೆ ನಿಮ್ಮನ್ನ ಎಲ್ಲಿಗೆ ಅಪಾಯಿಂಟ್ ಮಾಡ್ತಾರೆ? ಒಂದ್ ವರ್ಷ 9 ತಿಂಗಳ ಟ್ರೈನಿಂಗ್, ಆಮೇಲೆ
4: ಟ್ರೈನಿಂಗ್ ಅಲ್ಲಿ ಪರೀಕ್ಷೆ ಇರುತ್ತೆ, ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಇರುತ್ತಲ್ಲ ಕಂಪಲ್ಸರಿ.
3: ಟ್ರೈನಿಂಗ್ ಅಂದ್ರೆ ಎಂತ?
4: ಎಲ್ಲ ಗಾಡಿ ನಿಮ್ದು ದೊಡ್ಡ ಲಾರಿಯಿಂದ ಹಿಡಿದು ಪ್ರತಿ ಒಂದು ಜೀಪ್ ಎಲ್ಲಾದ್ರೂ ಡ್ರೈವಿಂಗ್ ಮಾಡ್ಬೇಕು ನಾವು, ಅದನ್ನ 6 ತಿಂಗಳು ಕಳಿಸ್ತಾರೆ. ಅದಾದ್ಮೇಲೆ ಟ್ರೇಡ್ ಅಂತ ಇರುತ್ತೆ. ಈಗ ಟ್ರೇಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕರ್ ಅಲ್ಲಿ ನಾನೀಗ ಆಪರೇಟರ್, ನನ್ನ ಟ್ರೇಡ್ ನಂಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನಮ್ ಸೆಕೆಂಡ್ ಟ್ರೇಡ್ ಇರುತ್ತೆ ಗನ್ನರ್ ಅಂತ ಹೇಳ್ಬಿಟ್ಟು ಫೈರಿಂಗ್ ಮಾಡೋಕೆ. ಅಂದ್ರೆ ಒಂದು ನಾವು ವೆಪನ್ ಅಲ್ಲಿ ಮಾಡುದು ಅಂತ ಹೇಳಿ ರೈಫಲ್ ಅಲ್ಲಿ ಫೈರ್ ಮಾಡೋದು ಬೇರೆ, ಇನ್ನೊಂದು ಟ್ಯಾಂಕ್ ಒಳಗೆ ಕೂತ್ ಫೈರ್ ಮಾಡೋದು ಬೇರೆ, ಡಿಫರೆನ್ಸ್ ಇದೆ. ಸೊ ಆ ಟ್ರೈನಿಂಗ್ ನಮ್ಗೆ ಕೊಡ್ತಾರೆ, ಅದೆಲ್ಲ ಒಟ್ಟು ಸೇರ್ಬಿಟ್ಟು 1 ವರ್ಷ 9 ತಿಂಗಳಾಗತ್ತೆ.
3: ಅದೆಲ್ಲ ಮುಗಿಸಿ ನೀವು ಎಲ್ಲಿ ಅಪಾಯಿಂಟ್ ಆದ್ರೆ?
4: ಇದು ಬಿಕನೇರ್ ಅಂತ ರಾಜಸ್ಥಾನದಲ್ಲಿ, ಅಲ್ಲೋದೆ ಅಲ್ಲಿ ನಮ್ಮ ಯೂನಿಟ್ ಇದೆ. ಯೂನಿಟ್ ಇರುತ್ತೆ ಒಬ್ಬೊಬ್ಬರಿಗೆ, ನಿಮ್ ಯೂನಿಟ್ ಅದು, ಅವ್ರ ಯೂನಿಟ್ ಇದು, ಆರ್ಮಡ್ ಯೂನಿಟ್ ತುಂಬಾ ಇದೆ ನಮ್ಗೆ. ಇಲ್ಲಿ ಗೊತ್ತಿಲ್ಲ ಕೆಲವರಿಗೆ ಆರ್ಮಿ ಅಂತ ಹೇಳಿ ಎಲ್ಲರೂ ಆರ್ಮಿ ಅಂತ ಅನ್ಕೋತಾರೆ, ಬಟ್ ಆರ್ಮಡ್ ಅಲ್ಲಿ ತುಂಬಾ ಯೂನಿಟ್ ಇದೆ, ಅದಕ್ಕಾದ ಹೆಸರು ಇದೆ. ನಂದೀಗ 43 ಆರ್ಮಡ್ ಅಂತ, ಅದು MBT. ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, MBT ಟ್ಯಾಂಕ್ ಇದೆ ಅದ್ರೊಳಗೆ, ಅಂದ್ರೆ ಇಂಡಿಯನ್ ಮೇಡ್. ಎರಡೇ ರೆಜಿಮೆಂಟ್, 75 ಮತ್ತೆ 43 ಇಂಡಿಯನ್ ಮೇಡ್.
3: ಸೊ ಆ ಟ್ಯಾಂಕರ್ ಅಲ್ಲಿ ನೀವು
4: ಆಪರೇಟರ್.
3: ನಿಮಗೆ ಯುದ್ಧ ಯಾವಾಗಾದ್ರೂ ಎದುರಿಸುವಂತ ಅದೊಂದು ಸಿಕ್ಕಿದ್ಯಾ?
4: ಈಗ ಆಯ್ತಲ್ಲ ಸಿಂಧೂರ್,
3: ಅದ್ರಲ್ಲಿ ನೀವ್ ಇದ್ದಿದ್ರ?
4: ನಾ ಇಲ್ಲಿಂದ ಹೋಗಿದ್ದೆ, ಮಹಾರಾಷ್ಟ್ರದಿಂದ ಹೋಗಿದ್ದೆ. ಟ್ರೈನಿಂಗ್ ಕೊಡ್ತಿದ್ದೆ ಅವಾಗ ನಮ್ಮಲ್ಲಿ ನಾವು ಹೋಗಿತ್ತು ಅಲ್ಲಿಗೆ ನಮ್ಮ ಯೂನಿಟಿಗೆ ವಾಪಸ್.
3: ಹೆಂಗಿತ್ತು ಅದ ಅನುಭವ? ಎಷ್ಟು ದಿನ ಇದ್ರಿ? ಹೆಂಗಿತ್ತು? ಯಾವ ತರ ಇದ್ದಿತ್ತು?
4: ನನಗೆ ಇದು 2-3 ಅನುಭವ ಆಗಿದೆ. ಆಲ್ರೆಡಿ
3: ಮುಂಚೆ ಯಾವ್ದು ನೀವು ಹೇಳಲಿಲ್ಲ?
4: ಅದೇ ಓಪರ್ಕಮ್ ಅಂತ ಹೇಳದ್ನಲ್ಲ,
3: ಓಪರ್ಕಮ್. ಓಕೆ, ಬಟ್ ಅಲ್ಲಿ ಯುದ್ಧ ಆಗ್ಲಿಲ್ಲ.
4: ಆಗಿಲ್ಲ ಆಗಿಲ್ಲ.
3: ನೀವು ರೆಡಿ ಆಗಿದ್ರೆ ಎನಿ ಮೂಮೆಂಟ್ ಆಗುತ್ತೆ ಅಂತ, ಬಟ್ ಯುದ್ಧ ಆಗ್ಲಿಲ್ಲ.
4: ಆಗಿಲ್ಲ ಆಗಿಲ್ಲ ಆಗಿಲ್ಲ.
3: ಆದ್ರೆ ಸಿಂಧೂರಲ್ಲಿ ಯುದ್ಧ ಆಯ್ತು.
4: ಆಯ್ತಾಯ್ತು.
3: ಅದು ಹೆಂಗಿತ್ತು ಅನುಭವ?
4: ಅದು ಅಂತಂದ್ರೆ ಜಾಸ್ತಿ ಟ್ಯಾಂಕ್ ಅಂದ ಜಾಸ್ತಿ ನಾವು ಫೈರ್ ಮಾಡಲಿಲ್ಲ, ಬಟ್ ಡ್ರೋನ್ ಎಲ್ಲ ಬರ್ತಾ ಇತ್ತು. ಡ್ರೋನ್ ಅಲ್ಲಿ ಕೆಲವೆಲ್ಲ ಡಮ್ಮಿ ಅಂದ್ರೆ ಅವ್ರದ್ದು ಡ್ರೋನ್ ಎಲ್ಲ ಕೆಲವೆಲ್ಲ ಡಮ್ಮಿ ಬರ್ತಾ ಇತ್ತು, ಬಟ್ ಅವ್ರು ತೋರಿಸ್ತಾರೆ ಜಾಸ್ತಿ. ನಾವು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ, ನಾವು ಮಾಡಿದ ಕೆಲಸ ಮಾಡಿತ್ತು.
3: ಓಕೆ, ಅವ್ರ ದಿಕ್ಕಾವತ್ ಜಾಸ್ತಿ ಅಂತ.
4: ಅದಷ್ಟೇ.
3: ನೀವು ಅಲ್ಲ ಮಾರೆ, ನಾ ಕೇಂಬುದ ಆ ಮೂಮೆಂಟ್ ಅಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತು ನೋಡುವಾಗ ನಿಮ್ಮ ಎದೆಗಳೆಲ್ಲ ಗಟ್ಟಿಯೇ ಇರುತ್ತೆ, ಹಿಂಗೆ ಕಲ್ಲು ಆಯ್ತಿರಿ.
4: ಕಸಂಪಿಡ ಇರ್ತಲ್ಲ ಕಸಂಪಿಡು ಅಂತರ ವೆದರ್, ಅದನ್ನ ನಿಮ್ಗೆ ಅದನ್ನ ಹೇಳಕ್ಕಾಗಲ್ಲ ಅದ್ ಹೆಂಗಿರ್ತಂತ. ಆ ದಿವಸ ಫ್ಲಾಗ್ ಫುಲ್ ಹಾರ್ತಾನೆ ಇರುತ್ತೆ, ಮತ್ತೆ ಧರ್ಮಗುರುಗಳಲ್ಲಿ ಬಂದಿರ್ತಾರೆ, ಆ ಕುದುರೆ ಎರಡು ಹಿಂಗ್ ನಿಲ್ಸಿರ್ತಾರೆ, ಫೈರಿಂಗ್ ಆಪತ್ತೆ, ಅದು ಕುದುರೆ ಹಿಂಗ್ ಹಾರೋದು,
3: ಅದನ್ನ ನೋಡಿ ಗುರುಗಳೆಂತ ಬಂದಿರ್ತಾರೆ.
4: ಕಸಂಪಿಡಾಗತ್ತೆ ನಮ್ಗೆ,
3: ಅಂದ್ರೆ ಪ್ರತಿಜ್ಞೆ ತಗೋತೀವಿ.
4: ಪ್ರತಿಜ್ಞೆ ಆಗತ್ತಾರೆ.
3: ಓಕೆ,
4: ಅದೇ ಅದಾದ್ಮೇಲೆ ನಾವು ಒಂದ್ ಸೋಲ್ಜರ್ ಆಗ್ತೀವಿ, ಇಲ್ಲಾಂದ್ ರಿಕ್ರೂಟ್ ಅಂತ ಇರ್ತೀವಿ ನಾವು.
3: ಓಕೆ, ಅದ್ ತಗೊಂಡ್ಮೇಲೆ ನಿಮ್ದು ಸಮರ್ಪಣೆ?
4: ಸಮರ್ಪಣೆ
3: ಅಲ್ದ
4: ಆಗ್ಬಿಡುತ್ತೆ ಅದು,
3: ಮತ್ತೆ ಎರಡು ಮಾತೇ ಇಲ್ಲ, ಯೋಚನೆನೆ ಇಲ್ಲ ಎಂತಾರು ಸೈ
4: 100%.
3: ಸೊ ಇದ್ ಆದ್ಮೇಲೆ ನೀವು ಆ ಯುದ್ಧ ಅದ್ರಲ್ಲಿ ನಿಮ್ಮ ಟ್ಯಾಂಕರ್ ಪಾರ್ಟಿಸಿಪೇಟ್?
4: ಟ್ಯಾಂಕ್ 100%. ಪ್ರತಿಯೊಬ್ಬಂದು ಯೂನಿಟ್ ಬಾರ್ಡರ್ ಇರುತ್ತೆ ಅಲ್ಲಿ, ಅಂದ್ರೆ ಒಂದೊಂದು ಯೂನಿಟ್ ಒಂದೊಂದು ಏರಿಯಾ ಅಂತ ಇರುತ್ತೆ. ನಾನು ಹೇಳ್ಬಾರ್ದು, ನಾ ಹಿಂಗೆ ಹೇಳ್ತೀನಿ ಬಸ್. ಅಂದ್ರೆ ಏರಿಯಾ ಅಂತ ಇರುತ್ತೆ, ಆ ಏರಿಯಾಕ್ ಹೋಗಿ ಇರುತ್ತೆ ಅದು. ಅಷ್ಟೊರಿಗಲ್ಲಿ ಏನಿರ್ತಾರೆ, BSF ಅವ್ರು ಇರ್ತಾರೆ. ಈಗ ಗೊತ್ತಾಯ್ತಲ್ಲ ಯುದ್ಧ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ಆರ್ಮಿ ಚೇಂಜ್ ಮಾಡುತ್ತೆ BSF ಅವ್ರು. ಅವ್ರು ಬ್ಯಾಕ್ ಬರ್ತಾರೆ,
3: ಹಿಂದಕ್ಕೆ ಬರ್ತಾರೆ, ನೀವು ಚೆಸ್ ಆಡ್ದಂಗೆ ಅಲ್ಲ. ಸೊ ನೀವು ಆರ್ಮ್ಡ್ ಫೋರ್ಸಸ್, ನೀವು ಮುಂದಿರ್ತೀರ?
4: ನಾವು ಮುಂದಿರುತ್ತೆ.
3: ಅದ್ ಎಷ್ಟ್ ದಿನ ಸಿಂಧೂರಲ್ಲಿ ಎಷ್ಟ್ ದಿನ ಇದ್ರಿ ನೀವು ಅಲ್ಲಿ?
4: ನಾವಲ್ಲಿ ಇರೋಕೆ ನಾನು ಇರ್ಬೋದಿತ್ತು, ಬಟ್ ನಾನು ಇಲ್ಲಿ ಸೆಂಟ್ರಲ್ ಇದ್ದೆ ಅಲ್ಲ, ನಾನು ವಾಪಸ್ ಬಂದೆ ಇಲ್ಲಿಗೆ. ನಾನು ಇಲ್ಲಿ ಬರಬೇಕಿತ್ತು, ಸೊ ಅದೆಲ್ಲ ಮುಗಿತಂತ ನಾನು ವಾಪಸ್ ಬಂದೆ. ಆಮೇಲೆ ನಮ್ಮೂರಲ್ಲಿ ಇರ್ತಾರೆ ಒಂದೂವರೆ ತಿಂಗಳಲ್ಲಿ ಅಲ್ಲೇ ಇರ್ತಾರೆ.
3: ಎನಿ ಮೂಮೆಂಟ್ ಆಗ್ಬಹುದು,
4: ನಂಬುಕಿಲ್ಲ ಅವನ್ನ ನಂಬುಕಾತಿಲ್ಲ.
3: ಅದಕ್ಕೋಸ್ಕರ
4: ಅದಕ್ಕಲ್ಲೇ ಇರ್ತಾರೆ ಎರಡ್ 3.
3: ರಾತ್ರಿ ಹೋಗಲು ನೀವು ಹಂಗೆ ಡೇ ಅಂಡ್ ನೈಟ್ ಕಣ್ ಬಿಟ್ಕೊಂಡೆ ಇರ್ಕ? ನೋನಿದ್ದೆ ನತ್ತಿ.
4: ನಾವು ಕ್ರೂ ಇರುತ್ತೆ, ಅಂದ್ರೆ 3-3 ಜನ ಇರ್ತೀವಿ, ಒಬ್ಬ ಒಂದ್ರಲ್ಲಿ ಒಬ್ಬ 1/2 ಗಂಟೆ ಮಲ್ಕೊಂಡ್ರೆ ಮತ್ತೊಬ್ಬ ಮಲ್ಕೊಳ್ತಾನೆ, ಹಂಗೆ ಚೇಂಜ್ ಆಗ್ತದೆ.
3: ಊಟ ತಿಂಡಿ ನಿದ್ದೆ
4: ಎಲ್ಲ ಬರುತ್ತೆ, ನಮ್ಮವರೇ ತಕಬಂದ್ ನಮ್ ಕೊಡ್ತಾರೆ.
3: ಮತ್ತೆ 1 ನಂಬರ್ 1 ನಂಬರ್ 2 ಗೆಲ್ಲ ಹೋಗ್ತೀವಿ. ಅದು ಎಲ್ಲ ಹೋಗ್ತೀರಿ?
4: ನಮ್ ಎದುರಿರುತ್ತೆ, ನಾವ್ ಹಿಂದೆ ಹೋಗ್ತೀವಿ ಅಲ್ಲ.
3: ಓಕೆ, ಸೊ ಅಲ್ಲೇ ನೀವು ಅಡ್ಜಸ್ಟ್
4: ಮಾಡ್ಕೊಳ್ತೀವಿ.
3: ಅಡ್ಜಸ್ಟ್ ಆಗ್ತದೆ. ಆದ್ರೆ ಬದುಕು ತುಂಬಾ ತುಂಬಾ ಅಂದ್ರೆ ನಾವು ಹೆದರ್ಕೊಂಡು ಕಾಣ್ತಾ ಇರತ್ತೆ, ಬಟ್ ನೀವು ಧೈರ್ಯದಲ್ಲಿ ಹೋರಾಡ್ತಾ ಇರ್ತೀರಿ.
4: ನಮ್ದು ಮಕ್ಸದೇ ಅದೇ ಇರುತ್ತೆ, ಅಂದ್ರೆ ನಮ್ದು ಏಮೇ ಅದೇ. ಅದ್ ನಿಮ್ಗೆ ವಿಚಿತ್ರ ಅನ್ಸುತ್ತೆ, ನೀವು ಟ್ರೈನಿಂಗ್ ಮಾಡಿಲ್ಲ, ನೀವು ಟ್ರೈನಿಂಗ್
3: ಗೊತ್ತಿಲ್ಲ
4: ಗೊತ್ತಿಲ್ಲ. ಅಯ್ಯೋ ಎಂತದ,
3: ನಾವೊಂದು ಪಿಕ್ಚರ್ ಅಲ್ಲಿ ಕಂಡದೆಲ್ಲ ಬಿಟ್ರೆ
4: ಪಿಕ್ಚರ್ ಅಲ್ಲೆಲ್ಲ ಹಿಂಗ್ ಕೊಡ್ತೀನಿ.
3: ಇದಾದ್ಮೇಲೆ ಒಟ್ಟು ಎಷ್ಟು ವರ್ಷ ನೀವ್ ಆರ್ಮಿಯಲ್ಲಿ ಇದ್ರಿ?
4: 24 ವರ್ಷ.
3: 24 ವರ್ಷ ಆದ್ಮೇಲೆ ರಿಟೈರ್ಮೆಂಟ್?
4: ಇಲ್ಲ, ಮಾಡ್ಬೋದಿತ್ತು, ನಾನು ಇನ್ನೂ ಮಾಡ್ಬೋದು 8 ವರ್ಷ. ಫಿಸಿಕಲ್ ಫಿಟ್ ಇತ್ತು ನಂದು. ಸೊ ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಂಗೆ, ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತೇಳಿ ನೀವು 17 ವರ್ಷಕ್ಕೆ ನೀವು ಬರ್ತೀರಿ, ವಾಪಸ್ ಬರ್ತೀರಿ. ಫಿಸಿಕಲ್ ಎಲ್ಲ ಫಿಟ್ ಅಂತಂದ್ರೆ ನೀವು 32 ವರ್ಷನೂ ಮಾಡ್ಬೋದು. ನಾನು 24 ವರ್ಷ ಮಾಡಿದೆ, ಮತ್ತು ನಂಗೆ ಪ್ರಮೋಷನ್ ಕೊಡ್ತಾ ಇದ್ರು, ಮಾಡು ಮಾಡು ಅಂತ ಇದ್ರು. ಬಟ್ ಮನೇಲಿ ಈಗ ನಾವು ಒಬ್ಬನೇ ಮಗ, ಒಂದು 24 ವರ್ಷ ಹೊರಗೆ ಇದ್ದೀನಿ. ಇವರು ಮತ್ತೆ ಪದೇ ಪದೇ ಇವ್ರಿಗೆ ಮತ್ತೆ ಈಗೇನು ಗೊತ್ತಾ, ಈಗ ನಾವು ಒಂದು ವಿಚಾರ ಹೇಳ್ತೀನಿ. ನಾನು ಯಾಕೆ ಅಂದ್ರೆ, ಅಗ್ನಿಯವರು ಟ್ರೈನ್ ಮಾಡ್ಬೇಕಾದ್ರೆ ನಾನು ಅವ್ರ ಫೋನ್ ತಕೊಂಡ್ ಇಟ್ಕೊಂತಾ ಇದ್ದೆ. ಅವರಿಗೆಲ್ಲ ಎಷ್ಟು 20-21 ವರ್ಷ ಸಂಡೆ ಕೊಡ್ತಾ ಇದ್ದೆ, ಒಂದು 40 ನಿಮಿಷ
3: ಕೊಡ್ತಿದ್ರೆ.
4: ನಾನು ಅವ್ರ ಹತ್ರ ಕೇಳ್ತಿದ್ದೆ, ನೀವು ಯಾರ ಹತ್ರ ಮಾತಾಡ್ಕೊಂಡ್ರೆ? ನಮ್ ಫ್ರೆಂಡ್ ಹತ್ರ ಮಾತಾಡ್ಕ. ಒಬ್ರು ಬಾಯಲ್ಲೂ ಅಪ್ಪ ಅಮ್ಮ ಬರ್ತಿಲ್ಲ.
3: ಅದು ನಿಮಗ್ ಟಚ್ ಆಯ್ತಾ?
4: ಟಚ್ ಆಯ್ತು.
3: ಹಂಗೆ
4: ಹಂಗೆ ಹಂಗೆ.
3: ಸೊ ಆಗ ನಿಮ್ಗೆ ಅನಿಸ್ತಿ, ಇಲ್ಲ ಅಪ್ಪ ಅಮ್ಮನ ಹತ್ರ ವಾಪಸ್ ಹೋಗಪ್ಪ ಅಂತ.
4: ಅಂದ್ರೆ ನಮ್ಮ ಮಕ್ಕಳು ಇದ್ರಲ್ಲ ಮುಂದೆ.
3: ಎಕ್ಸಾಕ್ಟ್.
4: ಮತ್ತ ಅವರು, ನಾನು ಈಗ ಇಲ್ಲಿ ನೋಡಿ ಒಂದು ವಿಚಾರ ಹೇಳ್ತೇನೆ, ಅವ್ರನ್ನ ಈಗ ಮತ್ತೆ ಟ್ರೈನ್ ಇದಕ್ಕೆ ಹೋಗ್ಬೇಕು ಅದನ್ನೇ ಅವ್ರಿಗೆ ನಾವು ಹೇಳಿಕೊಟ್ರೆ ಅವ್ರು ಹಂಗೆ ಮಾಡ್ತಾರೆ ಅಂತಲ್ವಾ. ಈಗ ಅವ್ರ ವಯಸ್ಸು ಏನ್ ಗೊತ್ತಾ, ಹಾ ನಾನು ಈಗ ಒಂದು ಗೋಲ್ ಇಟ್ಕೊಂಡ್ಕ, ನಾನು ಒಂದು ಏಮ್ ಇಟ್ಕೋಬೇಕು, ನಾನು ಹಿಂಗ್ ಮಾಡ್ಬೇಕು, ಅದನ್ನು ಸಾಮರ್ಥ್ಯ ಇದೆಯಲ್ಲ ಅಂತ ನಾವು ಹುಡುಕ ಅವ್ರೊಳಗೆ, ಅದು ಹುಡುಕಿ ಹೇಳಕ್ ಅವ್ರಿಗೆ, ನೀಗ ಈ ಸಾಮರ್ಥ್ಯ ಇದೆ ಕಾಣ ಅಂತೇಳಿ ಅವ್ರು ಟ್ರೈ ಮಾಡ್ತಾರೆ. ಅದು ಆಕ್ಚುಲಿ ಎಲ್ಲರಿಗೂ ಹಂಗೆ, ನಿಮ್ಮ ಹತ್ರ ಒಂದು ಸಾಮರ್ಥ್ಯ ಇರತ್ತೆ. ನಾವೆಂತ ಮಾಡ್ತೀವಿ ಗೊತ್ತಾ, ಆ ಸಾಮರ್ಥ್ಯನ ಯೋಚನೆ ಮಾಡೋದಿಲ್ಲ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕಾಂಪ್ರಮೈಸ್ ಆಗ್ಬಿಡ್ತೀವಿ ಬೇರೆ. ಈಗ ನೀವು ಒಂದು ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಫಸ್ಟ್ ಬರೋದು, ನನ್ನ ಹತ್ರನೂ ಇರುತ್ತೆ ಸಾಮರ್ಥ್ಯ ಇರುತ್ತೆ. ಬಟ್ ನಾನು ಅಂತ ಮಾಡ್ತೀನಿ, ಕಾಂಪ್ರಮೈಸ್ ಆಗ್ಬಿಡ್ತೀನಿ ಕೆಲಸ, ನಾನು ಎಲ್ಲೂ ಸೋತ್ ಬಿಡ್ತೀನಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಈಗ ಕಾಂಪ್ರಮೈಸ್ ಆಗಿನೇ ಅಲ್ಲ, ಈಗ ಓಡೋದ್ರಲ್ಲೂ ಹಂಗೆ ಇಬ್ಬರಿಗೂ ಸೇಮ್ ಸಾಮರ್ಥ್ಯ ಇದ್ದಿರುತ್ತೆ. ಬಟ್ ಅಯ್ಯೋ ಅವನಂತ ಸೋತ್ ಬಿಡ್ತೀನಿ ಒಂದು ಭಾವನೆ ಬಂದ್ಬಿಡುತ್ತೆ, ನಾವು ಕಾಂಪ್ರಮೈಸ್ ಅಷ್ಟೇ
3: ಅಲ್ಲ,
4: ಅದನ್ನ ಯಾವತ್ತು ನಾವು ಕಾಂಪ್ರಮೈಸ್ ಆಗ.
3: ಎಸ್ ಕರೆಕ್ಟ್. ಆದ್ರೆ ನೀವ್ ಹೇಳಿದ ಆ ಮಾತು ನಂಗು ಟಚ್ ಆಯ್ತು ಕಾಣೆ. ಕೊಟ್ಟ 40 ನಿಮಿಷದಲ್ಲಿ ಈ ಮಕ್ಕಳು ಯಾರ ಹತ್ರ ಮಾತಾಡ್ತಾ ಕೇಂದ್ರ ಫ್ರೆಂಡ್ಸ್ ಹತ್ರ, ಅವರ ಪ್ರಿಫರೆನ್ಸ್ ಫ್ರೆಂಡ್ಸ್ ದಾನ್ ದ ಪೇರೆಂಟ್ಸ್.
4: ಅಲ್ಲ ಅದೇ ಹೌದು. ಮತ್ತೆಂತ ಗೊತ್ತಾ, ಅಲ್ಲ ಒಂದು ಟ್ರೈನಿಂಗ್ ಮುಗಿಸ ಮೇಲೆ ಒಂದು 14 ದಿವಸ ರಜೆ ಸಿಗತ್ತೆ ಅವರಿಗೆ. ಒಬ್ಬ ಹುಡುಗ ಹೇಳ್ತಾ ನನ್ನ ಹತ್ರ, ನಾನು ದಿಲ್ಲಿಯಲ್ಲಿ ಇದ್ದೆ, ಮನೇಲಿ ಹೋಗಿಲ್ಲ ಅಂತ ಹೇಳ್ತಾ. ಆಶ್ಚರ್ಯ ಆಯ್ತು ನಂಗೆ.
3: ನೀವ್ ಕೇಂದ್ರ ಎಂತ ಮಗ ಹೋಯ್ಲ ಅಂತ?
4: ಫ್ರೆಂಡ್ ಇದ್ದ ಅಮ್ರು.
3: ಸೊ ಇದೆಲ್ಲ ನಿಮ್ ಟಚ್ ಆಯ್ತು?
4: ಅಲ್ಲ ಇದ್ದ ಹಂಗಲ್ಲ, ಟಚದ್ ಮೊದ್ಲು ಇಟ್ಕೊಂಡಿದ್ದಾನ ಅಂದ್ರೆ ಏಮಿತ್ ನಾನು 24 ವರ್ಷ ಮಾಡಿ ಬರ್ತೀನಿ ಅಂತ ನನ್ನ ವೈಫ್ ಹತ್ರ ಹೇಳಿದೆ. ವೈಫಿ ನಾನು ಮೊದ್ಲಿಂದ ಹೇಳ್ತಿದ್ದೆ, ಮದುವೆ ಆಗ್ಬೇಕ ನಾ 17 ವರ್ಷನೇ ಮಾಡ್ತೆ, ಆಮೇಲೆ ಬರ್ತೇನೆ ಅಂತ. ಬರ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ, ನೀ ಮಾಡು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಮತ್ತೆ ನನ್ನ ಹೆಂಡತಿ ಹೇಳ್ದೆ 24 ವರ್ಷ ಅಂತ ಮೇಲೆ ಅದು ಗ್ಯಾರಂಟಿ ಬರ್ತೇನೆ ಕನ್ಫರ್ಮ್ ಅಂತ ಬಿಟ್ಟು ಅವಳ ಹತ್ರ ಒಂದು ಪ್ರಾಮಿಸ್ ಮಾಡಿದೆ.
3: ಅಲ್ಲ ಮದುವೆ ಅಪ್ಪತಿಗೆ ಇದೆಲ್ಲ ಹೇಳಿ ಮದುವೆ ನೀವು ಅಂದ್ರೆ ನಾನು 17 ವರ್ಷಕ್ಕೆ ಬರ್ತೆ ಅಂತ ಹೇಳಿದ್ರ ನೀವು?
4: ಅಲ್ಲ ಮತ್ತೆ ಮೊದ್ಲು ಈಗ ಹೆಣ್ ಕೊಡೋತಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ.
3: ನಾ ಅದೇ ವಿಷಯಕ್ಕೆ ವರ್ಕ್ ಅಂತ ಮಾಡಿದೆ. ಈ ಮಿಲಿಟರಿ ಅಲ್ಲಿ ಇದುವರಿಗೆ ಹೆಣ್ ಕೊಡಕ್ ತುಂಬಾ ಹೆದರ್ಕಂತಾರೆ. ಆ ಹೆಣ್ಗಳ್ ನಾ ಮದುವೆ ಆಗ್ತೀವಿ ಅಂದ್ರೆ ಹೆಣ್ಗಿನ ಅಪ್ಪ ಅಬ್ಬಿ ಬ್ಯಾಡ
4: ಅಂತಾರೆ,
3: ಮಗ ಬ್ಯಾಡ.
4: ಮತ್ತೆ ಅವ್ರ ಅಪ್ಪ ಅಮ್ಮಗೆಲ್ಲ ಮತ್ತೆ ಇವಳು ಒಪ್ಕೊಂಡಾಯ್ತು, ನಾವು ಅಂತ ಎಂಗೇಜ್ಮೆಂಟ್ ಇಂದ ಹಿಂದೆ ಕಂಡದ್ದು.
3: ಓಕೆ,
4: ಅಷ್ಟೊತ್ತಿನ ನಾನ್ ಮದುವೆ ಪತ್ತಿಯದ ಅಷ್ಟೊತ್ತಿಗೆ ನಾ ಜಮ್ಮುಲ್ಲಿ ಇದ್ದೆ, ಅವಾಗ ಇಂಟರ್ನೆಟ್ ಅಂತ ಇರ್ಲಿಲ್ಲ. ನಾನು 20ಗೆ ಅಂದ್ರೆ ಅಲ್ಲ ಸ್ವಲ್ಪ ಸ್ಟಫ್ ಬಂದಿರುತ್ತ, ನಂಗೆ ಇಮೇಲು ಮಾಡ್ಲ, ಮನೆಯವರೇ ನಾನು ಅವಳನ್ನ ಕಂಡದ್ದು. ಆಯ್ತಂದ್ರೆ ಎಂಗೇಜ್ಮೆಂಟ್ ನಾಳೆ ಆಯ್ತು, ನಾನು ಇವತ್ತು ಬಂದಿದ್ದೆ ಮನೆಗೆ.
3: ಓಕೆ, ಸೊ ಒಂದ್ಸಲ ಹೋಗಿ ಹೆಣ್ಣಿನ ಕಣ್ಕ ಬಂದ್ರೆ
4: ಅದು ಕನ್ಫರ್ಮ್ ಡೇಟ್ ಇಟ್ಟಿತ್ತು ನಮ್ಮ
3: ಎಂಗೇಜ್ಮೆಂಟ್.
4: ಅದು ಶಾಸ್ತ್ರ ಇರುತ್ತ ನಮ್ಗೆ, ಅದೊಂದು ಶಾಸ್ತ್ರ ಮಾಡಿ ಬಂತ ಅಷ್ಟೇ.
3: ಎಂಗೇಜ್ಮೆಂಟ್ ಆಯ್ತು,
4: ಎಂಗೇಜ್ಮೆಂಟ್ ಆಯ್ತು. ಅವ್ರ ಅಪ್ಪ ಅಮ್ಮ ಕೇಳಿ ನೀವು ಎಷ್ಟು ವರ್ಷ ಮಾಡ್ತೀರಿ ಅಂತೇಳಿ, ನಾನು ಹೇಳಿದೆ ಆಯ್ತು ಇನ್ನು ಮದುವೆ ಅಂತೂ ಆಪದ ಆಯ್ತು ಮರ್ರೆ, ಇದರ ಒಂದು ಹೇಳಿಬಿಡಿ ನಂಗೆ ಎಷ್ಟು ವರ್ಷ ಮಾಡ್ತೀನಿ. ನಾ ಹೇಳ್ದೆ 17 ವರ್ಷ ಮಾಡಿ ಗ್ಯಾರಂಟಿ ಬಂದೇ ಬರ್ತೇನೆ ಅಂತ. ಕಡೆ ಅದು 17 ವರ್ಷ ಮಾಡಿದೆ, ಕಡೆ ಅಲ್ಲಿ ಬಿಡ್ಲಿಲ್ಲ, ಕಡೆ ಇವಳಿ ಹೇಳ್ದೆ ಇನ್ನೊಂದ್ 7 ವರ್ಷ ಮಾಡ್ತೇವೆ ಅಂತ.
3: 24 ವರ್ಷ ಸರ್ವಿಸ್ ಸೇವೆ ಸಲ್ಲಿಸಿ ಬಂದ್ರೆ ನೀವು, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ನಿಮ್ಗೆ?
4: ಖುಷಿ ಇಲ್ಲ, ದುಃಖ ಆಗಿತ್ತು.
3: ದುಃಖ ಬಪ್ಪುಗೆ
4: ಬಪ್ಪುಗೆ ಎಕ್ಸ್ ಅಂತ ಕೇಳಕ್ ನಂಗೆ ಇಷ್ಟ ಆಗಿಲ್ಲ.
3: ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇಷ್ಟ ಆಗ್ಲಿಲ್ಲ, ಚಾಲ್ತಿಯಲ್ಲಿರುವ ಸರ್ವಿಸ್ ಮ್ಯಾನ್ ಅಂತಾನೆ
4: ಅದೇ ಅದೇ ಈಗ ಎಲ್ಲರೂ ಹೇಳ್ತಾರೆ ಅವರು.
3: ಎಕ್ಸ್
4: ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿ ಅವ ರಿಟೈರ್ಡ್ ಅಂತ, ರಿಟೈರ್ಡ್ ಆಗ್ತಿಲ್ಲ ಯಾವತ್ತು, ಪೆನ್ಷನ್ ಭತ್ತ. ಅವ್ರು ಈಗ ನಮ್ನ ಈಗ ಕರೆದ್ ನಮ್ನ 5 ವರ್ಷದ್ರು ನಾವು ರಿಸರ್ವ್.
3: ಓಹೋ, ಎನಿ ಟೈಮ್ ಇಫ್ ದೇ ಕಾಲ್ ಯು ಯು ಕ್ಯಾನ್ ಗೋ ಆ ತರ.
4: ಸೀದ ಹೋಗಕ್ಕೆ
3: ಓಕೆ,
4: ಮಾಪ್ ರೆಡಿ ಇರುತ್ತೆ ನಾವು.
3: ಅದೊಂದು ಒಳಗಡೆ ಅದು ಬಿಲ್ಟ್ ಆಗಿದೆ. ಬಟ್ ನಿಮ್ಗೆ ಅನ್ಸಲ್ವಾ, ಮಿಲಿಟರಿಯಲ್ಲಿ ಇದ್ದು ನೋಡಿ ನೀವು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಲೈಫ್ ಜೀವಿಸಿದವರು, ಎಷ್ಟೊತ್ತಿಗೆ ಹೇಳ್ಬೇಕು ಇಷ್ಟೊತ್ತಿಗೆ ಮಿಲಿಟರಿ ಅಂದ್ರೆ ಹಂಗೆ ಇರ್ತಾರೆ ಅವರು. ಈ ಊರಿಗೆ ಬಂದ್ಮೇಲೆ ಸ್ವಲ್ಪ ಅದು ಆಚೀಚೆ ಆತಂದ್ರೆ ನೀವು ಹಂಗೆ ಇದ್ರಿಯಾ, ಅದನ್ನ ಮೇಂಟೈನ್ ಮಾಡ್ತೀರಾ?
4: ಮೇಂಟೈನ್ ಮಾಡ್ತೀನಿ. ನನಗೆ ಅದು ಏನ್ ಗೊತ್ತಾ, ಸಂಧಿಪತಿಯಲ್ಲಿ ನಿದ್ರೆ ಮಾಡೋಕೆ ಆಗ್ತಿಲ್ಲ ಇತ್ತು. ಅಯ್ಯೋ ಎಂತ, ನಾವು ಅನ್ಕಂತಿತ್ತು ನಮ್ ಸೀನಿಯರ್ ಏ ಇವ್ನೆಂತ ಮರಿ 4 ಗಂಟೆಗೆ ಎತ್ಕಂತಾರೆ, 4 ಗಂಟೆ ಎತ್ಕಂತಾರಂತೆ. ನಾವು ಯಾವ ಸೀನಿಯರ್ ಆಯ್ತು, ನಾವು 4 ಗಂಟೆ ಎತ್ಕೊಂಡು ಶುರು ಮಾಡುದು. ಅದು ಇಲ್ಲೂ ಹಾಗೆ ನಂಡೆ, ಡೈಲಿ 4 ಗಂಟೆ ಹೇಳ್ತೆ ಬೆಳಿಗ್ಗೆ. ಎದ್ದು ಬಿಸಿನೀರು, ನನ್ನ ವೈಫ್ ಬಿಸಿನೀರು ಇಡ್ತಾಳೆ, ನಂಗೊಂದು ಬಿಸಿನೀರು ಕುಡಿದ ಅಭ್ಯಾಸ 1 ಲೀಟರ್ ಬೆಳಿಗ್ಗೆ ಬಿಸಿನೀರು ಫುಲ್ ಕುಡಿತೇನೆ. ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿ ಒಂದು 5.5 ಸೈಕಲ್ ತಗೊಂಡೋಗ್ತೀನಿ. ಇಲ್ಲಾಂದ್ರೆ ನಮ್ದಲ್ಲಿ ಶಾಖೆ ಇದೆ, ಅಲ್ಲಿ ಹೋಗ್ತೇವೆ. ಇಲ್ಲಾಂದ್ರೆ ಸೈಕಲ್ ತಗೊಂಡು ನಾ ಏನ್ ಮಾಡ್ತೀನಿ, ನೀವು ಹಟ್ಟಿ ಅಂಗಡಿ ನೋಡಿದ್ರೆ
3: ಗೊತ್ತು,
4: ಬಸರೂರಿಂದ ಹಟ್ಟಿ ಅಂಗಡಿ, ಅಲ್ಲಿಂದ ಸೀದಾ ಅಲ್ಲಿಂದ ಸೀದಾ ಕೋಟೇಶ್ವರ, ಕೋಟೇಶ್ವರ ಸೀದಾ ಅಲ್ಲಿ ಹೋಗ್ತೀನಿ.
3: ಎಷ್ಟು ಗಂಟೆ ಇದು? 2 ಗಂಟೆ?
4: 2 ಅಲ್ಲ, 1-1.5
3: ಒಂದೂವರೆ ಗಂಟೆ. ಸೈಕಲ್ ಸೈಕ್ಲಿಂಗ್
4: ಸೈಕ್ಲಿಂಗ್ ಇಲ್ಲ ಅಂತ ಹೇಳಿದ್ರೆ ನಾನು ಮೊದ್ಲು ಎಂತ ಮಾಡ್ತಾ ಡೈಲಿ ರನ್ನಿಂಗ್ ಮಾಡ್ತಾ ಇದ್ದೆ. ಈಗ ಮಳೆ ಕೆಲಸ ಮಳೆ ಎಲ್ಲ ಬರ್ತಲ್ಲ, ಅದಕ್ಕೋಸ್ಕರ ಇನ್ನು ಶುರು ಮಾಡ್ತೇನೆ ಇನ್ ಸ್ವಲ್ಪ ಟೈಮ್ ಮೇಲೆ. ಅಂದ್ರೆ ಯಾಕೆ ಗೊತ್ತಾ, ಒಂದು ವಿಚಾರ ಹೇಳ್ತೇನೆ ನಿಮ್ಗೆ. ಯಾವತ್ತು ನಾವು ಸ್ಟೋರ್ ಒಳಗೆ ಒಂದು ವಸ್ತು ಇಟ್ಟಿರ್ತಲ್ಲ, ಅದು ಇಟ್ಟಿಟ್ಟು ತೂಕಿಡಿತ್ತು.
3: ಕರೆಕ್ಟ್
4: ಯೂಸ್ ಆಯ್ಕಾದ ಬೇನು ಹಂಗೆ. ನಾ ನೀವು ಎಷ್ಟು ನೀವು ಅದನ್ನ ಇದ್ ಮಾಡ್ತೀರಾ ಅಷ್ಟೇ ತಂದುರುಸ್ತು ಫಿಟ್ ಆಗಿರ್ತೀರ. ಇಲ್ಲಾಂದ್ರೆ ಕಡೆಗೆ ಹೊಟ್ಟೆ ಬರೋದು ಹಂಗೆಲ್ಲ ಬರ್ತಾ ಇರತ್ತೆ.
3: ಅಲ್ಲ ನಿಮ್ಗೆ ಈಗ ಎಷ್ಟೊತ್ತಿಗೂ ಅಂದ್ರೆ ಆ ಬಾರ್ಡರ್ ಹಾಪುದು ಅದೊಂದು ಆಸ್ ಅ ಸೋಲ್ಜರ್ ನಿಮ್ಗದೊಂದು ಎಕ್ಸೈಟ್ಮೆಂಟ್ ಕೂಡ. ಯುದ್ಧ ಆಯ್ಲಿ ಅಂತ ಹೇಳಿ ಅಲ್ಲ, ಬಟ್ ಅದಕ್ಕೊಂದು ಸೇವಾ ಭಾಗ್ಯ ಸಿಕ್ಕತ್ತಲ್ಲ, ಅದು ಪ್ರತಿಯೊಬ್ಬ ಸೈನಿಕನು ಅನ್ಕೋತಾನ, ನನ್ನ ಸೌಭಾಗ್ಯ ಅಂತಾನೆ ಅನ್ಕೋತಾನೆ.
4: ಗ್ಯಾರಂಟಿ
3: ನಿಮ್ಗದೆಲ್ಲ ಮಿಸ್ ಆತಿಲ್ಲ ಆ ಬಾರ್ಡರ್ ಅದು ಇದು ಎಲ್ಲ
4: ಕೆಲಸ ಕೊನ್ಸಲೇ ಕಂಡಿದ್ದೇನೆ ನಾನು ಮನೆ ಕಂಡಲ್ಲ.
3: ಹೌದಾ? ಸೊ ನಿಮ್ ತುಂಬಾ ಮಿಸ್ ಅನ್ಸುತ್ತಲ್ಲ. ಆ ಫ್ರೆಂಡ್ಸ್ ಎಲ್ಲ ನಿಮ್ಮೊಟ್ಟಿಗೆ ಇರ್ತಾರಾ? ನಿಮ್ ಜೊತೆ ಈಗಲೂ ಕನೆಕ್ಟ್?
4: ನಾವು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇರತ್ತೆ, ಯಾವ್ದಾದ್ರು ಒಂದ್ ಘಟನೆ ಹೇಳ್ಕೊಂಡು ನೆಗಾಡ್ತಾ
3: ಇರತ್ತೆ. ಟಚ್ ಅಲ್ಲಿದ್ದೀರಿ?
4: ಟಚ್ ಅಲ್ಲಿದ್ದೆ.
3: ನಮ್ಮ ಕರುಣಾಕರ ಗಾಣಿಗ ಅವರು ಅಂದ್ಕೊಂಡೇ ಇರ್ಲಿಲ್ಲ ಅಂದ್ರೆ, ಸಿ ಬಡವರ ಮನೇಲಿ ಹುಟ್ಟಿದಾರ ಅಂದ್ರೆ ಸತ್ರು ಒಡ್ಡಿಲ್ಲ ಅಂದ್ಕೊಂಡು ಆಗಂಡ್ ಹೋಯ್ತಕ್ಕಂತ ಅಲ್ಲ.
4: ಹಂಗಲ್ಲ,
3: ಹಂಗಲ್ಲ, ನೀವೇ ಇಷ್ಟಪಟ್ಟು ಹೋದದ್ದು ಅಂಡ್ ಇಷ್ಟಪಟ್ಟು ಅಲ್ಲಿ ಬದುಕಿದ್ದು, ನೀವ್ ಎಷ್ಟು ಖುಷಿಯಲ್ಲಿ ಬದುಕಿದೀರಿ ಎಂಬುದು ನಿಮ್ ಮಾತಲ್ಲೇ ಗೊತ್ತತ್ತ ಅಲ್ಲ. ಮತ್ ನಿಮ್ ಕಡೆಗಿದ್ದರೆ ಸೇನೆಗೆ ಬೇಕಾಗಿಪ್ಪದ. ನಾ ಎಂತಕ್ಕೂ ಸಹಿ ಹಾಪತಿಗೆ, ನೀವ್ ಎಂತಕ್ಕೂ ಸಹಿ ಅನ್ಕೊಂಡು ಹೋದ
4: 100%
3: ಅಲ್ಲ. ಆದ್ರೆ ಈ ಮದುವೆ ಹೊಸ್ತು ಮದುವೆ ಹಾಪತಿಗೆಲ್ಲ ಹೆಂಗಿದೆ ಈಗ ಹೊಸ ಹೆಂಡತಿ ಅದ್ ಬಿಟ್ಟು ಹಪ್ಪುದಲ್ಲ, ತುಂಬಾ ಕಷ್ಟ ಅಲ್ಲ? ಯಾಕಂದ್ರೆ ನಮ್ ಬೈಂದೂರು ಚಂದ್ರಶೇಖರ ನಾವ್ಡ್ರದೊಂದು ಇದ್ ಕಂಟೋನ್ಮೆಂಟ್ ಕತೆಗಳು ಅಂತ ಇದೆ. ಹೊಸ್ತಾಯಿ ಮದುವೆ ಬಂದ ಸೈನಿಕರ ಬೇಗುದಿಗಳೆಲ್ಲ ಹೆಂಗಿರತ್ತೆ ಅವರಿಗೆಲ್ಲ?
4: ನಾವು ಮೊದ್ಲೇ ಮದುವೆ ಆಯ್ತು, ನಾ 2002 ಮಾರ್ಚಲ್ಲೇ ಮದುವೆ ಆಯ್ತು ಅಂದ್ರೆ.
3: ನಿಮ್ ಮದುವೆ ಸೇನೆ ಒಟ್ಟಿಗೆ ಆಯ್ತು
4: ಮೊದ್ಲೇ?
3: ಓಕೆ, ಎಷ್ಟು ಡೆಡಿಕೇಟೆಡ್ ಇದ್ರು ಮಾರೆ ಇವ್ರ. ಏದೇವ್ರ, ನಾನು 17-18 ವರ್ಷಕ್ಕೆ ಮದುವೆ ಆಯ್ತು ಅಂತ ಕಂಡಿದ್ದೆ. ಅದು ಸೇನೆಯೊಟ್ಟಿಗೆ ಮದುವೆ ಅದ್ದ
4: ನಮ್ದು.
3: ಸೊ ಅದು ನಿಮ್ಮ ಖುಷಿ, ಹಾರ್ಟ್ ಅಂಡ್ ಸೋಲ್ ಅಲ್ಲಿ ಅಲ್ಲೇ.
4: ನಾವು ಮನೆಕಿನ್ ಜಾಸ್ತಿ ಅಲ್ಲಿ ಇದ್ದೆ ನಾನು. ಈ ನೋಡಿ, ನಾನು 17 ವರ್ಷಕ್ಕೆ ಹೋಗಿದ್ರೆ 24 ವರ್ಷ ಅಲ್ಲಿ ಇರ್ಬೇಕಾದ್ರೆ ವರ್ಷದಲ್ಲಿ 1-2 ತಿಂಗಳು ಜಾಸ್ತಿ ಬರ್ತಾ
3: ಇದ್ದೆ ಅಲ್ಲೇ
4: ಅಲ್ಲೇ. ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಯಾವತ್ತು ಕರ್ಕೊಂಡು ಹೋಗಿಲ್ಲ, ಸಿಂಗಲ್ ಮೆಂಬರ್ ಆಗೇ ಇದ್ದೆ.
3: ಸೊ ಹಾಂಗಾಗಿ ನಿಮ್ಮ ಪ್ರಮೋಷನ್ ಗಳೆಲ್ಲ ಹೆಂಗಾದ್ವಲ್ಲಿ ಅಂದ್ರೆ, ನೀವು ಅಷ್ಟು ಡೆಡಿಕೇಟೆಡ್ ಇಪ್ಪುಕೋಯಿ, ಸೊ ನಿಮ್ಮ ಪ್ರಮೋಷನ್ ಕೂಡ ಅಷ್ಟೇ ಸ್ಪೀಡ್ ಆಗಿ ಆಗಿರುತ್ತೆ.
4: ಹಂಗಿಲ್ಲ, ಅದೆಂತ ಗೊತ್ತಾ, ಅಲ್ಲಿ ಪ್ರಮೋಷನ್ ಅಂತ ಹೇಳ್ತಾರೆ ಅಂದ್ರೆ ನನ್ಕಿಂತ ಮೇಲೊಬ್ಬ ಹೋಗ್ತಾನೆ, ನಾನು ಅವನ್ ಜಾಗ ಬರ್ತೀನಿ, ನನ್ಕಿಂತ ಸೀನಿಯರ್ ಮೊದ್ಲು ಹೋಗ್ತಾರೆ. ಅದೆಲ್ಲದೂ ಹಂಗೆ. ಹಂಗಂದ್ರೆ ನಾವ್ ಎಷ್ಟೇ ಬೇಕು ಇದ್ ಮಾಡ್ಲಿ, ಯಾಕಂದ್ರೆ ಟ್ರೈನಿಂಗ್ ಎಲ್ಲರಿಗೂ ಆಗಿರುತ್ತೆ, ಎಲ್ಲ ಸೇಮ್. ಎಲ್ಲೋ ಫಿಸಿಕಲಿ ಈಗ ಮೆಡಿಕಲಿ ಎಲ್ಲ ಅನ್ಫಿಟ್ ಆದ್ರೆ ಅವರು ಹೋಗ್ತಾರೆ, ಆದ್ರೆ ಮತ್ತೆ ನಮ್ ಜೊತೆ ಇದ್ದರೆ ನಾವು ಹೋಗ್ತಾ ಇರ್ತೀವಿ, ಪ್ರಮೋಷನ್ ಪ್ರಮೋಟ್ ಆಗ್ತಾ ಇರತ್ತೆ.
3: ಈಗ ಅಗ್ನಿವೀರ್ ಎಲ್ಲ ಬಂದಿತ್ತೀಗ ಇತ್ತೀಚೆಗೆಲ್ಲ ಇಂಟ್ರೊಡ್ಯೂಸ್ ಆಯಿಪ್ಪದೆಲ್ಲ, ಅದ್ರಲ್ಲಿ ನಮ್ಮ ಕರಾವಳಿ ಹುಡುಗರ ಅಥವಾ ಹುಡುಗಿಯರ ಪಾರ್ಟಿಸಿಪೇಷನ್ ಎಲ್ಲ ಹೆಂಗಿತ್ತ?
4: ಅಡ್ಡಿಲ್ಲ ಅಂದ್ರೆ ನಾನು ಮೋಟಿವೇಶನ್ ವರ್ಕ್ ಮಾಡ್ತಿದ್ದೆ ಸ್ವಲ್ಪ. ಕೆಲವ್ರು ಬರ್ತಿದ್ದಲ್ಲ, ಅಯ್ಯೋ ನಾನು ಉಡುಪಿ ಸರ್, ನಾನು ಬೆಳಗಾಂ ಸರ್, ಕರ್ನಾಟಕ ಜಾಸ್ತಿ, ನಾನು ಕೋಲಾರ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾ ಇದ್ರು ಪಾಪ. ನಾನಲ್ಲಿ ಆಕ್ಚುಲಿ ಅವ್ರೊಟ್ಟಿಗೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ಕೋ, ಬಟ್ ನಾ ಎಂತ ಮಾಡ್ತೆ, ಕೆಲವು ಟೈಮಲ್ಲಿ ಈ ಸಂಡೆ ಎಲ್ಲ ಇರತ್ತಲ್ಲ ಅವ್ರನ್ನ ಕರಿತಾ ಇದ್ದೆ ಒಂದ್ ಸ್ವಲ್ಪ ಅವ್ರ ಜೊತೆ ಕಾಫಿ ಕುಡಿಯೋದು. ಕೆಲವರಿಗೆಲ್ಲ ಏನಾಗುತ್ತೆ ಪಾಪ ಮನೆ ಬಿಟ್ಟಿರ್ತಾರ, ಅವ್ರಿಗೆಲ್ಲ ಸ್ವಲ್ಪ ಮಾತಾಡೋದು ನಾನು ಮಾಡ್ತಾ ಇದ್ದೆ. ಅವ್ರದೆಲ್ಲ ಕೇಳ್ತಾ ಇದ್ದೆ ಏನಂತ ಹೇಳ್ಬಿಟ್ಟು, ಹೆಂಗೆ ನೀವ್ ಎಂತ ಮಾಡ್ ಮುಂದೆ ಏನ್ ಮಾಡ್ಬೇಕಲ್ಲ ಹೇಳ್ತಾ ಇದ್ದೆ, ಗೈಡ್ ಮಾಡ್ತಾ ಇದ್ದೆ ನಾನು.
3: ಕನ್ಸರ್ನ್ ಇಟ್ಕೊಂಡಿರಿ ಕನ್ನಡ ನಾಡಿನ ಮಕ್ಕಳಿಗೆ. ಈ ಹೆಣ್ಮಕ್ಳು ಪಾರ್ಟಿಸಿಪೇಷನ್
4: ಅದು ನಮ್ ಇಲ್ಲ, ನಾವು ಜೊತೆ ಇಲ್ಲ ಅಲ್ಲಿ,
3: ಇಲ್ಲ
4: ನಮ್ದು ಗಂಡು ಮಾತ್ರ,
3: ನಿಮ್ದು ಓನ್ಲಿ ಗಂಡು ಮಕ್ಕಳು. ಇದೊಂಥರ ಇದು ಯಾವ ಪಿಕ್ಚರ್ ಮಾರೆ, ವಿಷ್ಣುವರ್ಧನದ ಅದು ಮಡಿಕೇರಿ ಸಿಪಾಯಿ ಅಂತಲ್ಲ, ಮುತ್ತಿನ ಹಾರ ಅದ ಕಂಟೋನ್ಮೆಂಟ್ ಅಲ್ಲಿ ಇದ್ದಂಗೆ ಅಲ್ಲ. ಸೊ ಒಳ್ಳೆ ಅನುಭವಗಳನ್ನೆಲ್ಲ ಇಟ್ಕೊಂಡ್ ಬಂದ್ರೆ. ಒಂದ್ ಪುಸ್ತಕಕ್ಕಿಂತ ಬರೋ ಪ್ಲಾನ್ ಇತ್ತ ಕರುಣಾಕರ್ ಅವರಿಗೆ?
4: ಪುಸ್ತಕ ಪ್ರದೀಪ್ ಅವರಿಗೆ ಹೇಳ್ಬೇಕಿನ್
3: ಪ್ರದೀಪ್ ಹಸ್ರಿಗೆ. ಹೌದೌದು, ಅನುಭವ ನೀವ್ ಹೇಳುದು, ಪುಸ್ತಕ ಅವ್ರು
4: ಬರೋದು,
3: ಒಳ್ಳೆ ಬರೀತ್ರಂತ. ಬೇರೆ ಬೇರೆ ರಾಜ್ಯದವರೆಲ್ಲ ಅಲ್ಲಿ ಬಂದಿದ್ರಲ್ಲ, ಅವ್ರ ಜೊತೆಗೆ ನಿಮ್ಮ ಒಡನಾಟ, ಭಾಷೆ, ಆ ಸ್ನೇಹ ಅದರೆಲ್ಲ ಒಂದ್ ನೆನಪನ್ನು ಹಂಚ್ಕೊಳ್ಳಿ ಸರ್. ಯಾರಿದ್ರು
4: ಅದೆಂತ ಗೊತ್ತಾ, ಒಂದ್ ವಿಚಾರ ಹೇಳ್ತೇನೆ. ಆರ್ಮಿ ಅಲ್ಲಿ ನಮ್ಗೆಲ್ಲದೂ ಅಂದ್ರೆ ಒಳಗಿಂದ ಒಳಗೆ ಇರ್ಬೇಕು, ಬಟ್ ಎಲ್ಲ ಇರುತ್ತೆ. ನಾವು ಅಡ್ಗೆ ಮಾಡ್ಬೋದು ಬೇಕಾದ್ರೆ, ಅಂದ್ರೆ ಅಡ್ಗೆ ಮಾಡೋರು ಬೇರೆ ಇರ್ತಾರೆ, ಬಟ್ ನಮ್ ಖುಷಿ ಖುಷಿ ನಾವು ಮಾಡ್ಕೋತೀವಿ. ಈಗ ಎಷ್ಟು ಚಿಕನ್ ತಿನ್ಬೇಕು ಅನ್ಸುತ್ತೆ, ತರ್ಸ್ತೀವಿ ನಾವು, ಬೇರೆ ಯಾರು ಹೊರಗಿನ ಬರ್ತಾರಲ್ಲ ಅವ್ರ ಹತ್ರ ತರ್ಸ್ತೀವಿ, ನಾವೆಲ್ಲ ಕುತ್ಕೊಂಡು ಮಾಡ್ತೀವಿ, ನಾವೇ ಹಂಚ್ಕೋತೀವಿ, ನಾವೇ ತಿಂತೀವಿ. ಅಂದ್ರೆ ಲಂಗರ್ ಅಂತಾರೆ ನಮ್ ಇದ್ರಲ್ಲಿ. ಈಗ ಮೆಸ್ ಇದೆಯಲ್ಲ ಮೆಸ್, ಆ ಮೆಸ್ ನಾವು ಒಂದ್ ದಿವಸ ಪಾಪ ಮೆಸ್ ಅವ್ರಿಗೂ ರಜೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವೆಂತ ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ನೀವು ಇರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ಹಂಚ್ಕೋತೀವಿ. ಮತ್ತೆ ಅಲ್ಲಿ ಬೇರೆ ಭಾಷೆ ಧರ್ಮ ಇದ್ಯಾವ್ದು ಲೆಕ್ಕಕ್ಕಿಲ್ಲ,
3: ನಾವೆಲ್ಲರೂ ಮನುಜರು ಅಷ್ಟೇ.
4: ಅಷ್ಟೇ,
3: ಒಂದೇ ಧರ್ಮ,
4: ಒಂದೇ ಧರ್ಮ,
3: ಮನುಜ ಧರ್ಮ
4: ಅಷ್ಟೇ.
3: ನಾಕೆಂದಿಗ ನಿಮ್ಗೆ ವಾರಲ್ಲಿ ಇಲ್ಲ ಅಂದ್ರೆ ನೀವ್ ಎಂತ ಮಾಡ್ತಿರ್ತೀರಿ ಸೈನಿಕರಂತ?
4: ವಾರ ಅಂತ ನಾ ಹೇಳ ನಿಮ್ಗೆ, ಯಾವ್ದೋ ಒಂದ್ ಸಾಮಾನು ಒಳಗೆ ಬಿಟ್ಬಿಟ್ಟು ತುಕ್ಕಿಡಿ, ತಮ್ಮ ಹತ್ರ ಟ್ಯಾಂಕರ್ ಇದೆ ಅದನ್ನ ಮೇಂಟೈನ್ ಮಾಡ್ಬೇಕು ನಮ್ಗೆ.
3: ಮೇಂಟೈನ್ ಅಂದ್ರೆ ಎಂತ ಮಾಡ್ತೀರಿ ನೀವು?
4: ಅದ್ರದ್ದು ಗನ್ಸ್ ಕ್ಲೀನ್ ಮಾಡ್ಬೇಕು, ಅದಕ್ಕೆ ವಾಯಿಲ್ ಚೇಂಜ್ ಮಾಡ್ಬೇಕು, ವಾಯಿಲ್ ಇರುತ್ತೆ ಆ ಗನ್ ಒಳಗೆ ಹಾಕಿರ್ತೀವಿ.
3: ಎಷ್ಟು ವೇಟ್ ಇರುತ್ತೆ ಆ ಗನ್ನು?
4: ಅಯ್ಯೋ 60 ಟನ್ ಅಂದ್ರೆ ಹೋಗತ್ತಲ್ಲ ರೋಡ್ ಅಲ್ಲಿ.
3: ಅಲ್ಲ ನೀವು ಆಯಿಲ್ ಚೇಂಜ್ ಮಾಡಿದ್ರೆ ಅದಕ್ಕೆ ಆ ವೆಹಿಕಲ್ಗೆ?
4: ವೆಹಿಕಲ್ ಅದ್ರದ್ದು ಇಂಜಿನಿಯರ್ ಇರುತ್ತೋ, ಆಮೇಲೆ ಆ ಗನ್ನಿಗೆ ನಾವು ಆಯಿಲ್ ಹಾಕಿರ್ತೀವಿ, ಗನ್ ಆಯಿಲ್ ಆ ಗನ್ ಒಳಗೆ. ಅದು ಜಂಗ್ ಅಂದ್ರೆ ತುಕ್ಕಿಡಿಬಾರ್ದು ಅಂತ ಹೇಳ್ಬಿಟ್ಟು.
3: ಓಕೆ,
4: ಅದನ್ನ ನಾವು ತಿಂಗಳು ತಿಂಗಳು ಕ್ಲೀನ್ ಮಾಡ್ತಾನೆ ಇರ್ಬೇಕು ಒಂದು.
3: ಓಕೆ,
4: ಆಮೇಲೆ ಮಾತ್ರ ಇದಿದೆ ವೆಹಿಕಲ್ ಇದೆ ಅದ್ರ ಮೇಂಟೈನ್, ನಮ್ಮ ಹತ್ರ ವೆಪನ್ ಇರುತ್ತೆ ಬೇರೆ ಬೇರೆ ವೆಪನ್, ಅದನ್ನ ಮೇಂಟೈನ್ ನಮ್ದು ಅದೇ ಟೈಮ್ ಪಾಸ್ ಆಗಿರುತ್ತೆ. ಅದು ನಮ್ ಯೂನಿಟ್ ಅಲ್ಲಿ ಈಗ ಒಂದ್ ಯೂನಿಟ್ ಅಲ್ಲಿ 45 ಟ್ಯಾಂಕ್ ಇರುತ್ತೆ. ಸೊ ಎಲ್ಲದನ್ನ ನಾವ್ ಮೇಂಟೈನ್ ಮಾಡ್ಬೇಕು ತಾನೆ.
3: ಅಂದ್ರೆ ನೀವೇ ಅಂದ್ರೆ ಒಬ್ರೆ ಅಲ್ಲ, ಯಾರೆಲ್ಲ ಅದಕ್ಕೆ ಅಪಾಯಿಂಟೆಡ್ ಇದ್ದಾರೆ?
4: ಎಲ್ಲರೂ ಮೇಲಿಂದ ಇದ್ದು ಕೆಲವರಿಗೂ.
3: ನೀವೀಗ ಕಾರ್ ಬಿಡ್ತೀರಿ ಅಲ್ಲ, ನಿಮ್ಗೆ ಅಷ್ಟು ಟ್ಯಾಂಕರ್ ಬಿಟ್ಟದ್ ನೆನಪತ್ತೆ?
4: ಟಾಟ್ರ ಅಮೌಂಟ್ ಮಾಡ್ತಾ ಇದ್ದೆ ಅಲ್ಲ, ಬಾರಿ ಖುಷಿ ಆಗ್ತಾ ಇತ್ತು ಅಲ್ಲ, ವಿಡಿಯೋ ಇತ್ತು ನಾ ತದಿಗೆ ಎಲ್ಲಿತ್ತು ಗೊತ್ತಿಲ್ಲ.
3: ಓಕೆ, ಈಗ ನಮ್ದು ಅನು ಪೂಜಾರಿ ಅವ್ರದ್ದೊಂದು ಅಕಸ್ಮಾತ್ ಸಾವತ್ತು, ಅದು ನೀವ್ ಅಲ್ಲಿದ್ದಾಗ್ಲೇ ನಿಮ್ಗೆ ಗೊತ್ತಾಯ್ತಾ ಹೆಂಗ ಅದು? ಅಥವಾ ಮತ್ತೆ ಊರಿಗೆ ಬಂದಾಗ ಗೊತ್ತಾಯ್ತು?
4: ಊರಿಗೆ ಬಂದಾಗ ಗೊತ್ತಾಯ್ತು ನನ್ಗೆ, ಅದು ಬಾರಿ ಬೇಜಾರಾಯ್ತು. ಆಮೇಲೆ ನನ್ನ ವೈಫ್ ಹೇಳಿದ್ಲು ನಂಗೆ,
3: ಕಾಲ್ ಮಾಡಿದಾಗ
4: ಹಿಂಗಾಯ್ತು ಅನು ಪೂಜಾರಿ ಅಂತ ಹೇಳ್ಬಿಟ್ಟು ಒಬ್ರು ತೀರ್ಕೊಂಡ್ರು ರೀಸೆಂಟ್ ಅಂತ ಹೇಳ್ಬಿಟ್ಟು. ಮತ್ತೆ ನಾ ಬೇರೆ ಹತ್ರ ಕೇಳ್ಕೊಂಡೆ ಹೆಂಗ ಹೆಂಗ ಆಯ್ತು ಅಂತ ಹೇಳ್ಬಿಟ್ಟು, ಅದ ಹೇಳಿದ್ರು ಹಿಂಗ ಆಯ್ತು ಗಾಡಿ ಮುಚ್ಚಿಂದ ಗೊತ್ತದ ನಿಮ್ಗೆ ಗೊತ್ತಿದೆಯಲ್ಲ. ಆಮೇಲೆ ಬೇಜಾರಾಯ್ತು, ಪಾಪ ಅಲ್ಲ ಊರ್ ಓದಿ, ಅದು ನಾವಿಬ್ರು ನೋಡ್ಕೊಂಡಿರಲ್ಲ ನಮ್ಗಿಬ್ರಿಗೆ ಗೊತ್ತಿರಲ್ಲ. ಅಂದ್ರೆ ಕೆಲವ್ರು ಬೇರೆ ಕಡೆ ಇರ್ತಾರೆ, ಕೆಲವ್ರು ಜಮ್ಮುಲ್ಲಿ ಇರ್ತಾರೆ, ನಾನು 13 ವರ್ಷ ಜಮ್ಮುಲ್ಲೇ ಇದ್ದೆ, ಕೆಲವ್ ರಾಜಸ್ಥಾನ ಪಂಜಾಬ್ ಬಾರ್ಡರ್ ರಾಜಸ್ಥಾನ್ ಬಾರ್ಡರ್ ಹರಿಯಾಣ ಅದಲ್ಲೆಲ್ಲ ಇರ್ತಾರೆ. ಸೊ ಬೇರೆ ಬೇರೆ ಕಡೆ ಇದೆ. ಅದು ಅಲ್ಲದೆ ಈಗ ನಮ್ ಮನ್ಸ್ರಿ ಅಂತ ಗೊತ್ತಾ, ಆರ್ಮಿ ಅಂದ ತಕ್ಷಣ ಹೋ ಬಾರ್ಡರ್ ಯಾವ ಬಾರ್ಡರ್ ಅಂತ ಅಲ್ಲ, ನಾವು ರೆಡಿ ಆಗಿರ್ತೀವಿ ನಮ್ಮ ವೆಪನ್ ಒಟ್ಟಿಗೆ. ಯಾಕಂತೇಳಿ ಬಾರ್ಡರ್ ನಮ್ಮನ್ನ ಬಿಡುಕಾಗ್ತಿಲ್ಲ, ನಮ್ಮ ವೆಪನ್ ಎಲ್ಲ ಕಾಸ್ಟ್ಲಿ, ಟ್ಯಾಂಕರ್ ಎಲ್ಲ ಕಾಸ್ಟ್ಲಿ, ಅದನ್ನ ನಾವು ಬಾರ್ಡರ್ ಅಲ್ಲಿ ಬಿಡುಕಾಗ್ತಿಲ್ಲ. ನಾವೆಂತ ಮಾಡ್ತೀವಿ, ಇಲ್ಲಿ ಇರ್ತೀವಿ,
3: ಬೇಕಾದಾಗ
4: ಸೈರನ್ ಆಯ್ತಾ ಹೊರಟ್ವಿ.
3: ಹೆಂಗ್ ಹೊರತ್ರಿ ನೀವು? ಟ್ಯಾಂಕರ್ ಇಟ್ಕೊಂಡೆ ಹೋಗ್ಬೋದ ನೀವು?
4: ಅಲ್ಲ ಟಾಟ್ರ ಬರುತ್ತೆ, ಟಾಟ್ರ ಈಗ ಕೆಲವ್ ಕಂಡಿರಿ ನೀವು, ಇದು ದೊಡ್ಡ ಟ್ರೈಲರ್ ಟೈಪ್
3: ಗಾಡಿಗಳು
4: ಅದ್ ರೆಡಿ ಇರ್ತೇವೆ, ಅದ್ರದ್ದ ಯೂನಿಟ್ ಇರುತ್ತೆ, ರೆಡಿ ಆಗಿರ್ತಾರೆ, ಅದು ಬಾರ್ಡರ್ ಬಿಡುತ್ತೆ. ಮತ್ತೆ ಅಲ್ಲಿಂದ ಸೀದಾ, ಮತ್ತೆ ಬಾರ್ಡರ್ ಸಿಮೆಂಟ್ ಏನಿರೋದಿಲ್ಲ, ಹೋಗ್ತಾನೆ ಇರೋದು.
3: ನೀವು ಅಲ್ಲಿ ಇರುವಾಗ ಯುದ್ಧ ಭೂಮಿ ಇರ್ಬೋದು ಅಥವಾ ನಿಮ್ಮ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಎಲ್ಲ ಇರಿ ನೀವು, ನಿಮ್ಗೆ ಹೊರ ಜಗತ್ತಿನ ವಿಷಯಗಳು ಎಂತ ಗೊತ್ತಾತಿಲ್ಲ ಅಥವಾ ಗೊತ್ತಾಗ್ತ?
4: ಈಗ ಅಂತ ನಾವೆಲ್ಲ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತೀವಿ, ಆದ್ರೆ ಅಲ್ಲಿ ಜಾಸ್ತಿ ಯೂಸ್ ಮಾಡಂಗಿಲ್ಲ, ನೈಟ್ ಹೊತ್ತು ಡ್ಯೂಟಿ ಎಲ್ಲ ಯೂಸ್ ಮಾಡಂಗಿಲ್ಲ, ಅದು
3: ಫೋನ್ ಹಿಡ್ಕಂಬಿಕ್ಕಿಲ್ಲ.
4: ಮತ್ತೆ ಸೋಶಿಯಲ್ ಮೀಡಿಯಾ ಇಲ್ಲ.
3: ಹೆಂಗೆ ಇಲ್ಲ ಅಂದ್ರೆ ಹೆಂಗ್ ಬ್ಯಾನ್ ಮಾಡ್ತಾರೆ ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ? ನೀವು ಕಾಂಬಕ್ಕೆ ಇಲ್ಲಯಾ?
4: ನಮ್ಗೆ ಗೊತ್ತಾಗುತ್ತಲ್ಲ, ಈಗ ನೀವು ಒಂದು ಐಡಿ ಮಾಡಿರ್ತೀರಿ, ನಿಮ್ ನಂಬರ್ ಅಲ್ಲಿ ಐಡಿ ಮಾಡಿರ್ತೀರಿ, ಅಲ್ಲಿ ಮೆಸೇಜ್ ಬರುತ್ತೆ, ನಮ್ಮ ನಂಬರ್ ಅಲ್ಲಿ ಸೇವ್ ಇರುತ್ತೆ.
3: ಓಕೆ,
4: ಅದಕ್ಕೋಸ್ಕರ ನಂದು ಸೋಶಿಯಲ್ ಮೀಡಿಯಾ ಯೂಸ್ ಇಲ್ಲ.
3: ಸೊ ನಿಮ್ದು ಫೇಸ್ಬುಕ್ ಅಕೌಂಟ್, ಇನ್ಸ್ಟಾ ಅಕೌಂಟ್ ಯಾವ್ದು?
4: ನಾನು ಇಲ್ಲ, ಈಗ ನಾನು ಪೆನ್ಷನ್ ಬಂದ ಮೇಲೆ ಮಾಡ್ಕೊಂಡೆ,
3: ಈಗ ಮಾಡ್ಕೊಂಡ್ರಿ,
4: ಮೊದ್ಲಂತೂ ಇರ್ಲಿಲ್ಲ. ಕಡೆಗೆ ನ್ಯೂಸ್ ಚಾನಲ್ ಅಂದ್ರೆ ನ್ಯೂಸ್ ಗೊತ್ತಾಯ್ತು ನಮ್ಗೆ, ಸ್ವಲ್ಪ ನ್ಯೂಸ್ ಎಲ್ಲ ಕಾಣ್ತು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಅದು ಆಗ ಗೊತ್ತಾಯ್ತು ನಮ್ಗೆ ಹೊರಗಿನ. ಏನಾಗುತ್ತೆ ನಮ್ಗೆ ಅದ್ರ ಬಗ್ಗೆ ನಮ್ ಬೇಡ, ನಮ್ಗೆ ಪೊಲಿಟಿಕಲಿ ಅಥವಾ ಬೇರೆ ಯಾವ್ದು ವಿಷಯ ಬೇಡ,
3: ನಮ್ಮ ವಿಷಯ ನಮ್ಮ ಕೆಲಸ
4: ಅಷ್ಟೇ ಅಷ್ಟೇ. ಇಲ್ಲಾಂದ್ರೆ ಮ್ಯಾಚ್ ಅದು ಬೇರೆ ಮ್ಯಾಚ್ ಅಲ್ಲಿ ನಾವು ಅಷ್ಟು ಇಂಟ್ರೆಸ್ಟ್ ಕೊಡುದಿಲ್ಲ.
3: ಇಂಡಿಯಾ ಪಾಕಿಸ್ತಾನ್
4: ಅದು ಮತ್ತೆ ದೊಡ್ಡ ಸ್ಕ್ರೀನ್ ಆಗಿ ಕಾಣ್ ನೋಡ್ತೀವಿ.
3: ಹಾಗೆ ನಿಮ್ದು ಸೆಲೆಬ್ರೇಷನ್
4: ಇರುತ್ತೆ ಫುಲ್. ಕೆಲವೆಲ್ಲ ಈಗ ಹೇಳುಕಾಗ, ಕೆಲವ್ ಗ್ಲಾಸ್ ಮುಟ್ಟಿರ್ತಾರೆ ಪಾಪ ಕೂತ್ಕೊಂಡು ಒಂದೊಂದು ಟೈಮ್ ಪಾಸ್ ಎಲ್ಲ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾರೆ.
3: ಓಕೆ, ಈ ಮನೆಯವ್ರ ಜೊತೆ ನೀವ್ ಯಾವ ಟೈಮ್ ಅಲ್ಲೆಲ್ಲ ಮಾತಾಡ್ತೀರಿ ಸಂಸಾರದ ಜೊತೆ?
4: ಮನೇಲಿ ಅಂದ್ರೆ ಎಂತ ಕೇಂತ್ರಲ್ಲ, ಹೇಳುಕಾತಿಲ್ಲ ಎಲ್ಲ ವಿಷಯ ಹೇಳುಕಾತಿಲ್ಲ, ಹೆದರ್ಕಂತ್ರ. ಅದಕ್ಕೆ ಅಡಿಲ್ ನಾವು ಆರಾಮಿತ್ತು, ಊಟ ಮಾಡಿತ್ತು, ಊಟ ಮಾಡಿದ್ರು ಊಟ ಮಾಡಿ ಆಯ್ತು
3: ಇಷ್ಟ ಹೇಳಿ ಫೋನ್
4: ಇಡುದು. ಅರ್ಜೆಂಟ್ ಕೆಲ್ಸ ಇತ್ತು
3: ನಿಮ್ಗೆ, ಫಸ್ಟ್ ಫ್ಯಾಮಿಲಿಯೇ ನಿಮ್ಮ ಆರ್ಮಿ ಅಲ್ಲ
4: ಮತ್ತೆ ಆರ್ಮಿ ಅಲ್ಲಲ್ಲ.
3: ಎಷ್ಟು ಪ್ರೀತಿ ನಿಮ್ಗೆ ಆರ್ಮಿ ಬಗ್ಗೆ? ನಿಮ್ ಮಕ್ಳನ್ನೆಲ್ಲಾದ್ರೂ ಆರ್ಮಿ ಸೇರಿಸೋ ಪ್ಲಾನ್ ಇದೆಯಾ?
4: ನನ್ ಮಗಳ ಹೆಸರು ಸೈನ್ಯ.
3: ಹೌದಾ?
4: ನಿಜವಾಗ್ಲು ಸೈನ್ಯ ಅವಳು ಆಲ್ರೆಡಿ ಸೇರಿಸಿದೆ, ಅವಳಿ ಮೊದ್ಲು ಹೇಳಿದೆ ನೀ ಆರ್ಮಿಗೆ ಸೇರೋದು ಅಂತೇಳಿ
3: ಪ್ಲಾನ್ ಮಾಡಿ.
4: ದೊಡ್ಡವಳನ್ನ ಡಾಕ್ಟರ್ ಮಾಡ್ಬೇಕಂತ ಇದ್ದೀನಿ, ಸಣ್ಣ ಆರ್ಮಿಗೆ, ಅದಕ್ಕೆ ಅವಳು ಹೆಸರು ಸೈನ್ಯ ಅಂತ ಇಟ್ಟಿದ್ದೀನಿ.
3: ಇಟ್ಟಿದ್ದೀರಾ? ಆಗ್ಲಿ. ಸೊ ನಿಮ್ಮ ಆ ಸೈನ್ಯ ಪ್ರೀತಿ ನಮಗ್ ಭಾರಿ ಖುಷಿ ಆಯ್ತು ಕರುಣಾಕರ. ಈಗ ಊರಿಗೆ ಬಂದು ಆರಾಮಾಗಿದ್ದೀರಿ ನೀವು?
4: ಆರಾಮಾಗಿದ್ದೆ. ನಿಮ್ಮಂತ್ರ ಕರ್ಕೊಂಡು ಒಂಚೂರು ಹಿಂಗೆ ಪುರಸ್ಕಾರ, ಈಗ ನಾಡ್ದು ಬಸ್ರೂರಲ್ಲಿ ಇದೆ ಒಂದು ಪ್ರೋಗ್ರಾಮ್ ಅಂತ ಬೆಳಿಗ್ಗೆ. ಅಶೋಕ್ ಅಣ್ಣ ಗೊತ್ತ ನಿಮ್ಗೆ? ಅವ್ರು ಫೋನ್ ಮಾಡಿದ್ರು ನಂಗೆ, ಖಂಡಿತ ಬರ್ಬೇಕು 20 ತಾರೀಕು ಇಲ್ಲಿ ಇದೆ ಅಂತ.
3: ಎಲ್ಲ ಕಡೆ ನಿಮ್ಮನ್ನ ಗೌರವಿಸ್ತಾರೆ,
4: ಸನ್ಮಾನ ಮಾಡ್ತಾರೆ.
3: ಸೊ ಅದೊಂದು ಖುಷಿ.
4: ಅದ್ರ ಬಸ್ರೂರಲ್ಲಿ ತುಂಬಾ ಪ್ರೀತಿ ಸಿಕ್ಕಿದ್ ನನಗೆ.
3: ಅಮ್ಮ ಅಂತ ಹೇಳ್ತ್ರಿ ಈಗ, ಈಗ
4: ಅವ್ರಿಗೆ ಸ್ವಲ್ಪ ನೆಮ್ಮದಿ ಸಿಕ್ತ ಅಂತ ನೀವು ಬಂದ ಬಿಟ್ಟಲ್ಲ ನನ್ ಕಣ್ಣೆದ್ರಿ
3: ಇದ್ದಲ್ಲ. ನಮ್ ಹಳತಿನ ಕಾಲಕ್ಕೆ ನಮ್ ಕಣ್ಣೆದ್ರಿ ಇದ್ದಲ್ಲ ಅಂತ ಸಮಾಧಾನ. ಆದ್ರೆ ನಿಮ್ಮನೆ ಆರ್ಥಿಕ ಪರಿಸ್ಥಿತಿ ನಿಮ್ಮ ಈ ಮಿಲಿಟರಿಯಿಂದ ಸುಧಾರಿಸ್ತ?
4: ಹಂಚಿನ ಮನೆಯಿಂದ ಸೀ ಸ್ಲ್ಯಾಬ್ ಮನೆ ಬಂದೆ. ಸೈಕಲ್ ಇಲ್ಲ ನನ್ನ ಹತ್ರ, ಈಗ ಕಾರ್ ಇದೆ, ಬೈಕ್ ಇದೆ, 2-3 ಸೈಕಲ್ ಇದೆ,
3: ಎಲ್ಲ ಇದೆ ಅಲ್ಲ.
4: ಅಂದ್ರೆ ನಿಜವಾಗ್ಲು ನಾವೊಂದು ಆರ್ಮಿಯಲ್ಲಿ ಒಂದ್ ಲೆವೆಲ್ ಬಂದ್ಬಿಡ್ತೀವಿ, ನಮ್ ಮಕ್ಳಿಗೆ ಒಂದ್ ಮುಂದೆ ಒಳ್ಳೆ ದಾರಿ ಸಿಗುತ್ತೆ.
3: ಸೊ ಹಾಂಗಾಯಿ ನಿಮ್ಗೆ ಅದೊಂದು ತುಂಬಾ ಸಂತೃಪ್ತಿ ಇದೆ
4: ಇದೆ
3: ಅಲ್ಲ. ಇಲ್ಲಿ ಸೊ ನಮ್ಮ ಊರಿನ ನಮ್ಮ ಕೋಟೇಶ್ವರದ ಅಲ್ಲಿಂದ ಈಗ ಬಸ್ರೂರು ಕರುಣಾಕರ ಗಾಣಿಗ ಅವರು ಸೈನಿಕರಾಗಿ ತಾವೇ ಅಂದ್ರೆ ತಾವೇ ನೀವು 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ತಗೊಂಡು ಈಗ ಅವ್ರಿಗೆ ಬೇಜಾರತ್ತಂಬ್ರೆ ಎಕ್ಸ್ ಅಂತ ಹೇಳುಕಿಲ್ಲ ಅವ್ರ. ಎನಿವೇಸ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್, ಸೋಲ್ಜರ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್. ಯಾಕಂದ್ರೆ ನಿಮ್ಮ ಹಾರ್ಟ್ ಸೋಲ್ಜರ್ದು, ಅದನ್ನ ಮತ್ತಾವತ್ತು ಇನ್ನು ಬದಲಾಗುದಿಲ್ಲ. ನಿಮ್ಮ ಪ್ರೀತಿ ಅದ್ರ ಬಗ್ಗೆ ಇರುವ ನಿಷ್ಠೆ ಎಲ್ಲ ಇದೆಯಲ್ಲ, ತುಂಬಾ ಖುಷಿ ಆಯ್ತು ಕರುಣಾಕರ್ ಸರ್. ತುಂಬಾ ಧನ್ಯವಾದಗಳು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಮಾತಾಡಿದಕ್ಕೆ.
4: ಒಂದು ಮಕ್ಕಳಿಗೆ ಒಂದು ಮಾತು ಹೇಳುದಾ?
3: ಖಂಡಿತ ಹೇಳಿ.
4: ಆಯ್ತು, ನಾ ಒಂದು ಮಾತು ಹೇಳ್ತೇನೆ. ಈಗ ದೇಶಭಕ್ತಿ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ. ನಾ ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಒಂದು ಕ್ವಶನ್ ಕೇಳಿದೆ, ದೇಶಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಎಂತ ಗೊತ್ತಾ, ದೇಶಭಕ್ತಿ ಅಂತ ಹೇಳಿದ್ರೆ ಆರ್ಮಿ ಸೇರೋದು ಅಥವಾ ಪೊಲೀಸ್ ಸೇರೋದು, ಸೇವೆ BSF ಸೇರೋದು, ಕೆಲವರು ಆಗ್ತಾರೆ ಹೋಗ್ತಾರೆ, ಬಟ್ ಎಲ್ಲರಿಗೂ ಅದು ಅವಕಾಶ ಸಿಗಲ್ಲ. ನಾವೀಗ ಒಳಗಿದ್ದು ಏನ್ ಮಾಡ್ಬೇಕು, ಒಳಬೇಕಂದ್ರೆ ಬೆಳಗಿಂದ ಫ್ಲಾಗ್ ಹಾಸುದೊಂದು, ಸಂಜೆ ಫೋಲ್ಡ್ ಮಾಡಿ ಹೇಳಿದ್ನಲ್ಲ ಮೊನ್ನೆ ನೆನಪಿದ್ದೀನಿ, ಫೋಲ್ಡ್ ಮಾಡು ಒಂದು ಟ್ರಂಕಲ್ಲೋ ಬಾಕ್ಸ್ ಅಲ್ಲೋ ಹಾಕಿ ಇಡೋದು, ಮತ್ತೊಂದು 15 ನಾವು ವೇಟ್ ಮಾಡೋದು. ಅದಲ್ಲ ಆಕ್ಚುಲಿ ಎಂತ ಗೊತ್ತಾ ನೋಡಿ, ನಾ ಒಂದು ಮಾತಾಡ ಸಣ್ಣ ಸಣ್ಣ ಮಾತು, 4-5 ಜನ ಮಕ್ಕಳು ಬಸ್ ಅಲ್ಲಿ ಕೇಕೆ ಹೊಡೆಯೋದು, ಹಿರಿಯರು ಮುದುಕರು ಇದ್ರೆ ಅವ್ರಿಗೆ ಸೀಟ್ ಕೊಡುದಿಲ್ಲ ಅಲ್ದಾ. ಮತ್ತೆ ನಾನ್ ನೋಡ್ತಾ ಇದ್ದೆ ಎಲ್ಲರೂ ಕಸ ಹಾಕ್ತಾರೆ, ಕೇಳಿದ್ರೆ ನಿಮ್ ಜಾಗನ ಅಂತ ಕೇಳ್ತಾರೆ, ನಿಮ್ಗೆ ಎಂತ ನಿಮ್ ಜಾಗನ, ಇದೆಲ್ಲ ಮಾಡ್ಬೇಡಿ ಅಲ್ದಾ. ಇದೆಲ್ಲ ದೇಶಭಕ್ತಿ ಅಂತಿಲ್ಲ. ಹಾ, ಫ್ಲಾಗ್ ಹಾರಿಸಿದ ತಕ್ಷಣ ನಾವು ದೇಶ ಇದು ಪ್ರೇಮಿ ಹೌದಾ?
3: ಸೊ ಹಾಂಗಾಯ್ ಇಂಥ ವಿಷಯಗಳಲ್ಲಿ ದೇಶ ಪ್ರೇಮ
4: ಬೆಳೆಸ್ಕೊಣಿ, ಒಬ್ಬರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಲ್ದಾ,
3: ಸ್ವಚ್ಛತೆ ಉಳಿಸಿ.
4: ಈಗ ನೋಡಿ ನಾನ್ ಎಂತ ಮಾಡ್ತೇನೆ, ಮಕ್ಳಿಗೆ ಸ್ವಲ್ಪ ಹೇಳಿಕೊಡ್ತೆ ಅಂತ ಅಂದ್ರೆ ಮುಂದೆ ಗೈಡ್ ಮಾಡ್ತೇವೆ ನಮ್ಮನ್ನ ಹತ್ರ ಮಕ್ಳಿದ್ದ ಅವನ್ನೆಲ್ಲ ಬೇಕಂದ ಸೇರ್ಸ್ಕಂತೆ ಸಂಜೆ ಈಗ 6 ಗಂಟೆಗೆ ನೋಡಿ ಹೇಳ್ತೇ, ಗೈಡ್ ಮಾಡ್ತೇನೆ, ನೀ ಪೊಲೀಸ್ ಆಗ್ಬೇಕಾ ಎಲ್ಲ ಗೈಡ್ ಮಾಡುತ್ತೆ, ಹಾಗೆ ನಮ್ಮಂತರೆಲ್ಲ ಮಾಡ್ಲೇಬೇಕು.
3: ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ ರೇಡಿಯೋ ಮೂಲಕ ಯಾರಾದ್ರೂ ಮಗು ಸೈನ್ಯಕ್ಕೆ ಸೇರ್

0: ಮೊಬೈಲ್ ನಂಬರ್, ನೀವು ಯಾವ್ದಾದ್ರು ಸಜೆಷನ್ ಬೇಕಿದ್ರೆ, ಸೈನ್ಯದ ಕುರಿತಂತೆ ನೀವು ಸೇರ್ಲಿಕ್ಕಿದ್ದೀರಿ, ಅಗ್ನಿವೀರ್ಗ್ ಸೇರ್ಲಿಕ್ಕಿದ್ದೀರಿ, ಸೊ ಇಂತ ಮಾಹಿತಿಗಳನ್ನ ಖಂಡಿತ
1: ರಾತ್ರಿ ಆಗ್ಲಿ ಹಗ್ಲಾಗ್ಲಿ ಯಾವತ್ತಾಗ್ಲಿ ಬಸರೂರಿ ಅವರಿಗೆ ಬಾಗಿಲು ಓಪನ್ ಇರುತ್ತೆ ಯಾವತ್ತು.
0: ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು ಮ್ಯಾಮ್.
0: ಕೇಳಿದ್ರೆ ನಿಮ್ಗೆ ಕೂಡ ಧನ್ಯವಾದಗಳು, ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕಾಗಿ. ನಾವು ಹೋಯ್ ಬತ್ತೋ, ನೀವ್ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾವು ಮತ್ತೊಮ್ಮೆ ಸಿಕ್ವ.
3: ಹಾಯ್ ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ವೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅಂತ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
0: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ತನಕ. ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮಸ್ಕಾರ ಪ್ರಿಯ ಕೇಳುಗರೆ, ಇಂದು ನಾವು ನಿಮ್ಮ ಮುಂದೆ ತರಲಿರುವ ರೇಡಿಯೋ ನಾಟಕದ ಹೆಸರು ಕುಂದವರಾರು. ಇತಿಹಾಸದಲ್ಲಿ 1948 ಜನವರಿ 30 ನಡೆದ ಒಂದು ಘಟನೆ ಇಡೀ ರಾಷ್ಟ್ರವನ್ನೇ ಕಂಬನಿ ಮಿಡಿಯುವಂತೆ ಮಾಡಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪ್ರಾರ್ಥನಾ ಸಭೆಯತ್ತ ಸಾಗುತ್ತಿದ್ದಾಗ ಗುಂಡಿನ ದಾಳಿಗೆ ಬಲಿಯಾದರು. ಆದರೆ ಒಂದು ಪ್ರಶ್ನೆ ಇಂದಿಗೂ ನಮ್ಮ ಮನಸ್ಸನ್ನು ಕಾಡುತ್ತಲೇ ಇದೆ. ಗಾಂಧೀಜಿಯನ್ನು ನಿಜವಾಗಿಯೂ ಕೊಂದವರು ಯಾರು? ಗುಂಡು ಹಾರಿಸಿದ ವ್ಯಕ್ತಿಯೊಬ್ಬನೇ ಕೊಲೆಗಾರನ? ದ್ವೇಷ, ಅಸಹಿಷ್ಣುತೆ, ಹಿಂಸೆ, ಧರ್ಮಾಂಧತೆ ಮತ್ತು ಮಾನವೀಯ ಮೌಲ್ಯಗಳ ಅವನತಿಯೇ ಗಾಂಧೀಜಿಯ ಹತ್ಯೆಗೆ ಕಾರಣವಾಯಿತೆ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನವೇ ಕುಂದವರಾರು ಎಂಬ ಈ ಚಿಂತನಾತ್ಮಕ ನಾಟಕ. ಗಾಂಧೀಜಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರು ಒಂದು ಮೌಲ್ಯ, ಒಂದು ಚಿಂತನೆ, ಒಂದು ಬದುಕಿನ ದಾರಿ. ಸತ್ಯ, ಅಹಿಂಸೆ, ಸಹಿಷ್ಣುತೆ ಮತ್ತು ಪ್ರೀತಿಯ ಮೂಲಕ ಜಗತ್ತನ್ನು ಗೆಲ್ಲಬಹುದು ಎಂದು ಅವರು ತೋರಿಸಿಕೊಟ್ಟರು. ಇಂದಿನ ಸಮಾಜದಲ್ಲಿ ಅವರ ಸಂದೇಶ ಇನ್ನಷ್ಟು ಪ್ರಸ್ತುತವಾಗಿದೆ. ಈ ನಾಟಕವು ಕೇವಲ ಭೂತಕಾಲದ ಘಟನೆಯನ್ನು ನೆನಪಿಸುವುದಿಲ್ಲ, ನಮ್ಮೊಳಗಿನ ಮನುಷ್ಯನನ್ನು ಎಚ್ಚರಗೊಳಿಸುವ ಪ್ರಯತ್ನವೂ ಹೌದು. ಪ್ರತಿಯೊಂದು ಸಂಭಾಷಣೆಯು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ನಾವು ಗಾಂಧೀಜಿಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆಯೇ? ಹಾಗಾದರೆ ಬನ್ನಿ, ಮನಸ್ಸನ್ನು ತೆರೆದಿಟ್ಟುಕೊಂಡು ಈ ನಾಟಕವನ್ನು ಆಲಿಸೋಣ. ನಾಟಕ ಮುಗಿದ ನಂತರ ಅದರ ಉತ್ತರವನ್ನು ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲೇ ಹುಡುಕೋಣ. ಇದು ನಿಮ್ಮ ಮುಂದೆ ಚಿಂತನೆಯನ್ನು ಕೆರಳಿಸುವ ರೇಡಿಯೋ ನಾಟಕ ಕುಂದವರಾರು. ಆಲಿಸಿ, ಆಲೋಚಿಸಿ, ಅನುಭವಿಸಿ.
3: ಕುಂದವರಾರು ಈ ನಾಟಕದಲ್ಲಿ ಪಾತ್ರವಹಿಸಿದವರು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ದ್ವಿತೀಯ BSc ವಿಭಾಗದ ವಿದ್ಯಾರ್ಥಿಗಳು. ತನ್ಮಯ್ ಟಿ ಗಡಿಯಾರ್, ಪೂರ್ಣಚಂದ್ರ ಉಡುಪ, ಪ್ರತೀಕ್ ಎಸ್, ಶಮಂತ ಕೆ, ಪ್ರಣವ, ಸುಹಾಗಾರ್ ಪೂಜಾರಿ, ಶ್ರೀನಿಧಿ, ನೂತನೇಶ್ ಆಚಾರ್ಯ, ದೀಪಿಕಾ, ರಚನಾ ಜೆ, ನಿಶ್ಚಿತ ಎಸ್ ಶೆಟ್ಟಿ, ಸುದೀಕ್ಷಾ ಎಂ ದೇವಾಡಿಗ, ವೇದಿಕಾ ವಸಂತ್ ಪಡಿಯಾರ್, ವೈಷ್ಣವಿ, ವರ್ಷ, ನಿಶಾ, ಪಂಚಮಿ ವೈದ್ಯ, ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾಗಿರುವ ಶಯನಶ್ರೀ, ನಿರ್ದೇಶನ ಮತ್ತು ಸಹಾಯ ಮೀನಾಕ್ಷಿ, ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು, ನೆರವು ಜ್ಯೋತಿ ಸಾಲಿಗ್ರಾಮ.
4: ನಮಸ್ಕಾರ. ಭಂಡಾರ್ಕಾರ್ಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಹುಡುಗರು ನಾವು. ನಾಟಕ ಅಂದ್ರೆ ವಿಪರೀತ ಹುಚ್ಚು ನಮಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಅಲ್ಜಿಬ್ರಾ ಅಂದ್ರೆ ಬೋರ್ ಆಗುತ್ತೆ. ಅದೇ ರಿಹರ್ಸಲ್ ಮಾಡು, ಸೆಟ್ ಹಾಕು, ಲೈಟ್ ಕಟ್ಟು ಅಂದ್ರೆ ಖುಷಿಯಾಗಿ ಮಾಡ್ತೀವಿ ನಾವು.
5: ನಾನು ಸುಹಾಗ್ ಆಕ್ಟ್ ಮಾಡಲ್ಲ, ಆದ್ರೆ ಪೋಸ್ಟರ್ ಬರೀತೀನಿ. ಕಳೆದ ಸಲ ಇಂಟರ್ ಕಾಲೇಜ್ ನಾಟಕ ಸ್ಪರ್ಧೆಗೆ ನಮ್ಮ ಕಾಲೇಜಿನಿಂದ ಲಂಕೇಶ್ವರ್ ನಾಟಕ ಮಾಡಿದಾಗ ನಾನೇ ಸ್ಟೇಜ್ ಮ್ಯಾನೇಜರ್ ಆಗಿದ್ದೆ ಗೊತ್ತಾ?
6: ನಮ್ಮ ಅಮ್ಮ ಏನೇ ಹೊತ್ತು ಗೊತ್ತು ಅಂತ ಇಲ್ವೇನೆ ಬಜಾರಿ, ಮೂರೊತ್ತು ಹುಡುಗರ ಜೊತೆ ತಿರ್ತಿರ್ತಿಯಲ್ಲೇ ಅಂತ ಬೈತಿರ್ತಾರೆ. ಆದ್ರೆ ಉಲ್ಲಾಲ್ ಶೀಲ್ಡ್ ಕಾಂಪಿಟೇಷನ್ ಅಲ್ಲಿ ನಾನು ಒಫಿಲಿಯಾ ರೋಲ್ ಮಾಡಿದಾಗ ಬಂದು ನೋಡಿ ತುಂಬಾ ಖುಷಿ ಪಟ್ಟರು.
7: ನಮ್ ಮನೆಯಲ್ಲಿ ಹಾಗೇನಿಲ್ಲ, ನಮ್ಮ ಅಪ್ಪನೇ ನನ್ನನ್ನ ಡಿಫೆಂಡ್ ಮಾಡ್ತಾರೆ. ಹೋಗ್ಲಿ ಬಿಡೆ, ಅಟ್ಲೀಸ್ಟ್ ಗಾಂಜಾ ಸಿಗರೇಟ್ ಅಂತ ಚಟ ಅಂಟಿಸಿಕೊಂಡಿಲ್ಲವಲ್ಲ ಮಗರಾಯ, ನಾಟಕ ಆಡೋದ್ರಿಂದ ಧೈರ್ಯ ಬರುತ್ತೆ ಕಣೆ ಅಂತ ಅಮ್ಮನ ಹತ್ತಿರ ವಾದಿಸ್ತಾರೆ. ಅವರಿಗೂ ನಾಟಕದ ಚಟ ಇತ್ತು ಅನ್ನಿ. ಬಿವಿ ಕಾರಂತರ ಸತ್ತವರ ನೆರಳು ನಾಟಕದಲ್ಲಿ ದಾಸರ ಪಾರ್ಟು ಮಾಡಿದ್ದರಂತೆ ನಮ್ಮಪ್ಪ. ಈಗ ಅವರಿಗೆ ಅದಕ್ಕೆಲ್ಲ ಟೈಮೇ ಇರೋದಿಲ್ಲ.
8: ನಿಮಗೆ ಮೇಡಮ್ ಗೊತ್ತಾ? ಅಂದ್ರೆ RP ಮೇಡಮ್. ನಾವೆಲ್ಲ ಅವರನ್ನು ಪ್ರೀತಿಯಿಂದ ರಾಮಿ ಮೇಡಮ್ ಅಂತಲೇ ಕರಿತೀವಿ. ಅವರೇ ನಮ್ಗೆ ನಾಟಕ ಕಲಿಸೋದು. ಹೆಗ್ಗೋಡಿನಲ್ಲಿ ಕಲಿತು ಬಂದಿದ್ದಾರಂತೆ ಅವರು. ಅವರು ಯಾವತ್ತೂ ಹೇಳ್ತಿರ್ತಾರೆ, ನೋಡಿ ನಾಟಕ ಆಡೋದು ಅಂದ್ರೇನೆ ಒಂಥರ ಸುಳ್ಳು ಹೇಳೋದು ಅಂತ. ನಾವಲ್ಲವಾದ ಪಾತ್ರವನ್ನು ಮಾಡ್ತೀವಿ, ನಾವಲ್ಲವಾದ ಬಟ್ಟೆಯನ್ನು ತೊಟ್ಕೊಳ್ತೀವಿ, ಮುಖವಾಡ ಹಾಕ್ಕೊಳ್ತೀವಿ. ಒಟ್ಟಾರೆಯಾಗಿ ನಾವೇನಲ್ವೋ ಅದೇ ಆಗಿರ್ತೀವಿ ನಾಟಕದಲ್ಲಿ.
4: ಆಕ್ಟಿಂಗ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ರು ರಾಮಿ ಮೇಡಮ್.
5: ಅಷ್ಟೇ ಅಲ್ಲ, ನಾವು ನಾಟಕದವರು ಸತ್ಯದರ್ಶನದಲ್ಲಿ ನಂಬಿಕೆ ಇಡಬೇಕಂತಲೂ ಹೇಳ್ತಾ ಇರ್ತಾರೆ. ಅವರೇನು ಹೇಳ್ತಾರಂದ್ರೆ ನಾಟಕದ ಆರಂಭ ಸುಳ್ಳು ಪುಳ್ಳು ಆಗಿರುತ್ತೆ ನಿಜ, ಆದರೆ ಗುರಿ ಸತ್ಯದರ್ಶನ ಆಗಿರುತ್ತೆ ಅಂತ.
6: ನನಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಗೊತ್ತಾ. ನಾಟಕ ಅನ್ನೋದು ಸಿಂಪಲ್ ಆಗಿರುತ್ತೆ, ಮಜವಾಗಿರುತ್ತೆ, ಜೊತೆ ಜೊತೆಗೆ ಫಿಲಾಸಫಿಕಲ್ ಕೂಡ ಆಗಿರುತ್ತೆ.
4: ಒಳ್ಳೆ ಆಕ್ಟರ್ ಮಾಡಿದ್ರೆ ಆಗುತ್ತೆ, ನಾವು ಮಾಡಿದ್ರೆ ಉಲ್ಟಾಗ್ಬಿಡುತ್ತೆ.
8: ನಿಜ, ನೀನ್ ಆಕ್ಟಿಂಗ್ ಮಾಡ್ತಾ ಇದ್ರೆ ಸತ್ಯವಾದ ಮಾತು ಪಿಕ್ಚರಿನ ಡೈಲಾಗ್ ತರ ಕೇಳಿಸ್ತಿರುತ್ತೆ.
4: ಮತ್ತೆ ನೀನ್ ಮಾಡಿದ್ರೆ?
6: ಅವನ್ ಮಾಡಿದ್ರೆ ಕಾಮಿಡಿ ಕ್ವೀನ್ ಸ್ಟೇಜ್ ಮೇಲೆ ಬಂದಾಗಿರುತ್ತೆ.
5: ಅದಕ್ಕೆ ನಾ ಆಕ್ಟ್ ಮಾಡೋದೇ ಇಲ್ಲ.
7: ನಾವಿವತ್ತು ಒಂದ್ ಪ್ರಯೋಗ ಮಾಡೋಣ ಅಂತಿದೀವಿ.
4: ಗಾಂಧೀಜಿ ಮಾಡಿದ್ರಲ್ಲ ಸತ್ಯದ ಪ್ರಯೋಗ ಆತರ.
6: ಗಾಂಧೀಜಿ ತರಹ ಅಲ್ಲ, ಗಾಂಧೀಜಿ ಬಗ್ಗೆನೆ.
7: ನಿಜ ಹೇಳ್ಬೇಕು ಅಂದ್ರೆ ನಮಗವ್ರ ಬಗ್ಗೆ ಏನೋ ಗೊತ್ತಿಲ್ಲ. ಗಾಂಧೀಜಿ ಸತ್ತ ಎಷ್ಟೋ ವರ್ಷದ ನಂತರ ಹುಟ್ಟಿದವರು ನಾವು.
6: ನೀವೆಲ್ಲ ಆಧುನಿಕ ಯುಗದ ಕೂಸುಗಳು ಅಂತಿರ್ತಾರೆ ರಾಮಿ ಮೇಡಮ್. ಕೈಯಲ್ಲಿ ಸೆಲ್ ಫೋನು, ಬಾಯಲ್ಲಿ ಐಸ್ ಕ್ರೀಮು, ಬಗಲಲ್ಲಿ ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಹುಟ್ಟಿದವರು ಅಂತ ತಮಾಷೆ ಮಾಡ್ತಿರ್ತಾರೆ. ಈಗ ನೋಡಿ, ನಾನು ಜೀನ್ಸ್ ಹಾಕೊಂಡಿದ್ದೀನಿ, ಶಾರ್ಟ್ ಟಾಪ್ ಹಾಕೊಂಡಿದ್ದೀನಿ. ಅವನ್ ನೋಡಿ ಪುಲ್ಲೋವರ್ ಹಾಕೊಂಡಿದ್ದಾನೆ. ಅವಳು ನೈಕಿ ಶೂ ಹಾಕೊಂಡಿದ್ದಾಳೆ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ,
4: ಬರ್ದೇ ಇದ್ರು ಮಾತಾಡ್ತಾಳೆ.
6: ಕೂಲ್, ಕಾಲಕ್ಕೆ ತಕ್ಕ ಹಾಗೆ ನಡ್ಕೋತೀವಿ ಕಣೋ. ನನಗಂತೂ ನನ್ನ ಡ್ರೆಸ್ ಕಂಫರ್ಟೇಬಲ್ ಅನ್ಸುತ್ತೆ. ಪೇರೆಂಟ್ಸ್ ಡೇ ದಿವಸ ಮಾತ್ರ ನಾನು ಸೀರೆ ಉಟ್ಕೊಂಡು ಕಾಲೇಜಿಗೆ ಬರ್ತೀನಿ.
7: ಬಿಚ್ಚೋಲೆ ಗೌರಮ್ಮ ಅಂತಾರ.
6: ಹೌದು, ಬಿಚ್ಚೋಲೆ ಗೌರಮ್ಮ ಅಂತಾರ.
4: ನಾನು ಗಾಂಧೀಜಿ ಪುಸ್ತಕ ಓದ್ಲಿಕ್ಕೆ ಟ್ರೈ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ಸ್ವಲ್ಪ ಬೋರ್ ಆಯ್ತು. ಇಲ್ಲ, ಬೋರ್ ಅಲ್ಲ, ಸ್ವಲ್ಪ ಹೆಚ್ಚಾಯ್ತು ಅನ್ಸಿತ್ತು. ಮಾಂಸ ತಿನ್ಬೇಡಿ, ಲವ್ ಮಾಡಬೇಡಿ, ಕ್ಯಾಶುವಲ್ ಆಗಿ ಕೂಡ ಸುಳ್ಳು ಹೇಳ್ಬೇಡಿ, ಸಿಗರೇಟು ಸೇದ್ಬೇಡಿ. ಯು ನೋ ವಾಟ್ ಐ ಮೀನ್. ಆದ್ರೂ ನಮ್ಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಬೇಕು ಅನ್ನಿಸುತ್ತೆ. ರಾಮಿ ಮೇಡಮ್ ಹೇಳೋದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನಿಸುತ್ತೆ.
6: ಒಂದೆರಡು ದೇಶಭಕ್ತಿ ಗೀತೆ ಕಲ್ತಿದ್ದೀವಿ, ಒಂದ್ ಹಾಡ್ತೀವಿ, ಕೇಳ್ತೀರಾ?

0: ನಮಸ್ತೆ. ಹೌದು, ನಾನೇ ಇವರಿಗೆ ಗೋಪಾಲಕೃಷ್ಣ ಅಡಿಗರ ಗೀತೆ ಕಲ್ಸಿದ್ದು. ನಾನೇ ಇವರಿಗೆ ನಾಟಕ ಕಲ್ಸೋ ರಾಮಿ ಮೇಡಮ್. ಏನೇ ಸಮಸ್ಯೆ ಇದ್ರೂ ಈ ಹುಡುಗರು ನನ್ನ ಹತ್ರ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಗಾಂಧೀಜಿಯವರ ಬಗ್ಗೆ ನಾಟಕ ಆಡ್ತೀವಿ ಮಿಸ್ ಅಂತ ಬಂದಿದ್ರು. ನಾನ್ ಮಾತ್ರ ಕೂಡದು ಅಂದ್ಬಿಟ್ಟೆ.
1: ಓ, ಯಾಕೆ ಮಿಸ್ ಬೇಡಂತೀರಿ?
0: ಯಾಕಂದ್ರೆ ಇವತ್ತಿನ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅದಕ್ಕೆ
2: ಎಂತ ಸ್ಥಿತಿ ಮಿಸ್?
3: ಪ್ಲೀಸ್ ಮೇಡಮ್.
0: ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರಿ.
2: ಬರೇ ನಾಟಕ ಆಡಿದರೆ ಏನಾಗುತ್ತೆ ಮಿಸ್? ಅದು ಗಾಂಧೀಜಿ ಬಗ್ಗೆ ನೀವೇ ಹೇಳಿರಲಿಲ್ಲವಾ ಮಿಸ್, ಗಾಂಧೀಜಿ ಹಸುವಿನ ತರ ಅಂತ?
1: ಪ್ಲೀಸ್ ಮಿಸ್.
4: ಗಾಂಧೀಜಿ ಸಸ್ಯಹಾರಿ, ಅಹಿಂಸಾವಾದಿ, ಒಂದು ಕೆನೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸ್ತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ ಮಿಸ್.
0: ಹೌದು ಹೇಳಿದ್ದೆ, ಈಗ್ಲೂ ಹೇಳ್ತೀನಿ. ಆದ್ರೂ ಕೂಡ್ದು.
2: ಪ್ಲೀಸ್ ಮೇಡಮ್.
0: ಇವತ್ತಿನ ಸ್ಥಿತಿ ಬೇರೆನೇ ಇದೆ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ, ಯುಪಿಯಲ್ಲಿ ಬಾಬ್ರಿ ಮಸೀದಿ, ಮುಂಬೈ ದಂಗೆ, ಗುಜರಾತ್ನಲ್ಲಿ ದಂಗೆ, ರಾಮರಾಮ, ಗಾಂಧೀಜಿ ಹುಟ್ಟಿದ ಗುಜರಾತ್ನಲ್ಲಿ ಹತ್ಯಾಕಾಂಡ, ನ್ಯೂಯಾರ್ಕ್ನಲ್ಲಿ ಇಡೀ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನೆಲಸಮ. ಎಲ್ಲಿ ನೋಡಿದ್ರು ದ್ವೇಷ, ಎಲ್ಲಿ ನೋಡಿದ್ರು ಗಲಭೆ. ಕೂಡದು ಅನ್ನಲ್ಲ.
2: ಹಾಗಾದರೆ ಗಾಂಧೀಜಿ ಕೂಡ ಅಪಾಯಕಾರಿ ಅಂತ ಒಪ್ಕೊಳ್ಬೇಡಿ ಮಿಸ್. ನನಗೂ ಹಾಗೆ ಅನ್ನಿಸಿತ್ತು ಮಿಸ್. ಇಗೋ ನೋಡಿ, ಈ ಪುಸ್ತಕ ನೋಡಿ, ನಾಥೂರಾಮ್ ಗೋಡ್ಸೆ ಬರೆದಿದ್ದು. ಗಾಂಧೀಜಿ ವಧೆ ಏಕೆ ಅಂತ ಈ ಪುಸ್ತಕದ ಹೆಸರು. ಇದರಲ್ಲಿ ಎಲ್ಲಾ ಇದೆ ಮಿಸ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಇದ್ದಾಗಿದೆ.
0: ನೋಡಿದ್ರಾ
5: ಮಿಸ್? ಪ್ಲೀಸ್, ಗೋಡ್ಸೆ ಪುಸ್ತಕದಲ್ಲಿ ಸಕ್ಕತ್ ಡೈಲಾಗ್ ಇದೆ. ನೀವು ಹೂ ಅಂದ್ರೆ ನಾನೊಂದು ಕೈ ನೋಡ್ಬಿಡ್ತೀನಿ.
0: ನೋಡಿದ್ರಾ? ನೋಡಿದ್ರಾ ಇದೆಲ್ಲ ಎಲ್ಲಿಗ್ ತಲುಪುತ್ತೆ ಅಂತ? ಅಪಾಯಕಾರಿ ಪುಸ್ತಕ, ಅಪಾಯಕಾರಿ ವಿಚಾರ, ಹಿಂಸೆಗೆ ಪ್ರಚೋದನೆ. ಕೂಡದು, ನಾನಿದ್ದಕ್ಕೆಲ್ಲ ಆಸ್ಪದ ಕೊಡಲ್ಲ.
1: ಆದ್ರೆ ಮಿಸ್, ನಾವೆಲ್ಲ ಈಗಾಗಲೇ ಓದಿ ಬಿಟ್ಟಿದ್ದೀವಿ.
2: ಹೌದು ಮೇಡಮ್, ಇಲ್ಲದಿದ್ದರೆ ಇಂಪ್ರೂವೈಸೇಷನ್ ಹೇಗೆ ಸಾಧ್ಯ ಹೇಳಿ?
0: ಏನಂದೆ? ನಾಥೂರಾಮ್ ಗೋಡ್ಸೆ ಪುಸ್ತಕ ಓದ್ಬಿಟ್ಟಿದ್ದೀರಾ? ಆ ಪುಸ್ತಕ ಓದ್ಬಾರ್ದು ಗೊತ್ತಾ ನಿಮ್ಗೆ?
4: ಓದಿ ನೋಟ್ಸ್ ಮಾಡ್ಕೊಂಡಿದ್ದೀವಿ ಮಿಸ್. ಗಾಂಧೀಜಿ ಅವರನ್ನು ಅರ್ಥ ಮಾಡ್ಕೋಬೇಕಿತ್ತು ನಮ್ಗೆ.
0: ಅಯ್ಯೋ ರಾಮ.
6: ಮೇಡಮ್ ಅಷ್ಟೊಂದು ಗಾಬರಿ ಆಗ್ಬೇಡಿ. ಈ ಪುಸ್ತಕ ನೀವಂದ್ಕೊಂಡಷ್ಟು ಡೇಂಜರಸ್ ಅಲ್ಲ. ಈ ಗೋಡ್ಸೆ ಇದಾನಲ್ಲ, ಇವನು ಹೇಳೋ ಮಾತನ್ನೇ ಸುಮಾರು ಜನ ಈಗ್ಲೂ ಹೇಳ್ತಾ ಇದ್ದಾರೆ. ಕನ್ನಡ ಪ್ರಭದಲ್ಲಿ ನಾನೇ ಓದಿದ್ದೀನಿ, ವಿಜಯ ಕರ್ನಾಟಕದಲ್ಲಿ ಸಹ ಬರ್ತಾ ಇರುತ್ತೆ ಲೇಖನ. ಅದ್ಯಾರದ್ದು ಅವತ್ತು ಓದಿದ್ದು ಅಲ್ಲ?
2: ತೋಗಾಡಿಯಾ?
6: ಅಲ್ಲಪ್ಪ,
2: ಬಿನ್ ಲಡನ್.
6: ತೂ ಅಲ್ಲ ಮಾರಾಯ.
1: ಸಾಧ್ವಿ ರೀತಾಂಬರಿ.
6: ತೂ ಹೆಂಗಸ್ ಅಲ್ಲ ಮಾರಾಯ, ಅದು ಗಂಡಸು.
1: ವಿಶ್ವೇಶ ತೀರ್ಥ ಸ್ವಾಮಿಗಳು.
6: ನಡಿಯಾ? ಅಲ್ಲ ಮಾರಾಯ, ಸನ್ಯಾಸಿ ಅಲ್ಲ.
7: ದೇವೇಗೌಡರು, ಯಡಿಯೂರಪ್ಪ, ವಾಟಾಳ್ ನಾಗರಾಜ್, ಜಾಫರ್ ಷರೀಫ್, ಇಬ್ರಾಹಿಂ, ಗುಂ ಬಂ.
0: ನಿಲ್ಸಿ ನಿಲ್ಸಿ, ಇನ್ ಯಾವ ಹೆಸರನ್ನು ಹೇಳ್ಬೇಡೆ, ನನ್ನನ್ನೇ ನಿಲ್ಸಿ.
1: ಆಯ್ತು ಮಿಸ್, ಕೂಲ್ ಡೌನ್, ಕೂಲ್ ಡೌನ್. ನೀವು ಹೇಳಿದ ಹಾಗೆ ಕೇಳ್ತೀವಿ ಮಿಸ್. ಈಗ ನಾವೊಂದು ಒಪ್ಪಂದಕ್ಕೆ ಬರೋಣಂತೆ. ನೀವು ನಾಟಕ ಆಡಲಿಕ್ಕೆ ಬಿಡಿ, ನಾವು ಯಾವುದೇ ಹೆಸರನ್ನು ಹೇಳೋದಿಲ್ಲ, ಆಣೆ ಮಾಡಿ ಹೇಳ್ತೀವಿ.
8: ಹೌದು ಮಿಸ್, ಆಣೆ ಮಾಡ್ತೀವಿ.
1: ಹೌದು ಮಿಸ್, ಬರೀ ಚರಿತ್ರೆ, ಐ ಮೀನ್ ಪ್ಯೂರ್ ಹಿಸ್ಟ್ರಿ ಇಟ್ಕೊಂಡು ನಾಟಕ ಆಡ್ತೀವಿ.
2: ಹೌದು ಮಿಸ್, ಹೂ ಅನ್ನಿ, ನೀವೇ ಜಡ್ಜ್ ಆಗಿ ಬಿಡಿ, ಆಗ ಸಮಸ್ಯೆನೇ ಇರಲ್ಲ.
0: ಜಡ್ಜ್?
1: ಹೌದು ಮಿಸ್, ವಿಶೇಷ ನ್ಯಾಯಾಧೀಶರು, ಗಾಂಧೀಜಿ ಕೊಲೆ ವಿಚಾರಣೆ ನಡೆಸಿದವರು, ಜಸ್ಟಿಸ್ ಆತ್ಮಾಚರಣ್ ಅಂತ, ಅವರೇ ತಾನೇ. ನೀವೇ ಅವರು ಆಗಿಬಿಡಿ ಮಿಸ್, ಪ್ರಾಬ್ಲಮ್ ಸಾಲ್ವ್.
8: ಹೌದು ಮಿಸ್, ಪ್ಲೀಸ್ ಮಿಸ್.
1: ಇಲ್ಲ ಅನ್ಬೇಡಿ ಮಿಸ್, ನಾವು ಅತಿ ಮಾಡಿದರೆ ಹೋಲ್ಡ್ ಆನ್ ಅಂದ್ಬಿಡಿ. ಏ, ಹೋಲ್ಡ್ ಆನ್ ಅನ್ಲಿಕ್ಕೆ ಮಿಸ್ ಏನು ಬಸ್ ಕಂಡಕ್ಟರಾ? ನ್ಯಾಯಾಧೀಶರು ಮರದ ಸುತ್ತಿಗೆ ಕೊಡ್ತಾರೆ. ಕರೆಕ್ಟ್ ಮಿಸ್, ನೀವು ಮರದ ಸುತ್ತಿಗೆ ಕೊಟ್ಟಿಬಿಡಿ. ನಾವು ಚರಿತ್ರೆಯ ಗಡಿ ದಾಟಿದ್ವಿ, ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ವಿ ಅಂತ ಕಂಡ ತಕ್ಷಣ ಮರದ ಸುತ್ತಿಗೆ ದಮಾರ್.
2: ಏಯ್, ಯಾರು ಪೇಪರ್ ನಲ್ಲಿ ಬರೋ ತರಲೆ ಹೆಸರುಗಳನ್ನ ಹೇಳ್ಬೇಡಿ ತಿಳಿತಾ, ಪುಸ್ತಕದಲ್ಲಿರೋದು ಮಾತ್ರ. ಅಗ್ರೀಡ್?
8: ಅಗ್ರೀಡ್.
1: ಏನು ಮೇಡಮ್, ನೀವು ಇಷ್ಟೊಂದು ಹೆದರಿ ಬಿಟ್ರೆ ತೆಂಡೂಲ್ಕರ್ ನಾಟಕ ಕಲಿಸಿರ್ಲಿಲ್ವಾ ನೀವು? ಪಾಪ, ಮೊನ್ನೆ ತಾನೇ ತಿರ್ಕೊಂಡ್ಬಿಟ್ರಂತೆ. ಅದೇ ಸದ್ದು, ವಿಚಾರಣೆ ನಡೀತಾ ಇದೆ, ನಾಟಕ ಇದೆಯಲ್ಲ, ಅವರದ್ದೇ ತಾನೆ, ಅದಕ್ಕಿಂತ ಅಪಾಯನ ಇದು?
6: ಕಮಾನ್, ಬಿ ಬ್ರೇವ್ ಮೇಡಮ್. ಲೇ, ಒಂದು ಕ್ರಾಂತಿ ಗೀತೆ ಹಾಡ್ರು ಮೇಡಮ್ಗೆ, ಸ್ವಲ್ಪ ಧೈರ್ಯ ಬರ್ಲಿ.

0: ಆಯ್ತು, ನೀವೆಲ್ಲ ಈ ನ್ಯಾಯಾಧೀಶರ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ ಹೇಳ್ತಾ ಇದ್ದೀರಾ? ಆಯ್ತು, ಕೂತ್ಕೊಳ್ತೇನೆ, ಆದ್ರೆ ಆ ವಿಗ್ ಮಾತ್ರ ಬೇಡ.
1: ಸದ್ದು, ವಿಚಾರಣೆ ನಡೀತಾ ಇದೆ.
2: ಯುವರ್ ಆನರ್, ನಾನು ರಾಜಗೋಪಾಲ್. ತಮ್ಮಲ್ಲಿ ವಿನಯಪೂರ್ವಕವಾಗಿ ಭಿನ್ನಯಿಸುವುದೇನೆಂದ್ರೆ, ಬಣಕರ್ಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಸದಸ್ಯರೆಲ್ಲ ಸೇರಿ ಇವತ್ತಿನ ಮಹತ್ವದ ವಿಚಾರಣೆ ಸಂದರ್ಭದಲ್ಲಿ ನಾನು ಅಪರಾಧಿಯ ಪರ ವಕಾಲತ್ತು ವಹಿಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಆದ್ದರಿಂದ
3: ನೀ ಸರ್ಕಾರಿ ವಕೀಲ ಕಣೋ, ಅಪರಾಧಿ ಪರ ವಕೀಲ ಅವನು ಗುಣಶೇಖರ.
4: ಅಲ್ಲ, ತಂದ್ರೋಲ್ ಯಾವ್ದು ಅಂತಾನೆ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ತಾನಂತೆ.
1: ಗೊತ್ತಿಲ್ಲ ಅಲ್ಲ, ಬೇಕಂತ ಮಾಡ್ತಿದ್ದಾನೆ. ಬಲು ಜಾಣ ಇದ್ದಾನೆ ಕಣೋ ಅವನು.
2: ಕ್ಷಮಿಸಬೇಕು ಗೆಳೆಯರೇ, ನಾನು ಅಪರಾಧಿಯ ಪರವೂ ಅಲ್ಲ, ಅಪರಾಧದ ಪರವೂ ಅಲ್ಲ, ಸತ್ಯ ಹಾಗೂ ನ್ಯಾಯದ ಪರದವನು ನಾನು. ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಹಾಗಿರುವಾಗ ಯಾರಿಗೆ ಆಗಲಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಗೆ ತಾನೇ ವಾದಿಸ್ಲಿ? ನೀವೇ ಹೇಳಿ ಯುವರ್ ಆನರ್, ಅಪರಾಧಿಯನ್ನು ಕ್ಷಮಿಸು ದೇವರೇ, ಅವನು ಹುಲು ಮಾನವನಿದ್ದಾನೆ ಅಂತ ಕಳಕಳಿಯಿಂದ ಪ್ರಾರ್ಥಿಸುತ್ತಾ ಇದೆ ನನ್ನ ಹೃದಯ.
4: ಓ ಗಾಡ್, ದೇವ್ರೆ ಕಾಪಾಡ್ಬೇಕು.
2: ಯುವರ್ ಆನರ್, ತಾವು ದಯಮಾಡಿ ತಮ್ಮ ಮರದ ಸುತ್ತಿಗೆ ಬಡಿದು ನ್ಯಾಯಾಲಯವನ್ನು ತಹಬಂದಿಗೆ ತರಬೇಕು. ಇಲ್ಲಿ ನೆರೆದಿರುವ ಈ ಅಸಭ್ಯ ಪ್ರೇಕ್ಷಕರು ನ್ಯಾಯಾಲಯದ ಘನತೆಯನ್ನು ಅರ್ಥ ಮಾಡಿಕೊಳ್ಳದೆ ಕಾಲೇಜಿನ ಪಡ್ಡೆ ಹುಡುಗರ ತರ ಆಡ್ತಾ ಇದ್ದಾರೆ ಅನ್ನದೇ ವಿಧಿ ಇಲ್ಲವಾಗಿದೆ ನನಗೆ. ಈಗ ನಾನು ಕೆಲವು ಗೌರವಾನ್ವಿತ ಪುರುಷರು ಹಾಗೂ ಮಾತೆಯರ ಪಟ್ಟಿಯನ್ನು ತಮ್ಮ ಮುಂದೆ ಸಲ್ಲಿಸುತ್ತಿದ್ದೇನೆ. ಇವರನ್ನು ಸಾಕ್ಷಿದಾರರನ್ನಾಗಿ ಕರೆಸಲು ತಮ್ಮ ಅನುಮತಿಯನ್ನು ಬೇಡುತ್ತಿದ್ದೇನೆ.
0: ಪಟ್ಟಿಯನ್ನು ಓದಿ.
2: ಮೊದಲ ಸಾಕ್ಷ್ಯ ಶ್ರೀಯುತ.
0: ಓದಿ.
2: ಕ್ಷಮಿಸಬೇಕು, ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ.
5: ಒಬ್ಜೆಕ್ಷನ್ ಯುವರ್ ಆನರ್, ಇಂತಹ ಅಸಂಬದ್ಧತೆಯನ್ನ ಹೇಗೆ ತಾನೇ ಸಹಿಸಬೇಕು? ಘನತೆ ವೆತ್ತ ನ್ಯಾಯಾಲಯವನ್ನ ಹುಚ್ಚರ ಸಂತೆ ಮಾಡ ಹೊರಟಿದ್ದಾರೆ ಈ ನನ್ನ ಪ್ರಿಯ ಸಹೋದ್ಯೋಗಿ. ಈಗಾಗಲೇ ಕೊಲೆಯಾಗಿರುವ ಮಹಾತ್ಮರನ್ನ ಅವರದ್ದೇ ಕೊಲೆಯ ಮೊಕದ್ದಮೆಯಲ್ಲಿ ಸಾಕ್ಷಿಯಾಗಿ ಕರೆಸುವುದು ಅಂದರೆ ಏನು ಅರ್ಥ?
2: ಇದು ಗಾಂಧೀಜಿ ಕೊಲೆ ಮೊಕದ್ದಮೆ ಮಾತ್ರವೇ ಅಲ್ಲ ಗೆಳೆಯ.
5: ಏನು ಮತ್ತೆ?
2: ತಿಳಿಯುತ್ತೆ, ಸಮಯ ಬರಲಿ, ಎಲ್ಲಾ ತಿಳಿಯುತ್ತೆ.
5: ಒಬ್ಜೆಕ್ಷನ್ ಯುವರ್ ಆನರ್, ಮೊದಲನೆಯದಾಗಿ ಈ ನನ್ನ ಸಹೋದ್ಯೋಗಿ ಸರಕಾರಿ ವಕೀಲನ ಪಾತ್ರ ಮಾಡಬೇಕಿತ್ತು, ಆದರೆ ಅಪರಾಧಿಯ ಪರ ವಕೀಲನ ಪಾತ್ರ ಲಪಟಾಯಿಸಿದ್ದಾನೆ. ಈಗ ನೋಡಿದ್ರೆ ಇಡೀ ಮೊಕದ್ದಮೆಯನ್ನೇ ತಲೆ ಕೆಳಗು ಮಾಡ್ತಾ ಇದ್ದಾನೆ. ಯುವರ್ ಆನರ್, ನಿನ್ನೆ ದಿನ ನಾವುಗಳು ಕಾಲೇಜಿನ ಕ್ಯಾಂಟೀನಿನಲ್ಲಿ ಒಂದು ಸಭೆ ಮಾಡಿದ್ವಿ. ಅಲ್ಲಿ ನಾನು ನನ್ನ ಬೇಡಿಕೆಯನ್ನ ಎಲ್ಲ ಗೆಳೆಯರ ಮುಂದೆ ಇಟ್ಟಿದ್ದೆ. ಇಲ್ಲಿ ತನಕ ನನಗೆ ಡ್ರಾಮಾ ಸೊಸೈಟಿ ನಾಟಕದಲ್ಲಿ ಒಳ್ಳೆ ರೋಲ್ ಸಿಕ್ಕಿಲ್ಲ. ಈ ಸಲ ಅಪರಾಧಿ ಪರ ವಕೀಲನ ರೋಲ್ ನನಗೇ ಕೊಡಬೇಕು, ತುಂಬಾ ಒಳ್ಳೆ ರೋಲ್ ಅದು ಅಂತ ಕೇಳ್ಕೊಂಡಿದ್ದೆ. ಎಲ್ರೂ ಒಪ್ಪಿ ನಿರ್ಣಯ ಕೂಡ ಆಗಿತ್ತು ಯುವರ್ ಆನರ್. ಆದರೂ ಈ ನನ್ನ ಗೆಳೆಯ, ತಾನು ಬಹಳ ದೊಡ್ಡ ಆಕ್ಟರ್, ತನಗೆ ಈ ರೋಲ್ ಸಿಗದೆ ಹೋದರೆ ನಾಟಕ ಹಾಳಾಗಿ ಬಿಡುತ್ತೆ ಅಂತ ಹಾರಾಡಿದ್ದ. ಕೊನೆಗೆ ಅಲ್ಲಿದ್ದವರಿಗೆಲ್ಲ ಕಾಫಿ ಕುಡಿಸಿ ಈ ನನ್ನ ಗೆಳೆಯನಿಗೂ ಕಾಫಿ ಕುಡಿಸಿ ಒಪ್ಪಿಸಿದ್ದೆ. ಅಲ್ರವೇಂದ್ರಯ್ಯ ಹೇಳಿ.
2: ನೋಡಿದ್ರ ಯುವರ್ ಆನರ್, ಲಂಚ ರುಷವತ್ತು, ಇಡೀ ಕ್ಲಾಸಿಗೆ ಲಂಚ ಕೊಟ್ಟು ಅಪರಾಧಿ ಪರ ವಕೀಲ ಆಗಲಿಕ್ಕೆ ಹೊರಟಿದ್ದಾನೆ ಈ ನನ್ನ ಗೆಳೆಯ. ಇಂತಹ ಭ್ರಷ್ಟ ವಕೀಲರಿಂದ ನ್ಯಾಯಾಲಯಕ್ಕೆ ಘನತೆ ಬಂದಿತ್ತ ಯುವರ್ ಆನರ್?
0: ಅವರ ತಕರಾರಿಗೆ ಮೊದಲು ಉತ್ತರ ಕೊಡ್ರಿ.
2: ಖಂಡಿತ ಯುವರ್ ಆನರ್, ನನ್ನ ಗೆಳೆಯ ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ ಗಾಂಧಿ ಅವರನ್ನ ಕರೆಸುವ ಬಗ್ಗೆ ತಕರಾರೆತ್ತಿದ್ದಾರೆ. ನಾನವರನ್ನು ಕರೆಸದೇ ಇರ್ಲಿಕ್ಕೆ ಒಪ್ಪುತ್ತೇನೆ. ಆದ್ರೆ
5: ಏನು ಆದ್ರೆ?
2: ತಾವು ನಾಥುರಾಮ ವಿನಾಯಕ ಗೋಡ್ಸೆಯವರನ್ನ ಕರೆಸದಿದ್ದರೆ ಮಾತ್ರ ನಾನು ಗಾಂಧೀಜಿ ಅವರನ್ನ ಕರೆಸದಿರ್ಲಿಕ್ಕೆ
5: ಅಸಂಬದ್ಧ. ನಾಥುರಾಮ್ ಗೋಡ್ಸೆ ಅಪರಾಧಿ.
2: ಹೌದು, ಆದರೆ ಸತ್ತಿದ್ದಾನೆ.
5: ಮತ್ತೇನು, ಬದುಕಿರಬೇಕಿತ್ತ ಅವನು?
2: ಓಹೋ, ಈಗಷ್ಟೇ ತಾವು ಸತ್ತಿರುವ ಮಹಾತ್ಮರನ್ನು ಕರೆಸಬಾರದು ಅಂದಿರಿ. ಸತ್ತಿರೋ ಮಹಾತ್ಮರು ಬೇಡ ಅನ್ನೋದಾದರೆ ಸತ್ತಿರೋ ಗೋಡ್ಸೆನ ಕರೆಸಬಹುದು. ಯುವರ್ ಆನರ್, ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ಆಗಬೇಕು ಅಂತ ನ್ಯಾಯ ಹೇಳುತ್ತೆ. ಒಬ್ಬ ವ್ಯಕ್ತಿ ಒಮ್ಮೆ ಮಾತ್ರ ಸಾಯುವುದು ಸಾಧ್ಯ ಅಂತ ಪ್ರಕೃತಿಯ ನಿಯಮವು ಹೇಳುತ್ತೆ. ನಾಥುರಾಮ ವಿನಾಯಕ ಗೋಡ್ಸೆಗೆ ಈಗಾಗಲೇ ಗಲ್ಲಾಗಿದೆ. ಗಲ್ಲೆಂಬುದು ಶಿಕ್ಷೆಯೂ ಹೌದು, ಸಾವು ಹೌದು. ಯುವರ್ ಆನರ್, ಸತ್ತ ನಾಥುರಾಮನನ್ನು ಮತ್ತೆ ಮತ್ತೆ ಸಾಯಿಸುವ ಉತ್ಸಾಹ ತೋರಿಸುತ್ತಿರುವಂತಿದೆ ಈ ನನ್ನ ಸಹೋದ್ಯೋಗಿ. ಹಾಗೆ ಮಾಡಿದರೆ ಅದು ನ್ಯಾಯ ಅಲ್ಲ, ನ್ಯಾಯದ ವಿಡಂಬನೆ ಅಷ್ಟೇ, ಅಥವಾ ನ್ಯಾಯ ಅನ್ನುವ ಪ್ರಹಸನ. ಆದರೆ ಇಂದಿನ ವಿಚಾರಣೆ ಪ್ರಹಸನ ಅಲ್ಲ ಯುವರ್ ಆನರ್, ಇದು ಸತ್ಯದರ್ಶನ, ಜೀವನ ಮೌಲ್ಯವೊಂದನ್ನು ಪುನರ್ಸ್ಥಾಪಿಸುವ ಯತ್ನ. ಯಾವುದು ಆ ಜೀವನ ಮೌಲ್ಯ? ಅಹಿಂಸಾತ್ಮಕ ಬದುಕು, ನ್ಯಾಯಯುತ ನಡವಳಿಕೆ, ಪರರ ನಂಬಿಕೆಗಳಿಗೆ ಗೌರವ, ಇವು ಗಾಂಧೀಜಿಯವರು ಗೌರವಿಸುತ್ತಿದ್ದ ಜೀವನ ಮೌಲ್ಯಗಳು ಯುವರ್ ಆನರ್. ನಾತುರಾಮ ಹೇಡಿ ಅಲ್ಲ ಯುವರ್ ಆನರ್, ನಾತುರಾಮ ಧೀರ.
5: ಎಂತ ಮಾತಾಡ್ತಿದ್ನವಂತ
2: ಧೀರ ಆದರೆ ಪಥಭ್ರಷ್ಟ. ಆಂಗ್ಲ ಭಾಷೆಯಲ್ಲಿ ಪಥಭ್ರಷ್ಟತೆಯನ್ನು ಕರೇಜಿಯಸ್ ಬಟ್ ಕನ್ಫ್ಯೂಸ್ಡ್ ಅನ್ನುತ್ತಾರೆ.
5: ಆಬ್ಜೆಕ್ಷನ್ ಯುವರ್ ಆನರ್, ಅಪರಾಧಿಯನ್ನು ತೆಗಳಬೇಕಾದ ಈ ನನ್ನ ಸಹೋದ್ಯೋಗಿ ಹೊಗಳಿ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ.
0: ಆಬ್ಜೆಕ್ಷನ್ ಸಸ್ಟೈನ್ಡ್.
2: ಯುವರ್ ಆನರ್, ನನ್ನ ಗೆಳೆಯನ ಮತ್ಸರವನ್ನು ಉದ್ದೀಪಿಸಲಿಕ್ಕೆ ಇಚ್ಛಿಸುವುದಿಲ್ಲ. ನಾನು ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ನಾನೀಗ ಸ್ವಇಚ್ಛೆಯಿಂದಲೇ ಅಪರಾಧಿ ಪರ ವಕೀಲನ ಪಾತ್ರವನ್ನು ಹಿಂದಿರುಗಿಸುತ್ತಿದ್ದೇನೆ. ನಾತುರಾಮ ವಿನಾಯಕ ಗೋಡ್ಸೆ ಹಾಗೂ ಆತನ ಸೈದ್ಧಾಂತಿಕ ಮಿತ್ರರನ್ನು ಹೊಗಳಬೇಕು ಅನ್ನೋ ಅದಮ್ಯ ಬಯಕೆಯನ್ನು ನನ್ನ ಗೆಳೆಯ ತೀರಿಸಿಕೊಳ್ಳಲಿ ಪಾಪ. ನನಗೆ ನಾತುರಾಮನಲ್ಲಿ ಯಾವುದೇ ರೀತಿಯ ಸೈದ್ಧಾಂತಿಕ ಆಕರ್ಷಣೆ ಇಲ್ಲ ಯುವರ್ ಆನರ್.
0: ನಿಮ್ಮ ಸಹೋದ್ಯೋಗಿ ಅಪರಾಧಿ ಪರ ವಕೀಲನ ಪಾತ್ರವನ್ನ ಸ್ವ ಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮೊದಲ ತಕರಾರನ್ನ ನೀವು ಹಿಂದೆ ಪಡೆಯಬಹುದಾಗಿದೆ. ನಿಮ್ಮ ಎರಡನೆಯ ತಕರಾರನ್ನು ಮನ್ನಿಸಲಾಗಿದೆ. ನೀವು ನಾಥುರಾಮ ಗೋಡ್ಸೆಯನ್ನು ಕರೆಸದೇ ಇರಲಿಕ್ಕೆ ಸಿದ್ಧರಿದ್ದೀರಾ?
5: ಆದರೆ
0: ಹೌದು ಅಥವಾ ಇಲ್ಲ ಅಷ್ಟೇ ಉತ್ತರಿಸಿ.
5: ತಕರಾರನ್ನ ಹಿಂದಕ್ಕೆ ಪಡೆಯುತ್ತಿದ್ದೇನೆ ಯುವರ್ ಆನರ್. ಅವರು ಬೇಕಿದ್ದರೆ ಇಡೀ ಕಾಂಗ್ರೆಸ್ ಪಾರ್ಟಿನೇ ತಂದು ಕಟಕಟೆಯಲ್ಲಿ ನಿಲ್ಲಿಸಲಿ, ನನಗೇನು ಅಭ್ಯಂತರವಿಲ್ಲ.
0: ಗುಮಾಸ್ತರೆ ಮುಂದುವರಿಸಿ.
2: ಶ್ರೀಯುತ ಬಾಲಗಂಗಾಧರನಾಥ ತಿಲಕರು, ಶ್ರೀಯುತ ಗೋಪಾಲಕೃಷ್ಣ ಗೋಖಲೆಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಗುರುದೇವ ರವೀಂದ್ರನಾಥ್ ಠಾಕೂರರು, ಶ್ರೀಯುತ ಮಹಾದೇವ ದೇಸಾಯಿ ಅವರು, ಶ್ರೀಯುತ ಪ್ಯಾರೇಲಾಲರು, ಇಡೀ ಪಟ್ಟಿ ಓದಬೇಕಾ ಮಿಸ್?
0: ಬೇಕಿಲ್ಲ. ನಿಮ್ಮ ವಾದವನ್ನು ಮಂಡಿಸಿ.
2: ಕಮಾನ್ ಶುರು ಶುರು.
6: ಸಖತ್ತಾಗಿ ಗೂಸ ಕೊಡುಗರು ನೆನಪಿಟ್ಕೊಳ್ಬೇಕು.
5: ಮೊತ್ತ ಮೊದಲಿಗೆ ನನ್ನ ಪ್ರತಿಭಟನೆಯನ್ನು ದಾಖಲಿಸಲು ಇಚ್ಛಿಸುತ್ತೇನೆ ಯುವರ್ ಆನರ್. ನ್ಯಾಯಾಲಯವು ಘಟಿತವಾಗುವ ಮೊದಲೇ ಇಲ್ಲಿರುವ ಎಲ್ಲರ ಮೇಲೆ ಸೈದ್ಧಾಂತಿಕ ಒತ್ತಡ ಹೇರಲಾಗಿದೆ. ನನ್ನ ಸಹೋದ್ಯೋಗಿ ಚಾಣಾಕ್ಷತನದಿಂದ ಅದನ್ನು ಸಾಧಿಸಿದ್ದಾನೆ.
2: ಅಬ್ಜೆಕ್ಷನ್ ಯುವರ್ ಆನರ್.
0: ಅಬ್ಜೆಕ್ಷನ್ ಓವರ್ ರೂಲ್ಡ್. ಮುಂದುವರಿಸಿ.
5: ಕೋಮುಗಲಭೆಯ ಭಯವನ್ನು ಈ ನ್ಯಾಯಾಲಯದಲ್ಲಿ ಹರಿಬಿಡಲಾಗಿದೆ. ಘನತೆ ವೆತ್ತ ನ್ಯಾಯಾಧೀಶರನ್ನೂ ಸಹ ನೈತಿಕ ದ್ವಂದ್ವದಲ್ಲಿ ಬಂಧಿಸಲಾಗಿದೆ. ಹಿಂದೂ ಹಿತದ ಬಗ್ಗೆ ಮಾತನಾಡುವುದೇ ಅಪರಾಧ ಎಂಬಂತಾಗಿದೆ ನ್ಯಾಯಾಲಯದ ವಾತಾವರಣ. ಹಿಂದುತ್ವವಾದಿಗಳು ಯಾರನ್ನೂ ರಂಗದ ಮೇಲೆ ಕರೆಸಬಾರದು ಅನ್ನುವ ನಿರ್ಬಂಧ ಹೇರಲಾಗಿದೆ. ನಾನು ಹೇಗೆ ತಾನೇ ನಾತುರಾಮ ವಿನಾಯಕ ಗೋಡ್ಸೆಯ ಪರ ವಾದಿಸಲಿ? ಹಿಂದೂ ಹಿತವನ್ನು ಪ್ರತಿಪಾದಿಸಿದರೆ ಸಾಕು, ನಾವು ಮುಸ್ಲಿಂ ವಿರೋಧಿ ಅಂತ ಬಣ್ಣ ಕಟ್ತಾರೆ ಈ ಓಟು ಬಡುಕ ಸ್ಯೂಡೋಸಿಕಲರಿಷ್ಟರು. ಭಲೆ, ನನ್ನ ಗೆಳೆಯ ಹಾಗೂ ದೇಶ ತುಂಬಾ ಹರಡಿರುವ ಅವನ ಕಾಮ್ರೇಡುಗಳು ನಮ್ಮನ್ನೂ ನಾತುರಾಮನ ಶವದೊಟ್ಟಿಗೆ ಬಂಧಿಸಿ ಚರಿತ್ರೆಯ ಶವಪೆಟ್ಟಿಗೆಗೆ ತಳ್ಳಿ ಮೊಳೆ ಜಡಿದಿದ್ದಾರೆ. ಹೌದು, ಚರಿತ್ರೆಯ ಶವಪೆಟ್ಟಿಗೆಯಲ್ಲಿ ಬಂಧಿಸಿಡಲಾಗಿದೆ ಹಿಂದುತ್ವವಾದಿಗಳನ್ನು. ಗಾಂಧಿ ಎಂಬ ಸ್ಯೂಡೋ ದೇವರನ್ನು ತೋರಿಸಿ ಧರ್ಮ ನಿರಪೇಕ್ಷತೆ ಎಂಬ ಸ್ಯೂಡೋ ವಿಚಾರವನ್ನು ಮಂಡಿಸಿ ನಮ್ಮನ್ನು ತುಳಿಯಲಾಗಿದೆ. ಇನ್ನೂ ಸಾಧ್ಯವಿಲ್ಲ, ನಾವಿನ್ನು ಕತ್ತಲೆಯ ಕೂಪದಲ್ಲಿ ಕೊಳೆಯುವುದಿಲ್ಲ, ಬೆಳಕಿಗೆ ಬಂದೇ ತೀರುತ್ತೇವೆ. ಅಯೋಧ್ಯೆಯ ನಂತರ ಕಾಶಿ, ಕಾಶಿಯ ನಂತರ ಮಥುರಾ, ಮಥುರಾ ನಂತರ ಬಾಬಾ ಬುಡಂಗಿರಿ, ಬಾಬಾ ಬುಡಂಗಿರಿಯ ನಂತರ ಇನ್ನೂ ಏನೇನೋ ಬಿಡುಗಡೆ ಮಾಡ್ತೀವಿ. ರಕ್ತ ರಕ್ತ ರಕ್ತ ಬೇಕು ನಮಗೆ, ಪ್ರತೀಕಾರ ಬೇಕು. ಈ ನ್ಯಾಯಾಲಯವನ್ನೇ ನಾನು ಪ್ರಶ್ನಿಸುತ್ತೇನೆ, ಇದು ಹಿಂದೂ ವಿರೋಧಿ ನ್ಯಾಯಾಲಯ, ಮುಸ್ಲಿಂ ಪರ ನ್ಯಾಯಾಲಯ. ಹೇಳುತ್ತೇನೆ ಕೇಳಿ, ಹಿಂದೂ ಏಕತೆಗೆ ಅಡ್ಡಿ ಬರುವವರು ಅದ್ಯಾರೇ ಇರಲಿ ಅವರ ಕೈ ಕಡಿಯುತ್ತೇನೆ. ಅಸಹಕಾರ ಚಳುವಳಿ ಹೇಳಿತನದ ಚಳುವಳಿ, ಅಹಿಂಸೆ ಎಂಬುದು ಆಷಾಢಭೂತಿತನ, ಸತ್ಯಾಗ್ರಹ ಅಡುಗುಲಜ್ಜೆಯ ಅಸ್ತ್ರ. ಗಾಂಧೀಜಿಯಿಂದಾಗಿ ಹಿಂದೂಗಳು ಸತ್ವಹೀನರಾಗಿದ್ದಾರೆ, ಹಿಂದೂ ರಕ್ತ ತಣ್ಣಗಾಗಿದೆ. ಹಿಂದೂ ರಕ್ತ ಕುದಿಯಬೇಕೆಂದರೆ ನಾತುರಾಮ ವಿನಾಯಕ ಗೋಡ್ಸೆ ಎದ್ದು ಬರಬೇಕು. ಭಾರತ ದೇಶ ಬಲಿದಾನ ಬೇಡುತ್ತಿದೆ, ಭಾರತ ಮಾತೆ ಹಸಿದಿದ್ದಾಳೆ, ಅವಳು ರಕ್ತದ ರುಚಿ ಉಣ್ಣಲಿದ್ದಾಳೆ. ಅಹಿಂಸೆ ಎಂಬ ಸಪ್ಪೆ ಸಾರಿನ ಊಟ ಆಕೆಗೆ ಸಾಕಾಗಿದೆ. ನಾತುರಾಮ ವಿನಾಯಕ ಗೋಡ್ಸೆ ಮತ್ತೆ ಹುಟ್ಟಿ ಬರಲಿ, ರಕ್ತದ ಮಳೆ ಹರಿಯಲಿ, ರಕ್ತದ ಬೆಳೆ ಬೆಳೆಯಲಿ, ರಕ್ತ ದೋಕುಳಿಯಾಡಲಿ, ಅಖಂಡ ಹಿಂದೂ ರಾಷ್ಟ್ರ ಸ್ಥಾಪಿತವಾಗಲಿ. ಹೇಗಿತ್ತು ಮಿಸ್, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ನಾ?
1: ಅಬ್ಬ ಅಮ್ಮ.
5: ಯಾಕೆ ಮೇಡಮ್, ಏನಾದ್ರೂ ತಪ್ಪಾಯ್ತಾ?
1: ನಾನ್ ಹೇಳಿದೆ, ಗೊತ್ತಿತ್ತು ನನ್ಗೆ ಗಾಂಧೀಜಿ ಅಂತ ಹೊರಟು ಮತ್ತೆಲ್ಲಿಗೋ ತಲುಪ್ತೀರಿ ಅಂತ. ನೀವು ಕೇಳಿಲ್ಲ. ದೇವ್ರೇ, ನೀವಿನ್ನು ಮಕ್ಕಳು, ನಿಮಗ್ ತಿಳಿಯೋದಿಲ್ಲ, ಕುತೂಹಲ ಅಷ್ಟೇ. ಅಲ್ಲ ಮಕ್ಳೇ, ಚಿಟ್ಟೆಯ ರೆಕ್ಕೆಯನ್ನ ಕಿತ್ರೆ ಅದ್ರ ಹಾರಾಟನ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತಾ? ಅಥವಾ ಬೆಂಕಿ ಪೊಟ್ಟಣದಲ್ಲಿ ಜೀರುಂಡೆ ಇಟ್ಕೊಂಡು ಪ್ರಾಣಿದಯ ಕಲೀಲಿಕ್ಕೆ ಆಗುತ್ತಾ? ನಿಮ್ಗೆ ಎಲ್ಲಾನು ಆಟ ಅಲ್ವಾ? ಆದ್ರೆ ಅಹಿಂಸೆ ಜೊತೆ ಆಡ್ಲಿಕ್ಕೆ ಬರೋದಿಲ್ಲ ಮಕ್ಳೇ.
0: ಅಹಿಂಸೆ ತಿರುಗಿ ನುಡಿಯಲ್ಲ, ಅಥವಾ ಜಗಳನೂ ಆಡಲ್ಲ. ಚಿಟ್ಟೆ ಹಾಗೇನೆ ಅದೂನು. ಹಿಂಸೆ ಮಾತಾಡುತ್ತೆ, ಮಾತನಾಡಿಸುತ್ತೆ, ಹತ್ತಿರ ಕರೆಯುತ್ತೆ, ಪ್ರಚೋದಿಸುತ್ತೆ. ಹಿಂಸೆ ಆಕರ್ಷಕವಾಗಿರುತ್ತೆ, ಹಿಂಸೆಯ ಡೈಲಾಗು ಆಕರ್ಷಕವಾಗಿರುತ್ತೆ. ಆದ್ರೆ ಗಾಂಧೀಜಿ ವಿಚಾರ ಸಪ್ಪೆ ಅನ್ನಿಸ್ಬಿಡುತ್ತೆ, ಬಸವಣ್ಣ ಗೊಡ್ಡು ಪುರಾಣ ಅನ್ನಿಸ್ಬಿಡುತ್ತೆ, ಕಬೀರ ಗೊಡ್ಡು ಅನ್ನಿಸ್ಬಿಡುತ್ತೆ. ಪಾಲಿಸೋದು ಕಷ್ಟ ಅನ್ಸುತ್ತೆ, ವೃತ ಮುರಿಬೇಕು ಅನ್ಸುತ್ತೆ. ಗಾಂಧೀಜಿಯ ವಿಚಾರ ತುಂಬಾ ನಾಜುಕು ಮಕ್ಕಳೇ, ಮುಗ್ಧವಾದದ್ದು, ಗಟ್ಟಿ ಅವಚಿಕೊಂಡ್ರೆ ಸತ್ತೆ ಹೋಗುವಂಥದ್ದು, ಎತ್ತಿಕೊಳ್ಳದೆ ಬಿಟ್ಟರು ಸತ್ತು ಹೋಗುವಂಥದ್ದು. ಹೌದು, ಕೂಸಿನ ಹಾಗೆ, ಕೂಸನ್ನ ಎತ್ತಿಕೊಳ್ಳೋ ಹಾಗೆ ಅಹಿಂಸೆನೂ ಎತ್ಕೋಬೇಕು, ಅದಕ್ಕೆ ತಾಳ್ಮೆ ಬೇಕು. ನಟನೆ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಭಾವಾವೇಶ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ, ಉದ್ವೇಗ ಕೂಡ ಅಲ್ಲ, ಜಾಣ ಮಾತಂತೂ ಅಲ್ವೇ ಅಲ್ಲ. ನಟನೆ ಅನ್ನೋದು ಒಂದು ರೀತಿಯ ಒಳತೋಟಿ, ಅಂದ್ರೆ ಪಾತ್ರದ ಒಳತೋಟಿ. ನೋವು ಉಣ್ಣಬೇಕು, ನಾವೇ ಉಣ್ಣಬೇಕು, ಬೇರೆಯವ್ರಿಗೆ ಉಣ್ಣಿಸಬಾರ್ದು. ಮಾತಾಡದೆ ಇರಬಹುದಾದ್ರೆ ರಂಗದ ಮೇಲೆ ಮೌನವಾಗಿರ್ಬೇಕು, ಒಳಗೆ ಹುಡುಕ್ಬೇಕು ನಿಮ್ಮೊಳಗೆ, ಆಗ ಮಾತ್ರ ಸೂಕ್ತವಾದ ಮಾತು ಹೊರಗ್ ಕಾಣಿಸ್ಕೊಳ್ಳುತ್ತೆ. ಮಾತಿನ ಹಿಂಸೆ ಮಾಡಬಾರ್ದು ಮಕ್ಕಳೇ, ಬೈಗುಳವನ್ನ ಕಾರಬಾರ್ದು. ಮಾತಿನ ಹಿಂಸೆ ದೈಹಿಕ ಹಿಂಸೆಗಿಂತ ಅಪಾಯಕಾರಿ ಅಂತ ನಿಮಗ್ ಗೊತ್ತಿರ್ಲಿ. ನಟನೆ ಅನ್ನೋದು ಧ್ಯಾನ ಇದ್ದ ಹಾಗೆ, ಧ್ಯಾನ ಮಾಡುವವನ ಶ್ರದ್ಧೆ ನಟನಿಗೂ ಬೇಕು. ಬನ್ನಿ ಅಲ್ಲ, ಧ್ಯಾನ ಮಾಡೋಣ.
7: ಸಾರಿ ಮಿಸ್, ನಾನು ತಪ್ಪು ಮಾಡಿಬಿಟ್ಟೆ, ಆವೇಶಕ್ಕೆ ಸಿಕ್ಕಿಬಿಟ್ಟಿದ್ದೆ, ಮಜಾ ಸಿಕ್ತು ಅಂತ ತಿಳ್ಕೊಂಡು ದಾರಿ ತಪ್ಪಿಬಿಟ್ಟಿದ್ದೆ. ನೀವು ಹೇಳಿದ್ದು ನಿಜ ಮಿಸ್, ಜಾಣ ಮಾತು ನಟನೆ ಅಲ್ಲ, ನಾವಿಬ್ಬರೂ ಸೇರಿ ಮಾತಿನ ಜಂಗಿ ಕುಸ್ತಿ ಮಾಡಿದ್ದೀವಿ ಅಷ್ಟೇ.
2: ಹೌದು, ನಾನೇ ಇವನನ್ನು ಕಷ್ಟಕ್ಕೆ ಸಿಕ್ಕಿಸಿದ್ದು, ಚಪ್ಪಾಳೆ ಗಿಟ್ಟಿಸಿಕೊಳ್ಳೋ ಆತುರದಲ್ಲಿ ಅತಿ ಬುದ್ಧಿವಂತಿಕೆಯ ಮಾತುಗಳನ್ನು ಆಡಿದೆ. ಮೊದಲು ತಪ್ಪು ಮಾಡಿದ್ದು ನಾನೇ, ನಾನೇ ಇವನನ್ನು ಗುಂಡಿಗೆ ಕೆಡವಿದೆ. ಮಾತು ಮರೆತೆ, ಮರೆತೆ ಅಂತ ಒಪ್ಪಿಕೊಳ್ಳಿಕ್ಕೆ ಅಹಂಕಾರ ಅಡ್ಡ ಬಂತು, ಹೇಳಬಾರದನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಆದರೆ ಏನು ಮಾಡ್ಲಿ ಮಿಸ್, ಸ್ಟೇಜ್ ಮೇಲೆ ಯಾವುದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಈ ಸ್ಟೇಜ್ ಅನ್ನೋದಿದೆಯಲ್ಲ, ಅದು ಒನ್ ವೇ ಟ್ರಾಫಿಕ್ ಇದ್ದ ಹಾಗೆ.
7: ಒಮ್ಮೆ ಶುರುವಾಯ್ತು ಅಂದ್ರೆ ಸುಳ್ಳು ಬೆಳೀತಾ ಹೋಗುತ್ತೆ, ನ್ಯಾಯವಾದಿ ಆಗುವ ಬದಲು ಅನ್ಯಾಯವಾದಿ ಆದೆ. ಆದರೆ ಏನು ಮಾಡ್ಲಿ, ಈಗ ನನ್ನ ಪಾತ್ರ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಮಿಸ್. ಆದರೆ ಚಿಂತೆ ಮಾಡಬೇಡಿ, ನನಗೆ ಅರ್ಥ ಆಗಿದೆ. ಒಂದು ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕು ಅಂತ ಅರ್ಥ ಆಗಿದೆ. ಅದನ್ನ ಶಿಸ್ತು ಅನ್ನಿ, ಅನುಶಾಸನ ಅನ್ನಿ, ಅಥವಾ ಸಮಾಜದ ಹಿತ ಅನ್ನಿ, ಏನು ಬೇಕಾದರೂ ಅನ್ನಿ, ಅದನ್ನ ಪಾಲಿಸ್ತೀನಿ ಮಿಸ್. ಒಬ್ಬ ನಟನಾಗಿ ಉದ್ವೇಗಕ್ಕೆ ಒಳಗಾಗುವುದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ತೀನಿ.
0: ನಟನಾಗಿ ಮಾತ್ರ ಯಾಕೆ, ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ರಾಜಕಾರಣಿಗಳು, ಧರ್ಮಗುರುಗಳು, ಪ್ರಾಧ್ಯಾಪಕರು, ಯಾರು ಅತಿಯಾಗಿ ಮಾತಾಡಬಾರ್ದು. ಆಯ್ತು, ಹಾಗಿದ್ರೆ ಈಗ ವಿಚಾರಣೆ ಮುಂದುವರಿಲಿ. ನಿನ್ನ ಸಾಕ್ಷಿಗಳ ಪಟ್ಟಿಯನ್ನ ಕೊಡು.
7: ನನ್ನದೇನು ಪಟ್ಟಿ ಇಲ್ಲ ಯುವರ್ ಆನರ್, ನನಗೆ ನಾಥೂರಾಮನೇ ಸಾಕು.
0: ವಿಚಾರಣೆ ಮುಂದುವರಿಯಲಿ, ಸಾಕ್ಷಿಗಳ ಪಾಟಿ ಸವಾಲು ಮುಗಿದಿದೆ ಅಂತ ಭಾವಿಸೋಣವಂತೆ.
2: ಅಪರಾಧಿ ನಂಬರ್ 1, ನಾಥೂರಾಮ ವಿನಾಯಕ ಗೋಡ್ಸೆ, ವಯಸ್ಸು 32, ವೃತ್ತಿಯಲ್ಲಿ ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕ, ಪುಣೆ. ನಾಥೂರಾಮ ವಿನಾಯಕ ಗೋಡ್ಸೆಯನ್ನು ಹಾಜರುಪಡಿಸಿ. ನಾಥೂರಾಮ ವಿನಾಯಕ ಗೋಡ್ಸೆ.
8: ನವೆಂಬರ್ 8, 1948, ಕೆಂಪುಕೋಟೆ, ದೆಹಲಿ. ಆದರಣೀಯ ನ್ಯಾಯಮೂರ್ತಿ ಆತ್ಮಚರಣ್ ಅವರು ಗಾಂಧಿ ಕೊಲೆ ವಿಚಾರಣೆಗೆಂದು ನಿಯುಕ್ತರಾಗಿರುವ ವಿಶೇಷ ನ್ಯಾಯಾಲಯ ಇದು. ಮಾನ್ಯ ನ್ಯಾಯಾಧೀಶರು ಆಗಲೇ ಪೀಠ ಅಲಂಕರಿಸಿದ್ದಾರೆ. ನ್ಯಾಯಾಲಯವು ಪ್ರೇಕ್ಷಕರಿಂದ ಕಿಕ್ಕಿರಿದಿದೆ, ಆದರೂ ನಿಶ್ಶಬ್ದವಾಗಿದೆ. ಪ್ರೇಕ್ಷಕರು ರಕ್ಷಣಾ ಸಿಬ್ಬಂದಿಯಿಂದ ಪ್ರವೇಶ ಪತ್ರಗಳನ್ನು ಪಡೆದು ಎಲ್ಲ ಕಡೆ ಜಮಾಯಿಸಿದ್ದಾರೆ. ಹಲವು ಅಧಿಕಾರಿಗಳು, ಅಪರಾಧಿ ಪರ ವಕೀಲರು, ಸರ್ಕಾರಿ ವಕೀಲರು, ಹಲವು ಪತ್ರಕರ್ತರು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ವಿಚಾರಣೆ ಆರಂಭವಾಗಲಿ ಎಂದು ಕೌತುಕದಿಂದ ಕಾಯುತ್ತಿದ್ದಾರೆ.
0: ಭಾರತೀಯ ದಂಡ ಸಂಹಿತೆಯ 364ನೆಯ ಅಧಿನಿಯಮದ ಪ್ರಕಾರ ಸರ್ಕಾರಿ ವಕೀಲರು ನಿಮ್ಮ ಮೇಲೆ ಹೊರಿಸಿರುವ ಆಪಾದನೆಗಳನ್ನು ನೀವು ಕೇಳಿಸಿಕೊಂಡಿದ್ದೀರಿ. ಈವರೆಗೆ ಸಾಕ್ಷಿ ನೀಡಿದ ಎಲ್ಲಾ ಸಾಕ್ಷಿದಾರರ ವಾದವನ್ನು ನೀವು ಆಲಿಸಿದ್ದೀರಿ. ಈಗ ಅಪರಾಧಿಯು ನಾಥೂರಾಮ್ ಗೋಡ್ಸೆ ತನ್ನ ವಾದವನ್ನು ಮಂಡಿಸಲಿ.
9: ಯುವರ್ ಆನರ್, ಈ ವಿಶೇಷ ನ್ಯಾಯಾಲಯದ ಮುಂದೆ ಘಂಟಾಘೋಷವಾಗಿ ನಾನು ಹೇಳುವುದೇನೆಂದರೆ, ಗಾಂಧೀಜಿಯವರ ಕೊಲೆಗೆ ನಾನು ಕಾರಣ, ನಾನು ಮಾತ್ರ ಕಾರಣ. ಬಿರ್ಲಾ ಮಂದಿರದ ಆವರಣದಲ್ಲಿ ಜನವರಿ 30ರಂದು ನಡೆದ ದುರ್ಘಟನೆಗೆ ವೈಯಕ್ತಿಕವಾಗಿ ನಾನು ಜವಾಬ್ದಾರನಾಗಿದ್ದೇನೆ. ಸರ್ಕಾರಿ ವಕೀಲರು ವಾದಿಸುವಂತೆ ಯಾವುದೇ ಪಿತೂರಿಯಾಗಲಿ ಷಡ್ಯಂತ್ರವಾಗಲಿ ಈ ಘಟನೆಯ ಹಿಂದೆ ಇರುವುದಿಲ್ಲ. ಗಾಂಧೀಜಿಯವರ ಹತ್ಯೆಗೆ ಮೊದಲು ಜನವರಿ 20ರಂದು ಅವರ ಪ್ರಾರ್ಥನಾ ಸಭೆಯಲ್ಲಿ ನಡೆದ ಬಾಂಬ್ ವಿಸ್ಫೋಟದ ಘಟನೆಯಾಗಲಿ ಅಥವಾ ಆ ಘಟನೆಯ ಸಂಬಂಧದಲ್ಲಿ ಬಂಧಿತರಾಗಿರುವ ಶ್ರೀಯುತ ಮದನ್ಲಾಲ್ ಪಹ್ವರ್ ಅವರಾಗಲಿ ಜನವರಿ 30ರ ಘಟನೆಗೆ ಸಂಬಂಧಿಸಿದವರಲ್ಲ. ಮತ್ತೊಬ್ಬರ ಕೈಗೊಂಬೆಯಾಗುವಷ್ಟು ದಡ್ಡ ನಾನಲ್ಲ, ಅಥವಾ ಮತ್ತೊಬ್ಬರನ್ನು ಕೈಗೊಂಬೆ ಮಾಡಿಕೊಳ್ಳುವಷ್ಟು ಅಹಂಕಾರಿಯೂ ಅಲ್ಲ. ಗಾಂಧೀಜಿಯವರ ಕೊಲೆಯಲ್ಲಿ ನಾನು ಕೈಗೊಂಬೆ ಆದದ್ದು ನನ್ನದೇ ದ್ವೇಷ ಎಂಬ ಆಯುಧಕ್ಕೆ, ನನ್ನ ಬಂದೂಕಿಗೆ. ಗಾಂಧೀಜಿಯವರ ಅಹಿಂಸಾವಾದದ ರಾಜಕೀಯವು ನನ್ನಿಂದ ಈ ಕೃತ್ಯವನ್ನು ಮಾಡಿಸಿತು. ದ್ವೇಷ ಸಾಧನೆಗೆಂದು ನಾನು ಬಳಸಿದ ಆಯುಧವನ್ನು ದೆಹಲಿಯಲ್ಲಿ ಕೊಂಡೆ. ಹೌದು, ಹಿಂದೂ ನಿರಾಶ್ರಿತನೊಬ್ಬನಿಂದ ಕೊಂಡೆ. ಈ ಹಿಂದೂ ನಿರಾಶ್ರಿತ ಮಿಕ್ಕೆಲ್ಲಾ ಹಿಂದೂ ನಿರಾಶ್ರಿತರ ಹಾಗೆಯೇ ಗಾಂಧೀಜಿಯವರನ್ನು ದ್ವೇಷಿಸುತ್ತಾನೆ. ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಇತ್ಯಾದಿ ಸ್ಥಳಗಳಲ್ಲಿ ಮುಸಲ್ಮಾನರು ನಡೆಸಿದ ಅಮಾನುಷ ಕೃತ್ಯದಿಂದಾಗಿ ಹಿಂದೂ ನಿರಾಶ್ರಿತರು ನೊಂದಿದ್ದಾರೆ. ಪಶ್ಚಿಮ ಪಂಜಾಬಿನಲ್ಲಿ ನಡೆದ ದೌರ್ಜನ್ಯಗಳು, ಕೊಲೆ, ಸುಲಿಗೆ, ಅತ್ಯಾಚಾರ ಹಾಗೂ ಲೂಟಿಯ ಪ್ರಸಂಗಗಳನ್ನು ಅನುಭವಿಸಿ ಹೇಗೋ ಬದುಕುಳಿದು ಕೊನೆಗೊಮ್ಮೆ ತನ್ನ ನೆಲಕ್ಕೆ ಬಂದು ಬಿದ್ದರೆ ಗಾಂಧೀಜಿಯವರನ್ನು ಅಪ್ಪಿ ಸ್ವಾಗತಿಸಲಿಲ್ಲ, ಅವರಿಗೆ ಸಾಂತ್ವನ ನುಡಿಯಲಿಲ್ಲ. ಬದಲಾಗಿ ಮತ್ತದೇ ನರಕಕ್ಕೆ ಹಿಂದಿರುಗಿ ಎಂದು ಅವರಿಗೆ ತಾಕೀತು ಮಾಡಿದರು. ಇತ್ತ ಭಾರತದಲ್ಲಿ ಮುಸಲ್ಮಾನರು ತೊರೆದು ಹೋದ ಮನೆಗಳನ್ನು ಹಿಂದೂ ನಿರಾಶ್ರಿತರಿಗೆ ಕೊಡಗೊಡಲಿಲ್ಲ ಗಾಂಧೀಜಿ. ಖಾಲಿ ಮನೆಗಳು ಖಾಲಿಯಾಗೇ ಉಳಿದಿರಬೇಕು ಎಂದು ಹಠ ಮಾಡಿದರು. ದೇಶ ತೊರೆದು ಹೋದ ಮುಸಲ್ಮಾನರು ಹಿಂತಿರುಗಿ ಬಂದಾಗ ಅವು ಲಭ್ಯವಿರಬೇಕು ಎಂದು ವಿತಂಡವಾದ ಮಾಡಿದರು. ಗಾಂಧೀಜಿಯವರ ವಿತಂಡವಾದಗಳು ಒಂದೆರಡಲ್ಲ. ಪಾಕಿಸ್ತಾನಿಯರು ಈಗ ಕಾಶ್ಮೀರದಲ್ಲಿ ಆಕ್ರಮಣ ನಡೆಸಿದ್ದಾರೆ. ಹೀಗಿರುವಾಗ ಅವರಿಗೆ ಬಾಕಿ ಇರುವ 54 ಕೋಟಿ ರೂಪಾಯಿಗಳನ್ನು ಅವರಿಗೆ ಸಲ್ಲಿಸಬೇಕು ಎಂದು ಪಟ್ಟು ಹಿಡಿದರು. ಹೀಗೆ ಹಠ ಮಾಡಿ ಹಿಂದೂಗಳನ್ನು ಕೊಲ್ಲಲಿಕ್ಕೆ ಮುಸಲ್ಮಾನರ ಬಂದೂಕುಗಳಿಗೆ ಕಾಡತೂಸುಗಳನ್ನು ಒದಗಿಸಿದರು ಅವರು. ಗಾಂಧೀಜಿ ಯಾವತ್ತಿನಿಂದಲೂ ಹೀಗೆ, ಮುಸಲ್ಮಾನರು ಬೇಕು, ನಾವು ಬೇಡ. ಅವರೇನೇ ಮಾಡಿದರೂ ಶ್ರಮಿಸುತ್ತಾರೆ, ಎಷ್ಟೇ ಒಳನುಗ್ಗಿ ಬಂದರೂ ಸರಿದು ಜಾಗ ಮಾಡಿಕೊಡುತ್ತಾರೆ, ಆದರೆ ನಮ್ಮನ್ನು ದಂಡಿಸುತ್ತಾರೆ. ಈ ಕಾರಣಕ್ಕಾಗಿ ನಾನು ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ, ಹಲವು ವರ್ಷಗಳಿಂದ ದ್ವೇಷಿಸುತ್ತಾ ಬಂದಿದ್ದೇನೆ. ಆದರೆ ಪಿತೂರಿಗಾರನ ಹೇಳಿತನದಿಂದಲ್ಲ, ಭಾರತ ಮಾತೆಯ ಧೀರ ಸುಪುತ್ರನಂತೆ ಗಾಂಧೀಜಿಯವರ ಕೊಲೆ ಮಾಡಿದ್ದೇನೆ. ನನ್ನ ವಿಚಾರಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾ ಬಂದಿದ್ದೇನೆ, ಬರೆದಿದ್ದೇನೆ, ಪತ್ರಿಕೆ ನಡೆಸಿದ್ದೇನೆ, ಪ್ರಚಾರ ಮಾಡಿದ್ದೇನೆ, ಜನಗಳ ಸಂಘಟನೆ ಮಾಡಿದ್ದೇನೆ. ನಾನೇಕೆ ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ? ಸಮಗ್ರವಾಗಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದ್ವೇಷಿಸುತ್ತೇನೆಯೇ, ಅಥವಾ ಕೆಲವು ಭಾಗಗಳನ್ನು ಮಾತ್ರ ದ್ವೇಷಿಸುತ್ತೇನೆಯೇ? ಜನವರಿ 30ರ ದುರ್ಘಟನೆಯ ನಂತರ ಹಲವರು ನನ್ನನ್ನು ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ನೀನು ಒಬ್ಬ ಹಿಂದೂ, ಮತ್ತೊಬ್ಬ ಹಿಂದೂವನ್ನು ಅದು ಹೇಗೆ ಕೊಂದೆ, ಅದು ಪ್ರಾರ್ಥನೆಯ ಹೊತ್ತಿನಲ್ಲಿ ಅಂತ ಕೇಳಿದ್ದಾರೆ. ನಾನು ಮಹಾತ್ಮರನ್ನು ದ್ವೇಷಿಸುವುದಿಲ್ಲ, ಗುಂಡಿಡುವ ಮುನ್ನ ನಾನವರಿಗೆ ವಂದಿಸಿದೆ, ವಂದಿಸಿ ರಾಜಕಾರಣಿ ಗಾಂಧಿಯನ್ನು ಕೊಂದೆ. ರಾಜಕಾರಣಿ ಗಾಂಧಿ ಪ್ರಾರ್ಥನೆಯನ್ನು ಅಪವಿತ್ರಗೊಳಿಸಿದರು, ಪ್ರಾರ್ಥನೆಯ ಹೆಸರಿನಲ್ಲಿ ಹೇಡಿತನದ ಪ್ರಚಾರವನ್ನು ಮಾಡಿದರು. ನನ್ನ ಪವಿತ್ರ ಕರ್ತವ್ಯವನ್ನು ನಾನು ಒಂದೊಮ್ಮೆ ಪಾಲಿಸದೇ ಹೋಗಿದ್ದರೆ ಇಡೀ ಹಿಂದೂ ಜನಾಂಗವೇ ನಿರ್ವೀರ್ಯತೆಯ ರೋಗಕ್ಕೆ ತುತ್ತಾಗುತ್ತಿತ್ತು, ಮುಸಲ್ಮಾನರ ಆಕ್ರಮಣವನ್ನು ತಡೆಯಲಾರದಂತಹ ಸ್ಥಿತಿಯನ್ನು ತಲುಪಿರುತ್ತಿದ್ದೆವು ನಾವು. ನಾನು ಗಾಂಧೀಜಿಯವರನ್ನು ಕೊಂದದ್ದು ಇದೇ ಕಾರಣಕ್ಕೆ. ಕೊಂದು ಓಡಿ ಹೋಗಲಿಲ್ಲ, ನಾನೇ ಪೊಲೀಸರಿಗೆ ಎದುರಾದೆ. ಈ ನ್ಯಾಯಾಲಯದಿಂದಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದಾಗಲಿ ನನಗೆ ಕ್ಷಮಾದಾನ ಬೇಕಿಲ್ಲ. ನನ್ನ ಕೃತ್ಯಕ್ಕೆ ನಾನು ಸಂಪೂರ್ಣ ಬದ್ಧನಾಗಿರಲು ಬಯಸುತ್ತೇನೆ. ಈಗ ನನಗೆ ಪ್ರೇರಣೆ ನೀಡಿದ ವಿವಿಧ ಸಂದರ್ಭಗಳು, ಪರಿಸ್ಥಿತಿಗಳು ಹಾಗೂ ಘಟನೆಗಳ ಪರಾಮರ್ಶೆ ಮಾಡಲಿಚ್ಛಿಸುತ್ತೇನೆ. ಲಿಖಿತ ಹೇಳಿಕೆಯೊಂದರ ಮೂಲಕ ಹಾಗೆ ಮಾಡಲು ಬಯಸುತ್ತೇನೆ.
2: ಅಬ್ಜೆಕ್ಷನ್ ಯುವರ್ ಆನರ್. ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಸಂಗತಿಗಳು ಚರ್ಚಿಸಲಿಕ್ಕೆ ಅನುಮತಿ ನೀಡಬಾರದು. ಲಿಖಿತ ಹೇಳಿಕೆಯನ್ನು ಮಾನ್ಯ ಮಾಡಬಾರದು.
5: ಯುವರ್ ಆನರ್, ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಮಾತುಗಳು ಎಂಬ ತಮ್ಮ ವ್ಯಾಖ್ಯೆಯ ಅರ್ಥವೇನು ಎಂದು ಈ ನನ್ನ ಗೆಳೆಯ ನ್ಯಾಯಾಲಯಕ್ಕೆ ತಿಳಿಸುತ್ತಾರಾ? ತಮ್ಮದೇ ನುಡಿಮುತ್ತುಗಳನ್ನು ಮರೆತಿರುವ ಹಾಗಿದೆ ಅವರು, ನೆನಪು ಮಾಡಿಕೊಡಲೇನು? ಈ ವಿಚಾರಣೆಯು ಜೀವನ ಮೌಲ್ಯವೊಂದನ್ನು ಪುನಃಸ್ಥಾಪಿಸಲಿಕ್ಕಾಗಿ ನಡೆದಿದೆ. ಒಮ್ಮೆ ಶಿಕ್ಷಿಸಲಾದ ಅಪರಾಧಿಗೆ ಮತ್ತೆ ಮತ್ತೆ ಶಿಕ್ಷೆ ನೀಡಲಿಕ್ಕಲ್ಲ ಎಂದಿರಲಿಲ್ಲವೇ ಅವರು? ನಾಥೂರಾಮ್ ವಿನಾಯಕ ಗೋಡ್ಸೆಯ ಆದರ್ಶಗಳನ್ನು ತಪ್ಪುವನ್ನಿ, ಆದರೆ ವಿಚಾರಗಳ ಬಾಯಿ ಮುಚ್ಚಿಸಬೇಡಿ.
0: ಅಬ್ಜೆಕ್ಷನ್ ಓವರ್ ರೂಲ್ಡ್. ಹಾ, ನೀವು ಬೇಕಿದ್ರೆ ಅಪರಾಧಿಯನ್ನು ಪಾಟಿ ಸವಾಲು ಮಾಡಲಿಕ್ಕೆ ನ್ಯಾಯಾಲಯವು ಅನುಮತಿ ನೀಡುತ್ತದೆ.
2: ವಿಚಾರಣೆಯ ನೈತಿಕ ನೆಲೆಯನ್ನು ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ಸಹೋದ್ಯೋಗಿಯನ್ನು ಅಭಿನಂದಿಸುತ್ತೇನೆ. ಆದರೆ ನಾನೇಕೆ ತಕರಾರು ತೆಗೆದೆ ಎಂದು ನ್ಯಾಯಾಲಯಕ್ಕೆ ವಿವರಿಸ ಬಯಸುತ್ತೇನೆ. ಅವರೇ ಈ ಮೊದಲು ಬಳಸಿರುವ ಉಪಮೆಯೊಂದರ ಸಹಾಯ ಪಡೆದು ಹಾಗೆ ಮಾಡಲು ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ನಂತರದ ಇಷ್ಟೆಲ್ಲ ವರ್ಷ ನಮ್ಮನ್ನು ಶವಪೆಟ್ಟಿಗೆಯಲ್ಲಿಟ್ಟು ಮೊಳೆ ಜಡಿದು ನಾಥೂರಾಮನ ಶವದೊಂದಿಗೆ ಕಗ್ಗತ್ತಲಿನಲ್ಲಿ ಇಡಲಾಗಿತ್ತು ಅಂದರು. ಮುಂದುವರೆದು ಗಾಂಧೀಜಿ ಎಂಬ ಹುಸಿ ದೇವರ ಬೆದರಿಕೆಯೊಡ್ಡಿ ಚರಿತ್ರೆಯ ಕತ್ತಲು ಓಣಿಗೆ ನಮ್ಮನ್ನು ತಳ್ಳಲಾಗಿತ್ತು ಎಂದರು. ತಮ್ಮ ವಾದದ ಉದ್ದಕ್ಕೂ ಅವರು ಬಳಸಿದ ಬಿಸಿ ರಕ್ತ, ತಣ್ಣಗಿನ ರಕ್ತ ಇತ್ಯಾದಿ ಮಾತುಗಳು ಅವರ ಜಾಡನ್ನು ಸ್ಪಷ್ಟಪಡಿಸುತ್ತಿದ್ದವು. ಯುವರ್ ಆನರ್, ನಾಥೂರಾಮನ ಶವವು ಶವಪೆಟ್ಟಿಗೆಯಿಂದ ಎದ್ದು ಹೊರಬಂದಿತು ಎಂಬ ಹೆದರಿಕೆಯು ನನ್ನಿಂದ ತಕರಾರನ್ನು ತೆಗೆಸಿತು. ಆದರೆ ನನ್ನದು ತಪ್ಪು. ನನ್ನ ಮಿತ್ರರು ಮಾಡಿದ ನೈತಿಕ ಪ್ರಸ್ತಾಪವು ನನ್ನ ಮಿದುಳನ್ನು ತಿಳಿಗೊಳಿಸಿದೆ. ನ್ಯಾಯಾಲಯಗಳು, ವಿಚಾರಣೆಗಳು, ಫಾಸಿ ಶಿಕ್ಷೆಗಳು ಹಾಗೂ ಪೊಲೀಸರು ಮಾತ್ರವೇ ನಾಥೂರಾಮನನ್ನು ತಡೆಯಲಾರವು. ಅಸಮರ್ಥ ಅಸ್ತ್ರಗಳವು. ಶುದ್ಧ ನೈತಿಕತೆಯೊಂದೇ ನಾಥೂರಾಮನನ್ನು ಮೇಲೆದ್ದು ಬರದಂತೆ ತಡೆಯಬಲ್ಲ ಅಸ್ತ್ರ. ಅಹಿಂಸಾತ್ಮಕ ನೈತಿಕ ಚಳುವಳಿ ಮಾತ್ರ ಈ ದೇಶವನ್ನು ಮತೀಯ ಗಲಭೆಗಳಿಂದ ಪಾರು ಮಾಡಬಲ್ಲದು.
9: ನಾನು ಶವವಲ್ಲ, ನಾನೊಬ್ಬ ಜೀವಂತ ವ್ಯಕ್ತಿ.
0: ಆರ್ಡರ್, ಆರ್ಡರ್!
2: ನನ್ನ ಮಿತ್ರ ಗಾಂಧೀಜಿಯವರನ್ನು ಹುಸಿದೇವರು ಎಂದು ಕರೆದ. ಅವರನ್ನು ಹುಸಿಯಾಗಿಸಿದ್ದಾದರೂ ಯಾರು? ನಾವೇ ತಾನೆ. ಸ್ವಾತಂತ್ರ್ಯ ನಂತರದ ಭಾರತೀಯರು ತಾನೆ. ಗಾಂಧೀಜಿಯವರ ಬಲಿದಾನದ ನೈತಿಕ ಸಂಕೇತವನ್ನು ವ್ಯರ್ಥವಾಗಿ ಚೆಲ್ಲಿದೆವು ತಾನೆ?
9: ಗಾಂಧೀಜಿ ಬಲಿದಾನ ಮಾಡಲಿಲ್ಲ, ಬಲಿದಾನ ಮಾಡಿದವನು ನಾನು.
0: ಆರ್ಡರ್, ಆರ್ಡರ್!
2: ಜಾಗತೀಕರಣದ ಹೆಸರಿನಲ್ಲಿ ಹಾಗೂ ಆರ್ಥಿಕ ಪ್ರಗತಿಯ ಹೆಸರಿನಲ್ಲಿ ನಾವು ಆಸೆ ಬುರುಕರಾದೆವು. ರಾಷ್ಟ್ರೀಯ ಸಂಕೇತಗಳನ್ನು ಗಾಳಿಗೆ ತೂರಿದೆವು, ನೈತಿಕತೆಯನ್ನು ಗಾಳಿಗೆ ತೂರಿದೆವು. ಬಾಬರಿ ಮಸೀದಿ ಉರುಳಿ ಬಿದ್ದಿದೆ. ಭಾರತದ ಒಂದೊಂದು ನಗರವು ಹಿಂಸಾಚಾರಕ್ಕೆ ಬಲಿಯಾಗುತ್ತಾ ಇದೆ. ನ್ಯೂಯಾರ್ಕಿನ ಟ್ರೇಡ್ ಸೆಂಟರ್ ಉರುಳಿ ಬಿದ್ದಿದೆ. ಹಿಂಸಾಚಾರವನ್ನು ಮರುಹಿಂಸೆಯಿಂದ ಎದುರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಸೈನ್ಯವನ್ನು ಹರಿಬಿಟ್ಟಿದ್ದೇವೆ, ಆಯುಧಗಳನ್ನು ಹರಿಬಿಟ್ಟಿದ್ದೇವೆ.
9: ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿಯೇ ತೀರುತ್ತೇವೆ.
7: ದ್ವೇಷ ಅಸೂಯೆಗಳು ಕಾಂಗ್ರೆಸ್ ಸರ್ಕಾರಗಳ ಕೊಡುಗೆಯಲ್ಲವೇನು?
2: ಎಲ್ಲಾ ಸರ್ಕಾರಗಳ ಕೊಡುಗೆಯೂ ಹೌದು, ಎಲ್ಲಾ ಜನಾಂಗಗಳ ಕೊಡುಗೆಯೂ ಹೌದು. ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು ಯಾರೂ ಈ ಆಧುನಿಕ ಪಾಪದಿಂದ ಮುಕ್ತರಲ್ಲ.
7: ಥ್ಯಾಂಕ್ ಯು.
2: ಆದರೆ ಒಂದು ಮಾತನ್ನು ನೆನಪಿಡಿ, ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಬಹುಸಂಖ್ಯಾತರು. ಬಹುಸಂಖ್ಯಾತರು ದಾರಿ ತಪ್ಪಿದರೆ ಆನೆಗೆ ಮದ ಬಂದಂತೆ. ಆನೆ ನಡೆದಾಡುವಾಗ ಇರುವೆಗಳ ಗೂಡಿಗೆ ನೋವಾಗುವ ಸಾಧ್ಯತೆ ಹೆಚ್ಚಿಗಿರುತ್ತದೆ ಎಂಬುದನ್ನು ಮರೆಯದಿರಿ.
9: ಮತ್ತದೇ ನಿರ್ವೀರ್ಯ ಮಾತುಗಳು. ಹಿಂದೂಗಳ ಸಂಖ್ಯೆ ಹಿಂದೂಸ್ತಾನದಲ್ಲಿಯೇ ಕುಸಿಯುತ್ತಿದೆ.
0: ಆರ್ಡರ್, ಆರ್ಡರ್!
9: ಪಾಕಿಸ್ತಾನವು ಇಸ್ಲಾಮಿನ ರಾಷ್ಟ್ರವಾಗಬಲ್ಲುದಾದರೆ, ಇಸ್ರಾಯೇಲ್ ಯಹೂದಿಗಳ ರಾಷ್ಟ್ರವಾಗಬಲ್ಲುದಾದರೆ, ಹಿಂದೂಸ್ತಾನವು ಹಿಂದೂ ರಾಷ್ಟ್ರ ಏಕಾಗಬಾರದು? ಮುಸಲ್ಮಾನರು ಹಿಂದೂ ಸಂಸ್ಕೃತಿಯನ್ನು ಏಕೆ ಒಪ್ಪಿಕೊಳ್ಳಬಾರದು?
2: ಯುವರ್ ಆನರ್, ದ್ವೇಷ ಮರೆತರೆ ಈತನ ಜಗತ್ತೇ ಕುಸಿದು ಬೀಳುತ್ತದೆ, ಒಳ್ಳಾಗುತ್ತದೆ.
9: ಸುಳ್ಳು, ನೀವೆಲ್ಲ ಸುಳ್ಳು ಹೇಳುತ್ತಿದ್ದೀರಿ.
0: ಆರ್ಡರ್, ಆರ್ಡರ್!
9: ನಿಮಗಾರಿಗೂ ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಇಲ್ಲ.
7: ನೀವು ಉದ್ರೇಕಗೊಳ್ಳುತ್ತಿದ್ದೀರಿ.
2: ಮೂರ್ಖರು ನಾವು. ಹಿಂಸಾ ರಾಕ್ಷಸ ಇಂದಿಗೂ ಸತ್ತಿಲ್ಲ, ಸಾಯುವುದೂ ಇಲ್ಲ. ಆತ ಈಗಲೂ ಹೊಳೆಯುತ್ತಿದ್ದಾನೆ. ನಮ್ಮ ಯುವಕ ಯುವತಿಯರ ಕುತ್ತಿಗೆಯಲ್ಲಿ ಆತನ ಆಸೆ ಬುರುಕ ಹಲ್ಲುಗಳು ನಾಟಿವೆ. ಅಸಂಖ್ಯ ರಕ್ತದ ಗುರುತುಗಳು ಕಾಣಿಸಿಕೊಂಡಿವೆ. ಆದರೂ ನಾವು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈ ಬಾರಿ ಆ ಹಿಂಸಾ ರಾಕ್ಷಸ ಕಪ್ಪು ಬಟ್ಟೆ ತೊಟ್ಟು ಬರಲಿಲ್ಲ, ಕಾವಿ ತೊಟ್ಟು ಬಂದಿದ್ದಾನೆ. ಪಾಕಿಸ್ತಾನದಲ್ಲಿ ಹಸಿರು ಬಟ್ಟೆ ತೊಟ್ಟು ಬಂದಿದ್ದಾನೆ. ಇಲ್ಲಿ ರಾಮನಾಮ ನುಡಿಯುತ್ತಾನೆ, ಅಲ್ಲಿ ಕುರಾನದ ಪಠನ ಮಾಡುತ್ತಾನೆ.
9: ಸುಳ್ಳು, ಎಲ್ಲವೂ ಸುಳ್ಳು. ನೀವು ಹೇಳುತ್ತಿರುವುದೆಲ್ಲವೂ ಸುಳ್ಳು. ಜೈ ಶ್ರೀರಾಮ, ಜೈ ಶ್ರೀರಾಮ!
10: ಅಯ್ಯೋ ಅಮ್ಮ, ಕಬಡ್ಡಿ, ಕಬಡ್ಡಿ!
11: ಗುಂಡು
12: ಮಿಸ್, ಇದು ಅನ್ಯಾಯ. ಉಚ್ಚಾರಣೆ ಸರಿಯಿಲ್ಲ ಮಾತ್ರಕ್ಕೆ ರೋಲ್ ಸಿಗ್ಬಾರ್ದಾ? ನಿನ್ನೆ ಕೂಡ ಅವರು ಸೀನ್ ಬೆಳೆಸ್ತಾ ಹೋದ್ರು, ಆದ್ರೂ ನೀವು ಸುಮ್ನೆ ಇದ್ದೀರಿ.
13: ಹಾಗೆಲ್ಲ ಸಣ್ಣತನ ತೋರಿಸ್ಬಾರ್ದು.
14: ಸಣ್ಣತನ ಅಲ್ಲ ಮಿಸ್, ನಾವು ಸೀನ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ, ನಾವು ನಾಟಕ ಮಾಡ್ತೀವಿ.
0: ಎಂತ ಸೀನ್ ವರ್ಕ್?
12: ಗಾಂಧೀಜಿ ಅವರ ಹಿಂದ್ ಸ್ವರಾಜ್ ಮೇಡಮ್.
13: ಆದ್ರೆ ನಾನದನ್ನ ನಿಮಗ್ ಕೊಟ್ಟಿದ್ದು ಓದೋಕಂತ ಅಷ್ಟೇ.
12: ನಿಜ, ಆದ್ರೆ ಹಿಂದ್ ಸ್ವರಾಜ್ ಪುಸ್ತಕನೇ ಸೀನ್ ಇದ್ದ ಹಾಗಿದೆ ಮಿಸ್.
14: ಡೈಲಾಗ್ ರೂಪದಲ್ಲಿದೆ ಮಿಸ್, ಅದಕ್ಕೆ ಅಭ್ಯಾಸ ಮಾಡಿದೀವಿ.
13: ಬಹಳ ಒಳ್ಳೆ ಕೆಲಸ ಮಾಡಿದ್ರೆ.
12: ಆದ್ರೆ ಅವರು ಬೆಳೆಸಿರೋ ನಾಟಕದಲ್ಲಿ ಇದು ಹೊಂದೋದೇ ಇಲ್ಲ ಮಿಸ್. ಇಡೀ ನಾಟಕವೇ ಕೋರ್ಟ್ ರೂಮ್ ಡ್ರಾಮಾ ಆಗಿ ಬೆಳೀತಿದೆ. ಹೌದು ಮಿಸ್, ಅವರು ಇಡೀ ಪ್ರಾಜೆಕ್ಟ್ ಅನ್ನ ತಿರುಚಿದ್ದಾರೆ. ಗಾಂಧೀಜಿ ಚಿಕ್ಕವರಾಗ್ತಿದ್ದಾರೆ, ಲಾಯರ್ಗಳು ದೊಡ್ಡವರಾಗ್ತಿದ್ದಾರೆ, ಗೋಡ್ಸೆ ಬೆಳೀತಾ ಇದ್ದಾನೆ, ಹಿಂಸೆ ಆಕರ್ಷಕವಾಗ್ತಾ ಇದೆ, ಇಲ್ಲದೆಲ್ಲ ತುರುಕ್ತಾ ಇದ್ದಾರೆ ಮಿಸ್.
13: ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಡಿ, ನೀವೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ ಮಾಡ್ತೋರ್ಸಿ.
14: ಹೌದ ಮಿಸ್, ಮಾಡೋಣ ಮಿಸ್.
13: ಮಿಕ್ಕವ್ರು ಬರ್ಲಿಕ್ಕೆ ಇನ್ನೂ 15 ನಿಮಿಷ ಇದೆ. ನಿಮ್ಮ ಸೀನ್ ವರ್ಕ್ ಸಿದ್ಧವಾಗಿದ್ರೆ ತೋರ್ಸಿ ನೋಡೋಣಂತೆ.
14: ಎಸ್ ಮಿಸ್, ಹಾಗೆ ಆಗ್ಲಿ ಮಿಸ್.
12: ನೀವು ಕೂಡಿ ಮಿಸ್, ಅವನು ಸಂಪಾದಕನ ರೋಲ್ ಮಾಡ್ತಾನೆ, ನಾನು ಸಂದರ್ಶಕಿಯ ರೋಲ್ ಮಾಡ್ತೀನಿ.
14: 4ನೇ ಅಧ್ಯಾಯದಿಂದ ಶುರು ಮಾಡ್ತೀವಿ ಮಿಸ್. ಸ್ವರಾಜ್ಯ ಅಂದರೆ ಏನು ಅನ್ನುವ ಚಾಪ್ಟರ್.
12: ಸಮಯ 1908. ಗಾಂಧೀಜಿ ಲಂಡನ್ನಿಂದ ದಕ್ಷಿಣ ಆಫ್ರಿಕಾದ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಆಗ ಬರೆದಿದ್ದು ಹಿಂದ್ ಸ್ವರಾಜ್.
13: ಗಾಂಧೀಜಿ ಈ ಪುಸ್ತಕವನ್ನ ಸಂಭಾಷಣೆ ರೂಪದಲ್ಲೇ ಯಾಕೆ ಬರೆದ್ರು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ?
12: ಹೆಚ್ಚು ಡ್ರಾಮಾಟಿಕ್ ಆಗಿರುತ್ತೆ ಅಂತ ಇರ್ಬೇಕು ಮಿಸ್.
13: ಹೌದು, ಆದ್ರೆ ಅದಕ್ಕಿಂತ ಗಾಢವಾದ ಕಾರಣ ಇತ್ತು.
14: ಏನದು ಹೇಳಿ ಮಿಸ್.
13: ಗಾಂಧೀಜಿಯವರು ಭಗವದ್ಗೀತೆಯಿಂದ ಪ್ರಭಾವಿತರಾಗಿದ್ರು.
14: ಅರೆ ಹೌದಲ್ವಾ, ಹೊಳೆದೇ ಇರಲಿಲ್ಲ. ಗೀತೆ ಕೂಡ ಸಂಭಾಷಣೆ ತಾನೆ.
13: ಆಗ ಒಂದ್ ಅರ್ಥದಲ್ಲಿ ಗಾಂಧೀಜಿ ಸಹ ಯುದ್ಧ ಭೂಮಿಯಲ್ಲಿದ್ರು. ದಕ್ಷಿಣ ಆಫ್ರಿಕಾದ ಭಾರತೀಯರ ಹಕ್ಕಿಗಾಗಿ ಹೋರಾಟ ನಡೆಸಿದ್ರು. ಅವರು ತನ್ನ ಪತ್ರಿಕೆಯನ್ನೇ ನೈತಿಕ ಆಯುಧ ಅಂತ ತಿಳಿದಿದ್ರು.
12: ಶುರು ಮಾಡೋಣವಾ ಮಿಸ್?
13: ಮಾಡಿ, ನಾನು ನೋಡ್ತಾ ಇದ್ದೀನಿ.
14: ಇಂಗ್ಲಿಷರನ್ನ ಯಾಕೆ ದೇಶ ಬಿಟ್ಟು ಓಡಿಸಬೇಕು ಹೇಳು.
12: ಯಾಕೆಂದ್ರೆ ಅವರ ಆಡಳಿತದಿಂದ ದೇಶ ದಿವಾಳಿ ಎದ್ದಿದೆ. ನಮ್ಮ ಹಣ ಕೊಳ್ಳ ಹೊಡಿತಿದ್ದಾರೆ ಅವರು. ಸರ್ಕಾರದ ದೊಡ್ಡ ಹುದ್ದೆಗಳೆಲ್ಲ ಅವರಿಗೆ ಆಗಿದೆ. ನಮ್ಮನ್ನ ಗುಲಾಮಗಿರಿಯಲ್ಲಿಟ್ಟಿದ್ದಾರೆ. ಅವರ ಗರ್ವ ಅತಿಯಾಗಿದೆ.
11: ಹಣ ಕೊಳ್ಳೆ ಹೊಡೆಯದಿದ್ದರೆ, ನಿಗರ್ವಿಗಳಾದರೆ, ದೊಡ್ಡ ಹುದ್ದೆಗಳನ್ನು ಹಂಚಿಕೊಂಡರೆ ಆಗ
15: ಆ ಪ್ರಶ್ನೆಯೂ ಉದ್ಭವಿಸುವುದಿಲ್ಲ. ಹುಲಿ ಯಾವತ್ತಾದ್ರೂ ಹುಟ್ಟುಗುಣ ಬದಲಾಯಿಸುತ್ತಾ?
16: ಸ್ವಯಂ ಅಧಿಕಾರದ ಹಕ್ಕನ್ನು ನೀಡಿದರು ಅಂತ ಇಟ್ಕೋ. ಕೆನಡಾ ದಕ್ಷಿಣ ಆಫ್ರಿಕಾಗಳ ತರಹ ನಮ್ಮನ್ನು ಪರಿಗಣಿಸಿದರು ಅಂತ ಇಟ್ಕೋ. ಆಗ
17: ನಮ್ಮದೇ ನೌಕಾಬಲ, ನಮ್ಮದೇ ಸೈನ್ಯ, ಒಟ್ಟಾರೆಯಾಗಿ ನಮ್ಮ ಹಿರಿಮೆ ಸಾಧ್ಯವಾದರೆ ಯಾಕಾಗಬಾರದು?
16: ನಿನಗೆ ಇಂಗ್ಲಿಷ್ ಆಡಳಿತ ಬೇಕು, ಇಂಗ್ಲಿಷರು ಬೇಡ, ಹುಲಿಯ ಗುಣ ಬೇಕು, ಮೈ ಮೇಲಿನ ಪಟ್ಟೆಗಳು ಬೇಡ. ಹೌದು ತಾನೆ, ಅಂತಹ ವ್ಯವಸ್ಥೆನ ಹಿಂದೂಸ್ತಾನ ಅನ್ನೋದಕ್ಕಿಂತ ಇಂಗ್ಲಿಷ್ ಸ್ಥಾನ ಅನ್ನಬಹುದೋ ಏನೋ. ನಾನು ಬಯಸುವ ಸ್ವರಾಜ್ಯ ಅದಲ್ಲ.
17: ಏನು ಈಗ ಹೇಳ್ತೀರಿ? ಪ್ರಜಾಸತಿಯ ತೌರುಮನೆ ಅಂತಾರೆ ಇಂಗ್ಲೆಂಡ್ನ. ಸ್ಪೆನ್ಸರ್, ಮಿಲ್ಸ್, ಇಂಗ್ಲಿಷ್ ಪಾರ್ಲಿಮೆಂಟ್ ಎಲ್ಲಾ ಇರೋದು ಅಲ್ಲಿ. ಪಾರ್ಲಿಮೆಂಟುಗಳ ಮಹಾಮತೆ ಅನ್ಸ್ಕೊಂಡಿರೋ ಇಂಗ್ಲಿಷಿನ ಮಾದರಿ ನಮ್ಮ ದೇಶಕ್ಕೆ ಬೇಡವಾ?
16: ಇಂಗ್ಲೆಂಡ್ನ ಸ್ಥಿತಿ ಚಿಂತಾಜನಕವಾಗಿದೆ. ಪಾರ್ಲಿಮೆಂಟುಗಳ ಮಹಾಮಾತೆ ಅಂತ ನೀನು ಕರೆದ ಸಂಸ್ಥೆ ನನ್ನ ಪ್ರಕಾರ ಒಬ್ಬ ಬಂಜೆ ಇದ್ದ ಹಾಗೆ, ಅಥವಾ ಬೆಲೆವೆಣ್ಣಿನ ಹಾಗೆ.
17: ಛೇ, ಎಂತ ಮಾತಾಡ್ತೀರಿ?
16: ಬಹಳ ಕೆಟ್ಟ ಪದ ಬಳಸಿದೆ, ನಿಜ. ದುರದೃಷ್ಟವಶಾತ್ ಅದು ಸೂಕ್ತವಾದ ಪದ. ಇಂಗ್ಲೆಂಡಿನ ಪಾರ್ಲಿಮೆಂಟ್ ಸ್ವಂತ ಇಚ್ಛಾಶಕ್ತಿಯಿಂದ, ಅಂದರೆ ಹೊರಗಿನ ಪ್ರತಿಭಟನೆ ಇಲ್ಲದೆ ಒಂದೂ ಒಳ್ಳೆಯ ಕೆಲಸ ಮಾಡಿಲ್ಲ. ಇನ್ನೂ ಬೆಲೆವೆಣ್ಣಿನ ಹಾಗೆ, ಯಾಕೆಂದರೆ ಅಧಿಕಾರ ನಡೆಸುವ ಮಂತ್ರಿ ಮಹೋದಯರು ಆಗಾಗ ಬದಲಾಗ್ತಿರ್ತಾರೆ. ಇವತ್ತು ಮಿಸ್ಟರ್ ಆಸ್ಕ್ವಿತ್ ಬರ್ತಾನೆ, ನಾಳೆ ಮಿಸ್ಟರ್ ಬೇಲ್ಫೋರ್ತ್ ಬರ್ತಾನೆ.
17: ಕೊಂಕು ಮಾತಾಡ್ತಿದ್ದೀರಿ ನೀವು?
16: ಹಾಗಂದುಕೊಂಡಿದ್ದೀಯ ಅಷ್ಟೇ. ಪಾರ್ಲಿಮೆಂಟ್ ಸದಸ್ಯರುಗಳ ಬಗ್ಗೆ ಇಂಗ್ಲೆಂಡಿನಲ್ಲಿರುವ ಜನಪ್ರಿಯ ನಂಬಿಕೆ ಏನು ಅಂತ ಗೊತ್ತೇನು? ಸ್ವಾರ್ಥಿಗಳು, ಸಮಯ ಸಾಧಕರು ಅಂತ. ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ ಅಷ್ಟೇ. ಹೆದರಿಕೆ, ಹೆದರಿಕೆ ಅಲ್ಲಿನ ಚಾಲಕ ಶಕ್ತಿ. ಇವತ್ತು ಮಾಡಿದ್ದನ್ನ ನಾಳೆ ಮುರಿತಾರೆ. ಮಹತ್ವದ ಚರ್ಚೆಗಳ ಸಂದರ್ಭದಲ್ಲಿ ಗೊರಕೆ ಹೊಡಿತಾರೆ, ಇಲ್ಲ ಕಿವಿತೂತು ಬೀಳೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ. ಕಾರ್ಲಿಲ್ ಏನಂದಿದ್ದ ಗೊತ್ತೇನು? ಪಾರ್ಲಿಮೆಂಟ್ ಅನ್ನೋದು ವಿಶ್ವವಿಖ್ಯಾತವಾದ ಒಂದು ತಲೆಹರಟೆ ಅಂದಿದ್ದ ಅವನು.
17: ಮತ್ಯಾರೋ ಮಗು ಅಂದಿದ್ರಲ್ವಾ?
16: ಹೌದು, 700 ವರ್ಷಗಳ ನಂತರವೂ ಬೆಟ್ಟು ಚೀಪುತ್ತಲೇ ಉಳಿದಿದೆ ಇಂಗ್ಲೆಂಡಿನ ಈ ಕೂಸು.
17: ಇಂಗ್ಲಿಷ್ ಜನತೆಯ ಬಗ್ಗೆ ಏನಂತೀರಿ ಅವರಾದರೂ?
16: ಊಹೋ, ಅಲ್ಲಿನ ಮತದಾರನಿಗೆ ಪತ್ರಿಕೆ ಅಂದರೆ ಬೈಬಲ್ ಇದ್ದ ಹಾಗೆ. ಇನ್ನೂ ಪತ್ರಿಕೆಗಳು, ಅವು ಮತ್ತೆ ಮತ್ತೆ ಅಭಿಪ್ರಾಯ ಬದಲಿಸ್ತಾ ಇರುತ್ತವೆ. ಶುದ್ಧ ಅಪ್ರಾಮಾಣಿಕ ಸಂಸ್ಥೆಗಳು.
17: ಇಂಗ್ಲೆಂಡಿನ ಸ್ಥಿತಿಗೆ ಯಾರು ಕಾರಣ ಅಂತೀರಿ ಹಾಗಿದ್ರೆ?
16: ಜನತೆ ಅಂತೂ ಅಲ್ಲ, ಯಂತ್ರ ನಾಗರಿಕತೆ ಕಾರಣ. ಹೆಸರಿಗೆ ನಾಗರಿಕತೆ ಅಷ್ಟೇ. ಯಂತ್ರ ನಾಗರಿಕತೆ ಅನ್ನೋ ದೈತ್ಯನ ಕಾಲಿಗೆ ಸಿಕ್ಕು ಯುರೋಪಿನ ದೇಶಗಳು ಇನ್ನು ಇನ್ನು ಪಾತಾಳಕ್ಕೆ ಇಳಿತಿವೆ.
17: ತೀರ ಸ್ಥೂಲವಾಗಿ ಮಾತಾಡ್ತಿದ್ದೀರಾ ನೀವು?
16: ಯಂತ್ರ ನಾಗರಿಕತೆಯ ವ್ಯಾಮೋಹ ಅನ್ನೋದು ಕನಸಿನ ಹಾಗೆ. ಆದರೆ ಅದರ ಪರವಾಗಿ ವಕೀಲಿ ಮಾಡೋರಿಗೆ ಮಾತ್ರ ಕನಸೇ ನನಸು ಅಂತ ಭ್ರಮೆ. ಹಾಗಂತ ಯಂತ್ರ ನಾಗರಿಕತೆಯ ವಕೀಲರುಗಳಲ್ಲಿ ಪ್ರಚಂಡ ಬುದ್ಧಿವಂತರಿದ್ದಾರೆ, ಒಳ್ಳೆಯವರೂ ಇದ್ದಾರೆ.
17: ನಿರ್ದಿಷ್ಟವಾಗಿ ಮಾತನಾಡಿ ಪ್ಲೀಸ್.
16: ಐಹಿಕ ಸುಖ ಹಾಗೂ ಸಂಪತ್ತು ಬದುಕಿನ ಅಂತಿಮ ಸತ್ಯ ಅಂತ ತಿಳಿದಿದ್ದಾರೆ ಅವರು. ಮೊದಲು ನೇಗಿಲಿನಿಂದ

0: ಇನ್ನೂ ಯುದ್ಧಗಳು. ಮೊದಲೆಲ್ಲ ಜನ ಬಡಿದಾಡಿದರೆ ಕನಿಷ್ಠ ಪಕ್ಷ ದೈಹಿಕ ಶಕ್ತಿಯ ತುಲನೆಯಾದರೂ ಆಗ್ತಿತ್ತು. ಈಗ ಎಲ್ಲೋ ಕೂತುಕೊಂಡು ಎಲ್ಲಿಂದಲೋ ಗುಂಡಿ ಒತ್ತಿ ಸಾವಿರ ಸಾವಿರ ಜನರನ್ನ ಸಾಯಿಸಿ ಬಿಡಬಹುದು. ಇದು ನಾಗರಿಕತೆನ. ಮೊದಲು ಮನುಷ್ಯನ್ನ ಬಲವಂತದಿಂದ ಗುಲಾಮರನ್ನ ಮಾಡ್ತಿದ್ವಿ. ಈಗ ದುಡ್ಡಿನಾಸೆಗೆ ನಾವೇ ಸಂತೋಷದಿಂದ ಗುಲಾಮರಾಗ್ತೀವಿ. ಇದು ನಾಗರಿಕತೆನ. ಕಾಯಿಲೆಗಳನ್ನ ನೋಡು. ಕನಸಿನಲ್ಲಾದರೂ ಯೋಚಿಸಿದ್ಯಾ ಇಷ್ಟೆಲ್ಲ ಕಾಯಿಲೆಗಳು ಇದಾವೆ ಅಂತ? ಅದಕ್ಕೆ ಸರಿಸರಿಯಾಗಿ ಡಾಕ್ಟರುಗಳು, ಆಸ್ಪತ್ರೆಗಳು, ದುಡ್ಡು, ಮನುಷ್ಯನ ಆರೋಗ್ಯ ಮಾತ್ರ ಸೊನ್ನೆ. ಇದು ನಾಗರಿಕತೆನಾ?
1: ಸ್ವಲ್ಪ ನಿಲ್ಲಿಸ್ತೀರಾ?
2: ಯಾಕೆ ಮಿಸ್, ತಪ್ಪಾ ಇದೆ ಮಿಸ್?
1: ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿದಿರಿ. ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡಿದಿರಿ ಅಷ್ಟೇ.
3: ಅರ್ಥವಾಗಲಿಲ್ಲ ಮಿಸ್.
1: ಗಾಬರಿ ಆಗ್ಬೇಡಿ. ಇಲ್ಲಿ ತನಕ ನೀವು ಮಾಡಿದ ಸೀನಿನ ಚರ್ಚೆ ಮಾಡೋಣ ಅನ್ಸಿ ತಡದೆ ಅಷ್ಟೆ. ನೀವು ಮಾಡುತ್ತಿರುವ ಸೀನ್ ವರ್ಕ್ ನಲ್ಲಿ ಗಾಂಧೀಜಿಯವರ ಬಗ್ಗೆ ಏನ್ ಚಿತ್ರ ಮೂಡುತ್ತೆ ಹೇಳಿ, ಯಾರಾದ್ರೂ ಹೇಳ್ತೀರಾ?
4: ನನಗನಿಸಿದ್ದು ಗಾಂಧೀಜಿ ಆಧುನಿಕತೆಯ ವಿರೋಧಿ ಅಂತ.
3: ಯಂತ್ರ ವಿರೋಧಿ ಅಂತಲೂ ಅನಿಸಿತು.
1: ಹೌದಾ?
2: ಇವೆಲ್ಲ ಅವರದ್ದೇ ಮಾತು ಮಿಸ್.
1: ಗಾಬರಿ ಆಗ್ಬೇಡಿ, ಅಂತರಂಗದ ಸಂಗತಿ ಹೇಳಿ ಅಲ್ವಾ.
3: ಅವರ ಕ್ರಿಟಿಕ್ಸ್ ಹೇಳಿದ್ದನ್ನ ನೆನಪು ಮಾಡಿ ಕೊಡ್ತಾ ಇದ್ದೀರಿ. ವೆಸ್ಟರ್ನ್ ಕ್ರಿಟಿಕ್ಸ್, ಮಿಸ್ಟರ್ ಕೋಲ್, ಪ್ರೊಫೆಸರ್ ಸ್ಯಾಡಿ.
1: ಅದು ಹೌದು, ಅದನ್ನು ಹೇಳಿ. ಉತ್ತರ ರೂಪದಲ್ಲಿ ಗಾಂಧೀಜಿ ಏನ್ ಹೇಳಿದ್ರು ಅದನ್ನು ಹೇಳಿ.
2: ಹೇಳ ಮಿಸ್, ಅದನ್ನು ಅಭ್ಯಾಸ ಮಾಡಿದ್ದೀವಿ.
1: ಪರವಾಗಿಲ್ವಾ?
5: ಖಂಡಿತ, ಇಂಟ್ರೆಸ್ಟಿಂಗ್ ಆಗಿದೆ.
1: ಹಾಗಾದ್ರೆ ಆಯ್ತು ಹೇಳಿ.
2: ಫಾರ್ ಎಕ್ಸಾಂಪಲ್, ಮಿಸ್ಟರ್ ಮಿಡ್ಲಿಟನ್ ಮುರ್ರೆ ಹೀಗೆ ಹೇಳ್ತಾರೆ, ತನ್ನ ಆದರ್ಶದ ಆತುರದಲ್ಲಿ ಗಾಂಧೀಜಿ ಚರಕ ಕೂಡ ಒಂದು ಯಂತ್ರ ಅನ್ನೋ ಸಂಗತಿನ ಮರೆತು ಬಿಡ್ತಾರೆ ಅಂತಾರೆ. ಹಾಗಿದ್ರೆ ಚರಕವನ್ನ ಬಹಿಷ್ಕರಿಸಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ.
3: ಪ್ರೊಫೆಸರ್ ಬರ್ನ್ಸ್ ಗಾಂಧೀಜಿ ಅವರನ್ನ ಟೀಕೆ ಮಾಡ್ತಾ, ಯಾವುದೇ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಬಹುದು, ದುರ್ಬಳಕೆಯ ನೈತಿಕ ಜವಾಬ್ದಾರಿ ಯಂತ್ರಗಳನ್ನು ಬಳಕೆ ಮಾಡುವ ಮನುಷ್ಯನದ್ದೇ ಹೊರತು ಯಂತ್ರದ್ದಲ್ಲ ಅಂತಾರೆ.
2: 1928 ದೆಹಲಿಯಲ್ಲಿ ನಡೆದ ಒಂದು ಇಂಟರ್ವ್ಯೂನಲ್ಲಿ ಗಾಂಧೀಜಿ ಈ ಎಲ್ಲಾ ವಿಷಯಗಳನ್ನ ಚರ್ಚಿಸಿದ್ದಾರೆ. 1928 ಗಾಂಧೀಜಿಯವರನ್ನ ಇಂಟರ್ವ್ಯೂ ಮಾಡಿದ ಯುರೋಪಿನ ಸಂದರ್ಶಕಿಯಾಗಿ ನಾನು ಪ್ರಶ್ನೆ ಮಾಡ್ತೇನೆ. ಇವನು ಗಾಂಧೀಜಿಯಾಗಿ ಉತ್ತರ ಕೊಡ್ತಾನೆ. ಮಿಸ್ಟರ್ ಗ್ಯಾಂಡಿ, ನೀವು ಯಂತ್ರಗಳ ವಿರೋಧಿ ಏನು?
3: ಅದು ಹೇಗೆ ಸಾಧ್ಯ? ನನ್ನ ದೇಹವು ಕೂಡ ಸಂಕೀರ್ಣವಾದ ಒಂದು ಯಂತ್ರವೇ ತಾನೆ. ಈ ಚರಕು ಒಂದು ಯಂತ್ರವೇ. ಹಲ್ಲಿನ ಕಸ ತೆಗೆಯುವ ಈ ಕಡ್ಡಿಯೂ ಒಂದು ಯಂತ್ರವೇ. ಯಂತ್ರದ ಉಚ್ಚಿಗೆ ಬೀಳುವುದು ತಪ್ಪು ಒಂದೇ ಅಷ್ಟೇ. ಯಂತ್ರ ದುಡಿಮೆ ಉಳಿಸುತ್ತೆ ಅಂತ ಹೇಳ್ತೀವಿ, ಆದ್ರೆ ಉಳಿಸಿ ಏನು ಮಾಡಬೇಕು ಹೇಳಿ? ಹಳ್ಳಿ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡ್ಬೇಕಾ? ಜನ ಬೀದಿ ಬೀದಿಲಿ ಹಸಿವೆಯಿಂದ ಸಾಯೋ ಹಾಗೆ ಮಾಡ್ಬೇಕಾ?
6: ಗುರು, ಇದು ಪ್ಯೂರ್ ಮಾರ್ಕ್ಸ್.
4: ಲೇ, ಏನು ಮಾರ್ಕ್ಸ್? ಕಾಲ್ ಮಾರ್ಕ್ಸ್ ಕಾಣೋ ದಡ್ಡ
1: ಸದ್ದು.
7: ಬೆರಳೆಣಿಕೆಯ ಜನ ಇಡೀ ಮಾನವ ಜನಾಂಗದ ಮೇಲೆ ಸವಾರಿ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದೆ ಯಂತ್ರ. ನಾನು ಹೇಳ್ತೀನಿ ಕೇಳಿ. ತಂತ್ರಜ್ಞಾನದ ಹಿಂದಿರೋದು ದುಡಿಮೆ ಕಡಿಮೆ ಮಾಡಬೇಕು ಅನ್ನುವ ಉದಾತ್ತ ಧ್ಯೇಯ ಅಲ್ಲ, ಹೆಚ್ಚು ಲಾಭ ಮಾಡಬೇಕು ಅನ್ನುವ ದುರಾಶೆ ಅಷ್ಟೇ.
2: ದಯಮಾಡಿ ವಿವರಿಸ್ತೀರಾ?
7: ಯಂತ್ರಗಳನ್ನ ಸಾರಾಸಗಟು ತಿರಸ್ಕಾರ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಜಾಣ ವ್ಯತ್ಯಯ ಮಾಡು ಅಂತ ಹೇಳ್ತಾ ಇದ್ದೀನಿ.
2: ಹೇಗೆ ವ್ಯತ್ಯಾಸ ಮಾಡ್ತೀರಿ?
7: ಉದಾಹರಣೆಗೆ ಈ ಸಿಂಗರ್ ಹೊಲಿಗೆ ಯಂತ್ರವನ್ನೇ ತಗೋ, ಅದು ಒಂದು ಉಪಕಾರಿ ಯಂತ್ರ ಅಂತೇನೆ ನಾನು.
2: ಗಾಂಧೀಜಿ, ಹೊಲಿಗೆ ಯಂತ್ರ ಮಾಡ್ಲಿಕ್ಕಾದ್ರೂ ಕಾರ್ಖಾನೆಗಳು ಬೇಕು ತಾನೆ, ಯಂತ್ರ ಸ್ಥಾವರ ಬೇಕು ತಾನೆ?
7: ನಿಜ, ಅಷ್ಟರ ಮಟ್ಟಿಗೆ ನಾನು ಸಮಾಜವಾದಿನೇ ಹೌದು. ಎಲ್ಲೆಲ್ಲಿ ಯಂತ್ರಸ್ಥಾವರ ಅನಿವಾರ್ಯವೋ ಅಲ್ಲೆಲ್ಲ ಅವುಗಳನ್ನ ರಾಷ್ಟ್ರೀಕರಣ ಮಾಡಬೇಕು, ಯಂತ್ರಗಳು ಲಾಭ ಬಡುಕರ ಕೈಗೆ ಸಿಕ್ಕದ ಹಾಗೆ ಮಾಡಬೇಕು ಅಂತೀನಿ ನಾನು.
8: ಮಿಸ್, ಇವನು ಡೈಲಾಗ್ ಸೇರಿಸ್ತಿದ್ದಾನೆ, ಸಮಾಜವಾದ ರಾಷ್ಟ್ರೀಕರಣ ಅಂತ. ತನಗೆ ಸರಿ ಕಂಡದ್ದನ್ನೆಲ್ಲ ಗಾಂಧೀಜಿ ಬಾಯಿಗೆ ತುರುಕ್ತಿದ್ದಾನೆ. ಇವನು ಲೆಫ್ಟಿಸ್ಟ್
3: ಅಲ್ಲದೆ ಗಾಂಧೀಜಿ ಬಿರ್ಲಾನ ಸ್ನೇಹಿತರು ತಾನೆ?
7: ಅವರನ್ನೇ ಕೇಳಿ, ನಾನು ಡೈಲಾಗ್ ಸೇರಿಸ್ತಿದ್ದೀನಾ ಅಂತ?
1: ಇಲ್ಲ ಮಾರಯ್ಯ, ಸೇರಿಸ್ತಾ ಇಲ್ಲ. ಅದು ಗಾಂಧೀಜಿಯವರದ್ದೇ ಮಾತು. ಈಗ ಹೊಲಿಗೆ ಯಂತ್ರಕ್ಕೆ ಹಿಂದಿರುಗಿ ಬನ್ನಿ.
2: ಗಾಂಧೀಜಿ, ಈಗ ತಾನೇನು ಸಿಂಗರ್ ಹೊಲಿಗೆ ಯಂತ್ರಕ್ಕೆ ವಿನಾಯಿತಿ ಕೊಟ್ಟಿರಿ? ಹಾಗಿದ್ರೆ ವಿನಾಯಿತಿಗಳ ಸರಮಾಲೆ ಎಲ್ಲಿಗೆ ನಿಲ್ಲುತ್ತೆ ಹೇಳಿ? ವಿನಾಯಿತಿಗಳ ಮಿತಿ ಯಾವುದು?
7: ಮಾನವನ ಒಳಿತು, ಮಾನವನ ಘನತೆಗೆ ಕುಂದು ಬಂದಾಗ ಯಂತ್ರ ಮಿತಿ ಮೀರಿತು ಅಂತ ತಿಳಿ.

0: ಯಂತ್ರಗಳು ಮನುಷ್ಯನನ್ನ ತನ್ನ ಅಡಿಯಾಳಾಗಿಸಿಕೊಳ್ಳಲಿಕ್ಕೆ ಬಿಡಬಾರದು ಅಷ್ಟೇ.
1: ಸೈಕಲ್ ಬಗ್ಗೆ ಏನಂತೀರಿ? ಕಾರಿನ ಬಗ್ಗೆ ಏನಂತೀರಿ?
0: ಕಾರು ಬೇಡ. ಕಾರಿನ ವೇಗದಲ್ಲಿ ಪ್ರಯಾಣ ಮಾಡೋದು ಮನುಷ್ಯನ ಮೂಲಭೂತ ಅಗತ್ಯ ಅಲ್ಲ.
1: ಹಾಗಾದ್ರೆ ಯಾವುದು ಮೂಲಭೂತ ಅಗತ್ಯ ನಿಮ್ಮ ಪ್ರಕಾರ?
0: ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಬಂದರೆ ಈ ದೇಹವನ್ನೂ ಸಹ ತಿರಸ್ಕರಿಸುತ್ತೇವೆ, ಹಾಗೆಯೇ ಯಂತ್ರಗಳೂ ಸಹ. ಅಂದರೇನು? ಹೇಗೆ ಆತ್ಮಕ್ಕೆ ದೇಹ ಅನಿವಾರ್ಯವೋ ಹಾಗೆಯೇ ಕೆಲವೊಂದು ಯಂತ್ರಗಳು ಸಮಾಜಕ್ಕೆ ಅನಿವಾರ್ಯ.
2: ಕ್ಷಮಿಸಿ ಮಿಸ್, ನಾನು ಮಧ್ಯೆ ಬಾಯಿ ಹಾಕಬಹುದಾ?
3: ಕೇಳೋ.
2: ನಾನಾಗಿ ಅಲ್ಲ, ಗೋಡ್ಸೆಯಾಗಿ.
3: ಓಹ್, ಆಗ್ಲಿ, ಏನೀಗ?
2: ಗಾಂಧೀಜಿ, ಪರಕೀಯ ನಾಗರಿಕತೆಗಳ ಬಗೆಗಿನ ನಿಮ್ಮ ಟೀಕೆ ನನ್ನದೂ ಹೌದು.
0: ನಾನು ಪರಕೀಯ ನಾಗರಿಕತೆ ಅನ್ನಲಿಲ್ಲ, ಆದರೂ ನೀನು ಹೇಳಿದ್ದು ಅರ್ಥವಾಯಿತು, ಮುಂದುವರೆಸು.
2: ನಾನು ಸಹ ಆ ಕಾಳಜಿಯಿಂದಲೇ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದೆ, ಆದರೆ ಬೇಗ ಹೊರಗೆ ಬಂದೆ, ಯಾಕಂದರೆ ನೀವು ಮುಸಲ್ಮಾನರನ್ನು ಓಲೈಸತೊಡಗಿದಿರಿ.
0: ಖಿಲಾಫತ್ ಆಂದೋಲನದ ಬಗ್ಗೆ ಹೇಳುತ್ತಿದ್ದೀಯೇನು?
2: ಖಿಲಾಫತ್ತು ಹೌದು, ನಂತರವೂ ಹೌದು.
0: ಮತ್ತೆ ಹೇಗೆ ಸಾಮ್ರಾಜ್ಯಶಾಹಿಯ ವಿರುದ್ಧ ಜನಗಳನ್ನ ಸಂಘಟಿಸಬೇಕಿತ್ತು ಹೇಳು?
2: ಹಿಂದೂ ಹಿತ ಬಲಿಕೊಟ್ಟಂತೂ ಅಲ್ಲವಲ್ಲ.
0: ನೀನು ಹಿಂದೂ ಹಿತ ಅಂತೀಯ, ಜಿನ್ನಾ ಮುಸ್ಲಿಂ ಹಿತ ಅಂತಾರೆ, ಅಂಬೇಡ್ಕರ್ ದಲಿತ ಹಿತ ಅಂತಾರೆ. ಅವರವರು ಅವರವರ ಹಿತ ನೋಡಿಕೊಂಡರೆ ಜನರ ಹಿತ ಯಾರು ನೋಡಿಕೊಳ್ಳುವುದು? ಸಾಮ್ರಾಜ್ಯಶಾಹಿಯ ವಿರುದ್ಧ ಜನರನ್ನು ಸಂಘಟಿಸೋದಾದರೂ ಹೇಗೆ? ಇಲ್ಲ, ನಿನ್ನ ವಿಚಾರಗಳು ವಿಘಟಿಸುತ್ತೆ, ಕ್ರೌರ್ಯಕ್ಕೆ ದಾರಿ ಮಾಡುತ್ತೆ. ಕ್ರೌರ್ಯ ಸಾಮ್ರಾಜ್ಯಶಾಹಿ ಹಿತ ಬಿಟ್ಟು ಬೇರೆ ಯಾವ ಹಿತವನ್ನೂ ಕಾಯಲಾರದು.
2: ತಪ್ಪು, ಚಂಚಲತೆ ನಮ್ಮನ್ನು ತಡೆಯುತ್ತೆ, ಅರ್ಜುನನಿಗಾದ ಹಾಗೆ ಸ್ಮಶಾನ ವೈರಾಗ್ಯ ಮುತ್ತಿಕೊಳ್ಳುತ್ತೆ. ಬಿಗಿ ನಿರ್ಧಾರ ತೆಗೆದುಕೊಂಡು ಮುಂದುವರಿಯಬೇಕು, ಕೊಲ್ಲಬೇಕಾಗಿ ಬಂದರೆ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಬೇಕು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಇದನ್ನೇ ತಾನೇ?
0: ಮಹಾಭಾರತವನ್ನು ನೀನು ತಪ್ಪಾಗಿ ನೋಡ್ತಾ ಇದ್ದೀಯ. ವಾಸ್ತವ ಸಂಗತಿಗಳ ಸರಣಿ ಅಲ್ಲ ಮಹಾಭಾರತ, ಗೀತೆಯನ್ನೂ ಸಹ ತಪ್ಪಾಗಿ ಅರ್ಥೈಸುತ್ತಿದ್ದೀಯ. ಮಹಾಭಾರತದಲ್ಲಿ ಬರೋ ಯುದ್ಧ ವಾಸ್ತವಿಕ ಯುದ್ಧ ಅಲ್ಲ, ಅದೊಂದು ಧರ್ಮಯುದ್ಧ.
2: ನಾನು ಧರ್ಮಯುದ್ಧದ ಮಾತೇ ಆಡ್ತಿರೋದು.
0: ಇಲ್ಲ, ನೀನು ಧರ್ಮದ ಮಾತು ಆಡ್ತಾ ಇಲ್ಲ. ಗೀತೆಯ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಸಮಚಿತ್ತದ ಬಗ್ಗೆ ಮಾತಾಡ್ತಾನೆ, ನಿಷ್ಕಾಮ ಕರ್ಮದ ಬಗ್ಗೆ ಮಾತಾಡ್ತಾನೆ. ನಮ್ಮೆಲ್ಲ ಕಾಮನೆಗಳನ್ನ ಕೊಂದು ನಂತರ ಕರ್ಮ ಮಾಡಬೇಕು ಅಂತಾನೆ.
2: ನಿಮ್ಮನ್ನ ಕೊಂದ ಕರ್ಮವನ್ನು ಏನನ್ನುತ್ತೀರಿ ಹಾಗಾದರೆ? ಅದು ನಿಷ್ಕಾಮ ಕರ್ಮವಾಗಿತ್ತೆ?
0: ನೀನೇ ಹೇಳಬೇಕು.
2: ಅದೊಂದು ಪವಿತ್ರ ಕರ್ತವ್ಯವಾಗಿತ್ತು.
0: ಕೊಲ್ಲುವಾಗ ಕಾಮನೆಗಳಿಂದ ಮುಕ್ತನಾಗಿದ್ದರೆ ಹೌದು.
2: ನಿಮ್ಮ ಪ್ರಕಾರ ನಾನು ಪಾಪಿ ಹಾಗಾದರೆ?
0: ನಿನ್ನನ್ನು ಪಾಪಿ ಅಂತ ಕರೆಯುವ ಅವಕಾಶ ಎಲ್ಲಿತ್ತು ನನಗೆ? ಒಂದೊಮ್ಮೆ ಇದ್ದಿದ್ದರೆ ನಿನ್ನನ್ನು ಕ್ಷಮಿಸು ಅಂತ ಜನರ ಹತ್ತಿರ ಕೇಳುತ್ತಿದ್ದೆ ನಾನು.
2: ಇದು ಅಸಹಜ, ನೀವು ಅಸಹಜ.
0: ನಿಜ, ಅಹಿಂಸೆ ಅಸಹಜ, ಹಿಂಸೆಯೇ ಸಹಜ.
2: ಹಾಗಿದ್ದರೆ ನನ್ನ ಮಾತು ಒಪ್ತೀರಿ?
0: ಒಪ್ಪಲಿಕ್ಕೇನಿದೆ? ಹಿಂಸೆ ಅಹಿಂಸೆಗಳ ನಡುವೆ ಅಥವಾ ನಾಗರಿಕತೆ ಆತಂಕವಾದದ ನಡುವೆ ಆಯ್ಕೆ ಇದೆಯೇನು? ನೀನು ನನ್ನನ್ನು ಕೊಂದದ್ದು ತಪ್ಪು.
2: ನನ್ನ ವಿಚಾರಗಳ ಬಗ್ಗೆಯೂ ಅದೇ ಮಾತು ಹೇಳುತ್ತೀರೇನು?
0: ಹೌದು, ಈ ದೇಶದ ಹಿಂದೂಗಳು ಹಾಗೂ ಮುಸಲ್ಮಾನರಿಗೆ ಒಟ್ಟಿಗೆ ಬದುಕೋದಲ್ಲದೆ ಬೇರೆ ದಾರಿಯೇನಿದೆ?
2: ಅವರಿಗೆ ಅರ್ಥವಾಗಿದೆಯೇನು?
0: ನಿನಗೆ ಅರ್ಥವಾಗಿದೆಯೇನು? ನಿನ್ನನ್ನು ಮೊದಲು ಪ್ರಶ್ನಿಸಿಕೋ.
2: ನನಗದರ ಅಗತ್ಯವಿಲ್ಲ. ಇದು ನನ್ನ ಮಾತೃಭೂಮಿ, ಇದು ನನ್ನ ಪಿತೃಭೂಮಿ, ಇದು ನನ್ನ ಪುಣ್ಯಭೂಮಿ. ದೇಶದ ಹೊರಗೆ ಪುಣ್ಯಭೂಮಿ ಹೊಂದಿರುವವರು ಮೊದಲು ಪ್ರಶ್ನಿಸಿಕೊಳ್ಳಬೇಕು.
0: ನಮಗೆ ಪರಕೀಯವಾದ ಯೋಚನೆಗಳಿವು.
2: ಪರಕೀಯವಂತೆ, ಭಾರತೀಯವಾದದ್ದೆಲ್ಲ ಪರಕೀಯ. ನಿನ್ನ ಮೂಗಿನ ನೇರದ್ದು ಮಾತ್ರ ದೇಶೀಯ. ನಿನ್ನ ದ್ರಾಷ್ಟೆ ನೋಡು, ನಿನ್ನನ್ನ ಮತ್ತೆ ಮತ್ತೆ ಕೊಲ್ಲಬೇಕು ನಾನು, ಅದೊಂದೇ ದಾರಿ. ನನ್ನನ್ನ ಇವರೆಲ್ಲ ಸೇರಿಕೊಂಡು ಹುಲ್ಲು ಕಡ್ಡಿಯ ಹಾಗೆ ಕಿತ್ತರಿಸುತ್ತಾರೆ, ಗೊತ್ತು ನನಗೆ. ಛೀ ಥೂ ಅಂತ ಉಗಿತಾರೆ, ನನ್ನ ಗಾಂಭೀರ್ಯ ಧೂಳಿಪಟವಾಗುತ್ತೆ, ಗೊತ್ತು ನನಗೆ. ಆದರೂ ಕೊಲ್ತೇನೆ. ನಿನ್ನನ್ನ ಒರೆಸಿ ಹಾಕಿದರೆ ದೇಶ ಗಟ್ಟಿಯಾಗುತ್ತೆ, ಸಶಸ್ತ್ರ ಕ್ರಾಂತಿಯ ಕೈ ಬಲವಾಗುತ್ತೆ. ನಾನು ಬಲಿಯಾದರೇನಂತೆ, ನನ್ನ ದೇಶ ಉಳಿಯುತ್ತೆ, ಹಿಂದೂ ಧರ್ಮ ಉಳಿಯುತ್ತೆ.
0: ಮಿಸ್, ನಿಮ್ಮ ಭಯ ನಿಜವಾಗ್ತಾ ಇದೆ. ಅವನನ್ನ ನಾನು ಉದ್ರೇಕಿಸಿದೆ ಅಂತ ಕಾಣುತ್ತೆ. ನಾನು ಗಾಂಧೀಜಿ ವಿಚಾರಗಳಿಗೆ ನಿಜವಾಗಿ ಹತ್ತಿರವಾಗಿದ್ದೇನೆಯೇ ಅನ್ನುವ ಅನುಮಾನ ಬರ್ತಾ ಇದೆ. ಅಥವಾ ನಟನ ಅಹಂಕಾರ ಮಾತಾಡಿಸ್ತಾ ಗೊತ್ತಾಗ್ತಾ ಇಲ್ಲ. ಕ್ಷಮಿಸಿ ಮಿಸ್, ಬೇಕಿದ್ದರೆ ನಾಟಕ ನಿಲ್ಲಿಸಿ ಬಿಡೋಣ.
1: ಇಲ್ಲ, ಬೇಸರ ಪಟ್ಕೊಳ್ಬೇಕಾಗಿಲ್ಲ ನೀನು. ಹೇ, ಯಾರು ಬೇಸರ ಪಟ್ಕೊಳ್ಬೇಕಾಗಿಲ್ಲ, ಸತ್ಯ ಹೊರಗ್ ಬರ್ಲಿ. ನೀವು ಹುಡುಕ್ತಾ ಇದ್ದೀರಿ, ಸತ್ಯವನ್ನ ನೀವು ನಿಭಾಯಿಸಬಲ್ಲಿರಿ ಅಂತ ನನಗ್ ನಂಬಿಕೆ ಇದೆ. ನಿಮ್ಮ ಒಳ್ಳೆತನದ ಬಗ್ಗೆ ನನಗ್ ಯಾವುದೇ ಅನುಮಾನ ಇಲ್ಲ. ಬನ್ನಿ, ಪ್ರಾರ್ಥನೆ ಮಾಡಿ.

0: ಅಲ್ನೋಡಿ, ಇಬ್ಬರು ಕೋಡಂಗಿಗಳು ಪ್ರವೇಶ. ಒಬ್ಬನು ಠೊಣಪ, ಅವನು ಫಿರಂಗಿಯವರ ವೇಷದಲ್ಲಿದ್ದಾನೆ. ಮುಖಕ್ಕೆ ಬಿಳಿಯ ಬಣ್ಣ ಬಳ್ಕೊಂಡಿದ್ದಾನೆ. ಮತ್ತೊಬ್ಬ ನೋಡಿ, ಸಣ್ಣಕಲ, ಎಣ್ಣೆಗೆಂಪು ಬಣ್ಣ, ಖೈದಿಯ ವೇಷ ತೊಟ್ಟಿದ್ದಾನೆ. ಅಳು ಬುರುಕುನಂತೆ ಮುಖ ಮಾಡ್ಕೊಂಡಿದ್ದಾನೆ. ಠೊಣಪ ಸಣಕಲು ವ್ಯಕ್ತಿಯ ಕುತ್ತಿಗೆಗೆ ಹಗ್ಗ ಬಿಗಿದು ಅದರ ತುದಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಠೊಣಪನದು ಇಂಗ್ಲಿಷ್ ಅನುಕರಣೆಯಾದ್ರೆ ಸಣಕಲ್ನದ್ದು ಹಳ್ಳಿಯ ಕನ್ನಡಿಗರ ಅನುಕರಣೆ.
1: ನಮ್ ಟಿಪ್ಪಾರೇರಿ ಬಲು ದೂರ, ನಡೆಯೋಕ್ ಬಲು ದೂರ, ನಮ್ ಟಿಪ್ಪಾರೇರಿ ಬಲು ದೂರ, ಅಲ್ಲವಳ್ ನಮ್ ರಾಣಿ. ಅಯ್ಯ ಗಣಪ, ನಮ್ ಇಂಗ್ಲಿಷ್ ರಾಣಿಗೆ ಒಂದ್ ಇಂಗ್ಲಿಷ್ನ ಜಪ ಮಾಡಯ್ಯ, ನಾನು ಹೇಳ್ಕೊಟ್ಟಿದ್ನಲ್ಲ.
2: ಎಸ್ ಸರ್, ಎಸ್ ಸರ್. 3 bags full, 1 for my master, 1 for my dame, 1 for the little kid yet to come.
1: ಭಲ ಗಣಪ, ಇಂಗ್ಲಿಷ್ ನ ನಾಡು ಅಂದ್ರೆ ಸಾಕ್ಷಾತ್ ಸ್ವರ್ಗ ಕಣಯ್ಯ. ಟಿಪ್ಪಾರೇರಿ ಏರಿ ಮೇಲೆ ಲೈಟು ಬ್ರೈಟು ಆಗಿರುತ್ತೆ ನೈಟು, ನೀನು ಟೈಟು ಆಗಿ ವೈನ್ ಆಗಿರ್ಬೋದು ಗಣಪ, ವೈನ್ ಆಗಿರ್ಬೋದು ಶಾನೆ, ವೈನ್ ಆಗಿರ್ಬೋದು ವೈನಿ ಜೊತೆ ವೈನು ಕುಡ್ಕೊಂಡ್ ಫೈನ್ ಆಗಿರ್ಬೋದು ಗಣಪ, ಫೈನ್ ಆಗಿರ್ಬೋದು.
3: ಭಲ ಗಣಪ, ಮೆಚ್ಚಿದೆ ನಿನ್ನ ಧೈರ್ಯವನ್ನ.
1: ಬೇಗ ಬೇಗ ನೀನು ನಮ್ಮ ಮ್ಯಾನರ್ಸ್ ಕಲ್ತ್ಕಂಡ್ರೆ, ನಮ್ಮ ಮ್ಯಾನರ್ಸ್ ಕಲ್ತ್ಕಂಡ್ರೆ, ಇಂಗ್ಲಿಷ್ ಮ್ಯಾನರ್ಸ್ ಕಲ್ತ್ಕಂಡ್ರೆ, ಶೇಕ್ಸ್ಪಿಯರು ಸಾಕು ಡಿಯರು ಅಂಬೋದ್ ಬಂತಂದ್ರೆ, ನಿಂಗೆ ಅಂಬೋದ್ ಬಂತಂದ್ರೆ,
2: ಚಾಕು ಚಮಚ ನನ್ ಕೈಲಿಟ್ಕೊಂಡು ಉಂಬೋದ್ ಬಂತಂದ್ರೆ, ಕುತ್ಕೊಂಡು ಉಂಬೋದ್ ಬಂತಂದ್ರೆ, ಹಾಹಾ ಉಂಬೋದ್ ಬಂತಂದ್ರೆ,
1: ಆಗ ನಾನು ನಿನ್ನನ್ ಕರ್ಕೊಂಡು ಸೋಲ್ಜರ್ ಮಾಡ್ತೀನಿ, ನಿನ್ನ ಸೋಲ್ಜರ್ ಮಾಡ್ತೀನಿ, ಮೀಸೆ ಬಿಡಿಸಿ ಕತ್ತಿ ಹಿಡ್ಸಿ ಯುದ್ಧ ಕಳಿಸ್ತೀನಿ, ನಿನ್ನ ಯುದ್ಧ ಕಳಿಸ್ತೀನಿ.
2: ಒಡೆಯ ಕಪ್ಪ ತಂದೀವ್ನಿ, ಒಪ್ಪಿಸ್ಕೊಳ್ಳಿ.
1: ಅದೇನ್ ತಂದಿದ್ಯಾ ಗಣಪ?
2: ಹತ್ತಿ ತಂದಿನ್ ಒಪ್ಪಿಸ್ಕೊಳ್ರಿ, ಮಿಲ್ಲಾಗ ಹಾಕೊಂಡು ಒಡೆಯ ಮಿಲ್ಲಾಗ ಹಾಕೊಂಡು, ಬಟ್ಟೆ ಮಾಡ್ರಿ ಹಂಜಿ ಹಿಂಜಿ ಹಲ್ಲಾಗ ಹಾಕೊಂಡು, ಯಂತ್ರದ ಹಲ್ಲಾಗ ಹಾಕೊಂಡು, ಇಂಗ್ಲಿಷ್ ಮಿಲ್ಲಾಗ ಹಾಕೊಂಡು ಒಡೆಯ ಮಿಲ್ಲಾಗ ಹಾಕೊಂಡು, ಇಂಗ್ಲಿಷ್ ಮಿಲ್ಲಾಗ ಹಾಕೊಂಡು ಒಡೆಯ ಮಿಲ್ಲಾಗ ಹಾಕೊಂಡು.
1: ವೆರಿ ಗುಡ್, ಜಾಲಿ ಗುಡ್.
2: ಮ್ಯಾಂಚೆಸ್ಟರ್ ಧೋತಿ ಕೊಡ್ಕೊಂಡು ಉಡ್ಕೊಂತೀವಿ ಒಡವೆ ಅನ್ಕೊಂಡು, ಇಂಗ್ಲಿಷ್ ಒಡವೆ ಅನ್ಕೊಂಡು, ಹಾಹಾ ಒಡವೆ ಅನ್ಕೊಂಡು, ಹಾಹಾ ಒಡವೆ ಅನ್ಕೊಂಡು.
1: ವೆರಿ ಗುಡ್, ವೆರಿ ಗುಡ್.
2: ಶಾಫರ್ ಲೋಫರ್ ಬಟ್ಲರ್ ಬಾರ್ಬರ್ ಯಾವ್ದಾರ್ ಏನು, ಕೆಲ್ಸ ಕೊಡ್ರಯ್ಯ ನನ್ಗೆ, ಕೆಲ್ಸ ಕೊಡ್ರಯ್ಯ.
1: ಬಲ ಗಣಪ, ಮೆಚ್ಚಿದ ನಿನ್ನಯ ಮ್ಯಾನರ್ಸ್, ಮೆಚ್ಚಿದ ನಿನ್ನ ಇಂಗ್ಲಿಷ್ ಗೀತೆ, ತಗ ಒಂದು ಡಾಗ್ ಬಿಸ್ಕೆಟ್, ಇಷ್ಟೇ ನಿನ್ ಕೆಲ್ಸ. ನಾನು ಟೊಣ್ಣಪ್ಪ ಇವನು ಗಣಪ, ನಾನು ಮಂತ್ರಿ ಇವನು ಕಂತ್ರಿ, ನಾನು ಬಿಳಿಯ ಇವನು ಕರಿಯ, ನಾನು ಒಡೆಯ ಇವನು ಕಡೆಯ. ಗಣಪ ಎಲ್ಲಿ, ನಮ್ಮ ಆಡಿಯನ್ಸ್ಗೆ ಒಂದು ನಮಸ್ಕಾರ ಮಾಡು.
2: ಹಡ್ಬಿದ್ದೆ ಬುದ್ಧಿ
1: ನೋಡಿ, ಈ ಗಣಪನಿಗೆ ಮ್ಯಾನರ್ಸ್ ಕಲ್ಸ್ಲಿಕ್ಕಂತಾನೆ ನಾನು ಇಂಗ್ಲೆಂಡ್ ಇಂದ ಬಂದಿದ್ದೀನಿ. ಕಲ್ಸಿ ಕಲ್ಸಿ ಸುಸ್ತಾಗ್ಬಿಟ್ಟಿದ್ದೀನಿ. ನಮ್ಮ ರಾಣಿ ಸಾಹೇಬರು ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ, ಪ್ರಪಂಚದಲ್ಲಿರೋ ಮಂಕ್ರಿಗೆಲ್ಲ ಮ್ಯಾನರ್ಸ್ ಕಲಿಸ್ಬೇಕು ಅಂತ. ಅದಕ್ಕೆ ನನ್ನನ್ನ ಭಾರತ ದೇಶಕ್ಕೆ ಕಳ್ಸವ್ರೆ. ನೀವು ಈಗ ತಾನೆ ಕೇಳಿದ್ರಲ್ಲ ಈ ಇಂಗ್ಲಿಷ್ ಹಾಡು, ಅದನ್ನ ನಾನೇ ಕಲ್ಸಿದ್ದು ಈ ಗಣಪನಿಗೆ. ಹೌದಾ ಗಣಪ?
2: ಎಸ್ ಬಾಸ್.
1: ಮತ್ತೇನೇನು ಕಲ್ಸಿದ್ದೀನಿ ಹೇಳು ನೋಡೋಣ.
2: ಇಂಗ್ಲಿಷ್ ನಲ್ಲಿ ಅಳೋದು, ಇಂಗ್ಲಿಷ್ ನಲ್ಲಿ ಅಡ್ಬಿಳೋದು, ಇಂಗ್ಲಿಷ್ ನಲ್ಲಿ ಡ್ರಿಲ್ ಮಾಡೋದು, ಇಂಗ್ಲಿಷ್ ನಲ್ಲಿ ಡ್ರಿಂಕ್ಸ್ ಮಾಡೋದು, ಇಂಗ್ಲಿಷ್ ನಲ್ಲಿ.
1: ಸಾಕು ಸಾಕು, ನಿಜ ಹೇಳ್ಬೇಕು ಅಂದ್ರೆ ನಾವು ಹೇಳದೆ ಕೇಳದೆ ಸ್ಟೇಜ್ ಮೇಲೆ ಬಂದು ಬಿಟ್ಟಿದೀವಿ. ನಿಮ್ಮ ಮೇಡಮ್ ಇದ್ದಾರಲ್ಲ ರಾಮಿ ಮೇಡಮ್, ಅವ್ರಿಗೆ ಇಂಗ್ಲಿಷ್ನವರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಸ್ಟೇಜ್ ಹತ್ತಕ್ಕೆ ಬಿಡಲ್ಲ, ಯಾವಾಗ್ಲೂ ನಾನ್ ವೈಲೆನ್ಸ್ ನಾನ್ ವೈಲೆನ್ಸ್ ಅಂತ ಇರ್ತಾರೆ. ಏ ಗಣಪ, ಗಣಪ, ನಿಮ್ಮ ಮೇಡಮ್ ಅವರನ್ನ ಸೋಲ್ಸೋದು ಹೇಗ್ ಹೇಳು?
2: ಆಗಕ್ಕಿಲ್ಲ ಬುದ್ಧಿ.
1: ವಾಟ್?
2: ಅವರು ಕನ್ನಡ ಪಿಕ್ಚರ್ ಇದ್ದಂಗೆ ಬುದ್ಧಿ, ಯಾವಾಗ್ಲೂ ಹ್ಯಾಪಿ ಎಂಡಿಂಗು.
1: ಅಂದ್ರೆ
2: ನೀವು ನೋಡಿ ಇಂಗ್ಲಿಷ್ನವರು, ನೀವು ಇಂಗ್ಲಿಷ್ ಪಿಕ್ಚರ್ ಇದ್ದಂಗೆ ಯಾವಾಗ್ಲೂ ಟ್ರಾಜಿಕ್ ಎಂಡಿಂಗು.
1: ಅದ್ಕೇನಾ ನಿಮ್ಮ ಮೇಡಮ್ ರೀಲಿಗೆ ಒಂದೊಂದು ಹಾಡು ಬಿಡ್ತಾ ಇರ್ತಾರೆ?
2: ಹಾಡಲ್ಲ ಬುದ್ಧಿ, ಅದು ಭಜನೆ.
1: ಐ ಸಿ.
2: ಎಸ್ ಎಸ್, ಭಜನೆ.
1: ಗಣಪ ನನಗೂ ಕಲಿಸ್ತೀಯ ನಿಮ್ಮ ಭಜನೆ?
2: ಸಂಜಿಕ್ ಕಳಿಸ್ತೀನಿ ಬುದ್ಧಿ, ಇಂಗ್ಲಿಷ್ ಡ್ರಿಂಕ್ಸ್ ಮಾಡ್ತಾ ಮಾಡ್ತಾ.
1: ಸರಿ ಸರಿ. ಓ ಮೈ ಗಾಡ್,
2: ಏನಾಯ್ತು ಬುದ್ಧಿ, ಒಳ್ಳೆ ಇರುವೆ ಒಕ್ಕವರಾಗಿ ಆಡ್ತಾ ಇದ್ದೀರಲ್ಲ.
1: ಲೇಟ್ ಆಯ್ತು ಕಣಯ್ಯ, ಲೇಟ್ ಆಯ್ತು, ಲಂಡನ್ಗೆ ಹೋಗ್ಬೇಕು.
2: ಲಂಡನಿಗ? ನಾನು ಬರ್ತೀನಿ ಬುದ್ಧಿ.
1: ನೀನ್ ಹೆಂಗಯ್ಯ ಬರ್ತಿ? ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಪರಿಷತ್ತು, ವೆರಿ ಇಂಪಾರ್ಟೆಂಟ್.
2: ಅದ್ಕೆ ಬುದ್ಧಿ ಜೊತೆಲೇ ಕರ್ಕೊಂಡು ಹೋಗಿ ಅಂದಿದ್ದು.
1: ಛೇ ಪಾಪ, ನೀನು ಕೈದಿ ಕಣಯ್ಯ, ನೀನು ಜೈಲಲ್ಲೇ ಇರ್ಬೇಕು.
4: ಮಹಾರಾಣಿಯವರನ್ನು ಕಾಣಬೇಕು ಬುದ್ಧಿ.
1: ವಾಟ್?
4: ಸ್ವಾತಂತ್ರ್ಯ ಕೊಡ್ತೀವಿ ಅಂದವ್ರೆ ಬುದ್ಧಿ.
1: ನಾನ್ ಸೆನ್ಸ್, ಮಹಾರಾಣಿಯವ್ರನ್ನ ಕಾಣ್ಲಿಕ್ಕೆ ಆಸ್ಥಾನ ಡ್ರೆಸ್ ಬೇಕು.
4: ನನ್ ದೇಶದ್ದ ಇಲ್ಲ ನಿನ್ ದೇಶದ್ದ?
1: ಅಧಿಕೃತ ಉಡುಪು, ಫಾರ್ಮಲ್ ಡ್ರೆಸ್. ಇಷ್ಟಕ್ಕೂ ಸ್ವಾತಂತ್ರ್ಯ ತಗೊಂಡ್ ಏನ್ ಮಾಡ್ತೀಯ? ಈಗ್ಲೇ ಮಜಾ ಇಲ್ವಾ? ಇಂಗ್ಲಿಷ್ ಹಾಡು, ಇಂಗ್ಲಿಷ್ ಜೇಲು, ಇಂಗ್ಲಿಷ್ ವೈನು, ಇಂಗ್ಲಿಷ್ ವೈನಿ, ಡಾಗ್ ಬಿಸ್ಕೆಟ್, ಇನ್ನೇನ್ ಬೇಕು ನಿನ್ಗೆ? ಹೇ ಹೇ, ಏನ್ ಮಾಡ್ತಿದ್ಯಾ ನಿಲ್ಲು, ತೂ ಕತ್ತೆ. ಅಷ್ಟಿಲ್ಲ ಅಷ್ಟಿಲ್ಲ, ರಸ್ತೆ ಬದಿಲಿ ಬಟ್ಟೆ ಬಿತ್ತಿಲ್ಲ ಮರ್ಯಾದಿಲ್ವಾ ನಿಂಗೆ? ಥೂ ಥೂ.
4: ಯಾಕೆ ಬುದ್ಧಿ, ನೀವು ಹೇಳಿದ್ರಲ್ಲ ಫಾರ್ಮಲ್ ಡ್ರೆಸ್ ಅಂತ.
1: ಬಟ್ಟೆ ಬಿಚ್ಚಬೇಡ ಕತ್ತೆ.
4: ನಮ್ ದೇಶದ ಫಾರ್ಮಲ್ ಡ್ರೆಸ್ ಇದೇ ಬುದ್ಧಿ.
1: ಲಂಡನ್ ನಲ್ಲಿ ಆಗಿದ್ರೆ ಅಸಭ್ಯ ನಡತೆ ಅಂತ ಜೈಲಿಗೆ ಹಾಕ್ತಿದ್ರು ನಿನ್ನ.
4: ಲಂಡನ್ ನಲ್ಲಿ ಹೆಂಗಸರು ಹಿಂಗೆ ತಿರುಗಾಡ್ತಾರಂತಲ್ಲ ಬುದ್ಧಿ.
1: ಏಟ್ ಬೀಳತ್ತೆ. ಬಟ್ಟೆ ಹಾಕೋ ಮೂರ್ ಎಣಿಸ್ತೀನಿ, ಅಷ್ಟ್ರಲ್ಲಿ ವಾಪಸ್ ಕೈದಿ ವೇಷ ತೊಟ್ಕೊಂಡ್ಯೋ ಸರಿ, ಇಲ್ದಿದ್ರೆ ಸಮ ಏಟ್ ಬೀಳತ್ತೆ. ಆಮೇಲೆ ನನ್ನ ಬೈಬೇಡ, ಮೊದ್ಲೇ ಹೇಳಿದೀನಿ ಎಣಿಸ್ತೀನಿ. ಎಣಿಸ್ಲಾ?
4: ಎಣಿಸಿ ಬುದ್ಧಿ.
1: ಒಂದು, ಎರಡು, ಮೂರು. ಕಣ್ ತೆಗಿಲ?
4: ತೆಗಿರಿ ಮಿಸ್ಟರ್ ಚರ್ಚಿಲ್.
1: ಬಟ್ಟೆ ಹಾಕೊಂಡಿದ್ಯಾ ತಾನೆ?
4: ಹಾಕೊಂಡಿದ್ದೀನಿ ಮಿಸ್ಟರ್ ಚರ್ಚಿಲ್. ಭಾರತೀಯ ಉಡುಗೆ ತೊಟ್ಕೊಂಡು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಲು ಇಂಗ್ಲೆಂಡಿಗೆ ಹೋಗಲು ಸಿದ್ಧವಾಗಿ ನಿಂತಿದ್ದೀನಿ.
1: ಅದೆಲ್ಲ ಸಾಧ್ಯವಿಲ್ಲ, ವಾಪಸ್ ಜೈಲಿಗೆ ಹೋಗ್ಬೇಕು.
4: ಸಂತೋಷದಿಂದ ಹೋಗ್ತೀನಿ.
1: ಗುಡ್. ನನಗೆ ಹೆದರಿಸ್ತೀಯ, ಲಾಠಿ ತೋರಿಸ್ತೀಯ? ಹೆಲ್ಪ್ ಹೆಲ್ಪ್.
4: ಓ ಇದಾ, ಇದು ಒಡಲಿಕ್ಕಲ್ಲ ಮಿಸ್ಟರ್ ಚರ್ಚಿಲ್, ನಡಿಲಿಕ್ಕೆ. ಇದು ಮಾರ್ಗದರ್ಶಿ ಅಷ್ಟೇ.
1: ಹಾಗಾದ್ರೆ ನಾನೇ ನಿನಗೆ ಹೊಡಿತೀನಿ.
4: ಅವಶ್ಯ ಹೊಡೀರಿ, ನೀವು ಹೊಡೆದರು ನಾನು ತಿರುಗಿಸಿ ಹೊಡೆಯಲ್ಲ.
1: ಅಲಾಲ್ ಟೋಪಿ, ಮಿಡ್ಲ್ ಟೆಂಪಲ್ ಲಾಯರಿ, ಬೂಟಾಟಿಕೆ ಫಕೀರ, ನಸುಗುನ್ನಿ ಓರಿಯೆಂಟಲ್, ಗಾಂಧಿ ನನ್ನ ಮಗನೆ. ವಾಪಸ್ ಜೈಲಿಗೆ ಬರ್ತೀಯೋ ಎರಡು ಬಿಗಿಲೋ.
4: ಹೊಡೀರಿ ಪರವಾಗಿಲ್ಲ, ಹೆದರ್ಕೋಬೇಡಿ. ಈ ಕೆನ್ನೆಗೆ ಹೊಡೆದಾದ ಮೇಲೆ ಆ ಕೆನ್ನೆ ಕೊಡ್ತೀನಿ, ಆಮೇಲೆ ಜೈಲಿಗೂ ಬರ್ತೀನಿ. ಜೀಸಸ್ ಹೇಳಿಕೊಡಲಿಲ್ಲವಾ ನಿಮಗೆ, ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೊಡು ಅಂತ? ಹೊಡೆಯೋದಿಲ್ಲವಾ? ಸರಿ, ಲಂಡನ್ಗೆ ಹೊರಡಲಿಕ್ಕೆ ನೀವು ಸಿದ್ಧವಾಗೋ ತನಕ ನಾನೊಂದು ಸಣ್ಣ ಉಪವಾಸ ಮಾಡಿ ಬಿಡ್ತೀನಿ, ಆಯ್ತಾ? ತೊಂದರೆ ಇಲ್ಲ ತಾನೆ?
1: ಉಪವಾಸ? ಸತ್ಯಾಗ್ರಹ? ನಾನ್ ವೈಲೆನ್ಸ್? ಮೈ ಗಾಡ್, ಜನ ಸೇರಿ ಬಿಟ್ರೆ ನನ್ ಗತಿ ಏನಪ್ಪ? ಕೆಲ್ಸ ಕೆಡ್ತು, ಉಪವಾಸ, ನಾನ್ ವೈಲೆನ್ಸ್, ದೇವ್ರೆ ಕೈ ಕಾಲೆಲ್ಲ ನಡುಗ್ತಿದೆ. ಮಹಾರಾಣಿಯವರು ಕೇಳಿದ್ರೆ ನಾನ್ ಏನ್ ಹೇಳಿ? ದೇವ್ರೆ ಡಿಸ್ಮಿಸ್ ಮಾಡ್ಬಿಡ್ತಾರಷ್ಟೇ. ಹಾ, ಹೀಗ್ ಮಾಡ್ತೀನಿ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಮಹಾರಾಣಿಯವರೇ ಹೇಳಿಕೊಟ್ಟಿದ್ದಾರೆ, ಅದನ್ನೇ ಪ್ರಯೋಗ ಮಾಡ್ತೀನಿ. ಭೇದೋಪಾಯ, ದಿ ಫೇಮಸ್ ಇಂಗ್ಲಿಷ್ ಡಬಲ್ ಟಾಕ್, ದಿ ಫೇಮಸ್ ಇಂಗ್ಲಿಷ್ ಡಬಲ್ ಟಾಕ್. ಗಣಪ, ಮುದ್ದು ಗಣಪ, ಗಜವದನ, ಹೇರಂಬ, ಮೂಷಿಕ ವಾಹನ, ಏಳಮರಿ, ಏಳಪ್ಪ, ರಸ್ತೆಯಲ್ಲಿ ಉಪವಾಸ ಮಾಡ್ತೀನಿ ಅಂತ ಚೆಂಡಿ ಹಿಡಿಬಾರ್ದಪ್ಪ, ದುಂಡು ಮೇಜಿನ ಪರಿಷತ್ ತಾನೆ. ಹೋಗೋಣ ಬಾ ಮರಿ, ಲಂಡನ್ಗೆ ಬಾರೋ ಗಣೇಶ, ಮೋದಕ ಕೊಡ್ತೀನಿ, ಚಕ್ಕುಲಿ ಕೊಡ್ತೀನಿ, ನಿಪ್ಪೊಟ್ಟು ಕೊಡ್ತೀನಿ, ಪಾಕಂ ಪಪ್ಪು, ಉಂಡೆ, ಕರ್ಜಿಕಾಯಿ, ಕಡ್ಲೆಕಾಯಿ ಎಲ್ಲ ಕೊಡ್ತೀನಿ ಕಣೋ.
4: ಓಹೋ, 28 ದಿನ ಉಪವಾಸ ಮಾಡಿದ್ದಾಯ್ತು, ಈಗ ಆರೋಗ್ಯ ಸರಿಯಾಗಿದೆ. ನಡೀರಿ ತೊಣಪಯ್ಯನವರೇ, ದುಂಡು ಮೇಜಿನ ಪರಿಷತ್ತಿಗೆ ಹೋಗೋಣವಂತೆ.
1: ಅಬ್ಬಾ, ಸದ್ಯ ಬದುಕಿದೆ. ಹೀಗೆ ಬನ್ನಿ ಗಣಪಯ್ಯನವರೇ, ಹೀಗೆ.
4: ನನ್ನಾದಿರಿಸು ಇಂಗ್ಲಿಷ್ ಆಸ್ಥಾನಕ್ಕೆ ಸೂಕ್ತವಾಗಿದೆ ತಾನೆ?
1: ಖಂಡಿತವಾಗಿ ಸೂಕ್ತವಾಗಿದೆ ಸ್ವಾಮಿ, ನಮ್ಮಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಮನುಷ್ಯರು ಹೀಗೆ ಡ್ರೆಸ್ ಮಾಡ್ಕೊಳ್ಳೋದು. ನಮ್ಮ ರಾಣಿಯವರು, ಸರ್ವಾಧಿಕಾರಿ ಹಿಟ್ಲರ್ ಅವರು, ಸರ್ವಾಧಿಕಾರಿ ಮುಸೊಲೇನಿ ಅವರು, ಶ್ರೀಯುತ ಜಾರ್ಜ್ ಬುಷ್ ಅವರು, ಎಲ್ಲರೂ ಇದೇ ತರ ಡ್ರೆಸ್ ಹಾಕೋತಾರೆ. ಪ್ಯಾಂಟೇ ಹಾಕೊಳ್ಳಲ್ಲ, ಬರೀ ಶರ್ಟ್ ಹಾಕೊಂಡಿರ್ತಾರೆ ಅಷ್ಟೇ. ಲಂಡನ್ನ ಚಳಿಲಿ ಈ ನಸುಗುನ್ನಿಕಾಯಿ ಸೆಟಗೊಂಡು ಸತ್ರೆ ಒಳ್ಳೇದೇ ಆಯ್ತು, ಪೀಡೆ ಕಳಿತು.
4: ಹಾಗಿದ್ದರೆ ಪ್ರಯಾಣ ಮುಂದುವರೆಯಲಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಇಗ್ಗದೆಯ ಕುಗ್ಗದೆಯ ನುಗ್ಗಿ ನುಗ್ಗಿ ನಡೆ ಮುಂದೆ. ಓಹೋ, ಲಂಡನ್ ತಲುಪಿದ್ದಾಯ್ತು.
1: ಇದೇ ನೀವು ಉಳಿದುಕೊಳ್ಳೋ ಹೋಟೆಲ್ ಮಿಸ್ಟರ್ ಗ್ಯಾಂಡಿ?
4: ಟೊಣಪಯ್ಯನವರೇ, ಪ್ರಾರ್ಥನೆ ಒತ್ತಾಯಿತು, ನಾನು ಇಲ್ಲಿಯೇ ಪ್ರಾರ್ಥಿಸುತ್ತೇನೆ.
1: ಅಗತ್ಯವಾಗಿ ನಾನು ಬಾಗಿಲು ಕಾಯ್ತೀನಿ. ಎಲ್ಲಾದರೂ ತಪ್ಪಿಸಿಕೊಂಡು ಓಡಿ ಹೋದ್ರೆ ಎಲ್ಲಿ ಗ್ರಾಚಾರ? ಈ ದೇಶ ಆಳೋ ಕಷ್ಟ ಮಾತ್ರ ಯಾರಿಗೂ ಬೇಡಪ್ಪ. ಯಾರೋ ಬಂದ್ರಲ್ಲಪ್ಪ, ಒಂದು ಚುಟ್ಟ ಸೇದೋಣ ಅಂದ್ರೂ ಪುರ್ಸೋತಿಲ್ಲ ಹಾಳದ್ದು. ಯಾರದು?
5: ಚಾಪ್ಲನ್, ಮಿಸ್ಟರ್ ಚಾರ್ಲಿ ಚಾಪ್ಲನ್.
1: ನೀವು ಯಾರಾದ್ರೂ ಆಗಿರಿ, ನನ್ಗೀಗ ಟೈಮ್ ಇಲ್ಲ.
5: ನಿಮ್ಮನ್ನಲ್ಲ, ನಾನು ಮಿಸ್ಟರ್ ಗ್ಯಾಂಡಿಯನ್ನ ಕಾಣಬೇಕು.
1: ಯಾರು? ಯಾರಂದ್ರಿ?
5: ಮಿಸ್ಟರ್ ಗ್ಯಾಂಡಿ, ಮಿಸ್ಟರ್ ಗ್ಯಾಂಡಿ, ಮಹಾತ್ಮ ಗ್ಯಾಂಡಿ.
1: ಅಯ್ಯೋ ದೇವ್ರೆ, ಈ ನಸುಗುನಿಕ ಇಲ್ಲೂ ಪಾಪ್ಯುಲರ್ ಆಗ್ಬಿಟ್ಟವನೇ. ಅಯ್ಯೋ ದೊಡ್ಡ ಕ್ಯೂ ಇದೆಯಲ್ಲಪ್ಪ. ಐನ್ಸ್ಟೈನ್, ರೋಮನ್ ರೋಲ್ಯಾಂಡ್, ಇನ್ನು ಯಾರ್ಯಾರೋ ಇದಾರೆ. ಸಿನಿಮಾ ನಟರು, ವಿಜ್ಞಾನಿಗಳು, ಸಮಾಜವಾದಿಗಳು, ಹೆಂಗಸರು, ಮಕ್ಕಳು ಎಲ್ಲಾ ಜಮಾಯಿಸ್ಬಿಟ್ಟಿದ್ದಾರೆ. ಎಲ್ಲರೂ ಮಿಸ್ಟರ್ ಗ್ಯಾಂಡಿ, ಮಿಸ್ಟರ್ ಗ್ಯಾಂಡಿ ಅಂತ ಬಾಯ್ ಬಾಯ್ ಬಡ್ತಿದ್ದಾರೆ. ಏನ್ ಮಾಡ್ಲಿ, ನೋ ಅಂದ್ಬಿಡ್ತೀನಿ. ಹಾಗ್ ಮಾಡಿದ್ರೆ ಪೇಪರ್ನವರು ಬೈತಾರೆ, ಪ್ರಜಾಪ್ರಭುತ್ವದ ಉಲ್ಲಂಘನೆ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬರೀತಾರೆ. ಒಳಗೆ ಬಿಟ್ರೆ ರಾಣಿ ಸಾಹೇಬ್ರು ಬೈತಾರೆ. ಜೊತೆಗೆ ಪೊಲೀಸರ ಕಾಟ ಬೇರೆ, ರಸ್ತೆ ಬೇರೆ ಬ್ಲಾಕ್ ಆಗಿದೆ, ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಅಂತಾರೆ. ಬಾಗಿಲು ತೆಗಿಲೇಬೇಕು, ಬೇರೆ ದಾರಿನೇ ಇಲ್ಲ. ರೀ ರೀ ರೀ,
5: ಮಿಸ್ಟರ್ ಗ್ಯಾಂಡಿ, ನಿಮ್ಮನ್ನು ಭೇಟಿಯಾದದ್ದು ನನ್ನ ಶುಡೈವ ವೇಷರಿ.
1: ಕೊಬ್ಬು ನೋಡು.
4: ಸಂತೋಷ, ತಾವು ಯಾರಂತ ತಿಳಿಲಿಲ್ಲ.
5: ಚಾಪ್ಲಿನ್, ಚಾರ್ಲಿ ಚಾಪ್ಲಿನ್, ಪ್ರಖ್ಯಾತ ಭಿಕಾರಿ ನಾನು. ಐ ಮೀನ್ ಐ ಆಮ್ ಅ ಫೇಮಸ್ ಟ್ರಾಂಪ್.
6: ಓಹೋ, ಇಲ್ಲೇ ಹತ್ತಿರದಲ್ಲಿ ಇದೆಯಾ ನಿಮ್ಮ ಕೊಳಗೇರಿ, ಅಥವಾ ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದೀರಾ?
5: ಓ ನೋ, ನಾನು ಸ್ಲಮ್ ನಲ್ಲಿ ಇರೋದಿಲ್ಲ, ನಾನು ಬಹಳ ಫೇಮಸ್ ಆಗಿದ್ದೀನಿ. ನನ್ನ ಹತ್ತಿರ ಕಾರ್ ಇದೆ, ಬಂಗಲೆ ಇದೆ, ದುಡ್ಡಿದೆ.
6: ಓಹೋ, ಲಂಡನ್ ನಲ್ಲಿ ಭಿಕಾರಿಗಳು ಫೇಮಸ್ ಆಗಿದ್ದಾರೆ. ಹಾಗಾದ್ರೆ ಸಂತೋಷ, ಬಹಳ ಸಂತೋಷ. ನಮ್ಮ ಜವಾಹರನಿಗೆ ಹೇಳ್ತೀನಿ, ಸ್ವಾತಂತ್ರ್ಯ ಬಂದ್ಮೇಲೆ ಭಾರತದಲ್ಲೂ ಭಿಕಾರಿಗಳನ್ನ ಫೇಮಸ್ ಮಾಡ್ಲಿಕ್ಕೆ ಮರಿಬೇಡ ಅಂತ.
5: ನೋ ನೋ ಮಿಸ್ಟರ್ ಗ್ಯಾಂಡಿ, ನಾನು ಭಿಕಾರಿ ಅಲ್ಲ, ಭಿಕಾರಿ ಪಾಲ್ಟ್ ಮಾಡ್ತೀನಿ ಅಷ್ಟೇ. ನಾನೊಬ್ಬ ಫಿಲ್ಮ್ ಆಕ್ಟರ್, ಐ ಆಮ್ ಅ ಸ್ಟಾರ್ ಯು ನೋ.
6: ಓಹೋ ಹಾಗೋ, ಕ್ಷಮಿಸಿ, ನಾನು ಸಿನಿಮಾ ನೋಡೋದಿಲ್ಲ. ಇರಲಿ, ನನ್ನಿಂದೇನಾಗ್ಬೇಕು ಹೇಳಿ.
5: ಒಂದಿಷ್ಟು ಅಹಿಂಸಾತ್ಮಕ ತಂತ್ರಗಳನ್ನು ಕಲಿಯಬೇಕು.
6: ಖಂಡಿತವಾಗಿ ಕಲಿಸೋಣವಂತೆ. ಯಾವ ತಂತ್ರ ಹೇಳಿ? ಉಪವಾಸ ಮಾಡೋದು, ತಕಲಿಯಿಂದ ನೂಲು ತೆಗೆಯೋದು, ಚಪಲಿ ಹೊಲಿಯೋದು, ಪೈಖಾನೆ ಸ್ವಚ್ಛ ಮಾಡೋದು.
5: ಅಹಿಂಸಾ ತಂತ್ರ, ಐ ಮೀನ್ ಕೆನ್ನೆಗೆ ಹೊಡೆದರೆ ತಿರುಗಿಸಿ ಹೊಡೆಯೋ ಬದಲು ಇನ್ನೊಂದು ಕೆನ್ನೆ ನೀಡೋ ಜೀಸಸ್ ತಂತ್ರ.
6: ಹೊಡೆಯೋದ, ಹೊಡಿಸಿಕೊಳ್ಳೋದ?
5: ಹೊಡೆಯೋದು.
6: ಈ ಕೆನ್ನೆಗ?
5: ಹೌದು ಹೌದು, ಇದೇ ಕೆನ್ನೆಗೆ.
1: ಈ ನಸುಗುನ್ನಿ ಕಾಯಿ ಹತ್ರ ಕಪ್ಪಾಳಕ್ಕೆ ಹೊಡಿಸ್ಕೊಳ್ಳಕ್ ಬಂದಿದ್ದಾನಲ್ಲ ಈ ಮೂರ್ಖ, ಇವನನ್ನ ಏನ್ ಅನ್ಬೇಕು? ಕಾಲ ಕೆಟ್ಟೋಯ್ತು.
6: ನಿಜವಾಗ್ಲೂ ಹೊಡಿಲ್ಲ
5: ಪ್ಲೀಸ್.
6: ಸರಿನಾ?
5: ಅಯ್ಯೋ ಹಾಗಲ್ಲ.
6: ಕ್ಷಮಿಸಿ, ನಾನು ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮ ಕರ್ಮದಿಂದ ಹೊಡೆದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಬೋಧಿಸಿದ ರೀತಿಯಲ್ಲೇ ಹೊಡೆದೆ. ಆದರೆ ನೀವು ಯಾಕೆ ಮುಖ ಕಿವುಚಿಕೊಳ್ತಾ ಇದ್ದೀರೋ ತಿಳಿತಾನೆ ಇಲ್ಲ. ಬಹುಶಃ ನೀವು ಭಗವದ್ಗೀತೆ ಓದಿಲ್ಲ ಅಂತ ಕಾಣುತ್ತೆ.
5: ಮಿಸ್ಟರ್ ಗ್ಯಾಂಡಿ, ನಿಜವಾಗಿ ಹೊಡೀರಿ ಅಂತಲ್ಲ ನಾನು ಹೇಳಿದ್ದು, ಅಹಿಂಸಾತ್ಮಕವಾಗಿ ಹೊಡೀರಿ ಅಂತ ಹೇಳಿದ್ದು. ಹೀಗೆ ಕೋಡಂಗಿಗಳಿಗೆ ಹೊಡಿತಾರಲ್ಲ ಹಾಗೆ.
6: ಓ, ಕೋಡಂಗಿ ತರಾನ? ಮೊದಲೇ ಹೇಳಬಾರ್ದ?
5: ಹಾಗೆ ಹಾಗೆ. ಥ್ಯಾಂಕ್ ಯು.
6: ತಕಲಿ ಮತ್ತೊಂದು.
5: ಥ್ಯಾಂಕ್ ಯು ಥ್ಯಾಂಕ್ ಯು.
6: ತಕಲಿ
1: ಎಲ್ಲಿ? ನನಗೂ ಒಂದು ಕೊಡಿ
6: ತಕಲಿ.
1: ಪರವಾಗಿಲ್ವೇ, ಒಂಥರ ಚೆನ್ನಾಗಿದೆ.
5: ನಾನಿನ್ನೂ ಬರುತ್ತೇನೆ, ಎಲ್ರಿಗೂ ಹೇಳುತ್ತೇನೆ ಇದು ಗಾಂಧೀಜಿ ಕಲ್ಸಿದ್ದು ಅಂತ. ತುಂಬಾ ಉಪಕಾರವಾಯ್ತು, ಇನ್ನು ತುಂಬಾ ಜನ ಕಾಯ್ತಾ ಇದ್ದಾರೆ ನಿಮ್ಗಾಗಿ. ಅವರಿಗೂ ನಿಮ್ಮಿಂದ ಕಲೀಲಿಕ್ಕೆ ತುಂಬಾ ಇದೆ ಅಂತೆ. ಥ್ಯಾಂಕ್ ಯು.
1: ನಿಲ್ಲಿ ನಿಲ್ಲಿ ಮಿಸ್ಟರ್ ಚಾಪ್ಲಿನ್.
5: ಎಸ್?
1: ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕು.
5: ಎಂತ ಉಪಕಾರ ಆಗ್ಬೇಕು? ಹೊಡಿಬೇಕಾ?
1: ಬೇಡ ಬೇಡ, ನಿಮ್ಮ ಸ್ನೇಹಿತರ ಹತ್ತಿರ ಕೊಂಚ ವಶೀಲಿ ಮಾಡಿ ನನಗೆ ಭಜನೆ ಹೇಳಿಕೊಡು ಅಂತ ಮಿಸ್ಟರ್ ಗ್ಯಾಂಡಿಗೆ ಹೇಳಿ ಪ್ಲೀಸ್.
5: ಭಜನೆ ಯಾಕೆ?
1: ಭಜನೆ ಮಾಡಿದ್ರೆ ಇಂಡಿಯಾ ದೇಶ ಗೆಲ್ಲಬಹುದು ಅದಕ್ಕೆ.
5: ಓ ನೋ, ಬೇಕಿದ್ದರೆ ಹಿಟ್ಲರಿಗೆ ಹೇಳ್ತೇನೆ ಭಜನೆ ಕಲಿಸುವ ಅಂತ. ಅವರ ಬಗ್ಗೆನೂ ನಾನು ಪಿಕ್ಚರ್ ಮಾಡಿದ್ದೀನಿ.
1: ನೋ ನೋ, ಈಗಾಗ್ಲೇ ಹಿಟ್ಲರ್ ಸಖತ್ ಭಜನೆ ಮಾಡಿಸ್ತಾ ಇದ್ದಾನೆ ಬಾಂಬ್ ಹಾಕಿ. ನಾನು ಕೇಳಿದ್ದು ಆ ಭಜನೆ ಅಲ್ಲ.
0: ಇಷ್ಟು ಕೋಡಂಗಿತನ ಸಾಕು.
1: ಸಾರಿ ಮಿಸ್, ನಿಮ್ಗೆ ಹೇಳದೆ ಕೇಳದೆ ಸ್ಟೇಜ್ ಮೇಲೆ ಬಂದ್ಬಿಟ್ವಿ.
0: ಕೋಡಂಗಿಗಳಂದ್ರೆ ಹಾಗೆ ತಾನೆ, ಹೇಳೋದು ಇಲ್ಲ ಕೇಳೋದು ಇಲ್ಲ.
4: ಹೇಗಿತ್ತು ಮಿಸ್?
0: ಚೆನ್ನಾಗಿತ್ತು. ಹಾ ನೀವೆಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ.
1: ಸಖತ್ತಾಗಿತ್ತಮ್ಮ.
7: ನೀವು ಮೂರು ಜನ ನಿಜವಾದ ಕೋತಿಗಳು ಗುರು.
5: ಕಾಮಿಡಿನೇ ಗ್ರೇಟ್ ಕಣೋ.
1: ಕಂಗ್ರಾಚುಲೇಷನ್ಸ್ ಕಣ್ರು.
7: ಏಯ್ ಮಿಸ್ ಮಾತಾಡ್ತಾರೆ, ಸೈಲೆನ್ಸ್.
0: ನಿನ್ನೆ ನೀವೆಲ್ಲ ಗಾಂಧೀಜಿಯವರ ಅಹಿಂಸಾ ತತ್ವ ಚೆನ್ನಾಗಿ ತೋರಿಸಿದ್ರೆ, ಇವತ್ತು ಕೋಡಂಗಿಗಳು ತಮ್ಮದೇ ಶೈಲಿಯಲ್ಲಿ ಸಾಮ್ರಾಜ್ಯಶಾಹಿಯ ಮತ್ತೊಂದು ರೂಪವನ್ನ ತೋರಿಸಿದ್ದಾರೆ.
7: ಹಾಗಿದ್ರೆ ನಾಟಕ ಮುಂದುವರ್ಸೋಣ ಮಿಸ್.
0: ಕೋರ್ಟ್ ರೂಮಿನ ನಾಟಕ ಇನ್ ಸಾಕು. ಹಾ ನೀವು ಹೇಳೋದನ್ನೇ ಬೇರೆ ತರ ಹೇಳಿ.
8: ಲೈನ್ಸ್ ಕಲ್ತಿದ್ದೀವಿ ಮಿಸ್.
0: ಕಲಿತ ಲೈನು ಬದಲು ಮಾಡಿ ಅಂತ ಹೇಳ್ತಿಲ್ಲ, ನಾಟಕದ ವಾತಾವರಣ ಬದಲು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅದ್ರ ಶೈಲಿಯನ್ನ ಬದಲು ಮಾಡಿ ಅಂತ. ಲಾಯರ್ಗಳ ಬಗ್ಗೆ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಏನ್ ಬರೆದಿದ್ದಾರೆ ನಿಮ್ಗೆಲ್ಲ ನೆನ್ಪಿದೆ ತಾನೆ? ವಾದ ಮಾಡ್ಲಿಕ್ಕಾಗಿ ವಾದ ಮಾಡೋದು, ಅತಿರಂಜಿತವಾಗಿ ಮಾತನಾಡೋದು, ಸತ್ಯನ ತಿರ್ಚೋದು, ಇವೆಲ್ಲ ತಪ್ಪು. ಆದ್ದರಿಂದಲೇ ನಿಮ್ಮ ಶೈಲಿ ಬದಲು ಮಾಡಿಕೊಳ್ಳಿ ಅಂತ ಹೇಳಿದ್ ನಾನು. ನಟನೆ ಅಂದ್ರೆ ಇತರ ಪಾತ್ರಗಳನ್ನ ಸೋಲಿಸಿ ಮೇಲ್ ಬರೋದಲ್ಲ, ಇತರ ಪಾತ್ರಗಳ ಜೊತೆಗೂಡಿ ನಡೆಯುವುದೇ ನಟನೆ. ಆಗ್ಲೇ ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ಯಾರದು?
7: ನಾನು ಮಿಸ್.
0: ಈಗ ಕೇಳು.
7: ಮೊದಲನೇ ಪ್ರಶ್ನೆ ಪಾರ್ಟಿಷನ್ ಬಗ್ಗೆ. ಪಾರ್ಟಿಷನ್ ತಪ್ಪಲ್ವಾ ಮಿಸ್? ಮತ್ತೆ ಯಾಕೆ ಗಾಂಧೀಜಿ ಒಪ್ಪಿಗೆ ಕೊಟ್ಟರು? ಎರಡನೇ ಪ್ರಶ್ನೆ ಏನು ಅಂದ್ರೆ, ಯಾಕೆ ಅವರು ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಲೇಬೇಕು ಅಂತ ಹಠ ಹಿಡಿದ್ರು?
0: ಒಳ್ಳೆ ಪ್ರಶ್ನೆ. ಎರಡನೇ ಪ್ರಶ್ನೆ ಸುಲಭವಾಗಿದೆ, ಅದನ್ನೇ ಮೊದಲು ತಗೊಳ್ಳೋಣವಂತೆ. ಹಾ ಗೋಡ್ಸೆ, ನೀನೇ ಹಿನ್ನೆಲೆ ವಿವರಿಸಿ ನೋಡೋಣ.
9: ದೇಶದ ವಿಭಜನೆಯ ಬಗ್ಗೆ ಮಾತುಕತೆ ನಡೆಸುತ್ತಿದ್ದಾಗ ಸರ್ಕಾರಿ ಸ್ಥಿರ ಆಸ್ತಿಯ ವಿಭಜನೆಯ ಬಗ್ಗೆಯೂ ಮಾತುಕತೆ ಆಯ್ತು. ಭಾರತದಲ್ಲಿ ಹೆಚ್ಚಿನ ಆಸ್ತಿ ಇತ್ತು, ಪಾಕಿಸ್ತಾನದಲ್ಲಿ ಕಡಿಮೆ ಇತ್ತು. ಈ ಅಂತರವನ್ನ ತಗ್ಗಿಸಲಿಕ್ಕೆ ಅಂತ ಭಾರತ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಬೇಕು ಅಂತ ಇತ್ಯರ್ಥ ಆಗಿತ್ತು.
0: ಸರಿ.
9: ಆದರೆ ವಿಭಜನೆಯ ನಂತರ ಪಾಕಿಸ್ತಾನ ಕಾಶ್ಮೀರದಲ್ಲಿ ಯುದ್ಧ ಶುರು ಮಾಡಿತು. ಅಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು ಅನ್ನುವ ನೆಪವೊಡ್ಡಿ ಬಲವಂತದಿಂದ ಕಾಶ್ಮೀರವನ್ನು ಕಬಳಿಸುವ ಸಂಚು ಅವರದಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಹಣ ಕೊಟ್ಟಿದ್ದರೆ ಅದನ್ನ ಪಾಕಿಸ್ತಾನವು ಶಸ್ತ್ರಾಸ್ತ್ರಗಳನ್ನು ಕೊಳ್ಳಲಿಕ್ಕೆ ಬಳಕೆ ಮಾಡುವ ಸಾಧ್ಯತೆ ಇತ್ತು. ಕಾಂಗ್ರೆಸ್ ನಾಯಕರೇ ಹಣ ಕೊಡಲಿಕ್ಕೆ ತಯಾರಿರಲಿಲ್ಲ. ವಲ್ಲಭಭಾಯಿ ಪಟೇಲ್ ಅಂತೂ ಕಡಾಖಂಡಿತವಾಗಿ ಹಣ ಕೊಡಬಾರದು ಅಂತ ಹೇಳಿದ್ರು. ಅಷ್ಟಕ್ಕೂ ಅವರೇ ಗೃಹ ಮಂತ್ರಿಗಳಾಗಿದ್ದರು. ಅವರಿಗೆ ತಿಳಿಯದೇ ಇದ್ದ ದೇಶ ರಕ್ಷಣೆಯ ವಿಷಯ ಮತ್ತಾರಿಗೆ ತಿಳಿದೀತು?
0: ಒಳ್ಳೇದು, ನೀವೆಲ್ಲ ಏನ್ ಹೇಳ್ತೀರಿ?
8: ಸರಿಯಾಗಿಯೇ ಹೇಳಿದ್ದಾನೆ ಅನಿಸುತ್ತೆ.
0: ಅಂದ್ರೆ ಹಣ ಕೊಡಬಾರ್ದಿತ್ತು ಅಂತಾನ?
8: ಹಾಗಂತ ಕಾಂಗ್ರೆಸ್ ಸರ್ಕಾರವೇ ನಿರ್ಧಾರ ಮಾಡಿತ್ತಲ್ಲ ಮಿಸ್. ಸರ್ದಾರ್ ಪಟೇಲ್ ಹಣ ಕೊಡಬಾರ್ದಂತ ಸ್ಪಷ್ಟವಾಗಿ ಹೇಳಿದ್ರಂತೆ.
5: ನಾನು ಒಪ್ಪೋದಿಲ್ಲ ಮಿಸ್.
0: ಯಾಕೆ ಒಪ್ಪೋದಿಲ್ಲ?
5: ಯಾವುದೇ ಯುದ್ಧವನ್ನು ಶಸ್ತ್ರಾಸ್ತ್ರದಿಂದ ಮಾತ್ರವೇ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಮಿಸ್. ಗೆಲ್ಲಬೇಕು ಅನ್ನುವ ಇಚ್ಛಾಶಕ್ತಿ ಬೇಕು. ಅದು ಸೈನಿಕರಲ್ಲಿರಬೇಕು, ನಾಗರಿಕರಲ್ಲಿರಬೇಕು, ಇಡೀ ದೇಶದಲ್ಲಿಯೂ ಇರಬೇಕು. ಆದರೆ ಇಚ್ಛಾಶಕ್ತಿ ನೈತಿಕ ನೆಲೆಗಟ್ಟಿನಿಂದ ಬರುತ್ತೆ. ಕೊಟ್ಟ ಮಾತು ತಪ್ಪೋದರಿಂದಲ್ಲ. ಸೈನಿಕ ಬಲದಿಂದಲೇ ಯುದ್ಧ ಗೆಲ್ಲಬಹುದಾಗಿದ್ರೆ ಶಕ್ತಿಶಾಲಿಯಾದ ಅಮೆರಿಕ ದೇಶ ವಿಯೆಟ್ನಾಮಿನಲ್ಲಿ ಸೋಲಬೇಕಿರಲಿಲ್ಲ ತಾನೆ?
9: ಗಾಂಧೀಜಿ ಯುದ್ಧ ತಂತ್ರ ನಿಪುಣ ಅನ್ನೋ ಆಗಿದೆ ನಿನ್ನ ಮಾತು. ಅವರು ಯುದ್ಧ ವಿರೋಧಿ ಅಲ್ಲವೇನು?
5: ಯುದ್ಧ ಪ್ರಾಸಂಗಿಕ, ಅದಿರಲಿ ಇಲ್ಲದಿರಲಿ ಗಾಂಧೀಜಿಯವರ ನಿಲುವು ಒಂದೇ, ಪ್ರಾಣ ಜಾಯೆ ಪರ್ ವಚನ್ ನ ಜಾಯೆ ಅನ್ನೋ ತುಳಸಿದಾಸರ ಮಾತನ್ನು ಒಪ್ಪಿದವರು ಗಾಂಧೀಜಿ.
0: ಈಗ ದೇಶ ವಿಭಜನೆ ಪ್ರಶ್ನೆಗೆ ಬರೋಣ.
7: ನಾನ್ ಹೇಳ್ತೇನೆ ಮಿಸ್.
0: ಹೇಳು.
7: ಗಾಂಧೀಜಿ 1926 ಹಿಂದೆನೆ ಬರೆದಿದ್ರು. ದಕ್ಷಿಣ ಆಫ್ರಿಕಾದಲ್ಲಿನ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಅಹಿಂಸೆಯ ತತ್ವಕ್ಕೆ ಬರುವ ದೊಡ್ಡ ಕಂಟಕ ಹಿಂದೂ ಮುಸ್ಲಿಂ ಪ್ರಶ್ನೆಯಲ್ಲಿ ಅಡಕವಾಗಿದೆ. ನನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ದೇವರು ಒಡ್ಡಲಿರುವ ಈ ಪರೀಕ್ಷೆಗೆ ತಯಾರಿ ಅಂತಲೇ ಪರಿಗಣಿಸುತ್ತೇನೆ ಅಂದಿದ್ದರು.
0: ಒಳ್ಳೆಯದು, ಹೇಳಿ. ಇದರಲ್ಲಿ ಗಾಂಧೀಜಿ ಎಷ್ಟು ಮಟ್ಟಿಗೆ ಸಫಲರಾದ್ರು ಅಂತ?
7: ಅಷ್ಟೇನು ಸಕ್ಸಸ್ಫುಲ್ ಆಗ್ಲಿಲ್ಲ ಮಿಸ್.
0: ಆಯ್ತು, ಯಶಸ್ವಿ ಆಗ್ಲಿಲ್ಲ ಅಂತಲೇ ತಿಳ್ಕೊಳ್ಳೋಣ. ನೀನು ದೇಶ ವಿಭಜನೆಯ ಹಿನ್ನೆಲೆ ವಿವರಿಸಿ ನೋಡೋಣ.
5: ಆ ಬಗ್ಗೆ ಆಚಾರ್ಯ ಕೃಪಲಾನಿ ಹೀಗೆ ಬರೀತಾರೆ ಮಿಸ್. ಕಾಂಗ್ರೆಸ್ ನಾಯಕರು ದೇಶ ವಿಭಜನೆಯ ಪ್ರಶ್ನೆಯನ್ನು ಗಾಂಧೀಜಿ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಿದ್ಧರಿದ್ದಿಲ್ಲ ಅಂತಲೇ ನನಗನ್ನಿಸುತ್ತೆ ಅಂತಾರೆ ಕೃಪಲಾನಿ. ಕಮ್ಯುನಲ್ ವೈಲೆನ್ಸ್ಗಿಂತ ಪಾರ್ಟಿಷನ್ ವಾಸಿ ಅಂತ ಅವರಿಗೆ ಅನಿಸುತ್ತು ಅಂತಾರೆ. ಸುಮಾರು ಅದೇ ಹೊತ್ತಿಗೆ ಕಾರ್ಯಕರ್ತರ ಜೊತೆ ಮಾತನಾಡುತ್ತಾ ಗಾಂಧೀಜಿ, ಅವ್ಯವಸ್ಥೆ ಅನಾಚಾರಗಳ ಹೆದರಿಕೆ ಕಾಂಗ್ರೆಸ್ಸಿಗರನ್ನು ಹಿಡಿದು ಬಿಟ್ಟಿದೆ, ವಿಭಜನೆಗೆ ಒಪ್ಪುವ ಹಾಗೆ ಮಾಡಿದೆ ಅಂದಿದ್ದರು.
2: ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲಾಗಲಿ ಅಂದಿದ್ದ ಗಾಂಧೀಜಿ ಮಾತು ಏನಾಯಿತು ಹಾಗಿದ್ದರೆ? 1947 ಮಾರ್ಚ್ 6ನೇ ತಾರೀಕಿನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಠರಾವನ್ನ ಗಾಂಧೀಜಿ ಯಾಕೆ ತಿರಸ್ಕರಿಸಲಿಲ್ಲ?
5: ವಿಭಜನೆ ತಪ್ಪೋದಾಗಿದ್ರೆ ಜಿನ್ನಾ ಅವರನ್ನೇ ತಾತ್ಕಾಲಿಕ ಸರ್ಕಾರದ ನಾಯಕನನ್ನು ಮಾಡಿ ಅಂತ ಕೂಡ ಗಾಂಧೀಜಿ ಹೇಳಿದ್ರು. ಆದ್ರೆ ನೆಹರು ಹಾಗೂ ಪಟೇಲ್ ಉತ್ಸಾಹ ತೋರಿಸಲಿಲ್ಲ. ಆಗಲೇ ಮೌಂಟ್ ಬ್ಯಾಟನ್ ಗಾಂಧೀಜಿಗೆ ಹೇಳಿದ್ದು, ಇವತ್ತು ಕಾಂಗ್ರೆಸ್ ಪಕ್ಷ ನನ್ನೊಂದಿಗಿದೆ, ನಿಮ್ಮ ಜೊತೆಗಿಲ್ಲ ಅಂತ.
10: ಗಾಂಧೀಜಿ ಡಿಸ್ಟರ್ಬ್ ಆಗಿದ್ರು, ತುಂಬಾ ಚಿಂತಿತರಾಗಿದ್ರು.
2: 125 ವರ್ಷ ಬದುಕಲಿಕ್ಕೆ ಇಷ್ಟಪಡ್ತೀನಿ ಅಂತಿದ್ದೆ ಮೊದಲೆಲ್ಲ, ಆದರೆ ಬದುಕು ಇಚ್ಛೇನೆ ಹೊರಟು ಹೋದ ಹಾಗಿದೆ. ಯಾವಾಗ ಬಯಸಿದ್ರೆ ಆಗ ನಿದ್ದೆ ಬರ್ತಿತ್ತು, ಯಾವಾಗ ಬಯಸಿದ್ರೆ ಆಗ ಎಚ್ಚರ ಆಗ್ತಿತ್ತು. ಈಗ ಯಾವತ್ತೂ ಇಲ್ಲದ ನಿದ್ರಾಹೀನತೆ ಕಾಡ ಹತ್ತಿದೆ, ಉತ್ಸಾಹವೇ ಇಲ್ಲ.
5: ಹೀಗೆ ಹೇಳುವಾಗ ಅವರು ದಿಲ್ಲಿಯಲ್ಲೇ ಇದ್ದರು. ಮಾತುಕತೆ ಸಲುವಾಗಿ ಮತ್ತೆ ಮತ್ತೆ ಬರಬೇಕಾಗಿ ಬಂದರೆ ಹತ್ತಿರ ಇರೋದೇ ಒಳ್ಳೇದಂತ ಹಾಗೆ ಮಾಡಿದ್ರು. ದಿಲ್ಲಿಯ ಬಂಗಿ ಕಾಲೋನಿಯಲ್ಲಿ ಇರ್ತಾ ಇದ್ರು ಅವರು. ದಿಲ್ಲಿಗೆ ಬಂದಾಗ್ಲೆಲ್ಲ ಇರ್ತಾ ಇದ್ದಿದ್ದು ಆ ಹರಿಜನ ಕಾಲೋನಿಯಲ್ಲೇ. ಅವರ ಜೊತೆಗೆ ಅವರ ಸೆಕ್ರೆಟರಿ ಪ್ಯಾರೇಲಾಲ್ ಇರ್ತಾ ಇದ್ರು.
1: ನಾನು ಗಾಂಧೀಜಿನ ತುಂಬಾ ಹತ್ತಿರದಿಂದ ನೋಡಿದೀನಿ, ಆದ್ರೆ ನಾನು ಯಾವತ್ತೂ ಅವರು ಇಷ್ಟೊಂದು ಹತಾಶರಾಗಿರೋದನ್ನ ಕಂಡಿರ್ಲಿಲ್ಲ. ಅವತ್ತು June 1 1947, ನಾನು ಪಕ್ಕದ ರೂಮಲ್ಲಿ ಮಲಗಿದ್ದೆ. ಬೆಳಗಿನ ಜಾವ 3 ಗಂಟೆ ಇರಬೇಕು. ಯಾರೋ ಮಾತಾಡ್ತಿದ್ದಾರೆ ಅನಿಸಿ ಎಚ್ಚರಾಯ್ತು. ಬೆಳಗಿನ ಪ್ರಾರ್ಥನೆಗೆ ಇನ್ನೂ ಸಮಯ ಇತ್ತು. ಗಾಂಧೀಜಿ ಎದ್ದಿದ್ದಾರೆ ಎಂದು ಇಣುಕಿ ನೋಡಿದೆ. ಅವರಿನ್ನು ಮಲಗಿದ್ರು, ಆದ್ರೆ ಮಲಗಿದ್ದಲ್ಲೇ ಮಾತಾಡ್ತಿದ್ರು, ತಮಗೆ ತಾವೇ ಮಾತಾಡ್ತಿದ್ರು. ಅರುಳು ಮರುಳು ಮುದುಕರ ಹಾಗೆ, ಸೋತು ಹೋದ ಮನುಷ್ಯನ ಹಾಗೆ. ಅವರಿಗೆ ನನ್ನ ಕಡೆ ಗಮನ ಕೂಡ ಇರಲಿಲ್ಲ.
2: ನಾನಿವತ್ತು ಒಂಟಿಯಾದೆ. ಸರ್ದಾರ್ ಪಟೇಲ್, ಜವಾಹರ್ ಕೂಡ ನನ್ನ ಕ್ರಮ ಒಪ್ತಾ ಇಲ್ಲ. ಅವರಿಗೂ ಅನ್ನಿಸಿರ್ಬೇಕು ಈ ಮುದುಕಂಗೆ ಅರಳು ಮರಳು ಅಂತ. ವಿಭಜನೆ ಆದ್ರೆ ಶಾಂತಿ ಸಿಗುತ್ತೆ ಅಂತ ಅವರೆಲ್ಲ ನಂಬಿದ್ದಾರೆ. ಹಾಗೇದಾದ್ರೂ ವಿಭಜನೆ ಆಗೋದೇ ಆದ್ರೆ ಕನಿಷ್ಠ ಪಕ್ಷ ಬ್ರಿಟಿಷರ ಆಳ್ವಿಕೆಯಲ್ಲಿ ಆಗಬಾರದು ಅಂತ ನಾನು ವೈಸರಾಯ್ಗೆ ಹೇಳಿದೆ. ಅದೂ ಕೂಡ ಅವರ ಮನಸ್ಸಿಗೆ ಬಂದಿಲ್ಲ.

0: ಇಲ್ಲ, ನಾವು ಹೊರಟಿರೋ ದಾರಿ ಸರಿಯಿಲ್ಲ. ಈ ಕ್ಷಣಕ್ಕೆ ಅದರ ಪರಿಣಾಮ ತಿಳಿಯದೇ ಇರಬಹುದು. ಆದರೆ ಈ ರೀತಿ ಬೆಲೆ ಕೊಟ್ಟು ತಗೊಂಡ ಸ್ವಾತಂತ್ರ್ಯ ಒಳ್ಳೆಯದಕ್ಕಂತೂ ಅಲ್ಲ. ನಾನು ನನಗನಿಸಿದ್ದನ್ನು ಹೇಳಲೇಬೇಕು.
1: ಅರ್ಧ ಶತಮಾನದ ನಂತರ ನಾವೆಲ್ಲ ವಿಭಜನೆ ಫಲ ಉಣ್ತಾ ಇದ್ದೀವಿ. ಪಾಕಿಸ್ತಾನ ಹಾಗೂ ಭಾರತ ಎರಡೂ ದೇಶದ ಶ್ರಮ, ಸಂಪನ್ಮೂಲ ಎಲ್ಲ ಖರ್ಚಾಗ್ತಾ ಇರೋದು ಯುದ್ಧ ಮಾಡೋದ್ರಲ್ಲಿ, ಪಿತೂರಿ ಮಾಡೋದ್ರಲ್ಲಿ. ಶಿಕ್ಷಣ, ಆರೋಗ್ಯ, ಬಡತನ ನಿರ್ಮೂಲನೆಗಿಂತ ಹೆಚ್ಚಾಗಿ ರಕ್ಷಣೆಗೆ ದುಡ್ಡು ಹಾಳು ಮಾಡ್ತಾ ಇದ್ದೀವಿ ನಾವು. ಮತೀಯ ಗಲಭೆ ಅನ್ನೋ ವಿಷಚಕ್ರ ಎರಡೂ ದೇಶವನ್ನ ಸುತ್ತಕೊಂಡು ಬಿಟ್ಟಿದೆ. ಮುಸಲ್ಮಾನರಲ್ಲಿರೋ ವಿಧ್ವಂಸಕರಿಂದಾಗಿ ಹಿಂದೂವಾದಿಗಳಿಗೆ ಕುಮ್ಮಕ್ ಸಿಕ್ಕತ್ತೆ. ಹಿಂದೂವಾದಿಗಳ ಹೆದರಿಕೆಯಿಂದಾಗಿ ಮುಸಲ್ಮಾನರು ಆತಂಕವಾದಿಗಳ ಹಿಂದೆ ಒಟ್ಟಾಗ್ತಾ ಇದ್ದಾರೆ. ಇದೊಂದು ವಿಷಚಕ್ರ. ಹಿಂದೂ ಮುಸಲ್ಮಾನರೇ ಯಾಕೆ ಅಥವಾ ಭಾರತ ಪಾಕಿಸ್ತಾನವೇ ಯಾಕೆ? ಇಡೀ ದೇಶವೇ ಈ ವಿಷಚಕ್ರದಲ್ಲಿ ಸಿಕ್ಕಾಕೊಂಡು ನಲುಗ್ತಾ ಇದೆ. ಯಹೂದಿಗಳು, ಕ್ರಿಶ್ಚಿಯನ್ನರು, ತಮಿಳರು, ಬೌದ್ಧರು ಎಲ್ಲರಿಗೂ ಇದೇ ಗತಿ ಬಂದಿದೆ. ಗಾಂಧೀಜಿಯವರ ಮಾತು ಶಕುನ ನುಡಿದ ಹಾಗಿದೆ.
2: ಬೆಳಕು ಹರಿಯೋ ಮೊದಲಿನ ಗಾಢಾಂಧಕಾರ ಇತ್ತು. ಆಗ ಸುತ್ತ ಮೌನ. ಗಾಂಧೀಜಿ ನಿದ್ದೆಯಲ್ಲಿ ಮಾತನಾಡುವಂತೆ ಕಂಡರು. ನಾನು ಉಸಿರು ಬಿಗಿ ಹಿಡಿದುಕೊಂಡು ಕೇಳಿಸಿಕೊಂಡೆ.
0: ಅವರೇ ಸರಿ ಇರಬಹುದು, ನಾನೇ ತಪ್ಪಿರಬಹುದು, ನಾನು ಕತ್ತಲಲ್ಲೇ ಅಲಿಯುತ್ತಿರಬಹುದು. ಮುಂದಾಗೋದು ನೋಡಲಿಕ್ಕೆ ನಾನಂತೂ ಬದುಕಿರುವುದಿಲ್ಲ. ಆದರೆ ಏನಾದರೂ ಆಗಬಾರದು. ಆದ್ರೆ ದೇಶದ ಸ್ವಾತಂತ್ರ್ಯ ಸಂಕಟಕ್ಕೆ ಸಿಲುಕಿದ್ರೆ ಆಗ ಈ ಮುದುಕ ಅದೆಷ್ಟು ಹಳಹಳಿಸಿದ ಅಂತಾದ್ರೂ ತಿಳಿದಿರಲಿ ಅವರಿಗೆ. ವಿಭಜನೆಯಲ್ಲಿ ಗಾಂಧೀಜಿ ಕೈ ಜೋಡಿಸಿದ್ರು ಅಂತ ಯಾರೂ ತಿಳಿಯಬಾರದು.
2: ವಿಭಜನೆಯ ಪರವಾದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಟರಾವಿನ ವಿರುದ್ಧ ಮತ ಹಾಕಿದ್ದು ಒಬ್ಬರೇ ಒಬ್ಬರು. ಆತ ಗಡಿನಾಡ ಗಾಂಧಿ ಅಂತಲೇ ಹೆಸರುವಾಸಿಯಾಗಿದ್ದ ಬಲೂಚಿ ನಾಯಕ ಖಾನ್ ಅಬ್ದುಲ್ ಗಫಾರ್ ಖಾನ್. ದೈತ್ಯ ದೇಹದ ಗಫಾರ್ ಖಾನ್ ಸಣ್ಣ ಮಕ್ಕಳ ತರಹ ಹತ್ತು ಬಿಟ್ಟರಂತೆ. ನಮ್ಮ ಬಾಯಿಗೆ ಮಣ್ಣು ಬಿತ್ತು ಇವತ್ತು ಅಂತ ಹಲುಬಿದರಂತೆ.
0: ಇಲ್ಲ, ಇದು ಸರಿಯಾಗ್ಲಿಲ್ಲ.
2: ಮಾರನೇ ದಿನ ವೈಸ್ರಾಯ್ ಗಾಂಧೀಜಿನ ಕರೆಸಿದ್ರು. ಆವತ್ತು ಗಾಂಧೀಜಿಯವರ ಮೌನದ ದಿನ. ಹಿಂದಿನ ಎಲ್ಲಾ ಘಟನೆಗಳಿಗೆ ತಾನು ಕಾರಣಕರ್ತ ಅಂತ ಗಾಂಧೀಜಿ ದೂರಬಹುದು ಅಂತ ಅಳುಕಿತ್ತು ವೈಸ್ರಾಯ್ಗೆ. ಹಾಗಂತ ಮೌಂಟ್ ಬ್ಯಾಟನ್ ಬಾಯಿ ಬಿಟ್ಟು ಹೇಳಿದರು ಕೂಡ. ವೈಸ್ರಾಯ್ ಕಳಿಸಿದ ಚೀಟಿಗೆ ಉತ್ತರ ರೂಪದಲ್ಲಿ ಗಾಂಧೀಜಿ ಹೀಗೆ ಬರೆದಿದ್ರು.
0: ನಿಮ್ಮ ವಿರುದ್ಧ ನಾನು ಏನೂ ಅಂದಿಲ್ಲವಲ್ಲ. ಯಾರ ವಿರುದ್ಧ ಏನೂ ಅನ್ನಲಿಕ್ಕಾಗಲ್ಲ. ಆದದ್ದಕ್ಕೆ ನಾವೇ ಕಾರಣರೇ ಹೊರತು ಬೇರೆಯವರಲ್ಲ.
3: ಗಾಂಧೀಜಿ ಚಿಂತಿತರಾಗಿದ್ದರು, ಆದರೆ ನಂಬಿಕೆ ಕಳೆದುಕೊಂಡಿರಲಿಲ್ಲ. ದೇಶ ಇಬ್ಬಾಗವಾದ ಮೇಲೂ ಆಸೆ ಕಳೆದುಕೊಂಡಿರಲಿಲ್ಲ.
2: ಖಾಲಿ ಮನೆಗಳನ್ನ ಖಾಲಿಯಾಗಿ ಉಳಿಸಿ ಎಂದಿದ್ದರು. ಹಿಂದೆ ಬರುವವರಿಗಾಗಿ ಕಾಯಿರಿ ಎಂದಿದ್ದರು.
3: ನಿರಾಶ್ರಿತರಾಗಿ ಬಂದ ಹಿಂದೂಗಳು ಒಪ್ಪಲಾರರು. ಅವರು ಸಿಟ್ಟಿನಿಂದ ಕುದಿತಿದ್ದಾರೆ ಅಂತ ಗೊತ್ತಿದ್ದು ಗಾಂಧೀಜಿಯವರು ನಿರಾಶ್ರಿತರಿಗೆ ನೀವು ಅಲ್ಲೇ ಇರಿ, ಪಾಕಿಸ್ತಾನ ಸರ್ಕಾರದ ರಕ್ಷಣೆ ಕೇಳಿ ಅಂದಿದ್ದರು. ನಿಮ್ಮ ಮನೆಗಳನ್ನು ತೊರೆದು ಬರಬೇಡಿ ಎಂದಿದ್ದರು.
4: ಅಷ್ಟೇ ಅಲ್ಲ, ನಾನು ಪಾಕಿಸ್ತಾನಕ್ಕೆ ಬರ್ತೇನೆ ಅಂತ ಜಿನ್ನಾಗೆ ಪತ್ರ ಬರೆದಿದ್ದರು. ಕೊಲೆಯಾಗೋದಕ್ಕೆ ಮುಂಚೆ ಬಂಗಾಳಿ ಕಲೀಲಿಕ್ಕೆ ಶುರು ಮಾಡಿದ್ರು.
1: ಬಂಗಾಳಿ ಏಕೆ ಅಂತ ಯೋಚಿಸಿದ್ರೇನು?
5: ನವಾಖಲಿ. ಗಾಂಧೀಜಿಯವರಿಗೆ ನವಾಖಲಿ ಆಕರ್ಷಣೆ ಕಡಿಮೆ ಆಗಿರಲಿಲ್ಲ. ಅವರ ತಪಸ್ಸಿನ ಮಹತ್ವದ ಸ್ಥಾನ ನವಾಖಲಿ. ಪೂರ್ವ ಬಂಗಾಳದ ನವಾಖಲಿಯಲ್ಲಿ ಗಾಂಧೀಜಿ ವಾರಗಟ್ಟಲೆ ದಂಗೆಕೋರರ ಮನಸ್ಸನ್ನು ಪರಿವರ್ತಿಸುವ ಕಷ್ಟದ ಕೆಲಸ ಮಾಡಿದ್ದರು. ನೊಂದವರ ಕಣ್ಣೀರು ಒರೆಸಿದ್ದರು.
6: ವಿಭಜನೆಯ ನಂತರವೂ ಪರಿಸ್ಥಿತಿ ಬದಲು ಮಾಡಬಹುದು ಅಂತ ಅವರಿಗೆ ಆಸೆ ಇತ್ತೇನೋ?
2: ಗಾಂಧೀಜಿ ಆಶಾವಾದಿ. ವಿಭಜನೆಗೆ ಕಾರಣವಾದ ಘಟನೆಗಳ ಸೆರೆಮಾಲೆಯಲ್ಲಿ ನವಾಖಲಿಯೇ ದುರ್ಬಲ ಕೊಂಡಿ ಅಂತ ಅವರು ಅರಿತಿದ್ದರು.
4: ನವಾಖಲಿಯಲ್ಲಿ ತಾನೇ ಅವರು ಒಂದದ್ದು ಕಣ್ಣೀರನ್ನ ಪ್ರೀತಿಯಿಂದ ಒರೆಸ್ತೇನೆ ಅಂತ
7: ಶಿಲುಬೆಯಲ್ಲಿ ನೇತಾಡುತ್ತಾ ನೋವು ಉಣ್ಣುತ್ತಾ ಇವರನ್ನು ಕ್ಷಮಿಸು ದೇವರೇ, ಇವರಿಗೆ ತಾವೇನು ಮಾಡುತ್ತಿದ್ದೇವೆ ಎಂಬ ಅರಿವಿಲ್ಲ ಅಂದಿದ್ದ ಯೇಸುಕ್ರಿಸ್ತ. ಯೇಸುಕ್ರಿಸ್ತನ ವಾಣಿಯಷ್ಟೇ ಮಹತ್ತರ ಸಂದೇಶವಾಗಿದೆ ಗಾಂಧೀಜಿಯವರದ್ದು.
0: ನವಾಖಲಿಯಲ್ಲಿ ಗಾಂಧೀಜಿ ಬರಿಗಾಲಲ್ಲಿ ನಡೆದರು. ಕಾಡು, ಮೇಡು, ಗುಡ್ಡ, ಬಯಲು ದಾಟಿದರು. ಆಗದವರು ಅವರ ಹಾದಿಯಲ್ಲಿ ಗಾಜಿನ ಚೂರುಗಳನ್ನು ಎಸೆಯುತ್ತಿದ್ದರು, ಗಲೀಜು ಎಸೆಯುತ್ತಿದ್ದರು. ಆದರೂ ಹಠ ಹಿಡಿದು ಮೈತ್ರಿ ಸಾಧಿಸಿದರು ಗಾಂಧೀಜಿ.
5: ಚಪ್ಪಲಿ ಹಾಕಿಕೊಳ್ಳಿ ಎಂದು ಯಾರೋ ಬೇಡಿಕೊಂಡಾಗ ಅವರು ನಕ್ಕು ನುಡಿದಿದ್ದರಂತೆ.
0: ನನ್ನವರ ಪಾಪಕ್ಕೆ ಪ್ರಾಯಶ್ಚಿತ್ತ ಇದು.
6: ಸಮಯ ಮೀರುತ್ತಿತ್ತು. ಮತೀಯ ಗಲಭೆಗಳ ದಳ್ಳೂರಿ ದಿನೇ ದಿನೇ ಹರಡುತ್ತಿತ್ತು. ಟರಾವನ್ನು ವಿರೋಧಿಸುವುದು ಅಂದರೆ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸುವುದು ಅಂತ, ಕಾಂಗ್ರೆಸ್ಸಿನ ನಾಯಕರನ್ನ ಧಿಕ್ಕರಿಸುವುದು ಅಂತ, ಜನರ ಹತ್ತಿರ ಹೋಗುವುದು ಅಂತ.
8: ಆದರೆ ಸಮಯ ಮೀರುತ್ತಿತ್ತು. ಅವಸರದಲ್ಲಿ ಮತ್ತೊಂದು ಪಕ್ಷ ಕಟ್ಟುವ ಬಗ್ಗೆ ಅವರಿಗೆ ಅನುಮಾನಗಳಿತ್ತು.
7: ಸೂಕ್ತ ಸಮಯಕ್ಕಾಗಿ ಕಾದರು,
0: ಆದರದು ಬರಲೇ ಇಲ್ಲ.
1: ನವಾಕಲಿಯನ್ನ ಯಾತ್ರಾ ಸ್ಥಳವಾಗಿ ಮಾಡಬೇಕು ಅಂತ ಅನ್ಸೋದಿಲ್ವ ಮಕ್ಕಳೇ? ಎಲ್ಲಾ ಭಾರತೀಯರ ಯಾತ್ರಾ ಸ್ಥಳ ಬದ್ರಿ, ಕೇದಾರ, ಅಜ್ಮೀರ್, ಅಮೃತಸರ್, ಗಯಾ, ಪುರಿಗಳ ಹಾಗೆ ನವಾಕಲಿಯೂ ಒಂದು ಯಾತ್ರಾ ಸ್ಥಳವಾಗಬೇಕು.

0: ಯರವಾಡ ಜೈಲಿನ ಒಳಾಂಗಣದಲ್ಲಿ ಗಾಂಧೀಜಿಯವರಿಗೆ ಏನಾಯ್ತು?
1: ಗಾಂಧೀಜಿ ಉಪವಾಸ ಮಾಡ್ತಿದ್ದಾರೆ ಮಿಸ್. ಪರಿಸ್ಥಿತಿ ಗಂಭೀರವಾಗಿದೆ. ಈಗಷ್ಟೇ ಡಾಕ್ಟರ್ಗಳು ಬಂದು ಹೋದರು.
2: ಡಾಕ್ಟರ್ ಅಭಿಪ್ರಾಯ ಚೆನ್ನಾಗಿಲ್ಲ ಮಿಸ್. ಅವರ ಪ್ರಕಾರ ದೇಹದ ಫ್ಯಾಟ್ ಕಂಟೆಂಟ್ ಪೂರ್ತಿ ಕರಗಿ ಹೋಗಿದೆಯಂತೆ. ಸ್ನಾಯುಗಳು ಹಿಡಿತ ಕಳೆದುಕೊಳ್ಳುತ್ತಿವೆ ಅಂತಾರೆ ಮಿಸ್. ಯಾವುದೇ ಕ್ಷಣದಲ್ಲಿ ಮೂರ್ಛೆ ಬರಬಹುದು ಅಂತಾರೆ.
3: ಅಂದ್ರೆ ನೀವು ಯರವಾಡ ಜೈಲಿನ ದೃಶ್ಯ ಅಭಿನಯಿಸ್ತಾ ಇದ್ದೀರಿ. September 20, 1932.
1: ಹೌದು ಮಿಸ್. ಭಾರತದ ಹೊಸ ಸಂವಿಧಾನದಲ್ಲಿ ಅಸ್ಪೃಶ್ಯರಿಗೆ ಮತಕ್ಷೇತ್ರವನ್ನು ಪ್ರತ್ಯೇಕಿಸಬೇಕು ಅನ್ನುವ ಬ್ರಿಟಿಷ್ ಸರ್ಕಾರದ ಸೂಚನೆಯನ್ನು ವಿರೋಧಿಸಿ ಗಾಂಧೀಜಿ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅಂಬೇಡ್ಕರ್ ಇಟ್ಟಿದ್ದ ಬೇಡಿಕೆ ಅದು, ಪ್ರತ್ಯೇಕ ಮತಕ್ಷೇತ್ರದ್ದು.
2: ಈ ಸತ್ಯಾಗ್ರಹದಿಂದ ದೇಶದಾದ್ಯಂತ ಜನ ತಾವೇ ಮುಂದೆ ಬಂದು ಹಿಂದೆಂದೂ ಕಂಡು ಕೇಳರಿಯದಿದ್ದಷ್ಟು ಪ್ರಮಾಣದಲ್ಲಿ ಸಾಮಾಜಿಕ ಚಳುವಳಿ ನಡೆಸ್ತಾ ಇದ್ದಾರೆ. ಗುಡಿಗಳು, ಮಂದಿರಗಳು, ಕುಡಿಯುವ ನೀರಿನ ಬಾವಿ ಎಲ್ಲ ಅಸ್ಪೃಶ್ಯರಿಗಾಗಿ ತೆರೆದುಕೊಂಡಿದೆ. ಗುರುವಾಯೂರಿಂದ ಹಿಡಿದು ಉತ್ತರದ ತುದಿವರೆಗೆ, ಶಾಂತಿನಿಕೇತನದಿಂದ ಗುಜರಾತಿನವರೆಗೆ ಪೂಜಾ ಮಂದಿರ ಪ್ರವೇಶದ ಚಳುವಳಿ ಜೋರಾಗಿ ನಡೆಯುತ್ತಿದೆ ಮಿಸ್.
1: ಹಿಂದೂ ನಾಯಕರು ಹಾಗೂ ಹರಿಜನ ನಾಯಕರ ನಡುವೆ ಹೊಸ ಒಪ್ಪಂದಕ್ಕೆ ಸಂಧಾನ ನಡೀತಿದೆ. ಬ್ರಿಟಿಷ್ ಸರ್ಕಾರ ಈ ಒಪ್ಪಂದಕ್ಕೆ ಒಪ್ಪಿಗೆ ನೀಡಲಿ, ಸಮಸ್ಯೆಯನ್ನು ಪರಿಹಾರ ಮಾಡಲಿ ಅಂತ ನಾವೆಲ್ಲ ಕಾದಿದ್ದೇವೆ. ಒಪ್ಪಂದ ಆದರೆ ಗಾಂಧೀಜಿಯವರು ಉಪವಾಸವನ್ನು ಮುರಿಯುತ್ತಾರೆ.
3: ಹೇಗೆ ಮಾಡಬೇಕಂತ ಇದ್ದೀರಿ?
1: ಗುರುದೇವ ರವೀಂದ್ರನಾಥ್ ಟ್ಯಾಗೋರರ ಮಾತಲ್ಲಿ ದೃಶ್ಯವನ್ನು ಅಭಿನಯಿಸಬೇಕು ಅಂತ ಇದ್ದೀವಿ ಮಿಸ್.
2: ಅಗೋ, ಗುರುದೇವರು ಬಂದರು. ಕಲ್ಕತ್ತಾದಿಂದ ಪ್ರಯಾಣ ಮಾಡಿ ಈಗಷ್ಟೇ ತಲುಪಿದ್ದಾರೆ.
3: ಆಯ್ತು, ಮಾಡಿ.
4: ಈ ಗಂಡಾಂತರ ಸ್ಥಿತಿಯಲ್ಲಿ ನಂಬಿಕೆ ಕಳೆದುಕೊಳ್ಳದೆ ನಾವು ಪುಣೆಗೆ ಹೊರಟೆವು. ದೀರ್ಘ ಪ್ರಯಾಣವದು. ದಾರಿಯುದ್ದಕ್ಕೂ ಮುಂದೇನು ಅನಾಹುತ ಕಾದಿದೆಯೋ ಅಂತ ಚಿಂತೆ ಹೊತ್ತುಕೊಂಡೇ ಪ್ರಯಾಣ ಮಾಡಿದೆವು.
5: ಅದು ಗಾಂಧೀಜಿಯವರ ಮೌನವ್ರತದ ದಿನ. ಮಧ್ಯಾಹ್ನ 1 ಗಂಟೆಗೆ ತಾನು ಮೌನ ಮುರಿದಾಗ ಟಾಗೋರರು ತನ್ನ ಬಳಿ ಇರಲಿ ಅಂತ ಗಾಂಧೀಜಿ ಬಯಸಿದ್ದರು. ಟಾಗೋರರು ಬರ್ತಿದ್ದಾರೆ ಅಂತ ಅವರಿಗೆ ತಿಳಿದಿತ್ತು.
4: ಯರವಾಡ ಜೈಲನ್ನ ತಲುಪೋ ಹಾದಿಯಲ್ಲಿ ಕೊಂಚ ದೂರದಲ್ಲಿ ನಮ್ಮ ವಾಹನವನ್ನ ತಡೆದರು. ಮತ್ತೆ ಆಜ್ಞೆ ಆಗುವವರೆಗೆ ಯಾವುದೇ ವಾಹನವನ್ನು ಬಿಡಬಾರದು ಅಂತ ಕಾವಲು ಸೈನಿಕನಿಗೆ ಕಟ್ಟಪ್ಪಣೆಯನ್ನು ಮಾಡಿದರು. ನಗು ಬಂತು. ಜೈಲಿನ ಬಾಗಿಲು ನಮ್ಮವರಿಗೆ ಸದಾ ತೆರೆದಿರೋ ಆ ದಿನಗಳಲ್ಲಿ ಜೈಲಿಗೆ ಹೋಗಲಿಕ್ಕೆ ನಿರ್ಬಂಧವೇ ಅನಿಸಿತು.
6: ಕಬ್ಬಿಣದ ದೊಡ್ಡ ದೊಡ್ಡ ಗೇಟು ಒಂದಾದ ನಂತರ ಒಂದು ತೆರೆದುಕೊಂಡು ಮತ್ತೆ ಮುಚ್ಚಿಕೊಂಡವು. ನಮ್ಮೆದುರಿಗೆ ಬೃಹತ್ ಗೋಡೆಗಳ ಅಹಂಕಾರ. ಅವುಗಳ ನಡುವೆ ಬಂದಿಯಾಗಿತ್ತು ನೀಲಿ ಆಕಾಶ, ನೇರವಾದ ಕಲ್ಲು ರಸ್ತೆ, ಅಪರೂಪಕ್ಕೊಂದು ಮರಗಿಡ.
4: ನನ್ನ ಬದುಕಿನಲ್ಲಿ ಎರಡು ಅನುಭವಗಳು ಸ್ವಲ್ಪ ತಡವಾಗಿ ಆಗಿವೆ. ಒಂದು ವಿಶ್ವವಿದ್ಯಾಲಯ ಪ್ರವೇಶ, ಮತ್ತೊಂದು ಜೈಲಿನ ಪ್ರವೇಶ. ಇವತ್ತು ಮೊದಲ ಸಲ ಜೈಲಿನಲ್ಲಿ ನಿಂತಿದ್ದೇನೆ ನಾನು. ಅಂಗಳದ ಮಧ್ಯದಲ್ಲೊಂದು ಹಸಿರು ಮಾವಿನ ಮರ ಚಿಗುರಿ ನಿಂತಿದೆ. ಅದರಡಿಯಲ್ಲಿ ಮಲಗಿದ್ದಾರೆ ಮಹಾತ್ಮರು. ಅವರು ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡರು.
1: ಕೊಂಚ ಸಮಯ ಅಲ್ಲೇ ಉಳಿಸಿಕೊಂಡರು. ದುರ್ಬಲ ದನಿಯಲ್ಲಿ ನಿಮ್ಮನ್ನು ಕಂಡು ನನಗದೆಷ್ಟು ಸಂತೋಷ ಆಗಿದೆ ಗೊತ್ತಾ ಎಂದರು.
6: ನಮಗೆ ಆತಂಕ. ಸೋರಿ ಹೋಗ್ತಾ ಇರೋ ಈ ಜೀವವನ್ನ ಉಳಿಸಲಿಕ್ಕೆ ಯಾರಿಗೂ ಅವಸರ ಇದ್ದ ಹಾಗಿರಲಿಲ್ಲ. 1.5 ಗಂಟೆಯಿಂದ ಕಾದಿದ್ದೀವಿ. ಲಂಡನ್ನಿಂದ ಹೊರಟ ಸಂದೇಶ ಕಿವಿ ಮಾತಾಗಿ ಇಡೀ ದೇಶ ತಲುಪಿಯಾಗಿದೆ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ, ಹಾಗಂತ ನಂತರ ತಿಳಿಯಿತು. ಪತ್ರಿಕೆಯವರಿಗೆ ವಿಷಯ ಗೊತ್ತಾಗಿದೆ, ಇಷ್ಟಾದರೂ ಅಧಿಕೃತ ಪತ್ರ ಮಾತ್ರ ಇನ್ನೂ ಬಂದಿರಲಿಲ್ಲ.
1: ನಿಮಿಷ ನಿಮಿಷವೂ ಆತಂಕ. ಕ್ಷಣಗಳನ್ನೇ ಮಾಡ್ತಾ ತುದಿಗಾಲ್ ಮೇಲೆ ನಿಂತಿದ್ದೆವು.
5: ಆಡಳಿತ ಯಂತ್ರದ ನಿಧಾನಗತಿ ಇಷ್ಟೊಂದು ನಿಧಾನ ಇದ್ದೀತು ಅಂತ ನಾವು ಎಣಿಸಿರಲಿಲ್ಲ. 4:00 ತಳ್ಳಿತು ಸರಕಾರದ ನಿಧಾನಗತಿ. ಆದರೆ ಅಧಿಕೃತ ಸುದ್ದಿ ಪುಣೆಗೆ 10:00 ತಲುಪಿತ್ತಂತೆ. ನಂತರ ತಿಳಿಯಿತು.
4: ಸುತ್ತ ಸ್ನೇಹಿತರುಗಳ ಗುಂಪು. ಅವರ ನಡುವೆ ಮಹಾದೇವ ದೇಸಾಯಿ, ವಲ್ಲಭಾಬಾಯಿ, ರಾಜಗೋಪಾಲಾಚಾರಿ ಹಾಗೂ ರಾಜೇಂದ್ರ ಪ್ರಸಾದರನ್ನ ನಾನು ಗುರುತಿಸಿದೆ. ಕಸ್ತೂರ್ಬಾ, ಸರೋಜಿನಿ, ಜವಹರ್ಲಾಲರ ಪತ್ನಿ ಕಮಲಾ ಕೂಡ ಅಲ್ಲಿ ಇದ್ದರು. ಹೇಗಿದ್ದಾರೆ ಬಾಪು?
5: ಬಾಧೆ ವಿಪರೀತ ಆಗಿದೆ. ಆಗಾಗ ಸೋಡಾ ನೀರನ್ನ ಕುಡಿಸ್ತಾ ಇದ್ದೀವಿ.
6: ಆದರೆ ಮನಸ್ಸು ಮಾತ್ರ ಸಂಪೂರ್ಣ ಜಾಗೃತವಾಗಿದೆ. ಅವರ ಆಂತರಿಕ ಶಕ್ತಿ ಅಸಾಧಾರಣವಾದದ್ದು. ಗಹನವಾದ ಚರ್ಚೆ, ಪತ್ರ ವ್ಯವಹಾರ, ರಾಜಕೀಯದ ದಿಂಡುರುಳಿಕೆ ಎಲ್ಲಾ ನಿಭಾಯಿಸ್ತಿದ್ದಾರೆ ನೋಡಿ. ಅದ್ಭುತ ವ್ಯಕ್ತಿ.
4: ನಾನು ಇಂತಹ ಸ್ಥಿತಿಯಲ್ಲಿ ಅವರನ್ನ ನೋಡಿರದಿದ್ದರೆ ಆ ಸಣಕಲು ದೇಹದಲ್ಲಿ ಇರಬಹುದಾದ ಅಸಾಧಾರಣ ಶಕ್ತಿಯ ಅರಿವಾಗುತ್ತಿದ್ದಿಲ್ಲ ನನಗೆ.
2: ಬಾಪು, ನೀವು ಬರ್ತೀರಿ ಅಂತ ಕಾದಿದ್ರು.
4: ನನ್ನಿಂದ ಅಷ್ಟಾದರೂ ಉಪಕಾರ ಆಯ್ತಲ್ಲ ಬಿಡಿ, ಅದೇ ಸಂತೋಷ.
6: ಮಧ್ಯಾಹ್ನದ ಬಿಸಿಲು ಬಾಗಿ ಸೆರೆಮನೆ ಗೋಡೆಗಳಿಗೆ ಬಡಿದಿತ್ತು. ನೆರಳು ಪೂರ್ವಕ್ಕೆ ಚಾಚತೊಡಗಿತ್ತು. ಅಲ್ಲಲ್ಲಿ ಖಾದಿ ತೊಟ್ಟ ಹೆಂಗಸರು ಗಂಡಸರು ಗುಂಪಾಗಿ ನಿಂತು ಕಾದಿದ್ದರು. ಎಲ್ಲೂ ಗೌಜುಗದ್ದಲ ಹಶಿಸ್ತು ಇರಲಿಲ್ಲ. ಧ್ವನಿ ಏರಿಸಿ ಮಾತನಾಡಿದ್ದಾಗಲಿ, ಪರಿಸ್ಥಿತಿಯ ಲಾಭ ಪಡೆದು ಶಿಸ್ತು ಸಡಿಲಿಸಿ ಸೆರೆಮನೆಯ ನಿಯಮಗಳನ್ನು ಮೀರುವುದಾಗಲಿ ಎಲ್ಲೂ ಆಗಲಿಲ್ಲ.
1: ಹಾಗೋ ಬಂತು.
4: ಪತ್ರ ಬಂತು, ಪತ್ರ,
5: ಸರಕಾರದ ಪತ್ರ ಬಂತು. ಕಡೆಗೂ ಕಾರಾಗ್ರಹಗಳ ಮಹಾ ನಿರೀಕ್ಷಕರು ಪತ್ರ ತಂದರು. ಅವರ ಮುಖದಲ್ಲೂ ಸಂತೋಷ ತುಳುಕಾಡುತ್ತಿತ್ತು. ಪತ್ರ ಓದಿದ ಗಾಂಧೀಜಿ ಅದನ್ನ ಅಂಬೇಡ್ಕರರಿಗೆ ತೋರಿಸಬೇಕು ಅಂತ ಬಯಸಿದ್ದರು.
4: ನಾನೂ ಓದಿದೆ. ಒಕ್ಕಣಿಕೆ ಬರೆಯಲಿಕ್ಕೆಂದೇ ಹುಟ್ಟಿದವರು ಬರೆದ ಪತ್ರ ಅದು. ಹಾಗಾಗಿ ಧ್ಯಾನವಿಟ್ಟು ಓದುವ ಅಗತ್ಯ ಇತ್ತು. ಆದರೆ ಮೂಲದಲ್ಲಿ ಅದು ಮಹಾತ್ಮರ ಆಶಯಕ್ಕೆ ವಿರುದ್ಧವಾಗಿರಲಿಲ್ಲ ಅನ್ನೋದು ಸ್ಪಷ್ಟವಿತ್ತು. ಹೀಗಾಗಿ ಸತ್ಯಾಗ್ರಹ ಅನ್ನುವ ಮಹಾನ್ ವ್ರತವೊಂದು ಮಂಗಳಕರವಾಗಿ ಮುಗಿಯುವ ಕಾಲ ಸನ್ನಿಹಿತವಾಯಿತು.
6: ಕಾರಾಗ್ರಹದ ದುಪ್ಪಟಿಗಳನ್ನೇ ನೆಲಕ್ಕೆ ಹಾಸಿ ಎಲ್ಲರನ್ನೂ ಕೂಡಿಸಿದರು. ಕಮಲಾ ನೆಹರು ನಿಂಬೆರಸ ಸಿದ್ಧ ಮಾಡಿದ್ದರು. ಕಾರಾಗ್ರಹದ ಮಹಾ ನಿರೀಕ್ಷಕರು ಕಸ್ತೂರ್ಬಾ ಅವರ ಕೈಯಿಂದ ಮಹಾತ್ಮರಿಗೆ ನಿಂಬೆರಸ ಕೊಡಿಸಿ ಎಂದು ಇಚ್ಛಿಸಿದರು.
4: ನನ್ನ ಪದ್ಯ, ಹೃದಯವು ಒಣಗಿ ಬರಡಾದಾಗ ಮಹಾತ್ಮರಿಗೆ ಪ್ರಿಯವೆಂದು ಮಹಾದೇವ ದೇಸಾಯಿ ಹೇಳಿದರು. ಅದರ ರಾಗ ಹಿಂದೆ ನಾನು ನೀಡಿದ್ದೆ, ನನಗೆ ಮರೆತು ಹೋಗಿತ್ತು. ನೆನಪಿದ್ದಷ್ಟನ್ನ ಹಾಡಿದೆ.
5: ಬಂಧೀಖಾನೆಯ ಸರಳುಗಳ ನಡುವೆ ಪ್ರಾಯಶಃ ಮಾನವ ಇತಿಹಾಸದಲ್ಲೇ ನಡೆದಿರಲಾರದಂತಹ ಸಡಗರದ ಸರಳ ಆಚರಣೆ ಇಂದು ನಡೆಯಿತು. ಬಂಧೀಖಾನೆಯಲ್ಲಿ ಆರಂಭವಾದ ಯಜ್ಞವೊಂದು ಬಂಧೀಖಾನೆಯಲ್ಲೇ ಮಂಗಳವನ್ನೂ ಕಂಡಿತು.
0: ಹೇಳ್ಬೇಡಿ, ಹಾಗೆ ಕೂರಿ, ನಿಮ್ ನಿಮ್ ಜಾಗದಲ್ಲಿ, ಹಾ ಅಲ್ಲಿ ಅಲ್ಲಿಯೇ, ನಿಮ್ಮ ನಿಮ್ಮ ಪಾತ್ರದಲ್ಲೇ ಉಳಿರಿ. ನೀವು ಧರಿಸಿರುವ ಪಾತ್ರಗಳು ಧರಿಸಲಿಕ್ಕೆ ಹೆಮ್ಮೆ ಪಡಬಹುದಾದ ಮಹಾನ್ ವ್ಯಕ್ತಿತ್ವಗಳು. ಅವರ ಅನುಭವ ನಿಮ್ದು ಆಗ್ಲಿ. ಹೋರಾಟದ ತಿಳಿ ಮಡುವಿನಲ್ಲಿ ಮಿಂದು ಪರಿಶುದ್ಧರಾಗಿ ನೀವು ಅಭಿನಯಿಸಿದ್ದು ಸ್ವವಿಮರ್ಶೆಯ ದೃಶ್ಯ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಂಬೇಡ್ಕರ್ ಸರಿಯೇ, ಗಾಂಧೀಜಿ ಸರಿಯೇ, ಇಬ್ರು ಸರಿ ಅನ್ನೋಳ್ ನಾನು. ಅಂಬೇಡ್ಕರ್ ಹಠ ಹಿಡಿದರು. ಅವರು ಹಠ ಹಿಡಿದಿದ್ರಿಂದ ಗಾಂಧೀಜಿ ಸವರ್ಣೀಯರ ಮೇಲೆ ಒತ್ತಡ ಹೇರಿದ್ರು. ಪ್ರತ್ಯೇಕತೆ ಸಲ್ಲದು ಎಂದು ಇತ್ತ ಅಂಬೇಡ್ಕರ್ಗೆ ಹೇಳ್ತಾನೆ, ಅತ್ತ ಸವರ್ಣೀಯರನ್ನು ಎಚ್ಚರಿಸಿದ್ರು. ಅಸ್ಪೃಶ್ಯತೆಯು ಒಂದು ರೀತಿಯ ವಿಭಜನೆಯೇ ತಾನೆ. ಹಿಂದೂ ಮುಸಲ್ಮಾನರ ಮನಸ್ಸು ಒಡೆದಿದ್ದರಿಂದ ದೇಶ ವಿಭಜನೆಯಾದ್ರೆ ಸವರ್ಣೀಯರು ಹಾಗೂ ಅಸ್ಪೃಶ್ಯರ ಸಂಘರ್ಷದಿಂದ ಅದು ಮತ್ತೊಮ್ಮೆ ವಿಭಜನೆಯಾಗುವುದರಲ್ಲಿತ್ತು. ಗಾಂಧೀಜಿ ಅದನ್ನ ತಪ್ಪಿಸಿದ್ರು. ಆದ್ರೆ ಆಗ್ಬೇಕಾಗಿದ್ದ ಕೆಲಸ ಇನ್ನೂ ಬಾಕಿ ಇದೆ. ಹೌದು ತಾನೆ?
7: ಹೌದು ಮಿಸ್.
0: ಈಗ ಕಣ್ಣು ತೆಗಿರಿ, ಕಾರ್ಯಪ್ರವೃತ್ತರಾಗಿರಿ.
6: ಮುಂದೇನು ಮಿಸ್?
0: ಆತ್ಮವಿಮರ್ಶೆ ಅನ್ನಲ್ಲ, ಇದರ ಹಿಂದಿನ ದೃಶ್ಯ ಯಾವುದು ಹೇಳಿ?
6: ದೇಶ ವಿಭಜನೆ.
0: ನಿಜ. ನಾಟಿ ತಲೆ ತಗ್ಗಿಸಬೇಕಾದ ದೃಶ್ಯ. ಆದ್ರೆ ಚೆನ್ನಾಗಿ ಮಾಡಿದಿರಿ ನೀವು. ಅದರ ಹಿಂದಿನದ್ದು
2: ಕಾಮಿಡಿ ಮೇಡಮ್.
0: ಎಂತ ಕಾಮಿಡಿ?
2: ಇಂಗ್ಲಿಷ್ ಕಾಮಿಡಿ.
0: ಇಂಗ್ಲಿಷ್ ಕಾಮಿಡಿ ಅನ್ನಿ, ಕನ್ನಡ ಪ್ರಹಸನ ಅನ್ನಿ, ಅಂತೂ ಗುಲಾಮಗಿರಿ ಎಂಬುದು ಪ್ರಹಸನವೇ ಸರಿ. ಗುಡ್. ಅದ್ರ ಹಿಂದಿನದ್ದು ಯಾವ್ದು?
6: ಹಿಂದೆ ಸ್ವರಾಜ್ ಮಿಸ್, ಯಂತ್ರಗಳು ತಪ್ಪು ಅನ್ನುತ್ತೆ ಮಿಸ್.
0: ಒಪ್ತೀಯಾ ನೀನು?
2: ಒಪ್ಪಲ್ಲ, ಆದ್ರೆ ಒಪ್ಪಬೇಕಾಗುತ್ತೆ ಮಿಸ್.
0: ಯಾಕೆ ಯಾಕೆ ಇಷ್ಟ ಇಲ್ದಿದ್ರು ಯಂತ್ರಗಳನ್ನ ಕಳಿಸ್ಬೇಕು? ನೀನ್ ಹೇಳು.
8: ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ.
0: ಶೋಷಣೆ ಒಂದೇ ಕಾರಣ ಅಲ್ಲ. ನೀವೆಲ್ಲ ಪೇಪರ್ ನಲ್ಲಿ ಓದಿರ್ಬಹುದು, ವಿಶ್ವ ಬಿಸಿಯಾಗ್ತಿದೆ ಅಂತ, ಗ್ಲೋಬಲ್ ವಾರ್ಮಿಂಗ್ ಅಂತ.
2: ಹೌದು ಮಿಸ್, ಓದಿದ್ದೀನಿ.
0: ಹೇಳು.
2: ಇಂಗಾಲ ಆಮ್ಲದ ಪ್ರಮಾಣ ಜಾಸ್ತಿ ಆಗುತ್ತಾ ಸಾಗರಗಳು ಬಿಸಿಯಾಗುತ್ತೆ, ಧ್ರುವ ಪ್ರದೇಶ ಮಂಜು ಕರಗುತ್ತಾ ಹೋಗುತ್ತೆ, ಸಮುದ್ರ ಉಕ್ಕಿ ಮೇಲಕ್ಕೆ ಬರುತ್ತೆ, ಮಳೆ ಬೆಳೆ ವ್ಯತ್ಯಾಸ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ.
0: ಸರಿಯಾಗಿ ಹೇಳಿದೆ. ನಾವು ಉರಿಸುತ್ತಿರುವ ಇಂಧನ, ಬಳಸುತ್ತಿರುವ ವಿದ್ಯುಚ್ಛಕ್ತಿ, ಕಾರ್ಖಾನೆ ಹಾಗೂ ವಾಹನಗಳಿಂದ ಹಾಗಾಗ್ತಾ ಇದೆ. ಇವುಗಳ ಬಳಕೆ ಕಡಿಮೆ ಮಾಡದೆ ಬೇರೆ ದಾರಿ ಇಲ್ಲ.
2: ಮಿಸ್, ನಾಳೆಯಿಂದ ನಾನು ಸೈಕಲ್ ಮೇಲೆ ಬರ್ತೀನಿ.
0: ಈ ಟ್ರಾಫಿಕ್ ನಲ್ಲಿ ಬೇಡ, ಸದ್ಯಕ್ಕೆ ಬಸ್ ನಲ್ಲೇ ಬಾ. ಆದ್ರೆ ನಾಳೆಯಿಂದ ನಿನ್ನ ಬಟ್ಟೆ ನೀನೇ ಒಕ್ಕೋ.
2: ನಾಳೆಯಿಂದ ನಾನು ನಮ್ಮಮ್ಮಂಗೆ ಪಾತ್ರೆ ತೊಳೆದು ಕೊಡ್ತೀನಿ.
8: ನನ್ ಮನೆದು ತೊಳೆದು ಕೊಡ್ತೀಯಾ?
2: ತೂ ಮೇಲ್ ಶಾವನಿಸ್ಟ್ ಕತ್ತೆ.
8: ಸಾರಿ ಸಾರಿ, ತಪ್ಪಾಯ್ತು.
2: ಪಾತ್ರೆ ತೊಳೆದ್ರೆ ಗಂಡಸರ ಮಾನ ಹೋಗ್ಬಿಡುತ್ತಾ?
0: ಗುಡ್. ಈಗ ಮೊದಲನೇ ದೃಶ್ಯ
6: ಅಂದ್ರೆ ಮೆಲೋಡ್ರಾಮಾ.
0: ಏನ್ ಹೇಳುತ್ತೆ ಮೆಲೋಡ್ರಾಮಾ?
6: ನೇತುರಾಮ್ ಗೋಡ್ಸೆ ತಪ್ಪು ಅಂತ.
0: ಸಾಲ್ದು.
8: ಮತ್ತೇನ್ ಹೇಳುತ್ತೆ ಮೇಡಮ್?
0: ಯಾವುದು ಸರಿಯಾದ ದಾರಿ ಹೇಳಿ.
2: ಅಂದ್ರೆ
0: ಹಿಂಸೆ ಸರಿಯೋ ಅಹಿಂಸೆ ಸರಿಯೋ?
2: ಅದೇ ತಾನೇ ಅವನೇ ಹೇಳುದು.
0: ಯಾವುದು ಸರಿ ನೀವೇ ಹೇಳಿ ನೋಡೋಣ.
6: ಅಹಿಂಸೆನೇ ಸರಿ ಅಲ್ವಾ ಮೇಡಮ್?
0: ಇರ್ಬಹುದು, ಆದ್ರೂ ಮತ್ತೆ ಮತ್ತೆ ಹಿಂಸೆನೆ ಗೆಲ್ಲುತ್ತಲ್ಲ, ಯಾಕೆ?
2: ಅಹಿಂಸೆ ಮಗು ಇದ್ದಾಗೆ ಅಂತ ಹೇಳಿದ್ರಲ್ಲ ಮಿಸ್.
0: ಹಿಂಸೆ ಸಹಜವಾದದ್ದು, ಆಕರ್ಷಕವಾದದ್ದು.
2: ಸಹಜವಾದದ್ದು ಆಕರ್ಷಕವಾದದ್ದು ಒಳ್ಳೇದಲ್ವಾ ಮಿಸ್?
0: ಸಹಜವಾದ ಪರಿಸರದಲ್ಲಿ ಸಹಜವಾದದ್ದು ಒಳ್ಳೇದೇ. ನಾವು ಬದುಕಿರೋದು ನಿರ್ಮಿತವಾದ ಸಮಾಜ ವ್ಯವಸ್ಥೆಯಲ್ಲಿ. ನಾಗರಿಕತೆ ಅನ್ನುವ ನಿರ್ಮಿತಿ ಉಳಿಬೇಕು ಅನ್ನೋದಾದ್ರೆ ಅಹಿಂಸೆ, ಸಮಾನತೆ, ಸಹಿಷ್ಣುತೆ ಬೇಕೇ ಬೇಕು. ಜಾನ್ ಬೇಜ್ ಅನ್ನುವ ಒಬ್ಬ ಮಹನೀಯರು ತಮಾಷೆಯಾಗಿ ಒಂದ್ ಮಾತು ಹೇಳ್ತಾರೆ, ಅಹಿಂಸೆ ಫ್ಲಾಪ್ ನಿಜ, ಆದ್ರೆ ಹಿಂಸೆ ಅನ್ನೋದು ಅದಕ್ಕಿಂತ ದೊಡ್ಡ ಫ್ಲಾಪ್ ಅಂತಾರೆ.
6: ಲೇ ಬರ್ದಿಟ್ಕೋಬೇಕಮ್ಮ, ಜೋಕ್ ಸಖತ್ ಆಗಿದೆ. ಮಿಸ್, ಕನ್ನಡ ಪಿಕ್ಚರ್ ನಲ್ಲಿ ಲಾಂಗ್ ಇಟ್ಕೊಂಡು.
0: ಏನ್ ಇಟ್ಕೊಂಡು?
8: ಲಾಂಗ್ ಮೇಡಮ್, ಶಿವರಾಜ್ ಕುಮಾರ್ ಹಿಡ್ಕೊಂಡಿರ್ಲಿಲ್ವಾ ಜೋಗಿ ಪಿಕ್ಚರ್ ಅಲ್ಲಿ? ಅದು ಉದ್ದಾನೆ ಮೊಚ್ಚು.
6: ಅದನ್ನ ಇಟ್ಕೊಂಡು ವಿಲನ್ ಗಳನ್ನ ಕೊಚ್ಚಿ ಹಾಕೋದು ತಪ್ಪು ಅಲ್ವಾ? ಇನ್ಮೇಲೆ ಪಿಕ್ಚರ್ ನೋಡ್ಬಾರ್ದು ಕಣೆ.
0: ಪಿಕ್ಚರ್ ನೋಡು, ಆದ್ರೆ ಲಾಂಗ್ ಹಿಡಿಬೇಡ. ವಿಲನ್ ಗಳನ್ನ ನಿಗ್ರಹಿಸೋದು ತಪ್ಪಲ್ಲ, ಆದ್ರೆ ಹಿಂಸೆಯಿಂದ ನಿಗ್ರಹಿಸೋದು ತಪ್ಪು. ಓ, ಬೆಲ್ಲಾಯ್ತು, ಈಗ ಬನ್ನಿ ಮಂಗಳಾಚರಣೆ ಮಾಡಿ ಕ್ಲಾಸ್ ಮುಗಿಸೋಣವಂತೆ. ನಮ್ಮ ಪರಂಪರೆಯಲ್ಲಿ ಮಂಗಳಾಚರಣೆ ಹಾಡದೆ ನಾಟಕ ಮುಗಿಯೋದೇ ಇಲ್ಲ. ಕುವೆಂಪು ಅವರ ಗೀತೆ ಹೇಳಿಕೊಟ್ಟಿದ್ನಲ್ಲ, ಹಾಡಿ, ಎಲ್ರು ಹಾಡಿ ನೋಡೋಣ.

0: ಪ್ರಿಯ ಕೇಳುಗರೆ, ಕೊಂದವರಾರು ಎಂಬ ಈ ನಾಟಕವನ್ನು ನೀವು ಆಲಿಸಿದ್ದೀರಿ. ಇತಿಹಾಸ ಹೇಳುವುದು ಗಾಂಧೀಜಿಯ ಮೇಲೆ ಮೂರು ಗುಂಡುಗಳು ಹಾರಿದವು. ಆದರೆ ಈ ನಾಟಕ ಕೇಳುವ ಪ್ರತಿಯೊಬ್ಬರ ಮನಸ್ಸು ಕೇಳುವ ಪ್ರಶ್ನೆ ಒಂದೇ: ಗುಂಡುಗಳು ಗಾಂಧೀಜಿಯ ದೇಹವನ್ನು ಕೊಂದವು, ಆದರೆ ಅವರ ಚಿಂತನೆಗಳನ್ನು ಕೊಲ್ಲಲು ಸಾಧ್ಯವಾಯಿತೇ? ಸತ್ಯ, ಅಹಿಂಸೆ, ಪ್ರೀತಿ, ಕ್ಷಮೆ ಮತ್ತು ಮಾನವೀಯತೆಯ ಮೌಲ್ಯಗಳು ಜೀವಂತವಾಗಿರುವವರೆಗೂ ಗಾಂಧೀಜಿ ನಮ್ಮ ನಡುವೆ ಇದ್ದೇ ಇರುತ್ತಾರೆ. ಆದರೆ ನಾವು ದ್ವೇಷವನ್ನು ಬೆಳೆಸಿದಾಗ, ಅಸಹಿಷ್ಣುತೆಯನ್ನು ಒಪ್ಪಿಕೊಂಡಾಗ, ಸುಳ್ಳಿಗೆ ಬೆಂಬಲ ನೀಡಿದಾಗ, ಹಿಂಸೆಯನ್ನು ಸಮರ್ಥಿಸಿಕೊಂಡಾಗ ಅದು ಗಾಂಧೀಜಿಯನ್ನು ಮತ್ತೊಮ್ಮೆ ಕೊಲ್ಲುವ ಪ್ರಯತ್ನ ನಮ್ಮಿಂದಲೇ ನಡೆಯುತ್ತದೆ. ಗಾಂಧೀಜಿ ಒಮ್ಮೆ ಹೇಳಿದ್ದರು, ನೀವು ಜಗತ್ತಿನಲ್ಲಿ ಕಾಣಬಯಸುವ ಬದಲಾವಣೆಗೆ ನೀವೇ ಕಾರಣರಾಗಿರಿ. ಈ ಸಂದೇಶವನ್ನು ನಮ್ಮ ಜೀವನದಲ್ಲಿ
1: ಹಾಯ್ ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ ನಾಲ್ಕು ಜನ ಸೇರ್ಕೊಂಡ ಚಣ್ಣಕ್ಕೆ ಒಂದ್ ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರ್ ಗೊತ್ತಿತ್ತಾ? ನಮ್ ಕುಂದಾಪುರದವ್ರ, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂದ್ ಹೇಳಿ. ಸುಮಾರ 50-60 ವರ್ಷದ ಹಳಿ ಕತಿ ಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕೊಂಡ ಎಂತೋ ಒಂದ್ ಮಾಡಿತ್ತ. ಹೆಚ್ಚು ಕಡಿಮೆ ಯಾರೇ ಹೊಟ್ಟಿಗ್ ಹಾಯ್ಕಂಡ ಸುಧಾರಿಸ್ಕಣಿಯಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳ ಇಲ್ಲ ಅಲ್ದೆ. ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ, ಅಬ್ಬಿ, ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತು ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯೇ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯ ಮಾಣಿಯಾಯಿ ನಿವೇದಿತ. ಕೇಂತ್ರಿ ಅಲ್ದೆ
2: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
3: ಅಲ್ಲ ಮಾಣಿ ಸತ್ಯ,
4: ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
5: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
4: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್?
5: ಮೊನ್ನೆ ರಾತ್ರಿ ಮಳಿ ಬಂದಲ್ಲ, ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
4: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೋಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲ. ಇಲ್ ಬಾ ಅಜ್ಜಿ ಪಲಹಾರ ಮಾಡಿದೆ, ಅವಲಕ್ಕಿ ಕೊಡ್ತೆ.
5: ಹಾ ಎಂತ ಇವತ್ ಏಕಾದಶಿಯ? ನಾಕೇನ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ? ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
4: ಈಗ ಮಾಡಿ ತಕೋ.
5: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ.
4: ಎಂತ ಮಾಡಿ ನಿಂದ ಹೋಗತ್ಲಗೆ
1: ಶೇ. ಈ ಮಕ್ಳಪ್ಪ ಒಂದ್ ಗಳಿಗೆ ಮನ್ ಕಂಪಿಡ್ತವ. ಅದ್ರಂಗು ಈ ಶನಿ ಮಾಣಿ ಶಾಲಿಗೆ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತ ಮಾಸ್ಟ್ರಿಗೆ.
4: ನಾ ಒಳಗೋತೆ ನನ್ ಕೆಲ್ಸ.
5: ಅಮ್ಮ ಈ ಅಪ್ಪ ಎಂತ ಕಗ್ಲೊತ್ ಮಲ್ಕಂಬುದ ರಾತ್ರಿ ಅಂತ ಕೊಳುಕ್ ಹತ್ರ?
1: ಎಂತ ನನ್ನ ನಿದ್ರಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ ಹೇಳ್ತೀಯ? ಎಂತ ಹೇಳ್ದೆ ಎಂತ ಹೇಳ್ದೆ ಹೇಳಿ ಒಂದ್ಸಲ.
5: ಅಯ್ಯೋ ಅಪ್ಪಯ್ಯ ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
1: ಎಂತ ಕೊಳುಕ್ ಹೋಪ್ದ? ಅಪ್ಪಯ್ಯ ಕೊಳುಕ್ ಹೋಪ್ದಂದಲ್ಲಿ ಹೇಳ್ತಿಯಲ್ಲ ನಿನಗ್ ನಿನಗ್ ಸೊಪ್ಪಲ್ದ?
5: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ, ಅದಕ್ಕೆ ಕೇಂಡೆ ಅಪ್ಪಯ್ಯ ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
4: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
1: ಹೌದಪ್ಪ ಸಣ್ಣದಂದ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತ್ರ ಊರಲ್ಲ ಶನಿಯಲ್ಲ. ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
6: ಅಮ್ಮ ಅಮ್ಮ
4: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ, ಎತ್ತ ಹೋದೆ ಮಾಣಿ. ನೀನೆ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ ಯಾವಾಗ್ಲೂ ನನ್ ಜೀವ ಎಂತ ತಿಂಬುದ?
6: ಅದು ನಂಗೆ
1: ನಿಂಗೆ
6: ನಂಗೆ.
1: ಎಂತ ನಿಂಗೆ?
5: ನಾಕೆಂತೆ ಅಪ್ಪಯ್ಯ.
1: ಅಪ್ಪಯ್ಯ ಅವಕೆಂತ?
5: ಅವನಿಗೆ ನಿಮ್ಮತ್ರ ಹೇಳಕ್ ಹೆದರಿಕೆ ಅತ್ತಮ್ರ.
1: ನಿಂಗೆ ಹೆದರಿಕೆ ಆತಿಲ್ಯ?
5: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರಿ ಹೋಯ್ಕಂಬ್ರ. ಅವನಟ್ಟಿ ನಾನು ಹೋಪುದ.
1: ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿ ಮಗಿನೂ ಕರ್ಕೊಂಡ್ ಹೋಯ್ನಿ.
5: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರು ಹೋಯ್ಲಕ್ಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ,
1: ಯಾರನ್ ಬೇಕಾರು ಕರ್ಕೊಂಡ್ ಹೋಯ್ಲಕ್ಕ. ಆರೆ ದುಡ್ಡು ಬೇಕಲ್ಲ.
5: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ, ಅಣ್ಣಂಗ್ ಮೂರಾಣಿ. ಅಮ್ಮ ನೀವತ್ತ್ಯ?
1: ಎಂತ ದುಡ್ಡ? ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ ನಾನು ನಂಗೆ?
5: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
1: ನಿಮ್ಗೆ ತಿಂದು ಸೊಕ್ಕ, ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
4: ಕೊಟ್ರಿ. ಎಂತ ತಪ್ಪ ಹಂಗಾರೆ? ಮೂರಾಣಿ ಅಲ್ಯ ಆ ಮಾಣಿ ಎಷ್ಟು ದಿನದಿಂದ ಪಿಕ್ಚರಿಗೆ ಹೋಯ್ಕಂದೇಳಿ ಉರು ಹಾಕ್ತಿತ್ತು. ಅದೇ ಆಚೀಚ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮದಾರ್ ಆಬ್ದ ನಮ್ಗೆ.
1: ಹೌದಾ? ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವ್ರಲ್ಲ, ಅದನ್ ಕಾಣದೆ ಇದ್ರೆ ಪಾಪ ಬಪ್ದಂದೇಳಿಯಾರೆ ನಂಗೆ ಬರ್ಲಿ.
5: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ. ಅಣ್ಣ ಅಷ್ಟು ಮಾರ್ಕದ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹೋಗ್ತೆ.
1: ಹಾಂಗ್ ನುಗುಳ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ಕ, ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಭಯನೇತೆ.
5: ಅಪ್ಪಯ್ಯ
1: ಭದ್ರೇ
5: ಅಣ್ಣ, ಅಪ್ಪಯ್ಯ ಒಳ ಹೋಯಾಯ್ತು. ಅವ್ರ ನಮ್ಕ ನೀ ಪಿಕ್ಚರಿ ಹೋತ ಅನ್ಕಂಡ್ರೆ ನಿನ್ ಕೈ ಚಿಪ್ಪೆ ಗತಿ.
6: ತಡಿ ಅಮ್ಮನ ಹತ್ರ ಅವ್ರು ಕೇಂತ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿರ್ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ ಮಾಡಿ ಕೊಡ್ತೆ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಲಿ ಕೇಳಮ್ಮ, ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ, ನೀ ಕೊಡಮ್ಮ ನಂಗೆ.
4: ನನ್ ಕೈಯಲ್ಲಿ ಹ್ಯಾಂಗ್ ಬತ್ ಮಾಡಿ ದುಡ್ಡು ಬಾಲಿ ಇಟ್ಕೊಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸ ಜಾಸ್ತಿ ಐತಿ ಇವರಿಗೆ. ಆಚೀಚ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾತಿರಿತಿ ಇವರಿಗೆ.
1: ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ?
4: ಅದೇ ಆಚೀಚ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾತಿರಿತಿ ಇವರಿಗೆ.
1: ಅಲ್ದಮ್ಮ
5: ಹಾ ಈ ಅಮ್ಮನು ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಕ್ಚರಿಗೆ ಓದ ಈಗ? ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೇಳಿಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ. ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನು ನೀ ಬತ್ತಿಲ್ಲ ಅಂದ್ ಹೇಳಿಕೆ ಬಪ್ಪುದ?
1: ನೀನು ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತರ್ಗಿಟ್ಟ ಅಂಜನ ಕಣಗೆ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಕ್ಚರಿಗೆ.
5: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ? ಹೊರಗೈಕ ಇನ್ಕಿ ಕಾಂತಿಯ
1: ಈ ಕಣ? ಇನ್ಕಿ ಯಾರು ಕಾಂತೆ ಹ್ಯಾಂಗಾರು ಕಾಂತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಂತೆ ಈ ಪಿಕ್ಚರ್.
5: ದುಡ್ಡಿಗೆ ಎಂತ ಮಾಡ್ತೆ?
1: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೆ ನಾನು ಅನ್ಕಂಡ್, ನೀ ಸುಮ್ಮನೆ ಆಯ್ಕೋ.
5: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವ, ಈ ಮಧ್ಯಾಹ್ನ ಹೊತ್ತಲ್ಲ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಅಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು.

0: ಶುರು ಮಾಡ್ದ. ನಿನಗ್ ನಾನ್ ಹೇಳಲ್ಯ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತ್ರ, ಎಷ್ಟ್ ಕೊಡ್ದಿರು ಇಬ್ರಿಗ್ ಪಿಚ್ಚರಿಗ ಅಪಸ್ ಸಾಕ. ಈ ಕಣ ಮತ್ ಮತ್ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
1: ಅಪ್ಪ ನಾನಿಗೂ ಯಾರಿಗೂ ಹೇಳುದಿಲ್ಲ. ನಾನ್ ಈಗ್ಲೇ ತೆಗಿತ್ಯಾ ಅಕ್ಕಿನ?
0: ನಿಂಗೆಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಐಕೋ. ಈ ಕಣ ನೀನ್ ಇಲ್ಲೇ ಐಕೋ, ಈಗ ನಾನ್ ಒಳ ಕ್ವಾಣಿ ಹೋತೆ, ಇಲ್ಲ ಚಿಚ್ಚಿ ಕಾಂತ ಐಕೋ. ಯಾರು ಬಂದ್ರ ನಂಗ್ ಹೇಳ್ಕ ಗೊತ್ತಾಯ್ತಲ್ಲ.
1: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅನ್ಯಾಯ ಮಾಡು ಸರಿಯೇ ಅಪ್ಪ ಹಂಗೆ. ಆಯ್ಕ ಆಯ್ಕ ಹಂಗೆ ಆಯ್ಕ
0: ಎಂತದ ಮಾಣಿ, ಹಂಗೆ ಆಯ್ಕ ಅನ್ಯಾಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಿಂಗೆ ಅಂದೇಳಿ ಹೇಳ್ತಿದ್ಯಲ್ಲ.
2: ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳ ಕಾಂತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
1: ಅದು ಅಣ್ಣಯ್ಯ, ಅಣ್ಣ ಇಲ್ಲೇ ಇಲ್ಲ, ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
0: ಹಾ ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
1: ಅಣ್ಣಯ್ಯ ಅಣ್ಣಯ್ಯ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದೂ ಮಾಡ್ತಾ ಇಲ್ಲ.
0: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ, ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ. ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ ಎಂತ ಮಾಡ್ತಿದ್ದ ಸತ್ಯ ಹೇಳ.
1: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದೂ ಮಾಡ್ತಿಲ್ಲ.
0: ನೀನ್ ಆ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯಾ?
2: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟು ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡ ಸಮಯ ನೀವ್ ಬಂದ್ರಿ ಅಪ್ಪಯ್ಯ.
0: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
2: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲೇ ಇಲ್ಲ ಅಪ್ಪಯ್ಯ, ನೀ ಹೇಳ ಮರೆಯ ಸತ್ಯ.
1: ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ ಇವ ಶುರು ಮಾಡದಷ್ಟೇ ಅದು.
0: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತ ಅಕ್ಕಿಗಳು ಕೊಟ್ರಿ ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
2: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
1: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡುದ್ದಲ್ಲ ನಾನೆಂತಕ್ಕೂ ಇಲ್ಲ ಅಪ್ಪಯ್ಯ. ಅಲ್ಲ ಹೋಯ್ ಇವತ್ ಎಂತ ಐತ್ ನಿಮ್ಗೆ, ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ? ಹಂಗಾರೆ ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಆಪದಾರೆ, ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ, ಎಲ್ಲಾರು ಅವ್ ನೆಮ್ಮದಿಯಿಂದ ಐಕಂತು.
0: ಹೌದೌದು ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರು ಕಳಿಸ್ಲಕ್ಕ, ಇವತ್ತ ನಿನ್ ಮುದ್ದಿನ ಮಕ್ಳ ಮನೆಗ್ ಎಂತ ಮಾಡಿದ ಗೊತ್ತಿತ್ತಾ?
1: ಎಂತ ಮಾಡ್ದು?
0: ಅಕ್ಕಿ ಕದ್ದು. ಹಾ ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
1: ಅಯ್ಯೋ ದೇವ್ರೆ ಇದನ್ ಯಾರಪ್ಪ ಇವು ಕೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಏನೇ ಕಲ್ತ್ಕೊಂಡದ್ದ. ಅಪ್ಪಯ್ಯ ಪಿಚ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ ಅದಕ್ ಹಿಂಗ್ ಮಾಡುವ ಅಂದ, ನಾನು ಹಾ ಅಂದೆ.
0: ಆಯ್ತಪ್ಪ ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತು, ಮನಿ ಮಂದಿ ಎಲ್ಲ ಅಕ್ಕಿ ಮಾರೋಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ, ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇ ಇರೀನಿ.
1: ಅಲ್ಲ ನಿಮ್ಗ್ ಹೇಳುವಷ್ಟೋಳ್ ನಾನಲ್ಲ, ಆದ್ರೂ ಒಂದು ಮೂರ ಆಣಿ ಕೊಟ್ಟಿದ್ರೆ ಅವು ಹಿಂಗ್ ಮಾಡ್ತಿದ್ವಾ? ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ, ಅವ್ರ ಹಾಂಗ್ ಮಾಡ್ತ್ರ ಅವ್ರ ಮಕ್ಳಿಗ್ ದುಡ್ಡು ಕೊಡ್ತ್ರು, ಹಾಂಗಾಗಿ ಅವು ಇಷ್ಟ್ರೊಳಗೆ ಮೂರ್ ನಾಲ್ಕ್ ಪಿಕ್ಚರ್ ಕಂಡಾಯ್ತು.
2: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ, ಕಳೆದ ವರ್ಷ ಸಾಲಿಗ್ರಾಮ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟು ಅಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದೆ ಅಷ್ಟ ಒಂದ್ ಅಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ, ಈ ಸಲ ಊಟವೂ ಇಲ್ಲ ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನ್ ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
0: ಅದ್ಕೆ ಮನಿ ಅಕ್ಕಿ ಕದ್ ಮಾರುದನಾ?
1: ಅಲ್ಲ

0: ಮಾತಿನರ್ಥ? ಬೇರೆಯವ್ರ ಮನೆ ಅಕ್ಕಿ ಕದಿ ಕನ್ಕಂಡ?
1: ಬಾಳ ಮಾತು ಕಲ್ತೆ ಅಲ್ಲ, ಈಗಣಿ ಸಾಯ್ನಿ ಅತ್ತೆ ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರಿ.
0: ನಂಗಿಲ್ಲಿ ಅಪ್ಪಯ್ಯ ದುಡ್ಡು ಕಾಣಿ, ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
1: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೇನೆ ನಿನ್ನ. ತಗ ಸಾಯ್ನಿ ಅತ್ತೆ.
0: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ, ನಾನು ಬರ್ತೇ ಅಣ್ಣಯ್ಯ. ನಾನು ಬಿಟ್ಟಿಗೆ ಹೊಯ್ಕರಿಲ್ಲ, ನೀನು ಬಿಟ್ಟಿಗೆ ಹೋರ ಕಾಣ. ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೇನೆ ನಾನು, ನೀ ಅಕ್ಕಿ ಕದ್ದಿದ್ದೆ ಅಂತ ಹೇಳಿ.
1: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡ ನೀನು.
0: ಇಲ್ಲ ಅಣ್ಣಯ್ಯ, ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ. ಇನ್ನು ಕದ್ದು ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
2: ಕಾಣಿ ಆ ಮಕ್ಳು ಖುಷಿ ಕಾಣಿ, ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
1: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಗ್ಲಿಲ್ಲೇನು?
2: ಹಾ ಖುಷಿ ಆಗಿದೇ ಇರುತ್ತ. ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆ ರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಗಿಲ್ಯ?
1: ಸಾಕ್ ಸಾಕ್.
3: ಓ ಕಂಡಿಯನ ಸತ್ಯ ಕಂಡಿಯನ, ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡದ್ ಕಂಡಿಯನ. ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
1: ಬನ್ನಿ ಮಕ್ಳ ಹೆಚ್ಚಿಗೆ.
4: ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮ್ಗ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕ್ ಜನ ಹೆಜ್ಜೆಗೆ ಹೆಜ್ಜೆಗೂ ಪಡಿ ಸಂಘದವ್ರ. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಕುಣದ್ ಸಾಕಾಯ್ತು. ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದಲಿ ಹೇಳುದಿಲ್ಲ್ಯಾ, ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಲಿ ಹೇಳುದ. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಗ್ ಚಂದ, ಕುಂದಾಪುರ ಕನ್ನಡ ಮಾತಾಡುಗ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತು, ಇದ್ರ ಸುತ್ತಲೂ ನೀರ್. ಕುಂದಾಪುರ ಕನ್ನಡ ಮಾತಾಡುವರ್ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರಿಗೆ, ನಿಟ್ಟೂರಿಂದ ಹೆಬ್ರಿವರಿಗೆ ಈ ಭಾಷೆ ಮಾತಾಡೋದ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ, ನಾಕ್ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ. ಅಂಬತ್ತಿಗ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
2: ಅಕ್ಷತಕ್ಕ ನಮ್ ಭಾಷೆ ನಮ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ. ಬೇರೆ ಭಾಷೆಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ, ನಮ್ ಭಾಷೆಗೆ ಬಹಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕಬ ನಾ ಕಡಿಗ್ ಮೀತೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದು. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಾಳ ಬೇಗ್ ಬೇಗ್ ಮಾತಾಡುಕ್ಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತ್ತಿಗೆ ನೆನ್ಪಾಯ್ತು ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹ್ಯಾಂಗ್ ಗೊತ್ತಿತ್ತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಹೊಸ್ತಿದಿತ್, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕೊಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತ್ರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ

0: ಹೆಸರು ಲಾಯ್ಕಿತ್ತು. ಅಲ್ದ ಹೆಣೆ ನಿವೇದಿತಾ?
1: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೇ ಇದು ಪರಶುರಾಮ ಸೃಷ್ಟಿ ಅಂಬ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್ತು. ಈಜಿಪ್ಟ್ ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತು, ಪಶ್ಚಿಮ ಘಟ್ಟ ಇತ್ತು. ಹೀಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲಿ ಆಳ್ವಿಕೆ ಮಾಡಿರಂಬ್ರು. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರು. ಅಲ್ಲಿಂದ್ಲೇ ಅವರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರು. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ. ಬ್ರಿಟಿಷರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂಬ್ರು. ಸೂರಾಲಂಗ್ ಈಗ್ಲೂ ನಾವು ಅರಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರುವಾರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್, ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್ತು. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತಾ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು.
2: ಕಟ್ಟುವೆವು ನಾವು ಹೊಸ ನಾಡೊಂದನು, ಹಾಡು ಬರ್ದ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗಿಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯಾ?
3: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರೆಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರ್ಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂತ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕಂಡೇ ಇತ್ತ. ಊರಲ್ಲಿ ಇರ್ಲಿ ಪರ ಊರಲ್ಲಿ ಇರ್ಲಿ ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ, ಹಂಗಾಯಿ ಇಂಗ್ರುಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ಮೂರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರಮ್ರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕಂದ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತೆ ಕಾಣಿ. ಹ್ಯಾಂಗೆ ನಾವು ಹೋಪನಾ?
4: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
3: ಹಾ, ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇಣಿಯಕ್ಕ.
5: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿ. ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ

0: 1958 ರಲ್ಲಿ ತೆರೆ ಕಂಡಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
1: ದಾನವ ದೈವ ಕುಲಾನವ ಚಂದ್ರ ಕರ್ಮ ಬರಲಿಗೆ ನಮೋ ದಾನವ ದೈವ ಕುಲಾನವ ಚಂದ್ರ.

ಜಗದಿ ಪಾರ್ವತಿ ಮುಖಪಂಕ ಜವನು ಜಗದಿ ಪರತಿ ಬಗೆ ನಮೋ ನಮೋ ಪರಗತಿ ಪಾರ್ವತಿ.

ಸಾಗರ ಚಂದ್ರ ಕಲಾಗರ ಚಿನ್ಮಯೂ

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಕಾಲಿ ಕಾಲು ವಿಷವದಾದ ನ್ಯಾಯವೆಲ್ಲಿದೆ ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ ಕಾಲಿ ಕಾಲು ವಿಷವದಾದ ನ್ಯಾಯವೆಲ್ಲಿದೆ ಕಾಮದೇವ ಕಾವು ತರಲು ಎಲ್ಲಿ

ಮಂತ್ರವೊಂದೆ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿ ಕಾರಯ ಮರಳಿ ಕಾರಯಾ

ಚಂದ್ರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆ ಅಂತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಗಂಟ ಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ, ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಕರಂಟಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧುಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ ಅತ್ತ ಸಾಗ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂ ಒಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವತ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೇ ಇದೇ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1964 ತೆರೆ ಕಂಡಂತಹ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಅದ್ಭುತವಾದಂತಹ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತ ತಾರಾಗಣದ ಅದ್ಭುತವಾದಂತ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನ

0: ಡಿಕ್ಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೌಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು, ಅವರ ಒಂದು ದೇಹದಾಢ್ಯ, ಸಂಭಾಷಣೆ, ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಬೇ ಶ್ರೋತೃಗಳೇ,
1: ಬ್ರಹ್ಮಚಾರಿ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ವೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಈಗ October 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಿಕ್ಕೆ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಿಕ್ಕೆ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕೆ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕೆ, ಅಂದರೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ. October 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
3: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರದಲ್ಲಿ October 4 ಬೆಳಿಗ್ಗೆ 7 ಸಂಜೆ 6 ತನಕ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತು ನಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ ಒಬ್ರು ಬ್ಯೂಟಿಫುಲ್ ಲೇಡಿ ಇದ್ದಾರೆ, ಅಂಡ್ ಅವರು ಕುಂದಾಪುರ ಕನ್ನಡನೂ ಅಷ್ಟು ಬ್ಯೂಟಿಫುಲ್ ಆಗಿ ಮಾತಾಡ್ತಾರೆ. ಎಂತಕ್ಕಂದ್ರೆ ನಮ್ಮಲ್ಲಿ ದೈವ ಅಂತೇಳಿ ಹೇಳಿ ಒಂದ್ಸಲ ಬಂದು ದೈವದ ಬಗ್ಗೆ ಎಷ್ಟು ಲೈಕ್ ಮಾತಾಡಿದ ಅಂದ್ರೆ ನನಗೆ ಆ ಪ್ರೋಗ್ರಾಮ್ನ ಎಷ್ಟು ಸಲ ಕೇಳಿದ್ರು ಬೇಜಾರಾತಿಲ್ಲ, ಅಷ್ಟು ಚಂದ ದೈವಗಳ ಬಗ್ಗೆ ಮಾತಾಡಿದ. ಅವ್ರು ಬೇರೆ ಯಾರು ಅಲ್ಲ, ಸುಮಾ ಸಂಗ್ರಾಮ್. ನಮಸ್ಕಾರ.
4: ನಮಸ್ತೆ ಮೇಡಮ್.
3: ಸಂಗ್ರಾಮ್ ಆತಿರುತ್ತ ಜೀವನದಲ್ಲ?
4: ಮನೆಯಲ್ಲಿ
3: ಹೇಗಳಿಕೂ ಆಗ್ತಿರುತ್ತ, ಬಟ್ ಒಳ್ಳೆ ಹೆಸರು ಅದು, ಸಂಗ್ರಾಮ
4: ಅಲ್ವಾ?
3: ಸುಮಾ ಸಂಗ್ರಾಮ್ S² ಅಲ್ಲ, S×S = ಸಂಗ್ರಾಮ್ ಅಂತಾನ? ಓಕೆ, ನೀವು ಹಿಸ್ಟ್ರಿ ಅಲ್ಲ, ಹಿಸ್ಟ್ರಿ ಸ್ಟೂಡೆಂಟ್?
4: ಹಿಸ್ಟ್ರಿ ಮತ್ತೆ ಇಂಗ್ಲಿಷ್ ಸ್ಟೂಡೆಂಟ್.
3: ಯಾವಾಗ್ಲೂ ಅದನ್ನೇ ಓದ್ತಾ ಇರ್ತೀರಿ?
4: ಕನ್ನಡನೇ ಜಾಸ್ತಿ ಓದ್ತೆ.
3: ಕನ್ನಡನ ತುಂಬಾ ಇಷ್ಟವ? ಯಾಕೆ ಅದು
4: ಗೊತ್ತಿಲ್ಲ, ಕನ್ನಡದ ಮೇಲೆ ಏನೋ ಅಭಿಮಾನ. ಕನ್ನಡದ ಪುಸ್ತಕಗಳನ್ನ ಜಾಸ್ತಿ ಓದ್ತಾ ಇರ್ತೆ.
3: ಏನ್ ಯಾವ್ದೆಲ್ಲ ಪುಸ್ತಕ ನಿಮ್ಮ ಫೇವ್ರೇಟ್ ಬುಕ್ಗಳು, ಅಥವಾ ಯಾವ ಯಾರು ಬರಹಗಾರರು? ಯಾಕಂದ್ರೆ ಈಗಿನ ಕಾಲಕ್ಕೆ ನಮ್ಗೆ ಹಿಂಗಿನಾರೆಲ್ಲ ಅಪರೂಪಕ್ಕೆ ಸಿಕ್ಕೋದು. ಮೋಸ್ಟ್ಲಿ ನಿಮ್ ಜನರೇಷನ್ ಅಲ್ಲಿ ಆದ್ಮೇಲೆ ನಮ್ ಕನ್ನಡ ಪುಸ್ತಕ ಓದೋರಂತ ಸಿಕ್ಕುದು ಸ್ವಲ್ಪ ಕಮ್ಮಿ. ಏನು ಹೇಳಿ ಯಾರಿದ್ದಾರೆ?
4: SL ಭೈರಪ್ಪ ನಂದು ಫೇವ್ರೇಟ್ ರೈಟರ್.
3: ಓ,
4: ಅವರದ್ದು ಹೆಚ್ಚಿನ ಕಾದಂಬರಿ ಕೃತಿಗಳನ್ನ ಓದಿದ್ದೇನೆ.
3: ಮಂದ್ರಾದಿಂದ ಎಲ್ಲದೂ ಓದ್ಬಿಟ್ಟು
4: ಓದಿದ್ದೆ. ಮೊನ್ನೆ ಮೊನ್ನೆವರೆಗಿನ ಉತ್ತರಕಾಂಡದವರೆಗೆ
3: ಓದಿರಿ
4: ಎಲ್ಲದನ್ನು.
3: ಅಲ್ಲ ಮಾರ್ರೆ, ಅವ್ರ ಪುಸ್ತಕ ಕಂಡ್ರೆ ಇದ್ರಿ ಅತಿಷ್ಟು ದಪ್ಪ ಇರುತ್ತಾ?
4: ನಮ್ಗೆ ಅದಕ್ಕೆ ಪೇಜ್ ಖಾಲಿ ಆದ್ದೇ
3: ಗೊತ್ತಾಗ್ತಿಲ್ಲ. ಅಂದ್ರೆ ಒಂದ್ 2
4: ಮುಗಿಸ್ತಾರೆ? ಖಂಡಿತ. ನಾನಂದ್ರೆ ಅದು ಪುಸ್ತಕ ಜೊತೆಗಿದ್ರೆ ಊಟ ಇದ್ರೆ ಏನು ಸ್ವಲ್ಪ ಕಮ್ಮಿ ಆತರ, ಹಾಗೆ ಒಂದ್ ಸ್ವಲ್ಪ ಹುಚ್ಚು
3: ಪುಸ್ತಕದಷ್ಟೇ. ಅದ್ ಎಂತ ಮಾಡದ್ಕೆಂದ್ರೆ ಬಹುಶಃ ನಿಮ್ಮ ಭಾಷೆ ಇಷ್ಟು ಸ್ಪಷ್ಟ ಇಪ್ಪಕ್ಕೆ, ಪದ ಪುಂಜಗಳು ಪುಂಜಗಳು ಪುಂಜಾನು ಪುಂಗಳವಾಗಿ ಓಡಿಬಪ್ಪಕ್ಕೆ ಎಲ್ಲ ಈ ಓದು ಕಾರಣ
4: ಖಂಡಿತ.
3: ಒಬ್ರು ಮಾತುಗಾರರು ಅಥವಾ ಒಬ್ರು ನಿರೂಪಕರು ಐಕಂತ ಹೇಳ್ರೆ, ಅವರು ತುಂಬಾ ಒಳ್ಳೆ ಓದ್ಕೊಂಡಿದ್ರೆ ಅದು ತುಂಬಾ ಸಹಾಯ ಮಾಡುತ್ತೆ
4: ಖಂಡಿತ.
3: ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ಹಂಗಾಗಿ ಸುಮಾ ಸಂಗ್ರಾಮ್ ಅವರು ಒಳ್ಳೆ ನಿರೂಪಕಿ ಕೂಡ. ಅವರ ಭಾಷೆ ತುಂಬಾ ಚೆನ್ನಾಗಿದೆ, ಸ್ಪಷ್ಟವಾಗಿ ಮಾತಾಡ್ತೀರಿ, ಅದ್ರ ಪ್ರೆಸೆಂಟೇಷನ್ ಅಲ್ಲಿ ಯಾವುದು ಉದ್ವೇಗ ಆವೇಶಗಳಿಲ್ಲ, ಕೂಲ್ ಆಗಿ ಮಾತಾಡ್ತೀರಿ. ಆ ತರದ್ದು ಒಬ್ರು ಒಳ್ಳೆ ನಿರೂಪಕಿ. ಕುಂದಾಪುರ ಕನ್ನಡನು ಅಷ್ಟೇ ಲೈಕ್ ಮಾತಾಡ್ತೀರಿ. ಸೊ ಈ ನಿರೂಪಣೆ ಬಗ್ಗೆ ಇವತ್ತು ನಾವು ಮಾತಾಡುವ.
4: ಆಯ್ತು,
3: ಅಡ್ಡಿಲ್ಲ. ಈ ನಿರೂಪಣೆ ಅನ್ನೋದು ನಿಮ್ಗೆ ನೀವಾಗಿ ಇಚ್ಛೆ ಪಟ್ಟು ಹುಡ್ಕೊಂಡು ಹೋದ, ಅಥವಾ ನಿಮ್ಮ ಭಾಷೆ ನಿಮ್ಮ ಪ್ರೆಸೆಂಟೇಷನ್ ಎಲ್ಲ ಲೈಕ್ ಇದ್ದಕ್ಕೆ ಯಾರೋ ಹಿಂಗೆ ಮರತೆ ಒಂದ್ ಮಾಡ್ ಮರತೆ ಅಂತ ಹೇಳಿ ಅವಕಾಶ ಸಿಕ್ಕಿ ಮತ್ತೆ ಅದು ಮುಂದುವರೆದ ಹೆಂಗೆ?
4: ಇಲ್ಲ, ಏನಾಯ್ತಂದ್ರೆ ನಾನು ಬೇಸಿಕಲಿ ಒಬ್ಳು ಶಾಸ್ತ್ರೀಯ ನೃತ್ಯದ ಸ್ಟೂಡೆಂಟ್. ಇಲ್ಲಿ ಕುಂದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಗುರುಗಳಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ, ಗೊತ್ತಿರಬಹುದು ಈ ಭಾಗದ ಎಲ್ಲರಿಗೂ.
3: ಹೌದು,
4: ವಿದುಷಿ ಪ್ರವೀತಾ ಅಶೋಕ್ ಅಂತ
3: ತುಂಬಾ ಫೇಮಸ್ ಅಲ್ಲ ಮಾರ್ರೆ.
4: ಅವರದ್ದು ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ನಾನು. ಏನಾಯ್ತು, ಒಂದು 10 ಡ್ಯಾನ್ಸ್ ಕಲ್ತು ಡ್ಯಾನ್ಸ್ ಮಾಡಿ ಆದ ನಂತರ ಈ ನಂಬದಲ್ಲಿ ಒಂದ್ ಸ್ವಲ್ಪ ಶೆಟ್ರು ಗಂಡ್ಸು ನಿಮ್ಗೆ ಗೊತ್ತಿರಬಹುದು, ಮದುವೆ ಆದ ನಂತರ ಡ್ಯಾನ್ಸು ಮತ್ತೊಂದು ಏನೋ ಒಂದು ವೇದಿಕೆಯ ಮೇಲೆ ಹೋಗುವಂತದ್ದಕ್ಕೆ ಸ್ವಲ್ಪ ಶೆಟ್ರು ಗಂಡ್ಸರು ಬಿಡುವುದಿಲ್ಲ. ಈಗಳಿನವರಲ್ಲ, ಸ್ವಲ್ಪ ಅಂದ್ರೆ ಮೊದ್ಲಿಂದೊಂದು ಮನಸ್ಥಿತಿ ಹಾಗಿರ್ಬೋದು. ಹಾಗೆ ಮದುವೆ ಆಗುವಾಗ ಇವರು ಆಯ್ತು ಇನ್ನು ಡ್ಯಾನ್ಸ್ ಮಾಡೋದು ಬೇಡ ಅಂತ ಅಂದ್ರು. ಹಾ ಅಂದ್ರು ಆಯ್ತು ಡ್ಯಾನ್ಸ್ ಮಾಡೋದು ಬೇಡ ಅಂದಾಗ ನಮ್ ಗುರುಗಳಂತ ಹೇಳಿದ್ರು ಡ್ಯಾನ್ಸ್ ಮಾಡ್ತಿದ್ರೆ ತೊಂದರೆ ಇಲ್ಲ, ಆದ್ರೆ ಡ್ಯಾನ್ಸ್ ಕ್ಲಾಸ್ ಒಟ್ಟಿಗಿನ ಒಂದು ಸಂಬಂಧವನ್ನ ನೀನು ಮುಂದುವರ್ಸು ಹಾಗೆ ಆತರ. ಹಾಗಾಗಿ ಪ್ರತಿ ಕಾರ್ಯಕ್ರಮಗಳಿಗೂ ನಾನು ಹೋಗ್ತಿದ್ದೆ, ಸುಮ್ಮನೆ ಕೂತ್ಕೊಳ್ತಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು ನೀನ್ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬೇಡ, ಕಾರ್ಯಕ್ರಮವನ್ನ ನಿರೂಪಣೆ ಮಾಡುವ ಕೆಲಸವನ್ನಾದ್ರೂ ಮಾಡು. ಯಾಕೆಂದ್ರೆ ಅಷ್ಟೊತ್ತಿಗೆ ನಾನು ವೆಂಕಟರಮಣ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ಕೆಲವೊಂದು ಶಾಲೆಯ ಕಾರ್ಯಕ್ರಮಗಳನ್ನ ನಾನು ನಿರ್ವಹಣೆ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಅನುಭವ ಇತ್ತು, ಆದ್ರೆ ಒಳಗೊಂದು ಕಲೆ ಇದೆ ಅನ್ನೋದು ನಿಜ ಗೊತ್ತಿರಲಿಲ್ಲ. ಹಾಗಾಗಿ ಟೀಚರ್ ಇವಳು ಬತ್ತಾ ಇರಲಿ ಅನ್ನೋ ಕಾರಣಕ್ಕಾಗಿ ಅವರು ಅವಕಾಶ ಕೊಟ್ಟಾಗ ಆಮೇಲೆ ನನ್ನ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಶುರು ಆಗಿ ಓ ನಾನು ಕೂಡ ಮಾಡಬಹುದು ಅನ್ನುವಂಥದ್ದು ಒಂದು ಬಂದು ಇದು ಹೀಗೆ ಬೆಳೆದು ಇಲ್ಲಿವರೆಗೆ.
5: ವೆರಿ ನೈಸ್. ಸೊ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಆಗ್ತಂತ ಹೇಳುಕಾತಿಲ್ಲ ಕಾಣಿ. ಸೊ ಕೆಲವೊಂದು ವೇದಿಕೆಗಳು ನಮ್ಗೆ ಗೊತ್ತಿಲ್ಲ ಸಿಕ್ಕಿಬಿಡುತ್ತೆ, ಆಮೇಲೆ ಅಲ್ಲೇ ನಾವು ಬೆಳೆಯೋದಕ್ಕ ಅಥವಾ ಚಿಗರೋದಕ್ಕ ಅಥವಾ ಖುಷಿ ಅಟ್ಲೀಸ್ಟ್ ಒಂದು ತೃಪ್ತಿ ಪಟ್ಕೊಳ್ಳೋದಕ್ಕ ಅಲ್ಲ. ನಿಮ್ಗೆ ಡಾನ್ಸ್ ಮಾಡೋಕೆ ಆಯ್ಲಿಲ್ಲ, ಬಟ್ ಅದನ್ ಬಗ್ಗೆ ಮಾತಾಡೋದೇ ನಿಮ್ಗೊಂದು ಖುಷಿ ಸಿಗುತ್ತೆ ಅಲ್ಲ. ಅದನ್ನ ಲೈಮ್ ಲೈಟ್ ಅಲ್ಲಿ ಇರೋದೊಂದು ಇದೆಯಲ್ಲ ಖುಷಿ, ಆ ಖುಷಿ ಆಯ್ತು. ಈಗ ನಿರೂಪಣೆ ವಿಷಯಕ್ಕೆ ಬಂದಾಗ ನಿಮ್ಗೆ ಮೊದಲು ನಿರೂಪಣೆ ಅಂದ್ರೆ ಹ್ಯಾಂಗನಳೆ ಅನಿಸ್ತಿತ್ತು? ಆಕ್ಚುಲಿ ನೀವು ನಿರೂಪಣೆ ಶುರು ಮಾಡೋ ಮುಂಚೆ ಈ ನಿರೂಪಣೆ ನಿರೂಪಕಿ ಆಗೋದು ನಿರೂಪಕರಾಗೋದು ಇದ್ರ ಬಗ್ಗೆ ನಿಮ್ಗೆ ಯಾವ ತರದೊಂದು ಅಭಿಪ್ರಾಯ ಇದೆಯಲ್ಲ?
4: ಅದ್ರ ಬಗ್ಗೆ ನನಗೊಂದು ಕ್ರೇಜ್ ಇತ್ತು. ಈಗ ವೇದಿಕೆ ಮೇಲೆ ಹೋಗಿ ಎಲ್ಲೋ ಒಂದು ಅಸುಪ್ತ ಮನಸ್ಸು ಅಂತೇಳಿ ಹೇಳ್ತಾರಲ್ಲ, ಅದ್ರೊಳಗೆ ಇತ್ತು. ಬಟ್ ನಾವೆಂತ ಮಾಡತ್ತೆ ಅದನ್ನ ಅದಕ್ಕೇನೊಂದು ಇದು ಕೊಡುವಂತ ಕೆಲಸ ನಮ್ಗೆ ಗೊತ್ತಿರುವುದಿಲ್ಲ. ಆವಾಗ ಕಾಲೇಜಿಗೆ ಹೋಗುದು, ಮನೆ ಬರುದು, ಏನೋ ಒಂದು ಗುರಿ ಇರುತ್ತಲ್ಲ ಅದ್ರ ಕಡೆ ಮಾತ್ರ. ನನ್ನೊಳಗೂ ಒಬ್ಳು ಈ ತರದ ಕಲಾವಿದೆ ಇರಬಹುದು ಅನ್ನೋದೊಂದು ನಮ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ನಾನು ಕೆಲವೊಂದು ಅಪರ್ಣ ಅವರನ್ನ ಸಣ್ಣಿಂದ ಕಣ್ಕ ಬಂದದ್ದು. ಹಾಗೆ ಅವ್ರದ ಭಾಷಾ ಪ್ರಯೋಗ ಇತ್ತಲ್ಲ ಅದು ನನ್ಗೆ ತುಂಬಾ ಇಷ್ಟ. ಎಷ್ಟು ಒಂದು ಏನ್ ಹೇಳುದು ಸುಂದರವಾಗಿ ನೀರ್ ಕುಡ್ದವ್ರ ತರ ಅವ್ರು ಮಾತಾಡುವ ರೀತಿ. ಹಾಗಾಗಿ ಅವರನ್ನ ಜಾಸ್ತಿ ನೋಡದ್ ಅವರನ್ನ. ಅದು ಬಿಟ್ರೆ ಇತ್ತೀಚೆಗೆ ಸ್ವಲ್ಪ ರಮೇಶ್ ಅರವಿಂದ್ ಅವರದ್ದು, ಗುರುರಾಜ್ ಕರ್ಜಗಿ ಇವರದ್ದೆಲ್ಲ ನಿರೂಪಣೆಗಳನ್ನ ಕೆಲವು ಸಲ ತುಂಬಾ ನೋಡಿ ಅವರು ನನ್ನ ಪ್ರಕಾರ ಒಂದು ಒಳ್ಳೆ ನಿರೂಪಕರು ಅನ್ನೋದೊಂದು ಮೈಂಡ್ ಸೆಟ್ ನನ್ಗೆ ಬಂದಿದೆ. ಹಾಗಾಗಿ ನಾನು ಅವರನ್ನ ಸ್ವಲ್ಪ ಜಾಸ್ತಿ ಫಾಲೋ ಮಾಡ್ತೇನೆ. ಹಾಗೆ
5: ಓಕೆ. ಈ ನಿರೂಪಣೆ ಅಂತ ಬಂದಾಗ ಒಬ್ಬ ನಿರೂಪಕ ಅಥವಾ ನಿರೂಪಕಿಯ ಆಗ್ಲಿಕ್ಕೆ ಅವ್ರಿಗೆ ಎಂತೆಲ್ಲ ಅರ್ಹತೆ ಬೇಕು ಅಂತ ನಿಮಗನ್ಸತ್ತ?
4: ಖಂಡಿತವಾಗಿ ನೀವು ಮೊದ್ಲೇ ಮಾತಾಡುವಾಗ ಹೇಳಿದಾಗೆ ಒಬ್ಬ ನಿರೂಪಕ ಅಥವಾ ನಿರೂಪಕಿ ಆಗ್ಬೇಕಾದ್ರೆ ಅವರು ಓದ್ಬೇಕು, ಎಷ್ಟು ಸಾಧ್ಯವೋ ಅಷ್ಟು ಅವರು ಓದ್ಬೇಕು. ಅಂದ್ರೆ ಎಲ್ಲಾ ರೀತಿಯ ಬರಹಗಳನ್ನ, ಈಗ ನಾನು ಆವಾಗ ಕಾದಂಬರಿ ಓದ್ದೆ ಅಂತ ಹೇಳಿದೆ, ಕಾದಂಬರಿ ಮಾತ್ರ ಅಲ್ಲ ಎಲ್ಲ ರೀತಿಯ, ಈಗ ಒಂದು ದಿನನಿತ್ಯ ಒಂದು ಪತ್ರಿಕೆಗಳನ್ನು ಓದೋದಾಗಿರ್ಬಹುದು. ಏನಾಗುತ್ತಂದ್ರೆ ನಮ್ಗೆ ಭಾಷೆಯಲ್ಲಿ ಮೇಲೆ ಹಿಡಿತ ಬರ್ಲಿಕ್ಕೆ ಅದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಒಬ್ಬ ನಿರೂಪಕಿ ಆಗ್ಬೇಕು ಅನ್ನೋಳು ಖಂಡಿತವಾಗಿಯೂ ದಿನಕ್ಕೊಂದು 10 ಪುಟಗಳಾಗುವಷ್ಟಾದ್ರೂ ಓದ್ಬೇಕು. ಅದಂದ್ರೆ ನನ್ನ ಪ್ರಕಾರ, ಬೇರೆಯವರಿಗೆ ಗೊತ್ತಿಲ್ಲ. ಕೆಲವೊಮ್ಮೆ ಈ ಒಳ್ಳೊಳ್ಳೆಯ ಮಾತುಗಳನ್ನ, ಈ ನಮ್ಗೇನು ಗುರುರಾಜ್ ಕರ್ಜಗಿ ಅಂತ ನಾನು ಹೇಳಿದೆ, ಅವರದ್ದು ಸಾವಿರಾರು ವಿಡಿಯೋಗಳು ನಮ್ಗೆ ಸಿಗ್ತದೆ, ಪ್ರೇರಣಾತ್ಮಕ ಸಂಭಾಷಣೆಗಳಾಗಿರ್ಬೋದು, ಅವರು ಕತೆಗಳ ಮೂಲಕ ಹೇಳಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಸಿಗ್ತದೆ. ಹಾಗಾಗಿ ಅಂತಹ ಒಂದು ವಿಡಿಯೋಗಳನ್ನ ನಾವು ಪ್ರತಿ ಸಾರಿ ಕೇಳಿಸಿಕೊಳ್ಳುವುದಿರ್ಬೋದು, ಇವೆಲ್ಲವೂ ಕೂಡ ಅವರಿಗೆ ಮೊದಲನೆಯ ಗುಣ ಅಂತ ನಾನು ಹೇಳ್ತೇನೆ. ಓದುವುದು ಮತ್ತೆ ಒಳ್ಳೊಳ್ಳೆಯ ವಿಚಾರಗಳನ್ನ ಅವರು ಪ್ರತಿದಿನ ಕೇಳಿಸಿಕೊಳ್ಳೋದು, ಇವೆರಡು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತ ಏನ್ ಹೇಳ್ತೇವೆ ಆ ಗುಣಗಳು ಅವರಿಗೆ ಬೇಕು.
5: ಓಕೆ, ಓದ್ಬೇಕು
4: ಓದ್ಬೇಕು
5: ಮುಖ್ಯವಾಗಿ, ಇದನ್ನ ನಾನು ತುಂಬಾ ಒಪ್ತೇನೆ. ಓದು ಅನ್ನೋದು ಒಂದು ಒಳ್ಳೆ ಭಾಷೆಯನ್ನ ಕೊಡುತ್ತೆ, ಮತ್ತೆ ತುಂಬಾ ಓದ್ದವನು ಮಾತಾಡೋ ಮಾತನ್ನ ತುಂಬಾ ಜನ ತುಂಬಾ ಆಸಕ್ತಿಯಿಂದ
4: ಕೇಳಿಸ್ತಾರೆ.
5: ಯಾಕೆಂದ್ರೆ ಎಷ್ಟೋ ವಿಷಯ ನಮ್ಗೆ ಗೊತ್ತಿರಲ್ಲ. ನೀವು ಯಾವುದೇ ಒಬ್ಬ ನಿರೂಪಕ ನಿರೂಪಕಿ ತುಂಬಾ ಓದ್ಕೊಂಡಿರೋರು ಮಾತಾಡುವಾಗ, ಏ ಹೌದಲ್ಲ ಇದು ಎಲ್ಲಿತ್ತು ಮಾರೆ ಅಂತ. ಓದೋದ್ ಮಾತ್ರ ಅಲ್ಲ, ಓದಿದ್ದನ್ನ ನೀವು ಹೇಳಿದಾಗ ಪ್ರತಿದಿನ ಓದ್ಬೇಕು, ಪ್ರತಿದಿನ
4: ಕೇಳ್ಬೇಕು.
5: ಇಲ್ಲಾಂದ್ರೆ ಓದೋದ್ ನಮ್ಗೆ ಆ ಹೊತ್ತಿಗೆ
4: ನೆನ್ಪಾತಿಲ್ಲ.
5: ಸಮಸ್ಯೆ ಇದು, ನನಗೆ ಓದ್ತೆ ನೆನ್ಪಿಟ್ಕೊಂಬಿಲ್ಲ. ಸೊ ಅದು ಬೇಕಾದ ಹೊತ್ತಿಗೆ ನಮ್ದು ಓನ್ ಬತ್ತದ್ ಬಿಟ್ರೆ ಓದದಂತೂ ಬತ್ತಿಲ್ಲ. ಸೊ ಹಾಂಗಾಗಿ ಓದುದು ಏನಾದ್ರು ನೀವು ಕೋಟ್ ಮಾಡ್ಬೇಕು ಅಂತ ಇದ್ರೆ ಆ ಓದಿದ್ದ ವಿಷಯಗಳನ್ನ ನಾವು ನೆನ್ಪಿಟ್ಕೋಬೇಕು, ಅಥವಾ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಸ್ವಲ್ಪ ರಿವೈಸ್ ಮಾಡ್ದಂಗೆ ನಾವು ಕೂಡ ತಯಾರಿ ಮಾಡ್ಕೊಂಡಂಗೆ ಒಂದ್ಸಲ ಅದು ಕಾಂಬಕ್ಕೆ ಕಂಡ್ರೆ ಕಾಣ್ತಾ ಇದ್ರೆ ಸುಲಭಾತ್. ಸೊ ಇಂಥದೊಂದು ಕ್ವಾಲಿಟಿ ಒಬ್ಬ ನಿರೂಪಕ ಅಥವಾ ನಿರೂಪಕಿಯಲ್ಲಿ ಇರ್ಬೇಕು. ಲುಕ್ ವೈಸ್ ಅಂತ ಹೇಳಿದ್ರೆ,
4: ಲುಕ್ ವೈಸ್ ಹೇಳ್ಬೇಕಂದ್ರೆ ಈಗ ವೇದಿಕೆಯಲ್ಲಿ ಅವರು ಒಂದು ಸಾವಿರಾರು ಜನರು ಎದುರಿಗೆ ನಿಂತ್ಕೊಂಡು ಅವ್ರ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರ ದೃಷ್ಟಿಯೂ ಕೂಡ ಒಂದಲ್ಲ ಒಂದ್ ಸಾರಿ ಅವ್ರ ಮೇಲೆ ಬಿದ್ದೇ ಬೀಳುತ್ತೆ. ಈಗ ಏನೇ ಬೇರೆ ಕೆಲಸದಲ್ಲಿ ಕೆಳಗಿದ್ದವರು ಸ್ವಲ್ಪ ಬೋರ್ ಆದ್ರೂ ಆಚೆ ಈಚೆ ನೋಡಿದ್ರು, ಪ್ರತಿ ಒಂದು 5 ನಿಮಿಷಕ್ಕೊಮ್ಮೆ ಆದ್ರೂ ನಮ್ಮನ್ನ ವೇದಿಕೆ ಮೇಲಿರೋರನ್ನ ಅವರು ನೋಡ್ತಾರೆ. ಹಾಗಾಗಿ ನಾವು ಲುಕ್ ವೈಸ್ ನಮ್ಮನ್ನ ಎಷ್ಟು ಸಾಧ್ಯ ಅಷ್ಟು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅಬ್ಬರ ಅಥವಾ ಆಡಂಬರ ಅಂತ ನಾನು ಹೇಳುದಿಲ್ಲ, ನೀವೇನ್ ಮಾಡ್ತೀರಿ ಅದನ್ನ ನೀಟಾಗಿ ಅವರಿಗೆ ಈಗ ನೋಡುವವರಿಗೆ ಖುಷಿ ಆಗ್ಬೇಕು, ಹೋ ಇವರು ಮಾತಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವರದೊಂದು ಒಳ್ಳೆ
5: ಪ್ಲೆಸೆಂಟ್
4: ಪರ್ಸನಾಲಿಟಿ ಏನ್ ಹೇಳ್ತೇವೆ ನಾವು, ಅದನ್ನ ನಮ್ಮ ಔಟ್ಫಿಟ್ ಗಳಲ್ಲಿಯೂ ಕೂಡ ನಾವು ಅದನ್ನ ಪ್ರೆಸೆಂಟ್ ಮಾಡಲೇಬೇಕು. ಅದೊಂದು ಖಂಡಿತವಾಗಿಯೂ ಬೇಕಾದಂತದ್ದೇ ಒಂದು ಕ್ವಾಲಿಟಿ.
5: ಹೌದು, ಆದ್ರೆ ಇವತ್ತಿನ ನಿರೂಪಕ ನಿರೂಪಕಿಯನ್ನೆಲ್ಲ ಕಾಂಬತ್ತಿಗೆ ಯಾರು ಚಾಲ್ತಿಯಲ್ಲಿ ಜಾಸ್ತಿ ಎತ್ತರಕ್ಕೆ ಅಂದ್ರೆ ಮಂಡಿ ಒಳಗೆ ಅಂತ ಇಳಿದಿದ್ರು ತುಂಬಾ ಗ್ಲಾಮರಸ್ ಆಗಿರೋರು, ತುಂಬಾ ಬೋಲ್ಡ್ ಆಗಿ ಡ್ರೆಸ್ ಮಾಡ್ಕೊಳ್ಳೋರು, ತುಂಬಾ ವೈಭವಯುತವಾಗಿ ಕಾಣೋರು ಇಂಥವ್ರು, ಅಥವಾ ತುಂಬಾ ಮೇಕಪ್ ಗಳನ್ನ ಪ್ರಿಫರ್ ಮಾಡೋರು ಇಂಥವ್ರೆ ನಾವು ಜಾಸ್ತಿ ಹೈಲೈಟ್ ಅಲ್ಲಿ ಕಾಣತ್ತ, ಅದ್ ಯಾಕೆ ಹಂಗಂತ ಅನ್ಸುತ್ತೆ?
4: ಇರ್ಬೋದು ಜನರ ಮನಸ್ಥಿತಿ ಆಗಿರ್ಬೋದು, ಆದ್ರೆ ನನ್ನ ಪ್ರಕಾರ ಅವರು ತುಂಬಾ ದಿನ ನಿಲ್ಲುವುದಿಲ್ಲ ಅನ್ನೋದೊಂದು ನನ್ನ ನಿಲುವು. ಈಗ ಈಗ ಅಪರ್ಣ ಎಲ್ಲಿಯೂ ಕೂಡ ಅವರೊಂದು ಅವರ
5: ವೇಷಭೂಷಣ
4: ಇರ್ಲೇ ಇಲ್ಲ, ಆದ್ರೆ ಅವರು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ಕೂಡ ಇವತ್ತಿಗೂ ಇದ್ದಾರೆ. ಹೌದಾ? ಹಾಗಾಗಿ ಅಂದ್ರೆ ಅವರನ್ನ ರೋಲ್ ಮಾಡೆಲ್ ಆಗಿ ತಕೊಳ್ಳಿ ಅಂತ ನಾನು ಹೇಳುದಲ್ಲ, ನಿಮ್ದೊಂದು ಲಿಮಿಟ್ ಏನಿದೆ, ನೀವು ಹೇಗೆ ಆಗ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರ್ಬೇಕು. ಹಾಗೆ ಯಾರನ್ನೋ ನೋಡಿ ಗ್ಲಾಮರಸ್ ಅಂತೇಳಿ ಏನ್ ಕರಿತೀವಿ ಹೆಚ್ಚು ದಿನ ನಿಲ್ಲುವುದಿಲ್ಲ ಎನ್ನುವುದು ನನ್ನ ನಿಲುವು ಅಷ್ಟೇ.
5: ಸೊ ಒಬ್ರು ನಿರೂಪಣೆಗೆ ಹೋಗ್ತಾ ಇದ್ದಾರಂದ್ರೆ ಅವರ ಡ್ರೆಸ್ ಬಗ್ಗೆ ಲುಕ್ ಬಗ್ಗೆ ಗಮನವನ್ನಂತೂ ಹರಿಸ್ಲೇಬೇಕು ಅಲ್ಲ, ಅದು ಕೂಡ ಅಲ್ಲಿ ನೋಟ್ ಆಗುತ್ತೆ,
4: ಖಂಡಿತ ಆಗುತ್ತೆ,
5: ನೋಟಿಸ್ ಆಗುತ್ತೆ ಅಂತ ಹೇಳಿ. ಇದು ಲುಕ್ ಆಯ್ತು, ಇನ್ನು ಆ ಕಾರ್ಯಕ್ರಮಕ್ಕೆ ಈಗ ನಮ್ಗೆ ಯಾರೋ ಒಬ್ರು ಕರೆದು ನಾಳೆ ನೀವು ಅಥವಾ ಇನ್ಯಾವುದೋ 4 ದಿನ ಬಿಟ್ಟು ಒಂದು MC ಮಾಡ್ಕೊಡ್ಬೇಕು ಅಂದಾಗ ಆ ನಿರೂಪಕ ನಿರೂಪಕಿ ಯಾವ ತರ ತಯಾರಿ ಮಾಡ್ಕೋಬೇಕು, ಏನ್ ವಿಷಯನ ಅವ್ರು ತಿಳ್ಕೊಂಡಿರ್ಬೇಕು ಅಂತೀರಿ ನೀವು?
4: ಕಾರ್ಯಕ್ರಮ ಈಗ ಅವ್ರಿಗೆ ಕೊಡುವಾಗ ಅದು ಯಾವುದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಯಾಕಂದ್ರೆ ಈಗ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಇದು ಬೇರೆ ಬೇಕಿರ್ತದೆ, ಶೈಕ್ಷಣಿಕಕ್ಕೆ ಬೇರೆ, ಸಾಂಸ್ಕೃತಿಕಕ್ಕೆ ಬೇರೆ. ಹಾಗಾಗಿ ಅವ್ರ ಕಾರ್ಯ ಸಂಘಟಕರು ಯಾವುದರ ಮೇಲೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಸಾಧ್ಯ ಆದ್ರೆ ಅತಿಥಿಗಳು ಯಾರೆಲ್ಲ ಬರ್ತಾರೆ ಅದನ್ನೆಲ್ಲವನ್ನ ನಾವು ತಿಳ್ಕೊಂಡಿರ್ಬೇಕು. ಕೆಲವೊಮ್ಮೆ ಆಗುದಿಲ್ಲ, ಮಧ್ಯದಲ್ಲಿ ಬರ್ತಾರೆ, ನೀವು ಆಗ್ಲೇ ಹೇಳಿದ್ರಿ, ಮಧ್ಯದಲ್ಲಿ ಬಂದು ಅವ್ರ ಹೆಸರು ನಮಗೂ ಗೊತ್ತಿರುವುದಿಲ್ಲ, ಕಾರ್ಯಕ್ರಮ ಮಾಡುವವರದ್ದು ಅವರಿಗೂ ಗೊತ್ತಿರುವುದಿಲ್ಲ ಅಂತ. ಆಗ ಏನ್ ನಾವು ಅಂದ್ರೆ ಮ್ಯಾನೇಜ್ ಮಾಡುವಂತ ಕಲೆ ನಮ್ಗೆ ಗೊತ್ತಿರ್ಬೇಕು. ಈಗ ಹಿರಿಯರು ಅಂತ ಹೇಳ್ಬಹುದು ನಾವು ಅವರಿಗೆ ಅಲ್ವಾ, ಹಾಗೆ ಶ್ರೀ ಅಂತೇಳಿ ಒಂದು ಸೇರಿಸುವುದರ ಮೂಲಕ ಒಂದು ತೂಕ ಅವ್ರ ಹೆಸರಿಗೆ ಯಾರಂತ ಆಮೇಲೆ ನಿಧಾನವಾಗಿ ನಾವು ಇನ್ನೊಬ್ಬರನ್ನ ಕೇಳಿ ತಿಳ್ಕೊಂಡ್ರಾಯ್ತು. ಆದ್ರೆ ಅವರು ಬಂದ ತಕ್ಷಣ ನಾವು ಅವರನ್ನ ಹೇಗೆ ಸ್ಟೇಜ್ಗೆ ಒಂದು ಸ್ವಾಗತಿಸಬೇಕು ಅಂತಹ ಒಂದು ಕಲೆಯನ್ನ ನಾವು ಖಂಡಿತವಾಗಿಯೂ ಎಲ್ಲರ ವಿಷಯದಲ್ಲೂ ನಾವು ಮಾಡ್ಕೊಂಡಿರ್ಬೇಕು. ಅದು ಯಾವಾಗ ಸಾಧ್ಯ ಅಂದ್ರೆ ಕಾರ್ಯಕ್ರಮಕ್ಕೆ ಬೇಕಾದ ತಯಾರಿಯನ್ನ ನಾವು ಹಿಂದಿನ ದಿನ ಮಾಡ್ಕೊಂಡ್ರೆ ಸಾಧ್ಯ. ಈಗ ನಿಮ್ಗೆ ಉದಾಹರಣೆಗೆ ಹೇಳುದಾದ್ರೆ ನಾನು ಪ್ರತಿ ಕಾರ್ಯಕ್ರಮದಲ್ಲಿಯೂ ಕೂಡ ಹೆಚ್ಚಾಗಿ ಕಾರ್ಯಕ್ರಮದ ಆರಂಭದಲ್ಲಿ ನಾನೊಂದು ಮಂಕುತಿಮ್ಮನ ಕಗ್ಗವನ್ನ ನಾನು ಹೇಳ್ತೇನೆ. ಇದು ನನ್ಗಂದ್ರೆ ಅಭ್ಯಾಸ. ಆ ಮಂಕುತಿಮ್ಮನ ಕಗ್ಗಕ್ಕೆ ತುಂಬಾ ತಯಾರಿ ಬೇಕು. ಒಂದು ಕಗ್ಗವನ್ನ ನೀವು ಕಲಿಬೇಕಾದ್ರೆ ಯಾಕಂದ್ರೆ ಅಲ್ಲಿ ಕಷ್ಟ ಇದೆ, ಹಳೆಗನ್ನಡ ಅದೆಲ್ಲ ಸ್ವಲ್ಪ ಮಿಶ್ರಣ ಆಗಿರೋದ್ರಿಂದ ಕಷ್ಟ ಇದೆ. ಹಾಗಾಗಿ ಅಲ್ಲಿ ಹೋಗಿ ಅಭ್ಯಾಸ ಆಗಬಾರ್ದು. ವೇದಿಕೆ ಮೇಲೆ ಹೋಗಿ ಅದರ ಅರ್ಥವನ್ನ ನೀವು ತಪ್ಪು ಹೇಳಿದ್ರೆ ಈಗಿನ ಕಾಲದಲ್ಲಿ ತುಂಬಾ ಜನರಿಗೆ ಗೊತ್ತಿರ್ತದೆ, ಕಗ್ಗಗಳ ಬಗ್ಗೆ ತುಂಬಾ ಜನ ಓದ್ತಾರೆ, ಆಸಕ್ತಿ ಇದೆ. ಹಾಗಾಗಿ ಅಲ್ಲಿ ತಪ್ಪು ಹೇಳುವಂತಹ ಪರಿಸ್ಥಿತಿಯನ್ನ ತಂದುಕೊಳ್ಳದೇ ಇರಬೇಕಾದ್ರೆ ನಾವು ಹಿಂದಿನ ದಿನವೋ 2 ದಿನ ಮುಂಚೆಯೋ ಸರಿಯಾದ ತಯಾರಿಯನ್ನ ಅದಕ್ಕೆ ಮಾಡ್ಕೊಂಡಿರ್ಬೇಕು. ಹಾಗೆ ನಿಮ್ಗೆ ಬೇಕಾದಂತಹ ಕೆಲವೊಂದು ಕೋಟಿಂಗ್ಸ್ ಅಂತ ನಾವೇನ್ ಹೇಳ್ತೇವೆ ಅದನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾದ್ರೆ ಕೆಲವೊಬ್ರು ಹೇಳಿದ್ದ ನುಡಿಮುತ್ತುಗಳನ್ನ ನಾವು ಅಲ್ಲಿ ಹೇಳುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದು. ಹೀಗೆ ಈ ರೀತಿಯಾಗಿ ತಯಾರಿ ಖಂಡಿತವಾಗಿಯೂ ಮುಖ್ಯ.
5: ಹೌದು, ತಯಾರಿ ಮುಖ್ಯ, ಅದ್ರ ಜೊತೆಗೆ ಅದು ಯಾವ ತರದ ನೇಚರ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಯಾವ ತರದ್ದು ಪ್ರೋಗ್ರಾಮ್ ಅಂತ. ನಾವು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಯ್ ಅಲ್ಲಿ ಸ್ವಾಮಿಗಳು ಬಂದಾಗ ಅವ್ರನ್ನ ಶ್ರೀ ಅಂತ ಕರೀಲಿಕ್ಕಾಗಲ್ಲ, ಅವ್ರ ಹೆಸರುಗಳು, ಈಗ ಫಾರ್ ಎಕ್ಸಾಂಪಲ್ ಈ ಸ್ವಾಮೀಜಿಗಳ ಹೆಸರುಗಳು ಸ್ವಲ್ಪ ಟಂಗ್ ಟ್ವಿಸ್ಟರೇ ಇರುತ್ತೆ, ಒಂದೇ ಸಲ ತಲೆಗೆ ಹೋಗೋದು ಇಲ್ಲ, ಬೈಹಾರ್ಟ್ ಮಾಡ್ಕೊಂಡು ಹೇಳಲಿಕ್ಕೂ ಬರಲ್ಲ ಕೆಲವೊಮ್ಮೆ, ಯಾಕಂದ್ರೆ ಫಸ್ಟ್ ಟೈಮ್ ಕೇಳಿರ್ತೀವಿ ಅದು. ಅಂತ ಹೆಸರುಗಳನ್ನ ಹೇಗ್ ಕರಿಬೇಕು, ಅವ್ರು ಉದ್ಘಾಟನೆ ಮಾಡ್ತಾ ಇದ್ರೆ ಅದನ್ನ ನಾವ್ ಹೇಗ್ ಹೇಳಬೇಕು
4: ಅದು ಗೊತ್ತಿರಬೇಕು. ಸೊ ಇಂಥ ಪೂಜ್ಯರನ್ನ ಅಂತ ಹೇಳೋದ್ರ ಮೂಲಕ ಒಂದು ಕ್ಷಣಕ್ಕೆ ನಾವೆಲ್ಲ ಮ್ಯಾನೇಜ್ ಮಾಡಬಹುದು ಅವರನ್ನ ಹಾಗೆ ಸಂಬೋಧನೆ ಮಾಡುವುದರ ಮೂಲಕ. ಆಮೇಲೆ ನಿಧಾನವಾಗಿ ನೀವು ಹೇಳಿದಾಗೆ ಅವರ ಟಂಗ್ ಟ್ವಿಸ್ಟರ್ ಇರುವಂತದ್ದನ್ನ ಬರ್ಕೊಂಡು ಏನೋ ಒಂದು ಮಾಡಿ ನಾವಲ್ಲಿ ಮ್ಯಾನೇಜ್ ಮಾಡಬಹುದು.
5: ಹೌದು, ಎಷ್ಟೊಂದ್ಸಲ ನಾವು ಇನ್ವಿಟೇಷನ್ ನೋಡದೆ ಹೋಗ್ಬಿಡ್ತೀವಿ, ಅಲ್ಲಿ ಹೋಗಿ ಕೆಲವು ಹೆಸರು ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ,
4: ಬರುದಿಲ್ಲ, ಅಭಾಸ ಆಗ್ತದೆ.
5: ಹಾ, ಅಭಾಸ. ಅದು ಒಂದ್ ಹೆಸರನ್ನ ಸ್ಟೇಜ್ ಮೇಲೆ ಇರೋ ಅತಿಥಿಯ ಹೆಸರನ್ನ ನಾವು ತಪ್ಪಾಗಿ ಹೇಳ್ಬಿಟ್ರೆ ಅದು ಅಭಾಸವೇ
4: ಅಭಾಸವೇ.
5: ಸೊ ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ತುಂಬಾ ಕೇರ್ ತಗೊಳ್ಬೇಕು. ಯಾರು ಅತಿಥಿಗಳು, ಏನು, ಎಂತ ಕತೆ, ಹಾಗೆ ಇನ್ನು ಕೆಲವರು ಇರ್ತಾರೆ ಈ ಬರೋ ಅತಿಥಿಗಳ ಹಿನ್ನೆಲೆಗಳನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡೇ ಬರ್ತಾರೆ. ಯಾಕಂದ್ರೆ ಅಲ್ಲಿರೋದು ಒಂದು ಲೈನ್ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಸಾಂಸ್ಕೃತಿಕವಾಗಿ ತುಂಬಾ ಆಕ್ಟಿವ್ ಇದ್ರೆ, ಧಾರ್ಮಿಕವಾಗಿ ಅಥವಾ ಇನ್ನೊಂದು ಕೆಲವು ರೀತಿಯಲ್ಲಿ ಏನೋ ಒಂದು ಅಚೀವ್ಮೆಂಟ್ ಇದ್ರೆ ತೂಕ ಜಾಸ್ತಿ
4: ಆಗುತ್ತೆ.
5: ಸೊ ಅವರಿಗೂ ಕೂಡ ಯಾರಿದ್ದಾರೆ MC ಬಗ್ಗೆ ಒಂದು ಒಳ್ಳೆ ಒಪಿನಿಯನ್
4: ಬರುತ್ತೆ, ಅವ್ರು ಒಂಚೂರು ಕೇಳಿಸ್ಕೊಳ್ತಾರ ಆ ಮಾತನ್ನ. ಸಾಧ್ಯತೆಗಳಿದ್ದಲ್ಲಿ ನಾವು ಆ ತಯಾರಿಯನ್ನ ಖಂಡಿತ ಮಾಡ್ಕೊಳ್ಬಹುದು, ಮಾಡ್ಕೊಳ್ಬೇಕು. ಅಂತಹ ತಯಾರಿ ಆದವರಿಗೆ ಅದೊಂದು ಕಲೆ ಅಥವಾ ಅದೊಂದು ಅವರದೊಂದು ಕೆಲಸ, ಮಾಡ್ಲೇಬೇಕು ಅವ್ರ ಕೆಲಸ, ತಯಾರಿಯನ್ನ ಮಾಡ್ಲೇಬೇಕು.
5: ಸೊ ಈ ತರ ತಯಾರಿಗಳನ್ನ ಮಾಡ್ಕೊಂಡ್ರೆ ಅವರ ಕಾರ್ಯಕ್ರಮದ ತೂಕ ಜಾಸ್ತಿ ಆಗ್ತದೆ ಅಂತ ಹೇಳಿ. ಈಗ ಈ ವಿಶೇಷ ಕಾರ್ಯಕ್ರಮನ ಯಾವ ತರ ಕಾರ್ಯಕ್ರಮ ಅಂತ ಅರ್ಥ ಮಾಡ್ಕೊಂಡಾಯ್ತು. ಆ ನಂತರ ಕಾರ್ಯಕ್ರಮಕ್ಕೆ ಒಂದು ಫಾರ್ಮ್ಯಾಟ್ ಇರುತ್ತೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ, ಧಾರ್ಮಿಕ ಆದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ, ಬರೀ ಮನರಂಜನಾ ಕಾರ್ಯಕ್ರಮ ಆದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ. ಸೊ ಕೆಲವೊಂದಕ್ಕೆ ಪ್ರಾರ್ಥನೆ ಬೇಕಾಗುತ್ತೆ, ಕೆಲವೊಂದಕ್ಕೆ ಪ್ರಾರ್ಥನೆ ಅಗತ್ಯ ಇರಲ್ಲ, ಕೆಲವದ್ರಲ್ಲಿ ಉದ್ಘಾಟನೆ ಬೇಕಾಗುತ್ತೆ, ಕೆಲವರಲ್ಲಿ ಉದ್ಘಾಟನೆ ಬೇಕಾಗಿರೋದಿಲ್ಲ. ಸೊ ಇಂಥ ವಿಷಯಗಳು ಯಾವ್ದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡು ತಿಳ್ಕೊಂಡಿದ್ರೆ ಒಳ್ಳೇದು, ಹೇಗಿರತ್ತೆ ಆ ಫಾರ್ಮ್ಯಾಟ್ಗಳು ಅದನ್ನೊಂಚೂರು ಹೇಳಿ.
4: ಅದನ್ನ ಇದನ್ನ ನಾವು ಬೇರೆ ಕಾರ್ಯಕ್ರಮಗಳನ್ನ ನೋಡಿಯೇ ತಿಳ್ಕೊಳ್ಬೇಕು. ಈಗ ಬೇರೆ ಕಡೆ ಹೋದಾಗ ನಾವು ಮಾಡುವ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ಆಸಕ್ತಿ ವಹಿಸಿದ್ರೆ ನಮ್ಗೆ ಕೆಲವೊಮ್ಮೆ ಈ ಅರ್ಧ ಬರ್ಧ ಕಲ್ತದ್ದು ಅಂತೇಳಿ ಕುಂದಾಪುರ ಬದಿಯಲ್ಲಿ ಒಂದಿರುತ್ತೆ ಆ ತರ ಆತ್ ಕೇಳಿ ತಿಳ್ಕೊಳ್ಳುದು ಅಥವಾ ನೋಡಿ ತಿಳ್ಕೊಳ್ಳುದು, ಇದು ಎರಡು ಇದ್ರ ಮಾಡ್ಬೋದು. ಯಾಕೆಂದ್ರೆ ಕೆಲವೊಮ್ಮೆ ಪ್ರಾಸ್ತಾವಿಕದ ನಂತರ ಉದ್ಘಾಟನೆ ಹಾಗಿರ್ತದೆ, ನಾವು ಅಂತ ಅಭಾಸಗಳನ್ನ ನಾವು ಮಾಡಬಾರ್ದು. ಯಾವ ಪ್ರಾಸ್ತಾವಿಕ ಮೊದ್ಲ, ಉದ್ಘಾಟನೆ ಮೊದ್ಲ, ದೀಪ ಬೆಳಗೋದು ಮೊದ್ಲಿರ್ಬೋದು, ಅಥವಾ ಕೆಲವರ ಶುಭ ಸಂಸನೆಗಳನ್ನ ಮೊದ್ಲು ಕೊಡ್ಬೇಕು ಅಂತ ಅವ್ರ ಕಾರ್ಯಕ್ರಮದ ಸಂಘಟಕರು ಆಯೋಜಕರು ಅವ್ರು ಇದ್ ಮಾಡಿರ್ತಾರೆ, ನಾವು ಅದನ್ನ ಕೇಳಿ ತಿಳ್ಕೊಳ್ಬೇಕು. ಕೆಲವೊಂದು ಆಚೀಚೆ ಈಗ ಸಂಘಟಕರಿಗೂ ಗೊತ್ತಿಲ್ಲದೆ ಇದ್ದ ಪ್ರಮೇಯದಲ್ಲಿ ನಮ್ಗೂ ಗೊತ್ತಿರಬೇಕು, ನಾವು ಅದನ್ನ ಹೇಳಿ ಅವರನ್ನ ಮನವೊಲಿಸುವಂತಹ ಕೆಲಸ ಮಾಡುವಂತಹ ಟ್ಯಾಲೆಂಟು ಅಥವಾ ಆ ಇದು ನಮ್ಗಿರ್ಬೇಕು. ಇದಕ್ಕೆ ಏನಂತ ಹೇಳಿದ್ರೆ ತಿಳಿದವರಿಂದ ಮುಂಚಿನ ದಿನವೋ ಅಥವಾ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ತಿಳಿದವರಿಂದ ನಾವು ಇದನ್ನ ತುಂಬಾ ಈಗ ತಲೆಯಲ್ಲಿ ತುಂಬಾ ಜ್ಞಾನ ಇರುವಂತಹ ಹಲವಾರು ವ್ಯಕ್ತಿಗಳು ನಮ್ಗೆ ಸಿಗ್ತಾರೆ, ಹೌದಾ, ನಮ್ಮ ದಿನನಿತ್ಯದ ಜೀವನದಲ್ಲೇ ನಮ್ಮೊಟ್ಟಿಗೆ ಇರ್ತಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಂಡು ನಾವು ಕಾರ್ಯಕ್ರಮದ ಸಿದ್ಧತೆಗಳನ್ನ ಈಗ ಒಂದ್ಸರಿ ಎರಡ್ ಸರಿ ಮಾಡಿದ್ರೆ ನಮ್ಗೆ ಆಮೇಲೆ ಗೊತ್ತಾಗ್ತದೆ ಈ ಕಾರ್ಯಕ್ರಮಕ್ಕೆ ಹೀಗೆ ಈ ಕಾರ್ಯಕ್ರಮಕ್ಕೆ ಹೀಗೆ. ಗೊತ್ತಾಗದಿದ್ರೆ ಅದರದ್ದು ರೂಪುರೇಷೆಗಳನ್ನ ಬರೆದಿಟ್ಕೊಂಡು ಬೇಕಾದ್ರೆ ನಾವು ಅದ್ರ ಬಗ್ಗೆ ಮಾಡ್ಕೊಳ್ಬಹುದು ತಯಾರಿ.
5: ತುಂಬಾ ಇಂಪಾರ್ಟೆಂಟ್ ಅಜೆಂಡಾ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಅದ್ ಮೊದಲೇ ಕೇಂದ್ರ ತಕೊಂಡು ನಾವು ರೆಡಿ ಆಗಿದ್ರೆ ಭಾರಿ ಒಳ್ಳೇದು. ಇಲ್ಲಾಂದ್ರೆ ಅಲ್ಲಿ ಉದ್ಘಾಟನೆ ಪ್ರಾಸ್ತಾವಿಕ ಆದ್ಮೇಲೆ ಸ್ವಾಗತ ಆದ್ಮೇಲೆ ಮತ್ತದು ಬೇರೆ ಗೊಂದಲಗಳು, ಕಡೆಗೆ ಕೆಲಸ ಉದ್ಘಾಟನೆ ನೆನಪಾಗ್ದಿರುತ್ತೆ. ಸೊ ಹಿಂಗೆಲ್ಲ ಆಭಾಸಗಳ ಅಪ್ಪದೆಲ್ಲ ಇರುತ್ತೆ. ಈಗ ಎಲ್ಲ ಗೊತ್ತಾಯ್ತು ಸ್ಟೇಜಿಗೆ ಹೋಪಕ್ಕಿದೆ, ಸ್ಟೇಜಿಗೆ ಹೋಪತ್ತಿಗೆ ಯಾವ ತರ ಹೋಯ್ಕೊಬ್ಬ ನಿರೂಪಕ ಅಥವಾ ನಿರೂಪಕಿ ಆ ತಯಾರಿ ಹೆಂಗಿರ್ಕಲ್ಲಿ ಆನ್ ಸ್ಟೇಜ್?
4: ಆನ್ ಸ್ಟೇಜ್
5: ಹೌದು,
4: ಆನ್ ಸ್ಟೇಜ್ ತಯಾರಿ ಅವರಲ್ಲಿ ಫಸ್ಟ್ ಬೇಕಾದದ್ದು ಆತ್ಮವಿಶ್ವಾಸ. ಸ್ಟೇಜಿಗೆ ಹೋಗಿ ಅವರಂದ್ರೆ ಪದಗಳಿಗಾಗಿ ಅವ್ರು ಹುಡುಕಬಾರದು ಯಾವಾಗ್ಲೂ, ಅವ್ರ ಹತ್ರ ಒಂದಿಷ್ಟು ಹೊತ್ತಿನ ಕಾರ್ಯಕ್ರಮ ಮಾಡುವವರೆಗಿನ ಪದಗಳ ತಯಾರಿ ಅವ್ರ ಹತ್ರ ಇರ್ಬೇಕು. ಯಾಕೆಂದ್ರೆ ಅಲ್ಲಿ ಹೋಗಿ ಕಾರ್ಯಕ್ರಮದ ಆಯೋಜಕರಲ್ಲಿ ಕೆಲವು ಗೊಂದಲಗಳು ಖಂಡಿತವಾಗಿ ಇರ್ತದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ, ಅವರು ಆಚೀಚೆ ಓಡಾಡೋದು ಏನೋ ಒಂದು ಮಾಡೋದು ಮಾಡ್ತಾ ಇರ್ತಾರೆ. ಆದ್ರೆ ಆ ಗೊಂದಲಗಳನ್ನ ಮೀರಿ ಇವರತ್ತ ಆಕರ್ಷಣೆ ಮಾಡುವಂತಹ ಶಕ್ತಿ ಇವರಿಗಿರ್ಬೇಕು. ಇವರ ಮಾತುಗಳ ಮೂಲಕ ಇವರು ಸಭಿಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಒಂದು ಏನ್ ಹೇಳುದು ಕಾರ್ಯದಕ್ಷತೆ ಅಂತ ನಾನು ಹೇಳ್ತೇನೆ. ಹಿಂದಿನ ದಿನ ತಯಾರಿ ಇದ್ರೆ ಖಂಡಿತವಾಗಿಯೂ ಅದು ಅವರಿಗೆ ಸಾಧ್ಯ. ಹಾಗಾಗಿ ಎಲ್ಲ ವಿಷಯಗಳು ಕೂಡ ಅವರ ತಯಾರಿಯ ಮೇಲೆ ನಿಂತಿರ್ತದೆ. ಹಾಗೆ ನೀವು ಆಗ ಹೇಳಿದ್ರಿ ಉಡುಪು, ಅವರ ಹಾವಭಾವವೋ ಏನಿರ್ಬೋದು ಅವೆಲ್ಲವೂ ಕೂಡ ಒಂದು ಒಳ್ಳೆ ಜೆಂಟಲ್ ಅಂತ ನಾವೇನ್ ಕರಿತೇವೆ ಆ ರೀತಿಯಾಗಿದ್ರೆ ಖಂಡಿತವಾಗಿಯೂ ಅವರು ಎಲ್ಲ ಗೊಂದಲಗಳನ್ನ ಮೀರಿ ಮುಂದೆ ಕುಳಿತಿರೋರನ್ನ ಅವ್ರು ಸೆಳ್ಕೊಳ್ಬಹುದು ತಮ್ಮ.
5: ಎಸ್ ಎಸ್, ಅದು ಅಕಾರ್ಡಿಂಗ್ ಟು ದ ಪ್ರೋಗ್ರಾಮ್, ಅಂದ್ರೆ ಯಾವ ತರ ಪ್ರೋಗ್ರಾಮ್ ಅಂತ ತಿಳ್ಕೊಂಡು ಹೋಗಿರ್ಬೇಕು. ನೀವು ಶಾರ್ಟ್ಸ್ ಹಾಕೊಂಡು ಎಂಸಿ ಮಾಡ್ತೀನಿ ಅಂತ ಹೋದ್ರೆ
4: ಸಾಧ್ಯ ಇಲ್ಲ.
5: ಸೊ ಪಂಚ ಉಟ್ಕೊಂಡು ಇನ್ನೊಂದು ಒಂದ್ ಪ್ರೋಗ್ರಾಮ್ ಹೋಗ್ತೀನಿ ಅಂದ್ರೂ ಆಗಲ್ಲ. ಅದ್ ಎಂತ ಅಂದ್ರೆ ಗೊತ್ತಿದ್ರೆ ಅದಕ್ಕೆ ಸರಿಯಾಗಿ ಅದಕ್ಕೆ ಬೇಕಾಗಿರುವಂತ ಪೋಷಾಕುಗಳನ್ನ ಹಾಕೊಂಡು ಹಾಪಕ್ಕೆ ಹತ್ತಂತ. ಈಗ ಸ್ಟೇಜ್ ಅಲ್ಲಿ ಶುರುವಾತ ಶುರುವಾಪ ಮುಂಚೆ ಎಷ್ಟೋ ಒಂದ್ಸಲ ಎಂತ ಹತ್ಕೊಂಡ್ರೆ ಎಂಸಿ ಹಾಪರೆ ನಿರೂಪಕರೆ ನನ್ ಕಣಗಿದ್ದಾರೆ ಲೇಟ್ ಆಯ್ ಹಾಪದು ರೀಚ್ ಆಪದೆ ಲೇಟ್ ಅಲ್ಲಿ. ಸೊ ಇದೆಂತೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡುತ್ತೋ ಟೈಮ್ ಅಲ್ಲಿ ಅಥವಾ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮುಂಚೆ ಇಪ್ಪುದು ಎಷ್ಟು ಇಂಪಾರ್ಟೆಂಟ್ ಆಗ.
4: ಖಂಡಿತ ಅದು ಮುಖ್ಯ. ಯಾಕಂದ್ರೆ ಕಾರ್ಯಕ್ರಮಗಳು ಇವಾಗಿನ ನೋಡಿ ನೀವು, ಕಾರ್ಯಕ್ರಮ ಆನ್ ಟೈಮಿಗೆ ಶುರುವಾಗುವಂತಹ ಕಾರ್ಯಕ್ರಮಗಳಿಗೆ ಬೆಲೆ ಜಾಸ್ತಿ. ಜನರು ಹೋಗಿ ಹತ್ತಾರು ಕಡೆ ಮಾತಾಡ್ತಾರೆ, ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ, ಹೇಳದ್ ಟೈಮಿಗೆ ಮುಗಿಸಿರ್ತಾರ. ಈಗ ನನ್ನ ಮಕ್ಕಳದೊಂದು ಶಾಲೆ ಇತ್ತು, ಅವರದಂಗೆ ಮೀಟಿಂಗ್ 9:30 ಅಂದ್ರೆ 9:30 ಆಮೇಲೆ ಗೇಟ್ ಬಂದು ನೀವ್ ಯಾರಾದ್ರೂ ವಾಪಸ್ ಬರ್ಬೇಕು. ನಾನು ಇದಕ್ಕೆ ಇನ್ನೊಂದು ಉದಾಹರಣೆ ತಕೊಳ್ಬೇಕಂದ್ರೆ ಅಭಿಮತ ಸಂಭ್ರಮದವರದ್ದು ಒಂದು ಸ್ಟೇಜ್ ಕಾರ್ಯಕ್ರಮ. ಅವರು 1 ಗಂಟೆ, ನಾನೇ ಹೊಸರಿ ನಿರೂಪಕಿಯಾಗಿದ್ದೆ ಯಾವುದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ನಮ್ಗೆ ಸ್ವಲ್ಪ ಟೈಮ್ ಬೇಕಿತ್ತು. ಡ್ಯಾನ್ಸ್ ಅಷ್ಟಕ್ಕೆ ಸೆಟ್ ಮಾಡಿದ್ರ, ನನ್ಗೊಂಚೂರು ಎಂಸಿಗೊಂಚೂರು ಟೈಮ್ ಬೇಕಲ್ಲ, ಟೈಮ್ ಎಕ್ಸ್ಟ್ರಾ ಅವ್ರ ನಾವೆಣಿಸಿದ್ದು, ಹೋಗಿ ಅವ್ರ ಹತ್ರ ಸ್ವಲ್ಪ ಕೇಳುವ, ರಿಕ್ವೆಸ್ಟ್ ಮಾಡುವ, ಕೊಡ್ತಾರ ಅಂತೇಳಿ ಕೊಡ್ಲೇ ಇಲ್ಲ. ಅವ್ರಂದ್ರೆ ನಿಮಗೆ ಕೊಟ್ಟಂತ ಸಮಯ 6:05 ರಿಂದ 7 ಗಂಟೆ, ನೀವು ಅಷ್ಟರೊಳಗೆ ನೀವು ಅಷ್ಟರೊಳಗೆ ಎಂ ಸಿ ಮಾಡ್ತಿರೋ ಡಾನ್ಸ್ ಮಾಡ್ತಿರೋ ಅದು ನಿಮ್ಗೆ ಬಿಟ್ಟದ್ದು. ಆ ರೀತಿಯಾದಂತಹ ಒಂದು ಇದನ್ನ ನಿರೂಪಕರು ಕೂಡ ಹಾಕೊಂಡ್ರೆ ಖಂಡಿತವಾಗಿ ಅದು ಅವರಿಗೆ ತುಂಬಾ ಸಹಾಯ ಮಾಡುತ್ತೆ. ಯಾಕಂದ್ರೆ ಕಾರ್ಯಕ್ರಮ ಅರ್ಧ ಮುಕ್ಕಾಲು ಗಂಟೆ ಲೇಟ್ ಶುರುವಾದ್ರೆ ಎದುರು ಕುಳಿತವ್ರು ಕೂತ್ ಕೂತೇ ಸಾಕಾಗಿರುತ್ತೆ ಅವರಿಗೆ. ಇನ್ನ ಇವ್ರ ಮಾತ್ ಏನ್ ಚಂದ ಮಾತಾಡಿದ್ರು ಕೂಡ ಕೇಳುವಂತಹ ತಾಳ್ಮೆ ಅವರಲ್ಲಿ ಇರುವುದಿಲ್ಲ. ಹಾಗಾಗಿ ಆನ್ ಟೈಮ್ ಕಾರ್ಯಕ್ರಮ ಶುರುವಾಗುವಂತೆ ಮಾಡಿಕೊಳ್ಳುವುದು ನಿರೂಪಕರ ಜವಾಬ್ದಾರಿ ಅದು.
5: ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಿರೂಪಕರು 2-3 ಗಂಟೆ ಕಾಯ್ತಾರೆ.
4: ಅದು ಇತ್ತು.
5: ಸೊ ಅವರು 7 ಗಂಟೆ ಕಾರ್ಯಕ್ರಮ ಅಂದ್ರೆ 10 ಗಂಟೆ ಕಾರ್ಯಕ್ರಮ ಶುರು ಮಾಡ್ತಾರೆ. ಇವ್ರು ಎದ್ದು ಬಿದ್ದಕೊಂಡಲ್ಲ ಹೋಗಿ ಅಲ್ಲಿ ಕೂಕಂಡ ಉಂಡೆ ತಿಂದೆಲ್ಲ
4: ಓಡಿರುದು
5: ಅಲ್ಲಿ ಹೋಗಿ ಕೂಕೊಂಡಿದ್ರಿ ಮಡ್ಕತ್ತ ಅಯ್ಯೋ ಇಲ್ಲ ಮರ್ರೆ ಅವ್ರು ಬರ್ಲ ಮರ್ರೆ ಇವ್ರು ಬರ್ಲ ಅಂತ ಹೇಳ್ಕೊಂಡ ಅಂತ ಸಂದರ್ಭಗಳಲ್ಲಿ ಕೂಡ ನಿರೂಪಕರ ಮೂಡ್ ಔಟ್ ಆಪದು ಇತ್ತು.
4: ಖಂಡಿತ ಇತ್ತು. ಈಗ ಮೊನ್ನೆ ಅಷ್ಟೇ ನೀವು ನಂಗೊಂದು ಕಾರ್ಯಕ್ರಮ ಹೇಳ್ರಿ, 10:30 ಅಲ್ಲಿ ಇರಿ ಮೇಡಮ್ ಅಂತೇಳಿ. ನಾವು ಎದ್ನೋ ಬಿದ್ನೋ ಅಂತೇಳಿ ಮನೆಗೆ ಅಡ್ಗಿ ಎಲ್ಲ ಅರ್ಧ ಬರ್ಧ ಮಾಡಿ ಎಲ್ಲ ಓಡಿ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ ಕಾರ್ಯಕ್ರಮ ಶುರುವಾದ 12 ಗಂಟೆಗೆ. ಎಂತ ಮಾಡ್ಲಿಕ್ಕಿಲ್ಲ, ಕೆಲವೊಮ್ಮೆ ಕಾರ್ಯಕ್ರಮಗಳ ಆ ರೀತಿ ಅಂತಹ ಮೈಂಡ್ ಸೆಟ್ಗೂ ಕೂಡ ನೀವು ಹೇಳ್ದಂಗೆ ನಾವು ರೆಡಿ ಇರ್ಬೇಕು. ರೆಡಿ ಇರ್ಬೇಕು,
5: ಸಿಟ್ ಮಾಡ್ಕೊಂಡು ಒಪ್ಪುಕಾತಿಲ್ಲ.
4: ಇಲ್ಲ, ಹೋಯ್ತದ ಕಾರ್ಯಕ್ರಮ
5: ತೋರ್ಸುಕಾತಿಲ್ಲ ಅಲ್ಲ ಅಷ್ಟ ದೊಡ್ಡ ಜನ ಅಲ್ಲ.
4: ಅಲ್ಲ, ದೊಡ್ಡ ಜನ ಆದ್ರೂ ಕೂಡ ನಾವು ತಾಳ್ಮೆ ಕಲಿಬಹುದು.
5: ಯಾಕೆಂದ್ರೆ ಕೆಲವು ನಿರೂಪಕರು ಅದಕ್ಕೆ ಕೆಟ್ಟ ಹೆಸರನ್ನು
4: ಪಡ್ಕೊಂಡು
5: ಸಿಕ್ಕಾಪಟ್ಟೆ ಆರೋಗ್ಯ ಮಾರ ಸಿಕ್ಕಾಪಟ್ಟೆ ನಿನ್ ಕರೋದ್ ಬೇಡ
4: ಬೇಡ
5: ಅಂತ ಒಂದು ಡಿಸಿಷನ್
4: ಬಂದ್ಬಿಡ್ತಾರೆ ಅವರು.
5: ಸೊ ನಮ್ಮ ಸೌಜನ್ಯ ತುಂಬಾ ತುಂಬಾ
4: ಮ್ಯಾಟರ್.
5: ಸೊ ಅದರೊಟ್ಟಿಗೆ ಇನ್ನೊಂದಿತ್ತು ಸಂದರ್ಭಗಳು, ಎಲ್ರಿಗಿನ್ ಜಾಸ್ತಿ ನಿರೂಪಕರೇ ಮಾತಾಡೋದು.
4: ಹೌದು, ಅದು ತುಂಬಾ ಆಡ್ ಅನ್ಸುವಂತ ಕೆಲವೊಂದು ಸಿಚುವೇಶನ್. ಯಾಕಂತ ಹೇಳಿದ್ರೆ ನಾವು ಆ ಕಾರ್ಯಕ್ರಮದ ಈ ಆಯೋಜನೆ ಏನ್ ಮಾಡಿರ್ತಾರ ಅವರು ಮತ್ತೆ ಸಭಿಕರಿಗಿರುವ ಕೊಂಡಿ ಆಗಿರ್ಬೇಕು ನಾವು. ನಾವೇ ಇಡೀ ಕಾರ್ಯಕ್ರಮದಲ್ಲಿ ಇಡೀ ದಿನ ಎಲ್ಲದಕ್ಕೂ, ಈಗ ಒಬ್ರು ಭಾಷಣ ಮಾಡಿ ಹೋಗಿರ್ತಾರ, ಅವ್ರ ಭಾಷಣದ ಇಷ್ಟೂ ಅಂಶಗಳನ್ನ ನಾವು ವಾಪಸ್ ಹೇಳ್ರೆ ಸಭಿಕರಿಗೆ ಎಷ್ಟದು ತಲೆ ಕೆಡಬಹುದು. ಹಾಗಾಗಿ ಚುಟುಕಾಗಿ ಮಾತಾಡುವುದನ್ನ ಕೂಡ ನಿರೂಪಕರು ಕಲಿಬೇಕು. ಎಲ್ಲಿ ನಮ್ಗೆ ಸಮಯ ಇದೆ, ಕೆಲವೊಮ್ಮೆ ಒಬ್ರು ಏನೋ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಡಚಣೆ ಆಗಿರ್ತದೆ, ಒಂದು ಗಿಫ್ಟ್ ತರುವುದು ಅಥವಾ ಏನೋ ಒಂದು ತರುವುದು ಒಳಗಿಂದ ಲೇಟ್ ಆಗಿರ್ತದೆ, ಆ ಸಮಯನ ನಾವು ಉಪಯೋಗಿಸ್ಕೊಳ್ಬೇಕೆ ಹೊರತು ಇನ್ನೊಬ್ಬ ವೇದಿಕೆ ಮೇಲೆ ಕೂತವರಿಗೂ ಕೆಳ ಕೂತವರಿಗೂ ರಗಳೆ ಆಗುವಷ್ಟು ನಾವು ಮಾತಾಡಬಾರದು.
5: ನಿಜವಾಗ್ಲು ನಿರೂಪಕರು ಆದಷ್ಟು ಚುಟುಕಾಗಿ ಅದು ಆಸಕ್ತಿದಾಯಕವಾಗಿ ಮಾತಾಡಿದ್ರೆ ಯಾರಿಗಾದ್ರೂ ಇನ್ನೊಂಚೂರು ಮಾತಾಡಿದ್ರೆ ಒಳ್ಳೇದು ಅಂಬಾಗ ಅನ್ಸುತ್ತೆ. ಸೊ ಆ ತರದ ಮಾತುಗಳು ಯಾವಾಗ್ಲೂ
4: ಒಳ್ಳೇದು.
5: ಈಗ ಆನ್ ಸ್ಟೇಜ್ ಮ್ಯಾನೇಜ್ ಮಾಡುದು ತುಂಬಾ ಕಷ್ಟ ನಿರೂಪಕರಿಗೆ. ಯಾಕೆಂದ್ರೆ ಸಡನ್ ಆಗಿ ಯಾರೊಬ್ರು ಅತಿಥಿಗಳು ಬಂದ್ಬಿಡ್ತಾರೆ, ಇವ್ರಿಗೆ ಹಿಂದೂ ಮುಂದೆ ಎಂತ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಬಂದರು ಯಾರಂದಲ್ಲಿ ಅಲ್ಲಿ ಸಂಘಟಕರಿಗೂ ಸರಿ ಕೆಲವರಿಗೆ ಗೊತ್ತಿಪ್ಪದಿಲ್ಲ, ಒಟ್ಟಿಗೆ ಇಪ್ಪರಿಗೆ ಇವ್ರು ನಿರೂಪಕರ ಒಟ್ಟಿಗೆ ಇಪ್ಪರಿಗೆ ಅವ್ರಿಗೂ ಗೊತ್ತಿಪ್ಪದಿಲ್ಲ. ಅದಕ್ಕೆ ಏನ್ ಹೇಳ್ತಂತ ಕರಿನಿ ಕರಿನಿ ಅಂತರ ಅದು ಇನ್ನೊಬ್ರು ಬತ್ರ ಪಟ್ಟ ಅವ್ರ ಹೆಸರು ರುರ್ರು ಅಂತ ಹೇಳತ್ರ ಅವ್ರು ಹಾತ್ರ ಅವ್ನ್ ಕರ್ಕಪ್ಪ ಇವ್ರು ಅಂದ್ ಎಂತ ನಾಳೆ ಇವ್ರಿಗೆ ಗೊತ್ತಾತಿಲ್ಲ, ರಾ ಹೇಳದ ರಾಮ ಹೇಳದ ಮರ ಹೇಳದೆ ಅಂತಂದ್ ಗೊತ್ತಾತಿಲ್ಲ. ಸೊ ಇವ್ರಿಗೆ ಹೆಸರು ತಪ್ಪ ಕರುವಂತ ಸಂದರ್ಭಗಳು ಜಾಸ್ತಿ ಇರತ್ತೆ. ಎಂತ ಮಾಡೋದಪ್ಪ, ಹೆಂಗ್ ಕರೆಯೋದು ಅನ್ನೋಂಥದ್ದು, ಇಂಥ ವಿಷಯಗಳನ್ನ ಮ್ಯಾನೇಜ್ ಮಾಡೋದು. ಇನ್ನೊಂದು, ಈ ಅತಿಥಿಗಳು ಕೆಲವರೆಲ್ಲ ಮಾತಾಡೋ ಶುರು ಮಾಡಿದ್ರೆ ಹೇಳುದೆ ಅಲ್ಲಿಂದ ಹೋಗತ್ತೆ ಇಲ್ಲ. ಸೊ ಅವರಿಗೆ ಚೀಟಿ ಕೊಟ್ಟರು ಕೆಲವರು ಸಿಟ್ಟು ಬರುತ್ತೆ, ಅವ್ರ ಸ್ಪಾನ್ಸರ್ಶಿಪ್ ಜಾಸ್ತಿ ದುಡ್ಡು ಅವರೇ ಕೊಟ್ಟಿರ್ತಾರೆ. ಹಂಗಂತ ಅವ್ರು ಸಹಿಸ್ಕೊಂಬಾರೆ ಆಡಿಯನ್ಸ್ ಅಲ್ಲಿಂದ ಹೊರಟು ಎಲ್ಲ ಎದ್ದು ಮನೆಗೆ ಹೋಗ್ತಾ ಇದ್ರೆ ಇನ್ನೂ 4 ಜನ ಮಾತಾಡು. ಸೊ ಈಗ ಹೆಂಗಪ್ಪ ಮ್ಯಾನೇಜ್ ಮಾಡೋದು, ಚೀಟಿ ಕೊಡುದ ಇದಂತರ ಕತ್ತಿ ನಲ್ಗಿನ ಮೇಲೆ ನಡೆದಂಗೆ ಆಚೆಗ ಈಚೆಗ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಸೊ ಇಂಥ ಸಂದರ್ಭಗಳಿರ್ಬಹುದು. ಮತ್ತೆ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿರುತ್ತ ಸಂಘಟಕರು ಒಬ್ರಲ್ಲ 4-5 ಜನ ಇರತ್ತರ, ಒಬ್ರೊಬ್ರು ಬಂದು ಒಂದೊಂದು ಹೇಳು ನೀವು ಹಿಂಗ್ ಹೇಳಿ ಅಂಬದ, ನೀವು ಅವ್ರನ್ನ ಹಾಂಗ್ ಮಾಡಿ ಅಂಬದ, ಅದನ್ನ ಹಿಂಗ್ ಮಾಡಿ ಅಂಬದ, ಯಾರ ಮಾತ್ ಕೇಂದ್ರ ಗೊತ್ತಾಯ್ತ ಇವ್ರಿಗೆ ಅಯೋಮಯ ಆಪದಿತ್ತು. ಸೊ ಇಂಥ ಸಂದರ್ಭಗಳನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡೋದು?
4: ಖಂಡಿತವಾಗಿ ನಾವು ಅಷ್ಟೊತ್ತಿಗೆ ಸ್ವಲ್ಪ ಎಕ್ಸೈಟ್ ಆಗೋಕೆ, ಆಗ ನನ್ನ ಪ್ರಕಾರ ಈಗ ಕೆಲವೊಬ್ರು ಬಂದು ನೀವು ಹೇಳ್ರಿ ಹೆಸರು ಅವ್ರದ್ದು ಗೊತ್ತೇ ಇರುವುದಿಲ್ಲ, ಇವ್ರು ಬಂದು ಕಿವಿಯಲ್ಲಿ ಹೇಳಿ ಹೋಗ್ಬಿಟ್ರು ಕರೀನಿ ಅಂತೇಳಿ ಹೇಳಿಬಿಟ್ರು, ನಾವು ಅಲ್ಲೊಂದ್ ಚೂರ್ ಟೈಮ್ ತಗೊಂಡ್ಲಕ್ ಏನೋ ಒಂದು ಟಾಪಿಕ್, ಈಗ ನೀವು ಆಗ ಹೇಳ್ರಿ ಆಸಕ್ತಿದಾಯಕವಾದಂತಹ ಒಂದು ವಿಷಯ ಅಥವಾ ಒಂದ್ 4 ಸಾಲ ಅದನ್ನ ಮಾತಾಡ್ತಾ ನಾವು ಯಾರಿಗೋ ಒಂದು ಸನ್ನೆ ಮೂಲಕ ಅವರನ್ನ ಕರಿಬಹುದು. ಸಂಘಟಕರಲ್ಲಿ ಯಾರೋ ಒಬ್ಬರನ್ನ ಕರೆದು ವಾಪಸ್ ಅವ್ರ ಹೆಸರನ್ನ ಕೇಳಿ ತಿಳ್ಕೊಂಡ್ರೆ ಒಂದು 2 ನಿಮಿಷದಲ್ಲಿ ಏನೂ ಕೂಡ ಹೆಚ್ಚು ಕಮ್ಮಿ ಆಗುವುದಿಲ್ಲ ಅಲ್ವಾ? ಅವರನ್ನ ಕರೆಯುವುದ್ರ ಮೂಲಕ ಆಮೇಲೆ ಅವ್ರನ್ನ ಚಂದ ಮಾಡಿ ಕರೆದ್ರೆ ಆಯ್ತು, ಅವರಿಗೆ ನಾವು ಗೌರವ ಕೊಟ್ರೆ ಆಯ್ತು. ಆ ತಪ್ಪು ಕರೆಯುವುದಕ್ಕಿಂತ 2 ನಿಮಿಷ ತಡ ಆದ್ರೆ ಖಂಡಿತವಾಗಿ ಏನು ಆಗುದಿಲ್ಲ ಅನ್ನೋದು ನನ್ನ ಭಾವನೆ. ಇನ್ನೊಂದು, ನೀವು ಹೇಳಿದ್ರಿ ಅವರನ್ನ ಒಬ್ಬೊಬ್ರು ಬಂದು ಒಂದೊಂದು ಹೇಳ್ತಾರೆ ಎನ್ನುವುದಾಗಿ, ಕೆಲವೊಮ್ಮೆ ನಾವು ಅದನ್ನ ಈಚೆಕಿವಿಯಲ್ಲಿ ಕೇಳಿ ಈಚೆಕಿವಿಯಲ್ಲಿ ಬಿಡ್ಬೇಕು. ಯಾವ್ದು ಈಗ ಅತೀ ಅಗತ್ಯವಾಗಿ ಈ ವೇದಿಕೆಗೆ ಯಾವ್ದಿದೆ ಅದನ್ನ ನಾವು ತಕೊಳ್ಬಹುದು, ಆಮೇಲೆ ನಾವು ಹೇಳ್ಬಹುದು ಅವ್ರ ಹತ್ರ, ನಂತರದಲ್ಲಿ ನಾವು ಅವರಿಗೆ ಅದನ್ನ ವಿವರಣೆ ಕೊಡ್ಬಹುದು. ಅಲ್ಲೇ ನಾವು ಎಡವಟ್ಟು ಮಾಡ್ಕೊಂಡ್ರೆ ಪ್ರತಿಯೊಬ್ರು ಬಂದು ಸಂಘಟಕರಿಗೆ ಅವ್ರು ನಾನು ಹೇಳಿದಂತೇಳಿ ಅವ್ರಿಗೆ ಬೈಯುವುದಲ್ಲ, ನಮ್ ಬಗ್ಗೆ ಅವರೊಂದು ಬೇರೆ ತರನೇ ಥಿಂಕ್ ಮಾಡ್ತಾರೆ, ಇವ್ರು ಯಾರು ಮಾರ್ರೆ ಇವ್ರು ಅನ್ನೋದಾಗಿ ಒಂದು ಥಿಂಕ್ ಮಾಡ್ತಾರೆ. ಹಾಗಾಗಿ ಇದೆಲ್ಲದಕ್ಕೂ ತಾಳ್ಮೆ ತಾಳ್ಮೆ ಅದು ಮತ್ತೆ ನಮ್ಗೆ ವಿಷಯ ಇರ್ಬೇಕು. ಮಧ್ಯೆ ಈಗ ಏನೂ ಇಲ್ದಿದ್ದಾಗ ಅಲ್ಲಿ ಹೇಳುವಂತಹ ಒಂದು ನಾಲ್ಕು ಸಾಲು ನಮ್ಮ ತಲೆಯಲ್ಲಿ ರೆಡಿ ಇರ್ಬೇಕು. ಇದೆಲ್ಲದಕ್ಕೂ ನಾನು ಮೊದಲೇ ಹೇಳಿದ್ದು ನಾವು ಓದ್ಬೇಕು, ಅದ್ರ ಬಗ್ಗೆ ತಯಾರಿ ಮಾಡ್ಬೇಕು ಅಲ್ವಾ.
5: ಮತ್ತೆ ಕಸಿವಿಸಿ ಆಗ್ಬಾರ್ದು ಅಂತ ನನ್ಗೆ ಅನ್ಸಿದ್ದು. ಮತ್ತೆ ಎಂತ ಸಂದರ್ಭ ಬಂದ್ರೆ ನಮ್ಮ ತುಟಿಯಲ್ಲಿ ಒಂದು ಒಳ್ಳೆ ನೆಗೆ ಇರ್ಕೊಂಡು
4: ಸ್ಮೈಲ್ ಇರ್ಬೇಕು.
5: ಎಂತ ಸಿಚುವೇಶನ್ ಇರ್ಬೋದು, ಅದು ಎಂತದ್ದೇ ಇರ್ಬೋದು, ಆಭಾಸ ಆಗಿರೋದು ಎಂತದೇ ಇರ್ಬೋದು, ಒಂದ್ ಚಂದದ ನಗೆಯಲ್ಲಿ ಅದನ್ನ ತೇಲ್ಸಿ ಹಾಕುವಂತದ್ದು ಒಂದು ಟ್ಯಾಲೆಂಟ್ ನಮ್ಮೊಳಗೆ ಇದ್ರೆ ಅದ್ರಲ್ಲಿ ಮ್ಯಾನೇಜ್ ಆಗಿಹೋದ್ ಅಂತ ಹೇಳ್ಕೊಂಡು.
4: ಏನು ಟೆನ್ಷನ್ ಇದ್ರು ಅದನ್ನ ವೇದಿಕೆ ಮೇಲೆ ನಾವು ತೋರಿಸಬಾರ್ದು, ನಿರೂಪಕರು ತೋರಿಸಬಾರ್ದು, ಸಂಘಟಕರಿಗೆ ಇರ್ಲಿ, ಅವ್ರ ತೆರೆ ಹಿಂದೆ ಇರುವವರು ಇರ್ಲಿ, ನಾವು ತೋರಿಸಬಾರ್ದು ಅದನ್ನ.
5: ಆಮೇಲೆ ಇನ್ನೊಂದು ಎಂತಂದ್ರೆ ಕೆಲವೊಂದು ಈ ಸ್ಟೇಜ್ ಅಲ್ಲಿ ಉದ್ಘಾಟನೆ ಈಗ ಅಂತೇಳಿ ಹಿಂಗ್ ಕಂಡ್ರೆ ದೀಪದ ಬೊತ್ತಿ ಇಪ್ಪುದಿಲ್ಲ, ಬೆಂಕಿ ಪಟ್ಟಣ ಇಪ್ಪುದಿಲ್ಲ, ಎಣ್ಣೆ ಹಾಕಿಪ್ಪುದಿಲ್ಲ, ಅಷ್ಟರ ಮಾತ್ರ ಮೇಲೆ ಓಡಾಡು ಶುರು ಮಾಡ್ತಾರೆ. ಈಗ ನಾವು ಸ್ವಾಗತವನ್ನ ಕೋರುತ್ತಿದ್ದೇವೆ, ಪುಷ್ಪಗುಚ್ಛವನ್ನ ನೀಡಬೇಕಾಗಿ ಇವ್ರನ್ನ ಕೇಳ್ಕೊಂಡ್ರೆ ಪುಷ್ಪವೇ ಇಪ್ಪುದಿಲ್ಲ
4: ಇರುವುದಿಲ್ಲ.
5: ಸೊ ಇಂತಹ ಸಂದರ್ಭಗಳನ್ನೆಲ್ಲ ಮ್ಯಾನೇಜ್ ಮಾಡೋದು ಈಗ ಎಂತ ಮಾಡುದು ಮಾರ್ರೆ ಅಂತ ಅಲ್ಲಿಗೆ ಹ್ಯಾಂಗ್ ನೀವು ತಿಳಿಸ್ತೀರಿ ಅದನ್ನೆಲ್ಲ?
4: ಅಲ್ಲಿ ಏನಂದ್ರೆ ನಾನೀಗ ನೀವು ದೀಪ ಹಚ್ಚೋದಂತ ಹೇಳ್ರಿ, ಇದನ್ನ ನಾನು ಉದಾಹರಣೆಯಾಗಿ ಕೊಡೋದು. ಈಗ ದೀಪ ಹಚ್ಚೋತಿಗಲ್ಲಿ ಏನು ತಯಾರಿರುವುದಿಲ್ಲ ಅಂತ ಹೇಳ್ರೆ ಆ ಕಾರ್ಯಕ್ರಮದ ಬಗ್ಗೆ ಮತ್ತೊಂದೆರಡು ಸಾಲು ಹೇಳುದು, ಅವ್ರು ಯಾಕೆ ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವರು ಹಮ್ಮಿಕೊಂಡಂತಹ ಉದ್ದೇಶ ಏನು. ಅದು ಇನ್ನೊಂದು ದೀಪ ಹಚ್ಚುವುದರ ಮಹತ್ವವನ್ನ ನೀವು ಹೇಳ್ಬೋದು, ಒಂದು ಶ್ಲೋಕ ಗೊತ್ತಿದ್ರೆ ಶ್ಲೋಕ ಹೇಳ್ಬೋದು, ಅಥವಾ ನಾವು ಯಾಕೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ದೀಪ ಹಚ್ಚುವುದರ ಮೂಲಕವೇ ಕಾರ್ಯಕ್ರಮವನ್ನ ಆರಂಭ ಮಾಡ್ತೇವೆ ಇದನ್ನ ಹೇಳ್ಬೋದು. ಹೀಗೆಲ್ಲವೂ ನೀವು ಅದನ್ನ ಆ ಸಂದರ್ಭವನ್ನ ನೀವು ಸಂಭಾಳಿಸಬಹುದು ಅಲ್ವಾ. ಇದಕ್ಕೆಲ್ಲ ಏನ್ ಬೇಕು, ನಾವು ಅದರ ಬಗ್ಗೆ ಒಂದು ನಾಲ್ಕು ಸಾಲುಗಳನ್ನ ಬರೆದುಕೊಂಡು ಬಂದಿರಬೇಕು, ಅಥವಾ ಹಿಂದೆ ಮುಂದೆ ಪೇಜ್ ಅಲ್ಲಿ ಅದು ಇರಬೇಕು, ಹಾ ಸ್ಟ್ಯಾಂಡ್ ಬೈ ಅಂತ ಇರಬೇಕು ನಮ್ಗೆ. ಹಾಗಿದ್ದಾಗ ನಾವು ಖಂಡಿತವಾಗಿಯೂ ಆ ಸಂದರ್ಭವನ್ನ ನಾವು ಮ್ಯಾನೇಜ್ ಮಾಡಬಹುದು.
5: ಅದರೊಟ್ಟಿಗೆ ಇನ್ನೊಂದು ನನ್ಗನ್ಸಿದ್ದು, ನಾವು ನಿರೂಪಕರು ಫಸ್ಟ್ ಹತ್ತಲ್ಲ ಅಲ್ಲಿಗೆ ನಿರೂಪಣೆಗಂತ, ಸ್ಟೇಜ್ ಒಂದ್ಸಲ ನಾವು ಕಣ್ಕೊಂಡು
4: ನೋಡ್ಬೇಕು.
5: ಸೊ ಅಲ್ಲಿ ಎಂತೆಲ್ಲ ತಯಾರಿದೆ, ಏನ್ ಇಟ್ಟಿದ್ದಾರೆ, ಕುಡಿಯೋಕ್ ನೀರ್ ಇಟ್ಟಿದ್ದಾರ, ಮತ್ತೆ ಅಜೆಂಡಾ ಇಟ್ಟಿದ್ದಾರೆ, ಇನ್ವಿಟೇಷನ್ಸ್ ಗಳನ್ನ ಇಟ್ಟಿದ್ದಾರೆ, ಬಿಕಾಸ್ ಅವ್ರಿಗೂ ಗೊತ್ತಿರಬೇಕು ಅತಿಥಿಗಳಿಗೂ, ಎಷ್ಟೊತ್ ಮಾತಾಡ್ಕ ಯಾವ ಪ್ರೋಗ್ರಾಮ್ ಅಪ್ಕೋ ಯಾವ ಪ್ರೋಗ್ರಾಮ, ದೀಪದೆಲ್ಲ ರೆಡಿ ಮಾಡಿದಾರ, ಹಾರಗಳಿದ್ಯಾ, ಏನ್ ಬೇಕು. ಸೊ ಎಲ್ಲ ಏನೆಲ್ಲ ಇದೆ ನಮ್ಗೆ ಅಜೆಂಡಾದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರೋ ಪ್ರಾಪರ್ಟೀಸ್ ಗಳು ರೆಡಿ ಇದ್ದಾವಾ ಅನ್ನೋದನ್ನ.
4: ಕೆಲವೊಂದು ಕಾರ್ಯಕ್ರಮದಲ್ಲಿ ಇನ್ವಿಟೇಷನ್ ಕೊಡುದಿಲ್ಲ ನಿರೂಪಕರಿಗೆ, ಏನು ಕೊಡುವುದಿಲ್ಲ, ಅಂದ್ರೆ ನೀವು ಮಾಡಿ ಅಷ್ಟೇ, ಅದನ್ನ ಖಂಡಿತ ನಮ್ ಜವಾಬ್ದಾರಿ, ನಾವು ಒಂದ್ ಸ್ವಲ್ಪ ಮುಂಚೆ ಹೋಗಿ.
5: ಇನ್ನೊಂದು, ಕೆಲವು ಸಂಘಟಕರಿಗೂ ಅದು ಅರಿವು ಇರುವುದಿಲ್ಲ, ಅವ್ರು ಫಸ್ಟ್ ಟೈಮ್ ಮಾಡುದು, ಗೊತ್ತಿಲ್ಲದೆ ಇರೋರು ಇರ್ತಾರೆ. ಕೆಲವೊಂದ್ಸಲ ನಾವೇ ಅದ್ರ ನಾಯಕತ್ವ ತಗೋಬೇಕು.
4: ಹೌದೌದು,
5: ನಾವು ಹೋಗಿದ್ವಲ್ಲ, ಅದು ಓನರ್ಶಿಪ್ ನಾವೇ ತಗೊಂಡು ನಾ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡ್ರಿ, ಮತ್ತೆ ನೆಕ್ಸ್ಟ್ ಎಲ್ಲ ವರ್ಷಕ್ಕೂ ನಮ್ಮನೆ
4: ಕರೆಸಿಗೆ.
5: ಸೊ ಅದನ್ನು ನಾವು ಮಾಡ್ಕೊಂಡ್ರೆ ಗೊತ್ತಿಲ್ಲದೆ
4: ನಾವು ಬದಿಯಲ್ಲಿ ಕೂತ್ಕೊಂಡ್ರೆ ಅವರೆಲ್ಲ ನಮ್ಗೆಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ ಅಲ್ಲ ಅಂತೇಳಿ ಕೂತ್ಕೊಂಡ್ರೆ ಕೆಲವೊಮ್ಮೆ ಆಗುದಿಲ್ಲ. ನಮ್ದೇ ಕಾರ್ಯಕ್ರಮ ತರ ನಾವು ಕೆಲವೊಮ್ಮೆ ಓಡಾಡ್ಕತ್ತ, ಕೆಲವೊಮ್ಮೆ ನಮ್ದೆಷ್ಟು ಕೆಲಸ ಇತ್ತು ಅಷ್ಟೇ ಮಾಡಿ ಬಂದ್ರೆ
5: ಸಾಕು.
4: ಹೌದು, ಆ ತರದ್ದು ಇರುತ್ತೆ, ಈ ತರದ್ದು ಇರುತ್ತೆ, ಎಲ್ಲದಕ್ಕೂ ನಾವು ರೆಡಿ ಆಗಿರ್ಬೇಕು
5: ಅಂತ ಹೇಳ್ಕೊಂಡು. ಸೊ ಇದಾದ ಮೇಲೆ ಈಗ ಕಾರ್ಯಕ್ರಮ ಮುಗಿಸುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಆಪದಿತ್ತು, ಟೈಮಿಂಗ್ಸ್ ಎಲ್ಲ, ಆಡಿಯನ್ಸ್ ಎಲ್ಲ ಎದ್ದು ಹಾಪರ್, ಅವ್ರಿಗೆ ತಡ ಆತ, ಅವ್ರಿಗೆ ತಾಳ್ಮೆಯೂ ಇಪ್ಪುದಿಲ್ಲ. ಈ ಕೆಲವೊಂದು ನಾಟಕಗಳು ಶುರು ಅಪ್ಪೋದಿರತ್ತೆ ಈಗ ಸ್ಟೇಜ್ ಪ್ರೋಗ್ರಾಮ್ ಆದ್ಮೇಲೆ, ಈ ಸ್ಕೂಲ್ ಡೇಸ್ಗಳಲ್ಲಿ ಅಂಥದ್ದಲ್ಲೆಲ್ಲ ಜಾಸ್ತಿ ಅಪ್ಪದು ಹಿಂಗಿದೆಲ್ಲ. ಎಂ ಸಿ ಕೊಟ್ಟಿರ್ತಾರೆ, ಇವ್ರು ಮಾತಾಡಿಯೇ ಮುಗುದಿಲ್ಲ, ಒಂದು 25 ಗೆಸ್ಟ್ ಇರ್ತಾರ, ಇವರೆಲ್ಲ ಮಾತಾಡಿ ಆಯ್ತು, ನೆಕ್ಸ್ಟ್ ಒಂದು ಭಯಂಕರವಾಗಿರೋ ನಾಟಕ ಇದೆ, ಅದನ್ನೆಲ್ಲ ಫುಲ್ ಎಂಡೋರ್ಸ್ ಮಾಡಿರ್ತಾರೆ. ಕೂಕಂ ಆಡಿಯನ್ಸ್ ಕೂಕಂ ರೆಡಿ ಇಪ್ಪುದಿಲ್ಲ, ಯಾಕಂದ್ರೆ ಇವ್ರದ್ದು ಮುಗುದಿಲ್ಲ, ಹೈಲೈಟ್ ಅಂತ ಹೇಳ್ಕೊಂಡು ಎತ್ಕೊಂಡು ಆಪ್ಸರ್ವ್ ಮಾಡ್ತಾರೆ. ಇಂತ ಸಂದರ್ಭಗಳು, ಈಗ ಗಣೇಶೋತ್ಸವ ಇಂಥವುಗಳೆಲ್ಲ ಲಾಪದೆಲ್ಲ ತುಂಬಾ
4: ಜಾಸ್ತಿ,
5: ಇದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡುವಂತ್ರಿ ನೀವು?
4: ಈಗ ಸ್ಟೇಜ್ ಪ್ರೋಗ್ರಾಮ್ ಅನ್ನ ನಾವು ಖಂಡಿತ ಮ್ಯಾನೇಜ್ ಮಾಡಬಹುದು, ಯಾಕಂದ್ರೆ ನಾವು ಒಬ್ಬರಿಗೆ ಮಾತಾಡು ಕೊಟ್ಟು ಅವ್ರು ತುಂಬಾ ಹೊತ್ತು ಈಗ ಜನರಿಗೆ ಬೋರ್ ಆಗೋ ರೀತಿ ಮಾತಾಡ್ರ ಅಂತೇಳಿ ನಮ್ಗೆ ಗೊತ್ತಾದ್ರೆ, ನೆಕ್ಸ್ಟ್ ಇನ್ನೊಬ್ರಿಗೆ ನಾವು ಮಾತಾಡೋಕೆ ವೇದಿಕೆಯನ್ನು ಕೊಡುವಾಗಲೇ ನಾವು ಒಂದು ಸೆಂಟೆನ್ಸ್ ನಲ್ಲಿ ಸೇರಿಸಿಬಿಟ್ರೆ ಈ ಸಮಯದ ಅಭಾವ ಇರುವುದರಿಂದ ಖಂಡಿತವಾಗಿಯೂ ಅವರು ಬೇಗ ಮುಗಿಸ್ತಾರೆ ಎನ್ನುವಂತ ಹಿಂಟ್ ಅನ್ನು ನಾವೇ ಕೊಟ್ಟು ಬಿಟ್ರೆ ತಲೆಯಲ್ಲಿ ಸ್ವಲ್ಪ ಆದ್ರೂ ಇಟ್ಕೊಳ್ಬಹುದು. ಈಗ 10 ನಿಮಿಷ ಮಾತಾಡುವವರು ಒಂದು 8-7 ನಿಮಿಷಕ್ಕಾದ್ರೂ ಅವರು ಬರ್ಬಹುದು. ಹಾಗೆ ಇನ್ನೂ ಮಾತಾಡ್ತಾ ಇದ್ದಾರೆ, ನೀವು ಆಗ ಹೇಳಿದ್ರಿ ಚೀಟಿ ಕೊಟ್ರೆ ಸರಿಯಾಗುದಿಲ್ಲ, ಕೆಲವೊಮ್ಮೆ ಅವ್ರಿಗೆ ಸಿಟ್ಟು ಬರುದಿರುತ್ತೆ ಚೀಟಿ ಕೊಟ್ರೆ ಅಂತ. ನಿರೂಪಕರು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಏನ್ ಕರಿತೇವೆ, ಹಾವಭಾವಗಳನ್ನ, ಅದರಲ್ಲಿ ನಾವು ಸ್ವಲ್ಪ ಅವ್ರಿಗೆ ಅದನ್ನ ಮನಸ್ಸಿಗೆ ಹೋಗುವ ರೀತಿ ಅವ್ರ ಎದುರಿಗೆ ಹೋಗಿ ಅವ್ರ ಕಣ್ಣಿಗೆ ಬೀಳುವ ಹಾಗೆ ನಾವು ಹೋಗಿ ಅವ್ರಿಗೆ ಅದನ್ನ ಇದು ಮಾಡ್ಬೋದು, ಇಲ್ಲ ನೀವು ಒಂಚೂರು ಟೈಮ್ ಎಳಿತಾ ಇದ್ರಿ ಅನ್ನೋದನ್ನ ಅವ್ರಿಗೆ ತೋರಿಸ್ಬೋದು. ಈಗ ಎದುರು ಹೋಗಿ ನಿಲ್ಲುವುದು, ನಾವು ಹಿಂದೆ ಎಲ್ಲೋ ಇದ್ದವರು ಸ್ವಲ್ಪ ಅವ್ರ ಪಕ್ಕಕ್ಕೆ ಬಂದಾಗ ಅವ್ರಿಗೆ ಒಂಚೂರು ಅರ್ಥ ಆಯ್ತು, ಹೋ ಇದೇನೋ ಟೈಮ್
5: ಆಯ್ತು
4: ಗೊತ್ತಾಗ್ತಂತ ಹೇಳಿ ಸೀದಾ ಹೋಗಿ ಚೀಟಿ ಕೊಡೋದ್ರಕ್ಕಿಂತ ಈ ತರ ಮಾಡ್ಬೋದು. ಅಥವಾ ಕಾರ್ಯಕ್ರಮದ ಸಂಘಟಕರು ಅಥವಾ ಆಯೋಜಕರು ಮೊದಲೇ ಅವ್ರಿಗೆ ಹೇಳಿದ್ರೆ ನಮ್ಗೆ ಏನು ಹೆಚ್ಚು ಟೆನ್ಷನ್ ಇಲ್ಲ ಬಿಡಿ, ಹೇಳಲಿಲ್ಲ ಅಂದ್ರೆ ನಾವು ಈ ರೀತಿಯಾಗಿ ಎಲ್ಲ ಸ್ವಲ್ಪ ಮಾಡಬಹುದು, ಮ್ಯಾನೇಜ್ ಮಾಡಬಹುದು.
5: ಓಕೆ, ಇದೆಲ್ಲದರ ಜೊತೆಗೆ ಸಂಭಾವನೆ ವಿಷಯ ಬಂದಾಗ ನಿರೂಪಕರಿಗೆ, ಸೊ ನಾವಂತರ ಅಡಕತ್ತರೆಯಲ್ಲಿ ಸಿಕ್ಕಿದ ಕೆಲವರಿಗೆ ಗುರ್ತಾ ಇದ್ದಾರೆ, ಕರೋದು ಹಾಯ್ ಬಂದು ಅಂದ ನಿರೂಪಣೆ ಮಾಡಿಕೊಂಡು ನಮ್ಗೆ ಇಲ್ಲಿ ಗಂಟ್ಲಲ್ಲಿ ಬತ್ತದ್ದು ಕೇಳ್ಕೋಬಾರ್ದ ಇಂತ ಕನ್ಫ್ಯೂಷನ್ಗಳು. ಯಾಕಂದ್ರೆ ನಿರೂಪಣೆ ಕೂಡ ಒಂದು ಕೌಶಲ್ಯ,
4: ಹೌದು,
5: ಇಟ್ ಇಸ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್. ಸೊ ಯಾರು ಕೂಡ ಅದನ್ನ ಗ್ರಾಂಟೆಡ್ ಅಂತ ತಕ್ಕಂ ಖಾತಿಲ್ಲ, ಅಥವಾ ಧರ್ಮಕ್ಕೆ ಸಿಕ್ತರ ಅಂತ ಧರ್ಮ ಕರಿತ ಕೂಕಂ ಖಾತಿಲ್ಲ, ಬಟ್ ನಮ್ ಕಡೆಗಳಲ್ಲಿ ಅಂತದೆಲ್ಲ ಸುಮಾರು ಆತಾ ಇರತ್ತೆ. ಸೊ ಇಂತ ಸಂದರ್ಭಗಳು ನಿರೂಪಕ ಅಥವಾ ನಿರೂಪಕಿ ಅವಳ ಕೌಶಲ್ಯ ಅವನ ಕೌಶಲ್ಯಕ್ಕೆ ಒಂದು ಬೆಲೆ ಇದೆ ಅಂತ ತೋರಿಸ್ಕೊಳ್ಳೋದು ಹೆಂಗೆ?
4: ಖಂಡಿತ, ಇದು ನಾನಂದ್ರೆ ಇಲ್ಲಿವರೆಗೆ ಹೋದ ವರ್ಷದವರೆಗೂ ನಾನು ಕಾರ್ಯಕ್ರಮ ಮಾಡೋದೆಲ್ಲ ಹೀಗೆ ನೀವು ಹೇಳ್ರಿ ಅಲ್ಲ, ಗುರ್ತ ಇದ್ದವ್ರು ಕರೆದ್ರ ಕೇಳು ಕಾತಿಲ್ಲ, ಮಾಡುದಷ್ಟೇ ಕಾರ್ಯಕ್ರಮ ಮಾಡುದು, ಮನೆಗೆ ಬಂದೆ ಅಷ್ಟೇ. ನನ್ಗೊಂದು ವೇದಿಕೆ, ನಾನು ಹೊಸತನದೇನು ಕಲಿತೆ ಬಿಟ್ರೆ ಏನು ಈ ತರದ ಪ್ರಯೋಜನ ಇಲ್ಲ. ಬಟ್ ನಂದು ಟೀಚರ್ ಅವ್ರು ಏನ್ ಹೇಳ್ತಾರೆ, ಅವ್ರು ವ್ಯಾಲ್ಯೂ ಇರುವುದಿಲ್ಲ, ತಕೊಳ್ಬೇಕು ನೀವು ಕಾರ್ಯಕ್ರಮ ಹಾಗೆ ಮಾಡಿ ಬರಬಾರ್ದು, ಸ್ವಲ್ಪ ಆದ್ರೂ ತಕೊಳ್ಬೇಕಂತ. ಸೊ ಈಗ ಸ್ವಲ್ಪ ಶುರು ಮಾಡಿದೆ ಅಂದ್ರೆ ಹೀಗೆ ಹೇಳ್ತೇನೆ ನಾನು, ಏನಾದ್ರೂ ಕೊಡಿ. ಕೆಲವೊಂದು ಹೇಳ್ತಾರೆ ನಮ್ಮ ಹತ್ರ ಅಷ್ಟಿಲ್ಲ, ತೊಂದ್ರೆ ಇಲ್ಲ, ನಿಮ್ಗೆ ಅನ್ಸದ್ದನ್ನಾದ್ರೂ ಕೊಡಿ, ಏನೂ ಕೊಡದೆ ಮಾಡದೆ ಬರುವುದು ಸರಿಯಲ್ಲ. ಹಾಗಾಗಿ ನಿರೂಪಕರು ಸ್ವಲ್ಪ ಈಗ ಕೆಲವರು ತುಂಬಾ ಫಸ್ಟಿಗೆ ಪೇಮೆಂಟ್ ಎಲ್ಲ ಮಾತಾಡಿ ಅಡ್ವಾನ್ಸ್ ಹಾಕಿದ್ರೆ ನಾವು ಬರುವುದಿಲ್ಲ ಅಷ್ಟರ ಮಟ್ಟಿಗೆ ಹೋಗದಿದ್ರು, ಏನಾದ್ರೂ ಕೊಡಿ ಅನ್ನೋದನ್ನ ಅವರ ಒಂದು ನೇರ ಮಾತುಕತೆ ಮೂಲಕ ಅವರು ಮಾಡ್ಕೊಳ್ಬೇಕು, ಮಾಡ್ಕೊಳ್ಬಹುದು.
5: ಈ ಕಾರ್ಯಕ್ರಮಕ್ಕೆ ಎಂಬರು ಇದನ್ನೊಂದು ದಯವಿಟ್ಟು ಗಮನಿಸಿ.
4: ಖಂಡಿತ,
5: ಈಗ ಕಾರ್ಯಕ್ರಮಕ್ಕೆ ನೀವು ಯಾರನ್ನಾದ್ರೂ ನಿರೂಪಕರನ್ನ ಕರಿತಾ ಇದ್ದೀರಂದ್ರೆ ಅದು ಯಾರೇ ಇರಬಹುದು ಅವರಿಗೆ ಏನಾದ್ರೂ ಕೊಡುದನ್ನು ಒಂಚೂರು ಯೋಚನೆ ಮಾಡಿ. ಯಾಕಂದ್ರೆ ಇದು ಎನರ್ಜಿ ಎಕ್ಸ್ಚೇಂಜ್, ಅವರ ಎನರ್ಜಿ, ಅವರ ಟೈಮು, ಅವ್ರು ತುಂಬಾ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ವಾರ ಎರಡು ವಾರ ಮುಂಚೆ ಅವ್ರು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ, ನಾನು ಹೆಂಗ್ ಮಾತಾಡ್ಕೆ, ಎಂತ ಮಾಡ್ಕೆ, ಹೆಂಗ್ ಮಾಡ್ಕ, ಹಾಕಂ ಡ್ರೆಸ್ ಇಂದ ಹಿಡಿದು ಆಡೋ ಮಾತು ತನಕ ಎಲ್ಲ ಯೋಚನೆಗಳಿರುತ್ತೆ. ಅಂದ್ರೆ ಅಷ್ಟು ಅವರು ಅದ್ ಪರಿಶ್ರಮ ಹಾಕಿರ್ತಾರೆ, ಅವ್ರ ಸ್ಥಳದಿಂದ ಅವ್ರು ನಿಮ್ಮ ಪ್ಲೇಸ್ಗೆ ಬಂದು ಆ ಕಾರ್ಯಕ್ರಮ ಮಾಡುದು, ಅದು ಹೆಚ್ಚು ಕಮ್ಮಿ ಆದ್ರೆ ಸುಧಾರಿಸ್ಕೊಂಡು ಹಾಪುದು, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹಾಪುದು, ಅದೆಲ್ಲದೂ ಕೂಡ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಸೊ ಅದಕ್ಕೆ ಒಂದ್ ಸ್ವಲ್ಪ ಆದ್ರೂ ಗೌರವ ಕೊಡಿ
4: ಕೊಡಿ
5: ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲರೂ ಮಾತಾಡ್ದಲ್ಲ, ಅದಕ್ಕೆ ದುಡ್ಡು ಅನ್ನೋ ರೀತಿಯ ಮೆಂಟಾಲಿಟಿಗಳು,
4: ಅವಕಾಶ ಕೊಟ್ಟಿತ್ತವರಿಗೆ ಅನ್ನೋದೊಂದು ಮನೋಭಾವ ಕೆಲವರಿಗೆ. ಆಯ್ತಾ, ಅಂದ್ರೆ ನಮ್ಗೆ ಏನು ವೇದಿಕೆಲಿ ಹೋಗಿ ಮಾತಾಡುದಂದ್ರೆ ಏನ್ ದೊಡ್ಡ ವಿಷಯನಾ,
5: ಮೆಮೆಂಟೋ ಕೊಟ್ಟು ಕಳ್ಸತ್ರ ಅದಿಡು ಜಾಗ ಇಲ್ಲ ಮನೆ.
4: ನನ್ನ ಗಂಡ ಯಾವಾಗ್ಲೂ ಹೇಳ್ತಾರೆ ಇದೊಂದು ಗಾರ್ಬೇಜ್ ಅಂತೇಳಿ ಹೇಳಿ, ಒಂದು ರಾಶಿ ನೀವು ಏನೂ ಯೂಸ್ ಇಲ್ಲ ಅದರಿಂದ. ಖಂಡಿತ ನಾನು ಬೇರೆಯವರಿಗೆ ಹೇಳುದು, ಅದ್ರ ಬದಲು ಒಂದು ಬುಟ್ಟಿ ಹಣ್ಣಾದ್ರೂ ಕೊಡಿ. ಈಗ ನನ್ಗೆ ಅಂತಲ್ಲ, ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಹೌದಾ? ಏನೂ ಇಲ್ಲ, ಮನೆಗೆ ತಗೊಂಡು ಇಟ್ರಿ ಒಂದ್ ಸ್ವಲ್ಪ ಟೈಮ್, ಆಮೇಲೆ ಅದು ರೆಸ್ಟ್ ಹಿಡಿತು, ಬದಿಗಿಡ್ತ ಅಷ್ಟೇ, ಬಿಟ್ರೆ ಬೇರೆ ಏನೂ ಪ್ರಯೋಜನ ಇಲ್ಲ. ಅದರಿಂದ
5: ಕಾರ್ಯಕ್ರಮ ಸಂಘಟಿಸುವವರು ದಯವಿಟ್ಟು ಈ ಧ್ವನಿಯನ್ನ ಕೇಳಿ ಕೇಳಿ ಕೇಳಿ. ಓಕೆ, ಈಗ ಸ್ಟೇಜ್ ಅಲ್ಲಿ ನಿರೂಪಕ ನಿರೂಪಕಿ ಮಾತಾಡೋತ್ತಿಗೆ ಹ್ಯಾಂಗಿರ್ಕ ಅವರ ಧ್ವನಿ, ಅವರ ಹಾವ ಭಾವ ಎಲ್ಲ ಹ್ಯಾಂಗಿರ್ಕ?
4: ಇದೊಂದು ಪ್ರಶ್ನೆ ನಾನು ನೀವು ಕೇಳ್ಬೇಕಂತ ನಾನು ಮಾತಾಡ್ಬೇಕಂತ ಅನ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ನಿರೂಪಕರು ಈಗ ಕಾರ್ಯಕ್ರಮ ಯಾರೋ ಒಬ್ರು ಹೇಳ್ತಾರೆ ಇಂಥವ್ರು ನಿರೂಪಕರು ಬಂದಿದ್ದಾರೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅನ್ನೋದಾಗಿ ಹೋಗಿ ಹೇಳ್ತಾರೆ. ಒಂದು ಸಭೆ, ಒಂದು 100 ಜನ ಇರುವಂತಹ ಒಂದು ಸಭೆ, ಆ ಸಭೆಗೆ ಒಂದು ಕಾರ್ಯಕ್ರಮ ಅಂದ ಮೇಲೆ ನಿಮ್ಗೆ ಗೊತ್ತಿರ್ತದೆ ಮೊದಲೇ ಅಲ್ಲಿ ಧ್ವನಿದು ಎಲ್ಲದ್ರದ್ದು ಬೆಳಕು ಎಲ್ಲದ್ರದ್ದು ವ್ಯವಸ್ಥೆ ಇರ್ತದೆ. ನಿರೂಪಕರು ಹೋಗಿ ಏನ್ ಮಾಡುದು, ಗಟ್ಟಿ ಕಿರ್ಚುದಂದ್ರೆ ನಮಸ್ಕಾರ ಎಲ್ಲರಿಗೂ ಹಾಗೆ ಮಾಡಿ ಕೈ ಮೇಲೆತ್ತಿ ಕಾಲ್ ಮೇಲೆತ್ತಿ ನಿಮ್ಮ ಅಂದ್ರೆ ಅವ್ರ ಮನಸ್ಸಿಗೆ ಇವರನ್ನ ನಾವು ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅನ್ನೋದಾಗಿ ಅವ್ರದ್ದೊಂದು ಮನೋಭಾವ. ಮತ್ತೊಂದು 15-20 ಜನವೋ 30 ಜನವೋ ಇರುವಂತಹ ಕಾರ್ಯಕ್ರಮಕ್ಕೆ ನಾವು ಬಳಸುವಂತಹ ಪದಗಳು ಕೆಲವೊಮ್ಮೆ ಇಂತಹ ಅಭೂತಪೂರ್ವ ಕಾರ್ಯಕ್ರಮವನ್ನ ಆಯೋಜನೆ ಖಂಡಿತವಾಗಿಯೂ ಅದರಲ್ಲಿ ಅಸಮಂಜಸ ಆ ಕಾರ್ಯಕ್ರಮಕ್ಕೆ. ಅಭೂತಪೂರ್ವ ಅಂದ್ರೆ ಏನು, ಆ ಪದದ ಅರ್ಥ ಏನು, ಸ್ವಲ್ಪ ಆದ್ರೂ ನಮ್ಗೆ ಗೊತ್ತಿರಬೇಕು ಯಾವ ಕಾರ್ಯಕ್ರಮಕ್ಕೆ ನಾವು ಅದನ್ನ ಹಾಕಬೇಕು, ಎಲ್ಲಿ ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ಅನಗತ್ಯ ಕಿರುಚಾಟ ಖಂಡಿತ ಬೇಡ. ನಮ್ದೊಬ್ರು ಸರ್ ಮೊನ್ನೆ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಅನಗತ್ಯವಾಗಿ ಕಿರುಚುವುದನ್ನೇ ನಿರೂಪಣೆ ಅಂದುಕೊಂಡಿರುವಂತಹ ಕೆಲವರು ಎನ್ನೋದಾಗಿ. ಹಾಗಾಗಿ ಆ ಕಿರುಚಾಟ ಬೇಡ. ನಿಮ್ಮ ಧ್ವನಿಯಲ್ಲಿ ಏನು ತೂಕ ಇದೆ, ಹಾಗೆ ನಿಮ್ಮ ಭಾಷಾ ಪ್ರಯೋಗದಲ್ಲಿ ಏನು ತೂಕ ಇದೆ, ಅದರ ಮೂಲಕ ನೀವು ಕೆಳಗಿರುವಂತವರನ್ನ ಸೆಳಿಬೇಕೆ ಹೊರತು ನಿಮ್ಮ ಮನಸ್ಸಲ್ಲಿ ಕಿರ್ಚೋದ್ರಿಂದ ಜನ ನನ್ನ ಮಾತು ಕೇಳ್ತಾರೆ ನನ್ನ ಕಡೆ ನೋಡ್ತಾರೆ ಅನ್ನೋದನ್ನ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯನ್ನ ನಿರೂಪಕರು ಬಿಡಬೇಕು. ಇದು ನಾನು ನಿರೂಪಕರಿಗೆ, ನಾನೀಗ 100% ಅಂತ ನಾನು ಹೇಳುವುದಲ್ಲ, ಆದರೆ ಇದೊಂದು ನಾನು ಹೆಚ್ಚಿನ ಕಡೆಗಳಲ್ಲಿ ನಾನು ಗಮನಿಸಿದಂತಹ ಒಂದು ವಿಷಯ. ಅನಗತ್ಯ ಕಿರುಚಾಟ ಬೇಡ, ಹಾಗೆ ಆ ವಿಷಯಕ್ಕೆ ಸಂಬಂಧ ಪಡೆದೇ ಇರುವಂತಹ ಪದ ಪ್ರಯೋಗಗಳನ್ನ ಮಾಡುವುದನ್ನ ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ಇದು ನಂದೊಂದು.
5: ಈಗ ರಾಜಕಾರಣಿಗಳು ಮಧ್ಯದಲ್ಲಿ ಪ್ರವೇಶ ಮಾಡುದಿತ್ತು, ಅವ್ರು ಬಂದ ಕೂಡ ಅವ್ರಿಗೆ ಮೈಕ್ ಕೊಡ್ಕ ಅಂದ್ರೆ ಅವರಿಗೆ ಕೂತ್ಕೊಳ್ಳುವಷ್ಟು ಅಂದ್ರೆ ತುಂಬಾ ಬಿಸಿ ಇರ್ತಾರಲ್ಲ. ಸೊ ಹಾಂಗಾಗಿ ಕೊಡ್ಕ, ಅದು ಎಂತತ್ಕೇನ್ರೆ ಪ್ರೋಗ್ರಾಮ್ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರತ್ತೆ, ಒಬ್ರಿಗೆ ಮೈಕ್ ಕೊಟ್ರು ಕೂಡ ಮತ್ತೆ ಎಲ್ಲರಿಗೂ ತಡ
4: ಆಗ್ತಾರೆ.
5: ಕರ್ದ ಒಬ್ರು ಕರ್ದ ಹೇಳುದು ನಂಗೆ ಹೊರಡ್ಕೀಗ ನಂಗೆ ಮೈಕ್ ಕೊಡಿ, ಅಲ್ಲಿ 4 ಜನ ಒಂದೇ ಸಲ ಹೇಳ್ತಾರೆ, ನಮ್ಗೆ ಯಾರನ್ನ ಕನ್ಸಿಡರ್ ಮಾಡುದಂತಾನೆ
4: ಗೊತ್ತಾಗ್ತಿಲ್ಲ.
5: ಇವ್ರದ್ ವ್ಯಾಲ್ಯೂ ಹೆಚ್ಚು, ಅವ್ರದ್ದು ಸ್ಟಾರ್ ವ್ಯಾಲ್ಯೂ ನಾವಲ್ಲಿ ತೂಕ ಮಾಡ್ಬೇಕು, ಈಗ ಯಾರಿಗೆ ಕೊಡುದಪ್ಪ ಫಸ್ಟ್ ಅನ್ನೋದೊಂದು ಜಿಜ್ಞಾಸೆಗೆ ನಾವು ಬೀಳೋದು. ಸೊ ಅಂತದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು?
4: ಮ್ಯಾನೇಜ್ ಮಾಡೋದಂದ್ರೆ ಅಂತ ಇಲ್ಲ, ಕೆಲವೊಮ್ಮೆ ನಾವು ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದ ಆಯೋಜಕರೇ ಒಂದು ಹೇಳುವಾಗ ಇವ್ರಿಗೆ ಬಂದ್ರು ಮೈಕ್ ಕೊಡಿ ಅಂದ ಇದನ್ನ ನಾವು ಯಾರಿಗೆ ಹೇಳ್ಬೋದು? ಯಾರು ಬರ್ತಾರೆ ನೋಡಿ ರಾಜಕಾರಣಿಗಳು, ಅವ್ರ ಹತ್ರ ನಾವು ಇದನ್ನ ಮನವಿ ಮಾಡ್ಕೊಳ್ಬಹುದು. ನಿಜವಾಗಿಯೂ ನಿಮ್ಗೆ ಅಂತಹ ತುರ್ತು ಕೆಲಸ ಅಂತ ಇದ್ರೆ ನೀವು ಆ ರೀತಿ ಮಾಡಿ, ಅದಲ್ಲದೆ ಹೋದ್ರೆ ದಯವಿಟ್ಟು ವೇದಿಕೆಯಲ್ಲಿ ಬಂದು ಒಂದು 10-15 ನಿಮಿಷ ನೀವು ಕೂತ್ಕೊಳ್ಬೇಕು. ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ, ಈಗ ನಂದೊಂದಲ್ಲಿ ಹಾಜರಾತಿ ಬೇಕು ಎನ್ನುವ ಕಾರಣಕ್ಕೆ ಮಾತ್ರ ದಯಮಾಡಿ ನೀವು ಕಾರ್ಯಕ್ರಮಕ್ಕೆ ಬರಬಾರದು ಎನ್ನುವುದು ನಂದೊಂದು ಬೇಡಿಕೆ. ಅವರಿಗೆ ನಾನು ಹೇಳುವುದಲ್ಲ, ಕಾರ್ಯಕ್ರಮ ಕೆಲವರು ಇರ್ಬೋದು ಅವರಿಗೆ ಗಡ್ಬಿಡಿ ಇರ್ಬೋದು, ಬೇರೆ ಒಂದು ಕಾರ್ಯಕ್ರಮಕ್ಕೆ ಅವರು ಕೊಟ್ಟಿರ್ಬೋದು ಇದನ್ನ, ಅಲ್ಲ ಅಂತ ಹೇಳುದಿಲ್ಲ. ಪ್ರತಿ ಕಾರ್ಯಕ್ರಮದಲ್ಲಿಯೂ ಕೂಡ ಬೇಡ, ಯಾಕೆಂದ್ರೆ ಇವ್ರಿಗೆ ನೀವು ಹೇಳಿದಾಗ ಅವ್ರಿಗೆ ಒಬ್ರಿಗೆ ಮೈಕ್ ಕೊಟ್ರೆ ಆಮೇಲೆ ಎಲ್ಲರಿಗೂ ಗಡ್ಬಿಡಿ ಶುರುವಾಯ್ತು. ವೇದಿಕೆಯಲ್ಲಿ ಇದ್ದವ್ರಿಗೆಲ್ಲರಿಗೂ ಗಡ್ಬಿಡಿ, ಎಲ್ಲರೂ ಎರಡೆರಡು ಮಾತಾಡಿ ಹೋದ್ರೆ ಕಾರ್ಯಕ್ರಮ ಯಾರಿಗೋಸ್ಕರ ಅಂತದೊಂದು ಬರತ್ತಲ್ವ? ಹಾಗಾಗಿ ಅವರಲ್ಲಿ ಮನವಿ ಅಷ್ಟೇ.
5: ಈ ಕಾರ್ಯಕ್ರಮದಲ್ಲಿ ನನ್ನ ಕಟ್ಟ ಕಡೆಯ ಪ್ರಶ್ನೆ, ನಿರೂಪಣೆ ಅನ್ನೋದು ಗ್ಲಾಮರಸ್ ಜಾಬಾ?
4: ನಿರೂಪಣೆ ಅನ್ನೋದು ಗ್ಲಾಮರಸ್ ಕೂಡ ಬೇಕಾಗ್ಬಹುದು ಅದಕ್ಕೆ, ಆದ್ರೆ ಅದರ ಮೇಲೆ ಅದರ ತಳಹದಿಯ ಮೇಲೆ ನಿಂತಿರುವಂತಹ ಜಾಬ್ ಅಲ್ಲ.
5: ಅದನ್ನ ನನ್ಗನ್ಸೋದು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೇಧಾವಿತನ ಎಷ್ಟಿದೆ ಅನ್ನೋದಕ್ಕಿಂತ, ಸೊ ಹೌ ಗ್ಲಾಮರಸ್ ಯು ಲುಕ್ ಆನ್ ಸ್ಟೇಜ್ ಆಯ್ತಾ, ಮತ್ತೆ ಹೌ ಯಂಗ್ ಯು ಆರ್. ಈಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಅಂತ ಆದ್ರೆ ಅವ್ರನ್ನ ಕನ್ಸಿಡರ್ ಮಾಡುವಾಗ ಇಶಿ ಯಂಗ್ ಅಂದ್ರೆ ತುಂಬಾ ಯಂಗ್ ಇದ್ದಾಳ, ತುಂಬಾ ಚೆನ್ನಾಗಿದ್ದಾಳ, ಅವಳು ತುಂಬಾ ಫಾಲೋವರ್ಸ್ ಇದ್ದಾಳ ಅವಳಿಗೆ ಇನ್ಸ್ಟಾದಲ್ಲಿ ಇದ್ದಾರ ಅಂತವುಗಳು ಕನ್ಸಿಡರ್ ಆಗತ್ತೆ. ಗಂಡು ಮಕ್ಕಳಿಗೆ ಎಷ್ಟೇ ಏಜ್ ಆದ್ರೂ ಸಿನಿಮಾ ಇರ್ಬೋದು ಅಥವಾ ಇಂತ ಯಾವ್ದೇ ಫೀಲ್ಡ್ ಗಳಿರ್ಬೋದು, ಅವ್ರು ಮಾತಾಡೋ ಇದ್ರಲ್ಲಿ ಅವ್ರದ್ದು ಹೋಗುತ್ತೆ. ಅವ್ರ ಏಜ್ ಆದ್ರೂ ಅವ್ರು ತಂದು ಮತ್ತೆ ಮತ್ತೆ ಕೂರಿಸ್ತಾರೆ. ನಂಗೆ ಅಪರ್ಣ ಬಿಟ್ರೆ ಮತ್ತೆ ನಿರೂಪಣೆಯಲ್ಲಿ ಹೆಚ್ಚಿನವರಿಗೆ ಏಜ್ ಅಂತ ಹೇಳಿನಿ ಅಂದ್ರೆ ಶಿ ಡಸಂಟ್ ಲುಕ್ ದಾಟ್ ಗುಡ್.
4: ಖಂಡಿತ,
5: ಅದ್ರಲ್ಲಿ ಎರಡು ಮಕ್ಕಳಾಯ್ತು, ಗಂಡ ಒಂದು ಸಂಸಾರ ಆಯ್ತು, ಈಗ ಮನೆಗೆ ಅವಳ ನಿರೂಪಣೆಗೆ ಹೇ ಬೇಡ. ಇದೊಂದು ಇದಕ್ಕೆ ಬಿದ್ದು ನೀವು ಕಾಣಿ, ಹೆಣ್ಮಕ್ಳು ನಿರೂಪಣೆ ಮಾಡೋರಿದಾರಲ್ಲ ಅವರಲ್ಲಿ ಬೇಗ ಬೇಗ ಚೇಂಜ್
4: ಆಗ್ತಾರೆ.
5: ನೀವದು ಟಿವಿ ನಿರೂಪಕರನ್ನ ತಗೊಳ್ಳಿ, ಇಲ್ಲ ಈ ಕಾರ್ಯಕ್ರಮಗಳ ನಿರೂಪಕರು ಆನ್ ಸ್ಟೇಜ್ ಮಾಡುವವ್ರನ್ನ ತಗೊಳ್ಳಿ, ಬೇಗ ಅವ್ರನ್ನ ಕನ್ಸಿಡರ್ ಮಾಡೋಕೆ ಹೋತಿಲ್ಲ. ಅವ್ರು ಎಷ್ಟೇ ಟ್ಯಾಲೆಂಟೆಡ್ ಇದ್ರು, ಅವ್ರ ಮಂಡಿ ಕೂದಲು ಹೊಣ್ಣಪ್ಪ ಶುರು ಆಯ್ತು, ಅಲ್ಲ ಅಲ್ಲ ಮುಖದಲ್ಲಿ ನೆರಿಗೆ ಬಪ್ಪು ಶುರು ಆಯ್ತು ಅಂದ್ರೆ ಲಾಸ್ಟ್ ಅಟ್ ಬ್ಯೂಟಿ, ಸೊ ಶಿ ಇಸ್ ನಾಟ್ ಫಿಟ್ ಫಾರ್ ದ ಸ್ಟೇಜ್ ಅಂತ. ಸೊ ನನಗದಕ್ಕೆ ಅನ್ಸೋದು ನಿರೂಪಣೆ ಅನ್ನೋದು ಮೇಧಾವಿತನದ ಕೆಲಸ ಅಲ್ಲ, ನಿರೂಪಣೆ ಅನ್ನೋದು ಬ್ಯೂಟಿ ಅಂಡ್ ಗ್ಲಾಮರ್ದು ಕೆಲಸ ಅಂತ.
4: ಅಂತ ಮನೋಭಾವ ಈಗ ಬೆಳೀತಾ ಇತ್ತು, ಈ ಜನರೇಷನ್ ಏನಿತ್ತಲ್ಲ ಈಗ ಬೆಳೀತಾ ಇತ್ತು.
5: ಮತ್ತೆ ಈಗಿನ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಗಳಿಗೆ ನಂಗೆ ಇದೊಂದು ವೈಯಕ್ತಿಕವಾಗಿ ಅನ್ಸಿರೋದು, ನಂಗೆ ಬಹುಶಃ ಕೇಳುಗರು ಕೇಂಬರ್ ಕೂಡ ನನ್ನೊಟ್ಟಿಗೆ ಹಾ ಹಾ ಜ್ಯೋತಿ ಅಂತ ಹೇಳ್ಬಹುದು ಅಂತಂದ್ರೆ, ತುಂಬಾ ಸಲ ನನ್ಗೆ ಅನ್ಸಿದ್ದು ಈಗ ನಮ್ ಕುಂದಾಪುರದಲ್ಲೇ ಅಥವಾ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಥವಾ ಮಂಗಳೂರಲ್ಲಿ ಈ ಬೆಲ್ಟಲ್ಲಿ ನೀವು ಕಾರ್ಯಕ್ರಮ ಮಾಡುದಾದ್ರು ನೀವು ಹೈಪ್ ಕೊಡುದು ಯಾರಿಗೆ? ಇಲ್ಲೇ ಒಳ್ಳೆ ನಿರೂಪಕ ನಿರೂಪಕಿ ಆದ್ರೆ ಅವರಿಗೆ ಹೋರ್ಡಿಂಗ್ ಹಾಕಿ ದೊಡ್ಡ ದೊಡ್ಡ ಕಟೌಟ್ ಹಾಕಿ ಹೈಪ್ ಕೊಡುದಿಲ್ಲ. ಎಲ್ಲಿಂದಲೋ ಬೆಂಗಳೂರಿಂದಲೋ ಬರ್ತಿದ್ದಾರೆ, ಬರ್ತಿದಾರಂದ್ರೆ ಅವ್ರಿಗೆ ಪೇಮೆಂಟ್ ಲಕ್ಷಗಟ್ಟಲೆ ಕೊಡ್ತೀವಿ, ಪ್ಲಸ್ ಅವರಿಗೆ ಹೈಪ್ ಕೂಡ ಅಷ್ಟೇ. ಅಯ್ಯೋ ಅವಳು ಬರ್ತಿದ್ದಾಳೆ, ಅವನು ಬರ್ತಿದ್ದಾನೆ, ಯಾಕೆ ನೀವು ಲೋಕಲ್ ಟ್ಯಾಲೆಂಟ್ ಗಳಿಗೆ
4: ಕೊಡುದಿಲ್ಲ? ಅವರನ್ನ
5: ಕರಿಯೋದೇ ಇಲ್ಲ. 5,000 ಕೊಡ್ಕೊಂಡ್ರೆ 5,000 ಕೇಂದ್ರ ಜೀವಹಾರಿ ಬಿಡ್ತಾರೆ.
4: ನಾನು ಅದೇ ಹೇಳ್ತೀನಿ,
5: 1,500,000 ಎಲ್ಲರಿಗೂ ಕೊಡ್ತೀರಿ ನೀವು? ಯಾಕೆ ಅವ್ರು ಬಂದವ್ರು ಇಲ್ಲಿ ಟ್ಯಾಂಟ್ರಮ್ಸ್ ತೋರಿಸಿ, ಅಯ್ಯೋ ನಂಗೆ ಇಲ್ಲಿ ಸೆಕೆ, ಅಯ್ಯೋ ನಂಗೆ ಇಲ್ಲಿ ಬೆವರು ಸುರಿತಿದೆ, ಅಯ್ಯೋ ನನಗೆ ಟೈಮ್ ಆಯ್ತು, ನನ್ನ ಟೈಮ್ ಇಷ್ಟೇ ಇರೋದು ಅಂತ ಆ ಟ್ಯಾಂಟ್ರಮ್ ಗಳನ್ನೆಲ್ಲ ನೀವು ಸಹಿಸಿಕೊಂಡು ಅವ್ರಿಗೆ ನೀವು ಕೊಡುವಂತಹ ಮಣೆಯನ್ನ ಇಲ್ಲಿರೋ ಸ್ಥಳೀಯ ಟ್ಯಾಲೆಂಟ್ ಗಳಿಗೆ ಯಾಕೆ
4: ಕೊಡೋದಿಲ್ಲ? ಇದು ಬರೀ ನಿರೂಪಣೆ ಅಷ್ಟೇ ಅಲ್ಲ, ಹೆಚ್ಚಿನ ಕಲಾವಿದರ ವಿಷಯದಲ್ಲಿ ಇದೊಂದು ಆಗ್ತಾ ಇದೆ. ನಾವು ಎಲ್ಲಿಂದಲೋ ಕರ್ಸೋದು, ಬೆಂಗಳೂರಿಂದ ಅಲ್ಲಿಂದೆಲ್ಲ ಆರ್ಟಿಸ್ಟ್ ಅನ್ನ ಕರೆಸಿ ಅವರಿಗೆ ಅವ್ರು ಹೇಳಿದಷ್ಟು ಪೇಮೆಂಟ್, ಅವ್ರು ಹೇಳದ್ದು ಹೋಟ್ಲ್ ರೂಮಲ್ಲೇ ರೂಮ್ ಆಗ್ಬೇಕು, ಅವರಿಗೆ ಫುಡ್ ಅವ್ರು ಹೇಳದ್ದೇ ಬರಬೇಕು, ಟೈಮಿಂಗ್ಸ್ ಸ್ವಲ್ಪ ಕಾರ್ಯಕ್ರಮದ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಮಾತು ಅವ್ರು ಕೇಳುದಿಲ್ಲ. ಇದೇ ಜನರ ಮನಸ್ಥಿತಿ ಬದಲಾಗ್ಬೇಕು. ನಮ್ಮವರು ಅನ್ನೋದಂತೂ ಒಂದು ಅಭಿಮಾನ ಅವರಲ್ಲಿ ಯಾವಾಗ ಬಂದ್ರೆ ಖಂಡಿತ ಇದೆಲ್ಲ ಸಾಧ್ಯ.
5: ಇವರು ಜನ ಮರುಳೋ ಜಾತ್ರೆ ಮರುಳೋ ಅಲ್ಲ,
4: ಇಲ್ಲಿ ಜನವೇ ಮರುಳು.
5: ಅಂತೂ ನಮ್ ಸುಖ ದುಃಖ ಮಾತಾಡೋಕೆ ಇತ್ಕೊಂಡು.
4: ಹೌದು ಮಾರೆ.
5: ಓಕೆ, ಸುಮಾ ಸಂಗ್ರಾಮ್ ಅವ್ರೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ ಬಂದ. ಹಾ, ಇನ್ನೊಂದ್ ಕೇಮ್ಕಿತ್ತ, ನಮ್ಮ ನಿರೂಪಕರು ಮೈಕ್ ಹಿಡಿದ್ ಕೂಡ ಕುಂದಾಪುರದಂಗೆ ಮಾತಾಡೋದವ್ರು ಕುಂದಾಪುರ ಕನ್ನಡ ಅಂತ ನೆನಪು ಹತ್ತ.
4: ಅದ ಹಂಗೆ ಸ್ವಲ್ಪ ಎಂತ ಮಾಡ್ಕರಿಲ್ಲ, ಕೆಲವರಿಗೆ ಕುಂದಾಪುರ ಕನ್ನಡ ಬತ್ತಿಲ್ಲ ಮೇಡಮ್. ನಾನಂದ್ರೆ ಹೇಳುವುದು ಕೇಳಿದ್ದೆ ನಾನು ಅಲ್ಲಿ ವೇದಿಕೆ ಮೇಲೆ ಹೊರಗತಿಗೆ ಅವ್ರನ್ನ ಏನ್ ಹೇಳ್ತಾರೆ, ಕಾನ್ಶಿಯಸ್ ಆಗ್ಬೋದು ಅಂತೇಳಿ ಹೇಳಿ ಅವ್ರು ಆತರ ಆಗಿಬಿಡ್ತಾರೆ. ಕಾನ್ಶಿಯಸ್ ಆತರ ಅವ್ರಿಗೆ ಆಗುದಿಲ್ಲ ವೇದಿಕೆ ಮೇಲೆ ಹೋಗಿ ಈಗ ಕುಂದಾಪುರ ಕನ್ನಡ ಮಾತಾಡಿ ಅಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ, ಎಲ್ಲವೂ ಮಿಕ್ಸ್ ಆತ. ಹಾಗೆ ಲ್ಯಾಂಗ್ವೇಜ್ ಬಗ್ಗೆನೂ ನಾನು ಒಂದ್ ಮಾತು ಹೇಳ್ಬೇಕು. ಲ್ಯಾಂಗ್ವೇಜ್ ಈಗ ನೀವು ಕುಂದಾಪುರ ಕನ್ನಡ ಮಾತಾಡ್ತೀರಿಯಾ ಮಾತಾಡಿ, ಇಂತ ಗ್ರಾಂತಿಕ ಕನ್ನಡವನ್ನು ಮಾತಾಡ್ತೀರಿಯಾ ಅದನ್ನೂ ಮಾತಾಡಿ, ತೊಂದರೆ ಇಲ್ಲ. ಹಾಗೆ ಇಂಗ್ಲಿಷ್ ಅನ್ನ ನೀವು ಮಧ್ಯ ಪದ ಬಳಕೆ ಮಾಡ್ತೀರಿಯಾ ಮಾಡಿ, ತೊಂದರೆ ಇಲ್ಲ, ಆದರೆ ಕೇಳುಗರಿಗೆ ಒಂಥರ ಇರಿಟೇಷನ್ ಆಗೋ ರೀತಿಯಲ್ಲಿ ನೀವು ಆ ಎಲ್ಲ ಭಾಷೆಗಳನ್ನ ಮಿಶ್ರಣ, ಅದರದ್ದೇನೋ ಒಂದು ಕಲಸು ಮೇಲೋಗರ ಅಂತ ನಾವು ಹೇಳ್ತೇವೆ, ಆ ರೀತಿಯಾಗಿ ಮಾಡಬೇಡಿ. ಯಾವುದ್ರಲ್ಲಿ ಮಾತಾಡ್ತೀರಿ ಅದರಲ್ಲಿ ಸ್ಫುಟವಾಗಿ ಮಾತಾಡಿ ಅನ್ನೋದಂತ ಒಂದು ನಾನು ಸಜೆಷನ್ ನಿರೂಪಕರಿಗೆ ಕೊಡು.
5: ನೀವು ಯಾವುದೇ ಭಾಷೆ ಮಾತಾಡಿ ಅದನ್ನ ಸ್ಪಷ್ಟವಾಗಿ ಮಾತಾಡಿ, ಎಲ್ಲದನ್ನ ಒಟ್ಟು ಹಾಕಿ ಅಂದ್ರೆ ಯಾರಿಗೂ ಅರ್ಥ ಇದ್ದಂಗೆ ಮಾತಾಡಿ.
4: ಮಾತಾಡು,
5: ಮಾತಾಡೋದು ಉದ್ದೇಶ ಅಂತ ಬೇರೆಯವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿ
4: ಖಂಡಿತ
5: ಆ ಗುತ್ತಾಪ ಕೆಲಸ ಸರಿ ಮಾಡಿ
4: ಮಾಡಿ.
5: ವೆರಿ ನೈಸ್, ತುಂಬಾ ಲೈಕ್ ಮಾತಾಡ್ರಿ ನೀವು ನಿರೂಪಣೆ ಬಗ್ಗೆ. ಸೊ ನಿಮ್ಮ ಧ್ವನಿ, ನಿಮ್ಮ ಭಾಷೆ ಎಲ್ಲ ಲೈಕ್ ಇತ್ತು. ಸೊ ಇನ್ನಷ್ಟು ಅವಕಾಶಗಳು ನಿಮ್ಗೆ ಸಿಗ್ಲಿ. ಈಗ ನಾವೀಗ ಏನಿಲ್ಲ ಮಾತಾಡಿತ್ತಲ್ಲ, ಸೊ ಆಚೆಯಿಂದ ಕೂಡ ಹೆಂಗಲ್ಲ ಎಂತಲ್ಲ ಆತಂಬದು, ಈಗ ಅಂದ್ರೆ ನಮ್ಮ ದುಃಖ ಸುಖ ನಾವು ಮಾತಾಡಿತ್ತು, ಈಗ ನಮ್ಮ ಸುಖ ಸುಂಕದವನಿಗೆ ಏನ್ ಅರ್ಥ ಆಗತ್ತೆ ನಮ್ ಸುಖ ದುಃಖ ಅಂತ ಏನಿಲ್ಲ, ಅರ್ಥ ಆತಂದ್ರೆ ನಾವು ಅಂದ್ಕೊಂಡಿತ್ತ. ಸೊ ಹಾಂಗಾಗಿ ಥ್ಯಾಂಕ್ ಯು ಸೋ ಮಚ್ ರೆಡಿ ಕುಂದಾಪುರಕ್ ಬಂದು ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದಗಳು.
4: ಥ್ಯಾಂಕ್ ಯು ಮೇಡಮ್, ನನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ, ಕೆಲವೊಂದು ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಹೋಗ್ಲಿಕ್ಕೆ ಪ್ರೇರೇಪಣೆ ಮಾಡಿದಂತಹ ಮಾರ್ಗದರ್ಶಕರು ಅಂತಲೇ ಹೇಳ್ಬೋದು, ಉದಯ್ ಶೆಟ್ಟಿ ಸರ್, ಇವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ.
5: ಸರಿ, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮ ಮುಗಿಸಿ, ನಿಮ್ಗೆ ನಿರೂಪಣೆ ಬಗ್ಗೆ ಒಂದಷ್ಟು ಟಿಪ್ಸು ಸಿಕ್ಕಿಬ್ಕು ಸಾಕು, ನಿರೂಪಕರ ದುಃಖನೂ ಸಿಕ್ಕಿಬ್ಕು ಸಾಕು, ಸೊ ಕಷ್ಟ ಸುಖ ಎಲ್ಲ ಮಾತಾಡೋಕ್ಕೂ ಆಯ್ತು. ಧನ್ಯವಾದಗಳು ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಂಡದಕ್ಕೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
6: ಬರೀ ಬೇಜಾರ್ ಮರೆ.
7: ಎಂತಕ್ಕ,
6: ಒಂದ್ ಹಬ್ಬಕ್ ಹಬ್ಬ ಅಂದ್ರೆ ಒಂದ್ ಹಬ್ಬವೂ ಇಲ್ಲ. ಅಲ್ಲ
7: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಬ್ಬ
6: ಆಯುರ್ವೇದ ಹಬ್ಬ ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಪ್ಪದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರ್ ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
1: ಆಯುರ್ವೇದ ಹಬ್ಬವ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಪ್ಪದ ಅಕ್ಟೋಬರ್ 4 ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ನಮ್ಮೊಟ್ಟಿಗೆ ಯಾರಿದ್ರು ಕೇಳ್ರೆ, ಇದು ಚೋಟಾ ಪ್ಯಾಕ್ ಬಡಾ ಧಮಾಲ್ ಅಂತಾರಲ್ಲ, ಹಂಗೆ ಗೊಂಡು ಸಣ್ಣದ ಆದ್ರೆ ಈಗ ಪಡೆದಿರೋ ಕೀರ್ತಿ ಮಾತ್ರ ಬಹಳ ದೊಡ್ಡದು. ನಮ್ಮೊಟ್ಟಿಗೆ ಇವತ್ತಿರೋ ಅತಿಥಿಯ ಹೆಸರು ಧನುಷ್ ಶೆಟ್ಟಿ ವಂಡಾರು, 8 ವಿದ್ಯಾರ್ಥಿ. ನಮಸ್ಕಾರ ಧನುಷ್.
4: ನಮಸ್ತೆ.
3: ಹೆಂಗಿದ್ರಿ?
4: ಚೆನ್ನಾಗಿದ್ದೀನಿ.
3: ಚೆನ್ನಾಗಿದ್ದೀರಾ? ಈಗ ನಮ್ ಸ್ಟುಡಿಯೋ ಪತಿ ಸ್ಕಿಪ್ಪಿಂಗ್ ಮಾಡ್ಕೊಂಡೆ ಬಂದ?
4: ಇಲ್ಲ, ನಾರ್ಮಲ್ ಎಕ್ಸಸೈಸ್. ಎಲ್ಲ
3: ಎಕ್ಸಸೈಸ್ ಅಲ್ಲ, ನಮ್ಮ ಸ್ಟುಡಿಯೋಗೆ ನಮ್ಮ ರೇಡಿಯೋ ಕುಂದಾಪುರ ಬಪ್ಪತ್ತಿಗೆ ಹಾರ್ಕೊಂಡ್ ಬಂದದ್ದ ನಡ್ಕೊಂಡ್ ಬಂದದ?
4: ಎಕ್ಸೈಟ್ಮೆಂಟ್ ಇತ್ತು, ಓಡ್ಕೊಂಡ್ ಬಂದ್ಯಾ.
3: ವೆರಿ ಗುಡ್. ಕೇಳಿದ್ರೆ ನಾವ್ ಇವತ್ತು ಮಾತಾಡ್ತಿರೋದು ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಸ್ಕಿಪ್ಪಿಂಗ್ ಕೇಂದ್ರ ಸ್ಕಿಪ್ಪಿಂಗ್, ಕರಾಟೆ ಆದ್ರೆ ಕರಾಟೆ, ಕಿಕ್ ಬಾಕ್ಸಿಂಗ್ ಆದ್ರೆ ಕಿಕ್ ಬಾಕ್ಸಿಂಗ್, ಎಲ್ಲದ್ರಲ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡ್ತಿರೋ ನಮ್ಮೂರು ಹುಡುಗ ಒಂಡಾರಿನ ಹುಡುಗ ಧನುಷ್ ಶೆಟ್ಟಿ. ಸೊ ಕಿಕ್ ಬಾಕ್ಸಿಂಗ್ ಅಲ್ಲಿ ಎಂತೆಲ್ಲ ಮಾಡಿದೆ ಮಗ? ಯಾಕೆ ಕಿಕ್ ಬಾಕ್ಸಿಂಗ್ ಯೂಶ್ವಲಿ ನಮ್ಮಲ್ಲಿ ನಮ್ಮೂರಲ್ಲಿ ಈ ಕಿಕ್ ಬಾಕ್ಸಿಂಗ್ ಅಲ್ಲಿ ಅಷ್ಟು ಪಾಪ್ಯುಲರ್ ಅಲ್ಲ? ನಮ್ಗ ಗಂಡ್ಗಳೀಗ ಮನೆಗಿದ್ದ ಆಚೆಚಿ ಗಂಡ್ಗಳ ಒಟ್ಟಿಗೆ ಕಿಕ್ ಮಾಡ್ಕೊಂಡ್ ಬಿಟ್ರೆ ಬಾಕ್ಸಿಂಗ್ ಅಂತ ಯಾರು ಅಷ್ಟೊಂದು ಪ್ರೀತಿಯಿಂದ ಅಥವಾ ಅಷ್ಟೊಂದು ಪರಿಚಯ ಕೂಡ ಇಪ್ಪುದಿಲ್ಲ. ಅದು ಸ್ವಲ್ಪ ಸಿಟಿಗೆ ಎಲ್ಲ ಬಂದ್ರೆ ಅಂತದ್ದೆಲ್ಲ ಜಾಸ್ತಿ. ಆದ್ರೆ ನೀನು ಒಂಡಾರಲ್ಲ ಇದ್ದುಕೊಂಡ ಈ ಕಿಕ್ ಬಾಕ್ಸಿಂಗ್ ಹೆಂಗೆ ಇಂಟ್ರೆಸ್ಟ್ ಬಂತು?
4: ಫಸ್ಟ್ ನಂಗಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಇಷ್ಟ ಆಯ್ತಾ, ಅಮ್ಮ ಕರಾಟೆ ಕ್ಲಾಸ್ ಜಾಯಿನ್ ಮಾಡಿ, ಕರಾಟೆ ಸರೇ ಕಿಕ್ ಬಾಕ್ಸಿಂಗ್ ಮತ್ತೆ ಕರಾಟೆ ಎರಡು ಹೇಳಿಕೊಡ್ತೀರ.
3: ಓ, ಇದು ಕರಾಟೆ ಒಟ್ಟಿಗೆ ಒಂದಕ್ಕೊಂದು ಫ್ರೀ?
4: ಕರಾಟೆ ಸರ್ ಫಸ್ಟ್ ಕರಾಟೆನೆಲ್ಲ ಬೇಸಿಕ್ಸ್ ಹೇಳಿಕೊಟ್ಟು ಮತ್ ಕಡಿಕೆ ಬೇಸಿಕ್ಸ್ ಎಲ್ಲ ಒಳ್ಳೆ ಇಂಪ್ರೂವ್ ಆಮೇಲೆ ಕಿಕ್ ಬಾಕ್ಸಿಂಗ್ ಹೇಳಿಕೊಡ್ತೀರ. ಕಿಕ್ ಬಾಕ್ಸಿಂಗ್ ಅಂದ್ರೆ ಟ್ರೈನಿಂಗ್ ಸ್ವಲ್ಪ ಹಾರ್ಡ್ ಇರುತ್ತ, ಎಕ್ಸಸೈಸ್ ಎಲ್ಲ ಜಾಸ್ತಿ ಇರುತ್ತ. ಕಿಕ್ ಬಾಕ್ಸಿಂಗ್ ಖೇಲೋ ಇಂಡಿಯಾ ಫಸ್ಟ್ ಸ್ಟೇಟ್ ಲೆವೆಲ್, ಅದು ಸ್ಟೇಟ್ ಲೆವೆಲ್ ಅಲ್ಲಿ 3 ಆಕ್ಟಿವಿಟೀಸ್ ಇರುತ್ತೆ, ಕ್ರಿಯೇಟಿವ್ ಫಾರ್ಮ್, ಕ್ರಿಯೇಟಿವ್ ಫಾರ್ಮ್ ವೆಬ್ ಅನ್ ಮತ್ತೆ ಪಾಯಿಂಟ್ ಫೈಟ್ ಅಂತ. ಕ್ರಿಯೇಟಿವ್ ಫಾರ್ಮ್ ಅಲ್ಲಿ ಕಟಾ ಟೈಪ್ ಅಂದ್ರೆ ಇಮ್ಯಾಜಿನರಿ ಫೈಟ್, ನಾವೇ ಒಬ್ರೇ ಫೈಟ್ ಮಾಡೋದು ಅದರಲ್ಲಿ ಫಸ್ಟ್. ಅದಾಮೇ ಕ್ರಿಯೇಟಿವ್
3: ಅದ್ರಲ್ಲಿ ಬೇರೆ ಯಾರು ಕಿಕ್ ಮಾಡೋಕೆ ಇಪ್ಪುದಿಲ್ಲ,
4: ಇಲ್ಲ
3: ಇನ್ನೊಬ್ರು ಇದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಯು ಹ್ಯಾವ್ ಟು ಕಿಕ್
4: ಇಮ್ಯಾಜಿನ್
3: ಅಂಡ್ ಯು ವಿಲ್ ಬಿ ಕಿಕಿಂಗ್ ದಟ್ ಒಂದ್ ಅಲ್ಲಿ ನೇತಾಡ್ತಿರುತ್ತಲ್ಲ ಅದನ್ನ ಕಿಕ್ ಮಾಡುದ?
4: ಅಲ್ಲ ಅಲ್ಲ, ಅಂದ್ರೆ ಫಾರ್ಮ್ಸ್ ಅಂದ್ರೆ ನಾವು ಶೋ ಮಾಡುದು ನಮ್ಮ ಟ್ಯಾಲೆಂಟ್ಸ್ ನೆಲ್ಲ.
3: ಓಕೆ,
4: ಅದಾಮೇ ವೆಬನ್ಸ್ ಶೋ ಮಾಡ್ಕೊ, ವೆಬನ್ಸ್ ಜೊತೆ
3: ಇಮ್ಯಾಜಿನ್ ಮಾಡ್ಕೊಂಡು ಕಿಕ್ ಮಾಡುದಂದ್ರಲ್ಲ, ನೀವು ಯಾರ್ನಲ್ಲ ಇಮ್ಯಾಜಿನ್ ಮಾಡ್ರಿ? ಎದುರಿಗೆ ಯಾರಿದ್ರಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಕಿಕ್ ಮಾಡುದು
4: ಅಂದ್ರೆ ಅಪೋನೆಂಟ್ ಅಳಿ, ಅಂದ್ರೆ ನಾವು ನಮ್ಮ ಹತ್ರ ಯಾವ್ದೆಲ್ಲ ಟ್ಯಾಲೆಂಟ್ಸ್ ಇತ್ತು ಶೋ ಮಾಡುದು ಫಿಸಿಕಲ್ ಆಗಿ.
3: ಓಕೆ ಓಕೆ, ಸೊ ಅದು ಇಮ್ಯಾಜಿನ್ ಅಂದ್ರೆ ನಾವು ಜಸ್ಟ್ ಎದುರಿಗೆ ಯಾರೋ ಇದಾರೆ ಅಂತ ಅಂದ್ಕೊಂಡು ಕಿಕ್ ಮಾಡುದು. ಇನ್ನೊಂದ್ ಎಂತ ಹೇಳ್ರಿ?
4: ಇನ್ನೊಂದು ಕ್ರಿಯೇಟಿವ್ ಫಾರ್ಮ್ ವೆಬನ್ ಅಂತ, ಅದ್ರಲ್ಲಿ ನಾವು ವೆಬನ್ಸ್ ನ ಶೋ ಮಾಡ್ಕೊ. ವೆಬನ್ ಅಲ್ಲಿ
3: ವೆಬನ್ ಅಂದ್ರೆ ಎಂತ ಮಾರೆ?
4: ನಾನ್ ಚಾಕ್ ಅಂತ ಚೈನ್ ಟೈಪ್ ಇರುತ್ತೆ, ಅದ್ರಲ್ಲಿ ನಾವು ನಮ್ ಬಾಡಿಗೆಲ್ಲ ಪೈನ್ ಅಂದ್ರೆ ಪೈನ್ ಆಗತ್ತೆ ಸ್ವಲ್ಪ ಮಾಡುವಾಗ,
3: ನಿಮ್ ಬಾಡಿಗೆಲ್ಲ ತಾಗುತ್ತ ಅದು ಚೈನ್ ಹಂಗೆಲ್ಲ ಹೊಡ್ಕಂತ್ರಲ್ಲ, ಹಂಗ
4: ಅದೇ ತರ. ಅರೆ ಒಬ್ರೆ
3: ಒಬ್ರೆ ನಿಮಗೆ ನೀವೇ ಹೊಡ್ಕಂ? ಓ ಓಕೆ, ದಟ್ ಈಸ್ ಕಿಕ್ ಬಾಕ್ಸಿಂಗ್.
4: ಅದಮೇ ಮೈನ್ ಆಗಿ ಪಾಯಿಂಟ್ ಫೈಟ್, ಫೈಟ್ ಮಾಡೋದು ಬೇರೆಯವ್ರ ಜೊತೆ.
3: ಓಕೆ, ಆಗ ಇನ್ನೊಬ್ರು ಎದುರುಗಡೆ ಇರ್ತಾರೆ ಎದುರಾಳಿ, ಅದ್ ಹ್ಯಾಂಗೆ?
4: ಅದು ಸ್ವಲ್ಪ ಟಫ್ ಇರುತ್ತೆ, ಅಂದ್ರೆ ನಾವು ಮುಖಕ್ ಪಂಚ್ ಮಾಡ್ರೆ 1, ಸ್ಟಮಕ್ಗೆ ಪಂಚ್ ಮಾಡ್ರೆ 1, ಡಿಫ್ರೆಂಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇರುತ್ತಾ. 2 ಫೈಟ್, 2 ಅಲ್ಲಿ ಯಾರು ಜಾಸ್ತಿ ಪಾಯಿಂಟ್ ಮಾಡಿರ್ತಾರೆ ಅವ್ರು ವಿನ್ ಅಂತಾರೆ.
3: ಎಲ್ಲಿಗೆಲ್ಲ ಪಂಚ್ ಮಾಡ್ಕ ಮಗ?
4: ಮುಖ, ಹೊಟ್ಟೆ, ಆಮೇಲೆ ಕಿಕ್ ಮುಖಕ್ಕೆ, ಹೊಟ್ಟೆಗೆಲ್ಲ.
3: ಓ ದೇವ್ರೆ, ಸೊಟ್ಟಿಗಿಡ್ ವಾರ್ಯಾರೆ?
4: ಇಲ್ಲ, ಗಾರ್ಡ್ ಅಲ್ಲಿ ಹಾಕಿರ್ತಾರೆ, ಹೆಲ್ಮೆಟ್, ಗ್ಲೌಸ್ ಎಲ್ಲ
3: ಹಾಕೊಂಡೆ ಕಿಕ್ ಬಾಕ್ಸಿಂಗ್. ಹೆಂಗ ಹೆದರಿಕೆ ಆತಿಲ್ಲ ನಂಗೆ ಇದ್ ಕೇಂದ್ರ ಹೆದರಿಕೆ ಆತಿತ್
4: ಅಂದ್ರೆ ದೇವ್ರನ್ನ ನೆನ್ಪ್ ಮಾಡ್ಕ ಮಾಡುದ ಅಷ್ಟೊತ್ತಿಗೆ ಹೆದರಿಕೆ ಅಂತ ಅತ್ಲ
3: ದೇವ್ರ ನೆನ್ಪ್ ಮಾಡ್ಕೊಂಡ ಕಿಕ್ ಬಾಕ್ಸಿಂಗ್ ಮಾಡುದ. ಸೊ ಯಾವತ್ತಾದ್ರು ನಿಮ್ಗೆ ಪೆಟ್ಟಾದಲ್ಲ ಇತ್ತ?
4: ಒಂದೊಂದ್ಸತಿ ಆತು, ಜಾಸ್ತಿ ಅಂತ ಡ್ಯಾಮೇಜ್ ಆಯ್ತು ಅಷ್ಟೇ,
3: ಸ್ವಲ್ಪ ಅದೆಲ್ಲ ಮಾಮೂಲಿ ಆಯ್ತು. ಓಕೆ, ಈ ಕಿಕ್ ಬಾಕ್ಸಿಂಗ್ ಶುರು ಮಾಡಿ ಎಷ್ಟ್ ಟೈಮ್ ಆಯ್ತು?
4: ಕಿಕ್ ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿ 3-4 years ಆಯ್ತು.
3: 4 years ಆಯ್ತಾ? ಯಾರು ಗುರುಗಳು ಕಿಕ್ ಬಾಕ್ಸಿಂಗ್?
4: ಅಶೋಕ್ ಕುಲಾಲ್ ಅಂತ, ಅವ್ರದ್ದು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ 7 Dan.
3: ಅಯ್ಯೋ, ಬ್ಲಾಕ್ ಬೆಲ್ಟ್ 7 Dan?
4: ಡ್ಯಾನ್.
3: ಓಕೆ, ಕೇಳುಗ್ರೆ ಇದೆಲ್ಲ ನಂಗೆ ಸತ್ಯ ಅರ್ಥ ಆತಿಲ್ಲ, ಬಟ್ ಆಮೇಲೆ ನಮ್ ಧನುಷ್ ಹೇಳದ್ ಕೇಳಿ ನಂಗೆ ಒಂದ್ ಅರ್ಥ ಆಯ್ತು, ಯಾವ್ದು ದೊಡ್ಡ ಮಟ್ಟದ ಬ್ಲಾಕ್ ಬೆಲ್ಟ್ ಅಂತೇಳಿ ಹೇಳ್ಕೊಂಡ ಅಲ್ದಾ. ಸೊ ಧನುಷ್, ಈಗ ಈ ಕಿಕ್ ಬಾಕ್ಸಿಂಗ್ ಇದೆಯಲ್ಲ, ಅದ್ರಲ್ಲಿ ಎಂತೆಲ್ಲ ಎಂತೆಲ್ಲ ಸಾಧನೆ ಮಾಡಿರಿ ಈಗಾಗ್ಲೇ?
4: ಕಿಕ್ ಬಾಕ್ಸಿಂಗ್ ಅಲ್ಲಿ ನಾರ್ಮಲ್ ಓಪನ್ ನ್ಯಾಷನಲ್ ಅಲ್ಲ ಅಂದ್ರೆ ಫೆಡರೇಷನ್ ಅವರೇ ಆರ್ಗನೈಸ್ ಮಾಡೋದ, ಅದ್ರಲ್ಲೆಲ್ಲ ಫಸ್ಟ್ ಬಂದಿದ್ದೀನಿ. ಮೈನ್ ಆಗಿ ಖೇಲೋ ಇಂಡಿಯಾ, ಅದು ಫಸ್ಟ್ ಸ್ಟೇಟ್ ಲೆವೆಲ್ ಗೆದ್ದು ಆಮೇಲೆ ನ್ಯಾಷನಲ್ ಲೆವೆಲ್ ಗೆದ್ದು ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ.
3: ವಾವ್, ಕಂಗ್ರಾಚುಲೇಷನ್ಸ್. ಇದೇನ ಇಟಲಿಗೆ ಹೋಗಕ್ಕೆ ಇಪ್ಪುದು ಇದ್ರಲ್ಲೇ? ಇಟಲಿಗೆ ಹೇಗಳಿಗೆ ಹೋಗ್ಬೋದ?
4: ಇಟಲಿನ ಡೇಟ್ ಫಿಕ್ಸ್ ಇಲ್ಲ ಅವ್ರದ್ದು.
3: ನಾವಿನ್ನು ಸಮ ಬೆಂಗಳೂರಿಗೆ ಹೋಗಿಲ್ಲ ಮಾರೆ, ಈಗ ಹುಟ್ಟದ್ ಮೊನ್ನೆ ಹುಟ್ಟದ್ ಮಕ್ಕಳೆಲ್ಲ ಇಟಲಿಗೆ ಹೋಗ್ತಿದ್ರು. ದಾಟ್ ಈಸ್ ಬಿಕಾಸ್ ಆಫ್ ದ ಸ್ಪೋರ್ಟ್ ಅಲ್ಲ, ಅದು ಕಿಕ್ ಬಾಕ್ಸಿಂಗ್ ಇಂದ ಅಂತ. ಆಲ್ ದ ವೆರಿ ಬೆಸ್ಟ್. ಈಗ ಖೇಲೋ ಇಂಡಿಯಾ ಇದೆಯಲ್ಲ, ಖೇಲೋ ಇಂಡಿಯಾ ಎಲ್ಲೆಲ್ಲ ಆಯ್ತಿದ್ದು, ನೀವ್ ಎಲ್ಲೆಲ್ಲ ಮ್ಯಾಚ್ ಗಾರಿ, ಹೆಂಗಲ್ಲ ಇದ್ದಿತ್ತು ಅನುಭವ?
4: ಖೇಲೋ ಇಂಡಿಯಾಗಂದ್ರೆ ನಮ್ ವೆಯ್ಟ್ ಲಿಮಿಟ್ಸ್ ಇರ್ಕ, ನಾ ಫಸ್ಟ್ ಸ್ಟೇಟ್ ಲೆವೆಲ್ ಅಲ್ಲಿ -42 kgs ಆಡದ. ಆದ್ರ ನನ್ ವೆಯ್ಟ್ ಜಾಸ್ತಿ ಆಗಿದೆ 3 kgs, ನನ್ ಸುಮಾರ್ ಲೇಟ್ ಇತ್ತ ನ್ಯಾಷನಲ್ ಲೆವೆಲ್. ಆ 3 kgs ಕಮ್ಮಿ ಮಾಡೋದು ಇದ್ದದ್ ಬರೀ 10 days ಅಷ್ಟೇ.
3: ಓಕೆ,
4: 3 kgs ಕಮ್ಮಿ ಮಾಡ್ಕೊಂಡ್ ತುಂಬಾ ಟಫ್ ಇತ್ತ, ಅದಕ್ಕೆ ನಂಗೆ ಹೆಲ್ಪ್ ಮಾಡೋದ್ ನನ್ ಕೋಚ್, 3 kgs 10 days ಅಂಗ್ ಕಮ್ಮಿ ಮಾಡೋಕೆ.
3: ಎಂತ ಮಾಡುದು, ಆಚೆ ಬೋದಿ ಎಲ್ಲ ಕೆತ್ತದ?
4: ಅಲ್ಲ ಅಂದ್ರೆ ಸಮ ಫುಲ್ ಹಾರ್ಡ್ ಎಕ್ಸಸೈಸ್ ಅದೆಲ್ಲ ಮಾಡಿಸ್ತರ.
3: 10 days ಅಲ್ಲಿ 3 kg ಕಡಿಮೆ ಮಾಡ್ಕ, ಓ ಮೈ ಗಾಡ್.
4: ಅದಾದ್ಮೇಲೆ ಸುಮಾರ್ ರನ್ನಿಂಗ್ ಎಲ್ಲ ಮಾಡಿಸ್ರು, ಆಮೇಲೆ ಸುಮಾರ್ ಅಲ್ಲಿ ಎಕ್ಸಸೈಸ್ ಇರುತ್ತೆ, ಅದನ್ನ ಮಾಡಿಸಿ 3 kgs ಕಮ್ಮಿ ಆದೆ.
3: ವೆರಿ ಗುಡ್.
4: ನ್ಯಾಷನಲ್ ಲೆವೆಲ್ ಹೋಗುವಾಗ ಸಮ ಟಫ್ ಇರುತ್ತಲ್ಲ ಮ್ಯಾಚ್. ಸ್ಟಾರ್ಟಿಂಗ್ ನಾನು ಬಿಜಾಪುರ್ ಒಬ್ಬ ಇದ್ದ, ಅವನ ಜೊತೆ ಆಡದೆ.
3: ಎಲ್ಲ ಆದಿದ್ ಮ್ಯಾಚ್?
4: ಕಿಕ್ ಬಾಕ್ಸಿಂಗ್ ಅದು ನ್ಯಾಷನಲ್ ಲೆವೆಲ್ ಮಧ್ಯಪ್ರದೇಶ ಅಲ್ಲ.
3: MP ಅಲ್ಲಿ? ವಾವ್.
4: ಅಲ್ಲಿ ಸ್ಟಾರ್ಟಿಂಗ್ ಒಪೋನೆಂಟ್ ಬಿಜಾಪುರ, ಅವ್ರ ಜೊತೆ ಫೈಟ್ ಮಾಡಿದೆ, ಫುಲ್ ಟಫ್ ಇತ್ತು, ಗೆದ್ದೆ. ಅಲ್ಲಂದ್ರೆ ಎಷ್ಟು ಜನ ಇರ್ತದೆ ಅಷ್ಟು ಮ್ಯಾಚ್ ಆಡ್ಕತ್ತ. ನನ್ ಕ್ಯಾಟಗರಿ 34 members ಇದೀರ.
3: ಮೈ ಗಾಡ್, 34 matches ಯು ಪ್ಲೇ?
4: ಅಲ್ಲ, 34 members ಅಂದ್ರೆ 6 matches.
3: ಓಕೆ, 6 matches.
4: ಅದ್ರಲ್ಲಿ 1 loser ಹೋಯ್ತು, ಪ್ರೈಸ್ ಇಲ್ಲ. 6 ಅಲ್ಲಿ 6 ವಿನ್ ಆಯ್ಕು. ಒಂದೊಂದ್ ದಿನ ಒಂದೊಂದ್ ಮ್ಯಾಚ್ ಇರುತ್ತ.
3: 6 days?
4: 6 days.
3: ಎವ್ರಿ ಡೇ ಒಂದೊಂದ್ ಮ್ಯಾಚ್. ಸೊ ಎಷ್ಟೊತ್ತು ಇರುತ್ತೆ ಒಂದ್ ಮ್ಯಾಚ್ ಅಂದ್ರೆ, ಎಷ್ಟು ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ?
4: ಡ್ಯೂರೇಷನ್ 2 minutes ಅಷ್ಟೇ ಒಂದ್ ಮ್ಯಾಚ್.
3: 2 minutes? You will finish it in 2 minutes.
4: ಅಂದ್ರೆ ಒಂದ್ ಮ್ಯಾಚ್ ಫಸ್ಟ್ 1 minute ಇರುತ್ತೆ, ಅದ್ರಲ್ಲಿ ಡೈರೆಕ್ಟ್ ನಾವು ಒಂದ್ಕಿಂತ 5 points ಜಾಸ್ತಿ ಇದ್ರೆ ಡೈರೆಕ್ಟ್ ವಿನ್. ಇಬ್ಬರದು 8 points ಹತ್ರ ಹತ್ರ ಇದ್ರೆ ಪಾಯಿಂಟ್ಸ್, ಇನ್ನೊಂದ್ ಮತ್ ಬ್ರೇಕ್ ಆದ್ಮೇಲೆ ಇನ್ನೊಂದ್ ಮತ್ತೊಂದ್ ನಿಮಿಷ.
3: ವಾವ್. ಈಗ 6 match ಅಲ್ಲಿ ಹೆಂಗೆ 5 points ಅಂದ್ರೆ ಒಂದ್ ನಿಮಿಷದಲ್ಲಿ ಮುಗಿಸೋಕಾಯ್ತಾ ಅಥವಾ 2 ನಿಮಿಷ?
4: 2 ನಿಮಿಷ
3: ತಗೊಂಡ್ರ?
4: ಫೈನಲ್ ಮ್ಯಾಚ್ ಅಂತ ಅವಂದು ನನ್ಕಿಂತ 3 points ಲೀಡ್ ಇತ್ತು ಫಸ್ಟ್ ಹಾಫ್ ಹಂಗೆ. ನಂದ್ 1-5 ಹತ್ರ ಇತ್ತು ಆ ಟೈಮ್. ಫಸ್ಟ್ ಹಾಫ್ ಹಂಗ್ ಫುಲ್ ನರ್ವಸ್ ಆಗಿದೆ ಗೆಲ್ಲುಕತ್ಲಾಳಿ. ಅಷ್ಟೊತ್ತಿಗೆ ಕೋಚ್ ಟ್ರಿಕ್ಸ್ ಹೇಳಿಕೊಟ್ರ, ಅವ್ನ್ ಮಾಡತ್ತೆಲ್ಲ ಕಂಡು ಕೋಚ್ ಟ್ರಿಕ್ಸ್ ಹೇಳಿಕೊಟ್ರ. ಅದಾಮೆ ಮತ್ತೆ ದೇವ್ರನ್ನ ನೆನ್ಪ್ ಮಾಡ್ಕೊಂಡ್ ಫಸ್ಟ್ ಬಂತೆ.
3: ಇವನು ಧನುಷ್ ಅಂದ್ ದೇವ್ರನ್ನ ನೆನ್ಪ್ ಮಾಡ್ತಾ ಇರ್ತಾರೆ ಅಂತದ ಹೇಳಿ. ಈಗ ಟ್ರಿಕ್ಸ್ ಅಂದ್ರಲ್ಲ, ಯಾವ ತರ ಹೆಂಗ್ ಏನ್ ಅಬ್ಸರ್ವ್ ಮಾಡ್ತೀರಿ ನೀವು?
4: ಟ್ರಿಕ್ಸ್ ಅಂದ್ರೆ ಫಸ್ಟ್ ಅವ್ನ್ ಸ್ಟ್ರಾಟಜಿ, ಸರ್ ಅವ್ನ್ ಸ್ಟ್ರಾಟಜಿಸ್ ಎಲ್ಲ ಕಾಣ್ತೀರ.
3: ಸರ್ ಭಾರಿ ಒಳ್ಳೆ ಇದಾರಲ್ಲ,
4: ಫುಲ್ ಎಕ್ಸ್ಪರ್ಟ್ಸ್. ಅವ್ನ್ ಟ್ರಿಕ್ಸ್ ಎಲ್ಲ ಕಾಣ್ತೀರ, ಲೆಗ್ ಮೂವ್ಮೆಂಟ್ಸ್ ಅಲ್ಲಿ ಹೆಂಗ್ ಬರ್ತಾಳೆ ಅವ್ರು ಪ್ರಿಡಿಕ್ಟ್ ಮಾಡ್ರ. ಅದಾದ್ಮೇಲೆ ನೆಕ್ಸ್ಟ್ ಈ ತರ ಡ್ರಾಪ್ ಕಿಕ್ ಹಾಕು, ಸ್ಪಿನ್ನಿಂಗ್ ಕಿಕ್ ಹಾಕೋ ಅಂತ ಹೇಳ್ತೀರಾ. ಅವ್ರು ಹೇಳ್ದಂಗೆ ಫುಲ್.
3: ಈ ಕಿಕ್ ಬಾಕ್ಸಿಂಗ್ ಆಕ್ಚುಲಿ ಪ್ಲೇ ಮಾಡೋ ನೀವು TV ಅಲ್ಲಿ ಅದನ್ನೇ ಕಾಮ್ದ?
4: TV ಅಲ್ಲ
3: ಅದನ್ನೇ ಕಾಮ್. ಅವ್ರ ಹ್ಯಾಂಗ್ ಕಿಕ್ ಮಾಡ್ತಾರೆ, ಇವ್ರ ಹ್ಯಾಂಗ್ ಕಿಕ್ ಮಾಡ್ತಾರೆ? ಹೂ ಇಸ್ ಯುವರ್ ಫೇವರೇಟ್ ಕಿಕ್ ಬಾಕ್ಸಿಂಗ್ ಸ್ಟಾರ್?
4: ಕಿಕ್ ಬಾಕ್ಸಿಂಗ್ ಸ್ಟಾರ್ ನನ್ ಸರ್.
3: ನಿಮ್ ಸರ್?
4: ಅಶೋಕ
3: ಸರ್. ಓಕೆ, ಅವರೇ ನಿಮ್ಗೆ ಇಷ್ಟ? ಅವರಿಗೆ ಎಲ್ಲಿ, ಅವ್ರದ್ದು ಎಲ್ಲಿರೋದು ಇದು ಕೋಚಿಂಗ್ ಸೆಂಟರ್?
4: ಮಂದರ್ತಿಯಲ್ಲಿ.
3: ಮಂದರ್ತಿಯಲ್ಲಿ ಇಪ್ಪದಾ? ಓಕೆ. ಸೊ ಪ್ರತಿ ವಾರನ ಹೆಂಗ, ಎವ್ರಿ ಡೇ ಹೆಂಗ್ ಅದು?
4: ಸ್ಯಾಟರ್ಡೆ ಸಂಡೇ ಕ್ಲಾಸಸ್ ಇರುತ್ತೆ, ಮತ್ ಡೈಲಿ ಹೋಮ್ ಹಂಗ್ ಪ್ರಾಕ್ಟೀಸ್ ಮಾಡೋಕೆ ಹೇಳ್ತಾರೆ ಸರ್.
3: ಮನೇಲೇ? ಯಾರು ಕಿಕ್ ಮಾಡುದು ಮಾರೆ ಮನೆಯಲ್ಲಿ?
4: ಕಿಕ್ ಅಂದ್ರೆ ನಾರ್ಮಲ್ ಇಮ್ಯಾಜಿನರಿ ಫೈಟ್, ಅದೇ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡುದು
3: ಅಷ್ಟೇ. ಅಮ್ಮಂಗಿನ ಕಿಕ್ ಮಾಡುದಿಲ್ಲಲ್ಲ?
4: ಇಲ್ಲ ಇಲ್ಲ.
3: ಓಕೆ, ಸೊ ಈಗ ಕಿಕ್ ಬಾಕ್ಸಿಂಗ್ ಆಯ್ತು, ನಾಡಿದ್ದು ಇಟಲಿಗೆ ಒಪ್ಪುದನ್ನಲ್ಲಿ ಆಯ್ತು. ಆಲ್ ದ ವೆರಿ ಬೆಸ್ಟ್.
4: ಥ್ಯಾಂಕ್ ಯು.
3: ವಿನ್ ಆಗಿಯೇ ಬಾ, ಗೆದ್ದು ಬಾ ಅಂತ.
4: ಓಕೆ, ಥ್ಯಾಂಕ್ ಯು.
3: ಅದರೊಟ್ಟಿಗೆ ಸ್ಕಿಪ್ಪಿಂಗ್ ಅಲ್ದಾ? ಸ್ಕಿಪ್ಪಿಂಗ್ ನಂಗೂ ಇಷ್ಟ. ಅದು ನಿಮ್ಮಷ್ಟೆಲ್ಲ ಮಾಡೋ ಬರ್ತಿಲ್ಲ. ಹೆಂಗದು ಸ್ಕಿಪ್ಪಿಂಗ್ ಒಂದು ಈ ತರದೊಂದು ಸ್ಪೋರ್ಟ್ಸ್ ಆಯ್ತಲ್ಲ ನಿಮ್ ಲೈಫ್ ಅಲ್ಲಿ, ಅದು ಹೆಂಗೆ
4: ಸ್ಕಿಪ್ಪಿಂಗ್? ನ ಮುಂಚೆ ಹೆವಿ ವೈಟ್ ಇದೆ, ಮುಂಚೆ ಸಣ್ಣ ಫೋರ್ತ್ ಸ್ಟ್ಯಾಂಡರ್ಡ್ 20ಗೆ 56 kg ಸಮ ಹೆವಿ ವೈಟ್ ಇದೆ
3: ಉಂಡಿಗೆ ಅಂಡಿ.
4: ಅದಾಮೆ ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡ್ನ, ವೈಟ್ ರೆಡ್ಯೂಸ್ ಆತಿ ಹೋಗುರ. ನಂಗೆ ಅದ್ರಂಗ ಇಂಟ್ರೆಸ್ಟ್ ಬಂತ. ಅಮ್ಮ ಎಲ್ಲ ಹೇಳಿದ್ರು ಅದಂಗ ರೆಕಾರ್ಡ್ ಎಲ್ಲ ಮಾಡ್ರೆ ಒಳ್ಳೆ ಸ್ಕೂಪ್ ಇತ್ತು ಅದಕ್ಕೆ ಫ್ಯೂಚರ್ ಹಂಗಾಡಿ ಆಮೇಲೆ ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸ್ಕಿಪ್ಪಿಂಗ್ ಅನ್ನ ಏಷ್ಯಾ ಸ್ಟಾರ್ ಐಕಾನ್ ರೆಕಾರ್ಡ್ ಮಾಡಿದೆ.
3: ಏನದು
4: ಏಷ್ಯಾ ಸ್ಟಾರ್ ಐಕಾನ್?
3: ಏಷ್ಯಾ ಸ್ಟಾರ್ ಐಕಾನ್ ರೆಕಾರ್ಡ್ ಅದೆಂತದು?
4: ಅದ್ರಲ್ಲಿ ನಾವು ಬೇರೆ ಮುಂಚೆ ಮಾಡಿದವ್ರ ರೆಕಾರ್ಡ್ ನ ಬ್ರೇಕ್ ಮಾಡ್ಬೇಕು. ನಾನಂದ್ರೆ 30 seconds ಅಲ್ಲಿ 110 ಸ್ಕಿಪ್ಪಿಂಗ್ ಮಾಡಿದ್ದೆ.
3: 30 seconds ಅಲ್ಲಿ 110? ಅಪ್ಪ, ಸೆಕೆಂಡ್ ಗಿಂತ 4 times ಹೆಚ್ಚು.
4: ಅದಾದ್ಮೇಲೆ ನೆಕ್ಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದ್ ಮಾಡ್ಬೇಕಂತ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಾನು 10 minutes ಗೆ 5000 ಮಾಡ್ಬೇಕಿತ್ತು.
3: 10 minutes ಗೆ 5000? ಮೈ ಗಾಡ್.
4: ಅದಾದ್ಮೇಲೆ ಸುಮಾರು ಸತಿ ಫೇಲ್ ಆದೆ ಅದ್ ಮಾಡೋದ್ರಲ್ಲಿ. ಪ್ರಾಕ್ಟೀಸ್ ಡೈಲಿ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಿದ್ದೆ. ನೆಕ್ಸ್ಟ್ ಡಾನ್ಸ್ ಕ್ಲಾಸ್ ಅಲ್ಲೆಲ್ಲ ಸರ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ವಿಡಿಯೋ.
3: ಡಾನ್ಸ್ ಕ್ಲಾಸ್ ಹೋದ್ರೆ ಅದ್ರ ಸ್ಟೋರಿ ಮತ್ತೆ
4: ಸರ್ ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲ ಮಾಡಿ ಅಲ್ಲಿ ಸ್ಟೇಜ್ ಎಲ್ಲ ಐತ, ಬ್ಯಾಕ್ ಗ್ರೌಂಡ್ ಎಲ್ಲ ಒಳ್ಳೆ ಇತ್ತ, ಅಲ್ಲಿ ವಿಡಿಯೋ ಮಾಡಿ ಕಳಿಸ್ತಾ. ಅದ್ ಸುಮಾರು ದಿನ ವೆಯ್ಟ್ ಅಲ್ಲಿ ಇತ್ತ, ಫುಲ್ ನರ್ವಸ್ ಹಂಗಿ ನಾತ್ತ ಇಲ್ಲಿ ಹೇಳಿ ಕಡಿಗದಾಯ್ತು. ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್
3: 10 ನಿಮಿಷದಲ್ಲಿ 5000 ಸಲ ಸ್ಕಿಪ್. ಮೈ ಗಾಡ್, ಸಾಕತ್ತಿಲ್ಲೇ ಮರ. ಯಾವ ಎನರ್ಜಿ, ವಾಟ್ ಡು ಯು ಈಟ್, ಎಂತ ತಿಂತ್ರಿ, ಹೆಂಗದು, ಹೌ ಡು ಯು ಮ್ಯಾನೇಜ್ ದ ಎನರ್ಜಿ? ಬಿಕಾಸ್ ಈಗ ಸ್ಕಿಪ್ಪಿಂಗ್ ಮಾಡುವಾಗ ಸ್ಪೆಷಲಿ ಎನರ್ಜಿ ಡ್ರಾಪ್ ಆಗ್ಬೋದು. ಸಾಕತ್ ಕಾಲು ಸೋತ್ ಬಿಡುತ್ತೆ. ಎಷ್ಟು ಸಲ ಹಾರುದು ಆ ಬಳ್ಳಿ ಬಪ್ಪದಿ ಕರೆಕ್ಟ್ ಟೈಮ್ ಅಲ್ಲಿ ಹಾರ್ಕಲ್ಲ, ಸಾಕಯ್ಯ ಈ ಅಭ್ಯ ಅಂದ್ರೆ ಕೈ ಕಾಲಿಗೆ ಆ ಬಳ್ಳಿ ಸಿಕ್ಕಿ ಬಿಡುತ್ತೆ, ನಾವು ಔಟ್ ಆಗಿ ಬಿಡುತ್ತೆ. ಹೆಂಗ್ ಅದನ್ನೆಲ್ಲ ಮೇಂಟೈನ್ ಮಾಡುದು? ವಾಟ್ ಈಸ್ ದ ಟ್ರಿಕ್ ದಟ್ ಯು ಆರ್ ಫಾಲೋಯಿಂಗ್? ಹೆಂಗದು
4: ಟ್ರಿಕ್ ಅಂದ್ರೆ, ಸ್ಕಿಪ್ಪಿಂಗ್ ಮಾಡ್ತಾ ಮಾಡ್ತಾ ಸ್ಟೆಮಿನಾ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ನಾರ್ಮಲ್ ಮನೇಲಿ ಮಾಡಿದ್ ತಿಂತೀನಿ.
3: ಎಂತೆಲ್ಲ ತಿಂತೀರಿ? ವಾಟ್ ಇಸ್ ಯುವರ್ ಫುಡ್, ಡೈಲಿ ಫುಡ್ ಗೆ ಎಂತೆಲ್ಲ ಇರುತ್ತೆ?
4: ಫುಡ್ ದೋಸೆ ಇಡ್ಲಿ ಪಲಾವ್ ನಾರ್ಮಲ್.
3: ದೋಸೆ ಇಡ್ಲಿ ಪಲಾವ್ ಕೊಚ್ಚಕ್ಕಿ ಅನ್ನ ಕೊಚ್ಚಕ್ಕಿ ಗಂಜಿ
4: ಅನ್ನ
3: ಮತ್ ಬಂಗ್ಡಿ ಮೀನಾ ಇರುತ್ತೆ. ಮೀನ್ ಕೋಳಿ ಮೊಟ್ಟೆ
4: ಪ್ರೋಟೀನ್ ಎಲ್ಲ ಇರುತ್ತೆ,
3: ಅದೆಲ್ಲ ಇರುತ್ತೆ. ಮೊದಲ ತುಂಬಾ ಜಾಗ್ರತೆ ಮಾಡ್ತಾರ ಮಗನ ಫುಡ್ ಅಲ್ಲಿ ಇರ್ಬೇಕು ಅಂತ. ಈಗ ಸ್ಕಿಪ್ಪಿಂಗ್ 10 ನಿಮಿಷದಲ್ಲಿ 5000 ಸಲ ಅಂದ್ರಲ್ಲ, ಇದೀಗ ಬುಕ್ ಆಫ್ ರೆಕಾರ್ಡ್? ಎಂತ ಬುಕ್ ಆಫ್ ರೆಕಾರ್ಡ್ ನೀವು ಮಾಡಿದ್ದು? ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅದು ಹ್ಯಾಂಗ್ ಮಾಡುದು, ಅದು ಎಲ್ಲಿ ಮಾಡುದು, ನೀವು ಅವ್ರಿಗೆ ಹೇಳುದು ಹೆಂಗ್, ಇದೆಲ್ಲ ಹ್ಯಾಂಗ್ ಗೊತ್ತಾಯ್ತು ಇನ್ಫಾರ್ಮೇಶನ್ ಎಲ್ಲ?
4: ಸ್ಟಾರ್ಟಿಂಗ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತುಂಬಾ ಫೇಮಸ್ ಇತ್ತ. ಅದಾದ್ಮೇಲೆ ನಮ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋಕ್ ದೂರ ಅಂದ್ರೆ ಡೆಲ್ಲಿ ಅಲ್ಲಿಗೆಲ್ಲ ಹೋಗ್ಬೇಕಿತ್ತು. ಅಂದ್ರೆ ಆನ್ಲೈನ್ ಮಾಡೋಕ್ ಟ್ರೈ ಮಾಡ್ತಾ, ಅಲ್ಲಿ ಹೋದ್ರೆ ಡೆಲ್ಲಿ ಅಲ್ಲೆಲ್ಲ ಹೋದ್ರೆ ಆಫ್ಲೈನ್ ಅಲ್ಲಿ ನಮ್ಗೆ ಒಂದೇ ಟೈಮ್ ಮಾಡ್ಬೇಕು, ಅದ್ರಲ್ಲಿ ಸಕ್ಸಸ್ ಆಗುತ್ತೆ. ಆರ್ ಆನ್ಲೈನ್ ಅಲ್ಲಿ 3-4 times ಬೇರೆ ಬೇರೆ 30 seconds, 5 minutes, 10 minutes, 15 minutes ಎಲ್ಲ ಮಾಡ್ಬೇಕಾ ಆನ್ಲೈನ್ ಅಲ್ಲಿ. ಆದ್ರೆ ಅಮ್ಮ ಎಲ್ಲ ಡೆಲ್ಲಿಗೆಲ್ಲ ಹೋಗೋದ್ ಬೇಡ ಅಂದ್ರು. ಅದಕ್ಕೆ ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟ್ ನೆಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಆಮೇಲೆ ಆನ್ಲೈನ್ ಅಲ್ಲಿ
3: ಗೂಗಲ್ ಹೋಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ಅಲ್ಲಿಂದ ನಂಬರ್ ಎಲ್ಲ ತಕೊಂಡು ಅವನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಯಾವತ್ತು ಮಾಡಿದ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್?
4: ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 2025
3: ಅಲ್ಲಿ ಅಂದ್ರೆ ಹೋದ ವರ್ಷ. ಯಾವತ್ತು ಅಂದ್ರೆ ಮನೆಯಲ್ಲೇ ಮಾಡಿದ ಸ್ಕಿಪ್ಪಿಂಗ್?
4: ಮನೆಯಲ್ಲಿ ಅಂದ್ರೆ ಡ್ಯಾನ್ಸ್ ಕ್ಲಾಸ್.
3: ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಅವ್ರು ನಿಮ್ಗೆ ಟೈಮ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನ ಕಾಂಬಕ್ಕೆಲ್ಲ ಜನ ಇರ್ತಾರೆ, ಹಾಗಾದ ಆತರ ಮಾಡ್ಕೊಂಡು ಮಾಡುದು. ಅದು ಒಂದ್ ಅಟೆಂಪ್ಟ್ ಗೆ ಆಯ್ತಾ?
4: ಇಲ್ಲ, ಸುಮಾರು ಅಟೆಂಪ್ಟ್ ಆಯ್ತು.
3: ಎಷ್ಟು ಅಟೆಂಪ್ಟ್ ಆಯ್ತು?
4: ನಾನ್ 3-4 ಅಟೆಂಪ್ಟ್ ಆಯ್ತು.
3: ಓಕೆ, ಎಷ್ಟು ಸಲ ಅದು ಗ್ಯಾಪ್ ಇರುತ್ತೆ ಅಥವಾ ಬೇರೆ ಬೇರೆ ಡೇಟ್ ಕೊಡ್ತಾರ? ಹ್ಯಾಂಗ
4: ಬೇರೆ ಬೇರೆ? ಅವ್ರು ಇಂತ ಡೇಟ್ ಗೆ ಫಸ್ಟ್ 30 seconds ವಿಡಿಯೋ ಒಂದ್ ದಿನ ಹೇಳ್ತಾರ, 30 seconds ವಿಡಿಯೋ ಆದ್ಮೇಲೆ ಮತ್ತೆ 5 ದಿನ ಬಿಟ್ಟು 5 minutes ವಿಡಿಯೋ.
3: ಅಲ್ಲ, ವಿಡಿಯೋ ರೆಕಾರ್ಡ್ ಮಾಡಿ ಕಳ್ಸೋದು ಲೈವ್ ಅಲ್ಲೇ ಇರುತ್ತಾ?
4: ಲೈವ್
3: ಕಾಣ್ತಿರ್ತ. 30 seconds ವಿಡಿಯೋ, 30 seconds ಅಲ್ಲಿ ಎಷ್ಟು ಮಾಡೋಕಿದಿತ್ತು?
4: 30 seconds ಅಲ್ಲಿ ನಾನು 110 ಮಾಡಿದ್ದೆ.
3: ಓಕೆ,
4: ಆಮೇಲೆ 5 minutes ಗೆ ನಾ 2000 ಮಾಡಿದ್ದೆ. 10 minutes 5000.
3: 5000 10 ನಿಮಿಷದಲ್ಲಿ ಅಡ್ಡಿಲ್ಲ ಮಾರಯ್ಯ, ಸಾಕಿರೋದು ಇಲ್ಲ ಕಡಿಗೆ?
4: ಇಲ್ಲ ಅಂದ್ರೆ ನಾರ್ಮಲ್ ಸ್ಕಿಪ್ಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಟೆಮಿನಾ ಜಾಸ್ತಿ ಆಗ್ತಾ ಹೋಗುತ್ತೆ.
3: ಸೊ ಯು ಹ್ಯಾವ್ ಸೋ ಮಚ್ ಸ್ಟೆಮಿನಾ. ಸೊ ಸ್ಟೆಮಿನಾ ಇಲ್ಲದ ಮಕ್ಕಳೆಲ್ಲ ಸ್ಕಿಪ್ಪಿಂಗ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀಯಾ? ಅಲ್ದಾ, ನಂಗೆ ಎಂತ ಹೇಳುದಿಲ್ಲ, 4 minutes ನಡೆದುಕೊಳ್ಳ, ಅಯ್ಯಬ್ಯೋ ನಂಗ್ ನಡುಕ್ ಆಗ್ತಿಲ್ಯೋ ಸಾಕಾಯ್ತೋ ಅಂತ ಹೇಳುವ ಈಗಿನ ಮಕ್ಕಳು ಸ್ಕಿಪ್ಪಿಂಗ್ ಮಾಡೋದು ಬೆಸ್ಟ್ ಅಂಡ್ ಇಟ್ ಇಸ್ ವೆರಿ ಸಿಂಪಲ್. ಸ್ಕಿಪ್ಪಿಂಗ್ ಮಾಡೋದಕ್ಕೆ 8 seconds ಉಣಕ
4: ಇಲ್ಲ, ನಾರ್ಮಲ್ ಮೀಡಿಯಂ ತಿಂದ್ರೆ ಸಾಕು. ಸ್ಕಿಪ್ಪಿಂಗ್ ಮಾಡೋದ್ರೆ ಲೈಫ್ ಸ್ಪ್ಯಾನ್ ಎಲ್ಲ ಜಾಸ್ತಿ ಆಯ್ತು.
3: ಹೌದಾ? ಆದ್ರೂ ಉಂಡು ಕೂಡ ಮಾಡ್ಕ ಉಣ್ಕರ್ ಮುಂಚೆ ಮಾಡ್ಕ ಹ್ಯಾಂಗ?
4: ಖಾಲಿ ಹೊಟ್ಟೆ ಮಾಡ್ಬೇಕು ಅಷ್ಟೇ, ಜಾಸ್ತಿ ಬೆನಿಫಿಟ್ ಅಲ್ಲಿ ಸಿಕ್ಕತ್ತೆ ನಮ್ಗೆ.
3: ಈಗ ಬೆಳಿಗ್ಗೆ ಎದ್ದು ಕೂಡ್ಲೆ ಮಾಡ್ಕ ರಾತ್ರಿ ಮುನ್ಕ ಮುಂಚೆ ಕೊಣಿ?
4: ನಾನ್ ಬೆಳಗ್ಗೆ ಎದ್ದು ಕೂಡ್ಲೆ ಮಾಡ್ತೀನಿ, ಎದ್ದು ಕೂಡ್ಲೆ ನೀರ್ ಕುಡ್ದು ಮಾಡ್ತೀನಿ. ಅದ್ನ
3: ನೀರ್ ಕುಡ್ದು ಮಾಡುದು ಪ್ರತಿದಿನ? ಈಗಲೂ ಪ್ರತಿದಿನ?
4: ಈಗ ಗಿನ್ನಿಸ್ ರೆಕಾರ್ಡ್ ಗೆ ಮಾಡ್ಕೊಳ್ಳಿ ಅನ್ಕೊಂಡಿದ್ದೆ. ಅದಕ್ಕೆ
3: ಈಗ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡುದು, ಹೆಂಗ್ ಮಾಡುದು ಅಂತೆಲ್ಲ ಗೊತ್ತಿತ್ತಾ?
4: ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕಂತಿದ್ದೆ ಈಗ ನೆಕ್ಸ್ಟ್ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತು.
3: ಸೊ ವಾಟ್ ಆರ್ ದ ರೂಲ್ಸ್ ಫಾರ್ ದ ಗಿನ್ನಿಸ್ ರೆಕಾರ್ಡ್ ಅನ್ನೋದು ಗೊತ್ತಿದ್ದ?
4: ಗಿನ್ನಿಸ್ ರೆಕಾರ್ಡಿಂಗ್ ನಾನೀಗ 30 seconds ಅಲ್ಲಿ ಒನ್ ಲೆಗ್ ಅಲ್ಲೇ ನಾನು 1200 ಮಾಡ್ಬೇಕು.
3: ಒನ್ ಲೆಗ್ ಅಂದ್ರೆ ಒಂದ್ ಕಾಲ ಮೇಲೆ ಇಟ್ಕೊಂಡು ಒಂದ್ ಕಾಲ ಕೆಳಗೆ ಇಟ್ಕೊಂಡು ಟಂಕಾಲ ಅದ್ರಂಗೆ ಎಷ್ಟು ಮಾಡ್ಕೊ?
4: 200
3: ಇನ್ 30 seconds ಆಗ್ತದ?
4: ಅಂದ್ರೆ ನಾನೀಗ 130-140 ಹೆಂಗ್ ಮಾಡ್ತೆ, ಇನ್ ಪ್ರಾಕ್ಟೀಸ್ ಮಾಡಿ ಮಾಡಿ 200 ಮಾಡೋಕ್ ಟ್ರೈ ಮಾಡ್ತೆ.
3: ಓಕೆ, ಅಂದ್ರೆ ಎಷ್ಟು ದಿನ ತಗೊಳ್ಬಹುದು ಇನ್ನು ಈ ಪ್ರಾಕ್ಟೀಸ್ ಗಳು?
4: ಇನ್ನೊಂದು 2-3 months.
3: 2-3 months ಅಷ್ಟು ಟಾರ್ಗೆಟ್ ಇಟ್ಕೊಂಡು ಈಗ ಮಾಡ್ತಾ ಇದ್ರಿ ಈಗ ಟಂಕಲ್ ಹಾಕೊಂಡು ಸ್ಕಿಪ್ಪಿಂಗ್. ಓಕೆ, ವೆರಿ ನೈಸ್ ಬಟ್ ಗುಡ್. ಯಾಕೆಂದ್ರೆ ಇವತ್ತಿನ ನಿಮ್ಮಂತ ಮಕ್ಕಳು, ಈಗ 8th class ಹುಡುಗ ಧನುಷ್ ಶೆಟ್ಟಿ, ಸೊ ಸಮಸ್ಯೆ ಅಂತ ಕೇಂದ್ರೆ ಎಲ್ಲೂ ಬಾಡಿ ಎಕ್ಸಸೈಸ್ ಇಲ್ಲ. ಕೂಕಂಡ್ರು ಕೂಕಂಡಲ್ಲೇ ನಿತ್ಕೊಂಡ್ರು ನಿತ್ಕೊಂಡಲ್ಲೇ ಆಚೆ ಕಾಲ್ ಹಾಕರ್ ಕಾರ್ ಬೇಕು ಬೈಕ್ ಬೇಕು ನೆಡು ಕೇಡಿಯ ತಿಂಬುದು ಅಯ್ಯೋ ಅದು ಬೇಡ ಇದು ಬೇಡ ನಂಗೆ ಹಚ್ಚಿರೋದಿಲ್ಲ ಹೆಚ್ಚಿರೋದಿಲ್ಲ. ಸೊ ಸ್ಟೆಮಿನಾ ಎಲ್ಲಿಂದ ಬತ್ತ ಅಲ್ದ?
4: ಸ್ಟೆಮಿನಾ ಅಂದ್ರೆ ಅಮ್ಮ ನಂಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ. ಅಮ್ಮ ಮತ್ತೆ ಪಪ್ಪ ಇಬ್ರು ಡೈಲಿ ಬೆಳಗ್ಗೆ ಎದ್ದ ಎನ್ಕರೇಜ್ ಮಾಡ್ತಾರೆ ಎಷ್ಟ್ ಮಾಡ್ದೆ ಅವ್ರು ಸುಮ್ಮ ಇಂಟ್ರೆಸ್ಟ್ ತೋರಿಸ್ತಾರೆ.
3: ನಿಮ್ ಸ್ಟೆಮಿನಾ ಅವರೇ ಇಬ್ರು ಅಪ್ಪ ಅಮ್ಮ ಅಲ್ದಾ? ಸೊ ಅವ್ರು ಅಷ್ಟು ಸಪೋರ್ಟ್ ಮಾಡೋದಕ್ಕೆ ಮತ್ತೊಂದು, ಆಗ 55 kg ಇದ್ರಲ್ಲ ನೀವು, ಯಾವ ವರ್ಷ ಎಷ್ಟು ವರ್ಷ?
4: 2022.
3: ಅಂದ್ರೆ ಅಷ್ಟೊತ್ತಿಗೆ 5th class 6th class ಅಷ್ಟೊತ್ತಿಗೆ 55 kg ಹೆವಿ ಇತ್ತು ವೆಯ್ಟ್, ಅದೆಲ್ಲ ಕರ್ಗಿದ್ದು ತಿಂದದ್ದು ಕೊಬ್ಬು ಕರ್ಗಿದ್ದು ಸ್ಕಿಪ್ಪಿಂಗ್ ಇಂದ ಅಲ್ಲ. ಕ್ರೆಡಿಟ್ ಗೋಸ್ ಟು ಸ್ಕಿಪ್ಪಿಂಗ್, ವೆರಿ ನೈಸ್. ಸೊ ಕೇಳುಗ್ರೆ ಇದು ತುಂಬಾ ತುಂಬಾ ಸಿಂಪಲ್ ಆಗಿರೋದು. ಸ್ಕಿಪ್ಪಿಂಗ್ ತುಂಬಾ ದುಡ್ಡು ಖರ್ಚು ಮಾಡೋದು ಬೇಡ, ದೊಡ್ಡ ದೊಡ್ಡ ಕೋಚ್ಗಳನ್ನ ಇಟ್ಕೊಂಬೇಡ, ದಿನಾ ನೀವು ಅಲ್ಲೆಲ್ಲೋ ಕ್ಲಾಸಿಗೆ ಕರ್ಕೊಂಡು ಹೋಗಿ ಬಿಡುದು ಬೇಡ. ಮನೆಗಿದ್ದಲ್ಲೇ ಒಂದು ಸ್ಕಿಪ್ಪಿಂಗ್ ರೋಪ್ ಹಿಡ್ಕೊಂಡು ಅದನ್ನ ಹಾರಕ್ಕೆ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ಇಟ್ ಈಸ್ ವೆರಿ ಗುಡ್ ಅಂಡ್ ತುಂಬಾ ಖುಷಿಯೂ ಆಯ್ತು ಸ್ಕಿಪ್ಪಿಂಗ್ ಮಾಡಿದ್ಮೇಲೆ, ಅಲ್ಲ ಫ್ರೆಶ್ ಅನ್ಸುತ್ತೆ. ಗುಡ್ ಗುಡ್, ನನ್ಗೆ ಒಳ್ಳೇದಾಯ್ತು ಮರೆ ಬಂದದ್ದು ಅಂತ ಕೇಳಿ. ನನ್ನ ಮಕ್ಕಳಿಗೆ ನೆನಪು ಹೋಯ್ತು, ಅವತ್ತೆಲ್ಲ ಹಾರ್ತಿದ್ದಪ್ಪ ಈಗ ಹಾರೋದಿಲ್ಲ, ಈಗ ನಾನು ಹಾರದೆ ಜಾಸ್ತಿ ಆಯ್ತಲ್ಲ. ಸೊ ಇನ್ನು ಅವ್ರಿಗೆ ಇದೊಂದು ಮಾಡ್ಸ್ಕ ಅಂಡ್ ನಮ್ಮ ಕೇಳುಗರು ಯಾರೆಲ್ಲ ಕೇಂತಿದ್ರಿ, ನೀವು ಕೂಡ ನಿಮ್ಮ ಮಕ್ಕಳಿಗೆ ಸ್ಕಿಪ್ಪಿಂಗ್ ಪ್ರಾಕ್ಟೀಸ್ ಒಂದು ಮಾಡಿಸಿ. ಧನುಷ್ ಶೆಟ್ಟಿಯ ಇದೊಂದು ಸಲಹೆ ಅಲ್ಲ ನಮ್ಗೆಲ್ಲ, ವೆರಿ ನೈಸ್. ಅದ್ರ ಒಟ್ಟಿಗೆ ಈಗ ಕರಾಟೆ, ಎಸ್ ಕಿಕ್ ಬಾಕ್ಸಿಂಗ್ ಗೆ ಕಾರಣ ಆದದ್ದೇ ಕರಾಟೆ. ಈ ಕರಾಟೆ ಬಗ್ಗೆ ಹೇಳಿ.
4: ಕರಾಟೆ ನಂಗೆ ಸ್ಟಾರ್ಟಿಂಗ್ ಫಿಸಿಕಲ್ ಆಕ್ಟಿವಿಟೀಸ್ ಫೈಟಿಂಗ್ ಎಲ್ಲ ಇಂಟ್ರೆಸ್ಟ್ ಇತ್ತಂತ ಅಮ್ಮನೇ ಅಬ್ಸರ್ವ್ ಮಾಡಿದ್ರು ನಾನು ಇದ್ರೆಲ್ಲ ಇಂಟ್ರೆಸ್ಟ್
3: ತೋರಿಸಿದ್ದೆ. ಉಳ್ಕೊಂತಿದ್ದೆ
4: ಹಂಗಂದ್ರ ನಂಗೆ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ, ಅದ್ ನಂಗೆ ಬಾಡಿ ಇಂದ ಬಿಲ್ಡಿಂಗ್ ಹಂಗೆ ಇಷ್ಟ ಆಯ್ತಾ ಮುಂಚೆ. ಅಮ್ಮ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಕರಾಟೆ ಕ್ಲಾಸ್ ಹಾಕಿದ್ರ. ಆಮೇಲೆ ಕರಾಟೆ ಓಪನ್ ನ್ಯಾಷನಲ್ ಮ್ಯಾಚ್ ಎಲ್ಲ ಆಡ್ತಿದ್ದೆ.
3: ಓಪನ್ ನ್ಯಾಷನಲ್ ಮ್ಯಾಚ್
4: ಫೆಡರೇಷನ್ ಅವರೇ ಆರ್ಗನೈಸ್ ಮಾಡೋದು, ಅದಕ್ಕೆ ಸ್ಟೇಟ್ ಡಿಸ್ಟ್ರಿಕ್ಟ್ ಎಲ್ಲ ಆಡ್ಬೇಕಂದ್ರೆ ಡೈರೆಕ್ಟ್ ನ್ಯಾಷನಲ್ ಆಡ್ಬೋದು.
3: ಓಹೋ, ಇದೆಲ್ಲ ಯಾವ್ದು ಆಡಬೇಡ, ಸೀದಾ ನ್ಯಾಷನಲ್ ಲೆವೆಲ್ಗೆ ಆಟ ಆಡುದು. ಓಕೆ,
4: ಅದೆಲ್ಲ ಆಡ್ತಿದ್ದೆ. ಅದಾದ್ಮೇಲೆ ಕರಾಟೆ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಬ್ಲಾಕ್ ಬೆಲ್ಟ್ ಆಯ್ತು.
3: ಬ್ಲಾಕ್ ಬೆಲ್ಟ್ ಎಷ್ಟು ಟೈಮ್ ತಗೊಂತು?
4: ಬ್ಲಾಕ್ ಬೆಲ್ಟಿಗೆ 5 years.
3: 5 years ಬೇಕಾಯ್ತು. ಯಾವ ವರ್ಷ ಕರಾಟೆ ಶುರು ಮಾಡೋದು? ಎಷ್ಟು
4: ಕರಾಟೆ ನಾನು 2021-22
3: ಅಂದ್ರೆ ಎಷ್ಟು ವರ್ಷ ಆಗ? 3rd class
4: 4th class
3: ಅಷ್ಟೊತ್ತಿಂದ ಶುರು ಮಾಡಿದ್ದು. ಈಗ 5 ವರ್ಷದ ನಂತರ ನಿಮ್ಗೆ ಬ್ಲಾಕ್ ಬೆಲ್ಟ್ ಸಿಕ್ತು, ಆ ನಂತರ ಏನ್ ಡೆವಲಪ್ಮೆಂಟ್ ಆಯ್ತು?
4: ಬ್ಲಾಕ್ ಬೆಲ್ಟ್ ಆದ್ಮೇಲೆ ನಾನು ಬೇರೆಯವರಿಗೆಲ್ಲ ಸ್ವಲ್ಪ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ.
3: ಈಗಲೇ
4: ಈಗ ಅಂದ್ರೆ ಅಶೋಕ್ ಸರ್ ಇರ್ತಾರೆ ನಮ್ ಸರ್, ಅವ್ರು ಅಬ್ಸರ್ವ್ ಮಾಡ್ತಾರೆ, ಅವ್ರೇ ಹೇಳ್ತಾರೆ ಬೇರೆಯವರಿಗೆಲ್ಲ ಹಿಂಗ್ ಹೇಳ್ಕೊಡು ಅಂತ ಎಲ್ಲ.
3: ಈ ಮಗು ಒಡ್ಡಿಲ್ಲ ಮಾರ್ರೆ.
4: ಅದಾದ್ಮೇಲೆ ನಾ ರೆಫ್ರಿ ಎಲ್ಲ ಮಾಡ್ತೀನಿ ಮ್ಯಾಚಸ್ ಅಲ್ಲಿ.
3: ಮಕ್ಕಳ ಮ್ಯಾಚ ದೊಡ್ಡವ್ರ ಮ್ಯಾಚ?
4: ಸಣ್ಣವ್ರು.
3: ನಿಮ್ಮ ವಯಸ್ಸಿನ
4: ಅದಕ್ಕಿಂತ ಸ್ವಲ್ಪ ಸಣ್ಣ.
3: ಚಿಕ್ಕವರಿಗೆ ರೆಫ್ರಿ ಬೇರೆ, ಬ್ಲಾಕ್ ಬೆಲ್ಟ್ ಆಯ್ತು. ಅದ್ರ ನಂತರ ಎಂತ ಬೇರೆ ಅಂತಾರು ಆಯ್ತಾ?
4: ಇಲ್ಲ, ಈಗ ಇದೇ ಈ ವರ್ಷ ಬ್ಲಾಕ್ ಬೆಲ್ಟ್ ಅದು.
3: ಈ ವರ್ಷ ಆದಷ್ಟೇ. ಈ ಬ್ಲಾಕ್ ಬೆಲ್ಟ್ ಅನ್ನೋದು ಎಷ್ಟು ಖುಷಿ ಕೊಡುದು ನಂಗೆಲ್ಲ. ಬೆಲ್ಟ್ ತೋರುದಿಲ್ಲ, ಹೂಡಿಯಲ್ಲಿದ್ದೊಂದು ಕಪ್ಪು ಬಳ್ಳಿ ತೋರ್ತಿದ್ ಬಿಟ್ರೆ ಬೆಲ್ಟ್ ತೋರುದಿಲ್ಲ. ಆದ್ರೆ ಈ ಬ್ಲಾಕ್ ಬೆಲ್ಟ್ ಸಿಕ್ಕಿದ್ದು ಕರಾಟೆಯಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯ್ತು? ಅಥವಾ ಅದು ಎಷ್ಟು ನಿಮ್ಮ ಈಗಿನ ಏನೆಲ್ಲ ಆಗ್ತಿದ್ದಲ್ಲ ಅಡ್ವೆಂಚರ್ಗಳು ಅದಕ್ಕೆ ಎಷ್ಟು ಆಡ್ ಮಾಡ್ತು?
4: ಬ್ಲಾಕ್ ಬೆಲ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಕರಾಟೆಯಲ್ಲಿ. ಬ್ಲಾಕ್ ಬೆಲ್ಟ್ ಇದ್ರೆ ನಮ್ಗೆ ರೆಫ್ರಿ ಮಾಡ್ಬೋದು, ಬೇರೆ ಕ್ಲಾಸ್ ಹೇಳ್ಕೊಡ್ಬೋದು, ಹಂಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಕರಾಟೆಯಲ್ಲಿ. ಮೇನ್ ಆಗಿ ಅಶೋಕ್ ಸರ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದು, ನಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು.
3: ಥ್ಯಾಂಕ್ಸ್ ಅಲ್ಲ ಅದು, ಥ್ಯಾಂಕ್ಸ್
4: ಥ್ಯಾಂಕ್ಸ್.
3: ಅಶೋಕ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಮ್ಮ ಧನುಷ್ ಶೆಟ್ಟಿ ಹೇಳ್ತಿದ್ದಾರೆ. ಒಂದ್ ಒಳ್ಳೆ ಗುರು ಸಿಕ್ಕ್ರಿ ಕಾಣಿ, ಅದು ಹ್ಯಾಂಗಲ್ಲ ನಮ್ಮ ವ್ಯಕ್ತಿತ್ವ ಮೋಲ್ಡ್ ಆತ ಹೊತ್ತಲ್ದ. ಪಾಪ ಆ ಮಗುಗೆ ಕರಾಟೆ ಕಿಕ್ ಬಾಕ್ಸಿಂಗ್ ಎಲ್ಲದಕ್ಕೂ ಸ್ಫೂರ್ತಿ ಅವ್ರ ಅಶೋಕ್ ಸರ್ ಆದ್ರು. ಸರ್ ನೀವೆಲ್ಲೇ ಇರ್ಲಿ, ನಿಮ್ಗೊಂದು ಧನ್ಯವಾದ ನಮ್ ಕಡೆಯಿಂದ ಕೂಡ. ಈ ತರ ಗುರುಗಳಿರ್ಲಿ, ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಲಿ ಅಂತ ಹೇಳ್ತಾ. ಸೊ ಧನುಷ್ ಶೆಟ್ಟಿಯವರ, ಈಗ ಕಿಕ್ ಬಾಕ್ಸಿಂಗ್ ಆಯ್ತು, ಕರಾಟೆ ಆಯ್ತು, ಸ್ಕಿಪ್ಪಿಂಗ್ ಆಯ್ತು, ಆಮೇಲೆ ನಿಮ್ಗೆ ಇಂಡಿಯಾ ಸ್ಟಾರ್ ಫ್ಯಾಷನ್ ಅವಾರ್ಡ್ ಅಂತ ಅಂತದ್ದು ಒಂದ್ ಬಂತು ಮೃಲದಿ ಅಂತದ.
4: ಇಂಡಸ್ಟರ್ ಪ್ಯಾಶನ್ ಅವಾರ್ಡ್ ಅಂದ್ರೆ ಇಂಡಿಯಾ
3: ಪ್ಯಾಶನ್ ಫ್ಯಾಷನ್
4: ಪ್ಯಾಶನ್
3: ಓಕೆ ಪ್ಯಾಶನ್
4: ಅದ್ರಲ್ಲಿ ನಾವು ನಮ್ ಎಲ್ಲಾ ಅಂದ್ರೆ ನಾವ್ ಯಾವ್ದೆಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದೀವಿ ಎಲ್ಲದ್ರ ಸರ್ಟಿಫಿಕೇಟ್ PDF ಎಲ್ಲ ಕಳ್ಸ್ಬೇಕು ಅವರಿಗೆ. ಎಲ್ಲ ಸರ್ಟಿಫಿಕೇಟ್ ನೋಡಿ ಯಾರ್ದೆಲ್ಲ ಜಾಸ್ತಿ ಪ್ರೈಸ್ ಇದೆ ಅಂತ ತುಂಬಾ ಜನ ಸೆಲೆಕ್ಟ್ ಮಾಡ್ತಾರೆ ಸ್ವಲ್ಪ ಜನ. ಆ ಸ್ವಲ್ಪ ಜನಕ್ಕೆ ಇಂಡಿಯಾ ಸ್ಟಾರ್ ಪ್ಯಾಶನ್ ಅವಾರ್ಡ್ ಸಿಕ್ಕತ್ತೆ.
3: ಓ, ನೀವು ಇಷ್ಟರಲ್ಲಿ ಏನೆಲ್ಲ ಅಚೀವ್ ಮಾಡಿದಿರಿ ನಿಮ್ಮ ಈ ಚಿಕ್ಕ ವಯಸ್ಸಿಗೆ, ಅದ್ರಲ್ಲಿ ಏನೋ ಸರ್ಟಿಫಿಕೇಟ್ ಅದನ್ನೆಲ್ಲ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದ್ರಲ್ಲಿ ನೀವು ಸೆಲೆಕ್ಟ್ ಆಗ್ತದೆ. ಇದಕ್ಕೆಲ್ಲ ಯಾರು ಇನಿಷಿಯೇಟ್ ಮಾಡುದು, ಹಿಂಗೊಂದು ಇತ್ತನ್ ಗೊತ್ತಾದ ಯಾರ ಹೇಳದ್ ಯಾರ ಗೊತ್ತಾದದ್ ಯಾರಿಗೆ ಹೆಂಗದು ಅಂತ?
4: ಅಮ್ಮ ಅಂದ್ರೆ ಸುಮಾ ಅವ ಎಲ್ಲ ಕಾಂಪಿಟೇಷನ್ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಅಮ್ಮ
3: ಅಮ್ಮ ರಿಸರ್ಚರ್ ಆಯ್ಕಿದಿತ್ತು ಆಕ್ಚುಲಿ ಅಲ್ದಾ. ಅಮ್ಮನ ಹೆಸರು ದೀಪಾ,
4: ದೀಪಾ.
3: ಅಪ್ಪನ ಹೆಸರು
4: ಆನಂದ್,
3: ಆನಂದ್. ಓಕೆ, ದೀಪಾನಂದ. ಆಯ್ತು, ಹಾ ಹೇಳಿ.
4: ಆಮೇಲೆ ಅಮ್ಮಂಗ್ ತುಂಬಾ ಇಂಟ್ರೆಸ್ಟ್ ಇದೆ ನಾ ಎಲ್ಲ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಅಮ್ಮ ಅಂದ್ರೆ ಇಂಡಿಯಾ ಸ್ಟಾರ್ ಪ್ಯಾಶನ್ ಅವಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎಲ್ಲ ತುಂಬಾ ಹುಡುಕ್ತಿರ್ತಾರೆ ಅವ್ರ ಮೊಬೈಲ್ ಅಲ್ಲಿ. ಅದಾದ್ಮೇಲೆ ಅದಿದೆ ಅಂತ ಗೊತ್ತಾಗತ್ತಾ, ಆಮೇಲೆ ನಂಗೆ ಹೇಳ್ತಾರೆ.
3: ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಇದೆಲ್ಲ ನಿಮ್ ಅಮ್ಮ ನನಸಾಗದ ಕನಸು ಅಂತ. ಅಮ್ಮನಿಗೆ ಯಾವ್ದೊಂದು ರೆಕಾರ್ಡ್ ಮಾಡ್ಕೊಂಡಿದ್ದಿತ್ತ ಅದೆಲ್ಲ ಎಂತ ಆಯಿಲ್ಲ ಅಂತ ಹೇಳಿ ಮಗನ ಮೂಲಕ ಈಗ ಆಸೆ ಆ ಕನಸನ್ನು ನನಸು ಮಾಡ್ತಾನೆ. ನಿಮ್ಗೂ ಆಗ ಅನ್ಸುತ್ತಾ?
4: ಅನ್ಸುತ್ತೆ
3: ಅಲ್ದಾ. ಅಂತದ್ ಒಂದು ಅಬ್ಬಿ ಸಿಕ್ಕದ ಒಳ್ಳೆ ಆಯ್ತಲ್ಲ.
4: ಪಪ್ಪಂಗೂ ಮುಂಚೆ ಅನ್ಸ್ತಿತ್ತು ರೆಕಾರ್ಡ್ ಎಲ್ಲ ಮಾಡ್ಕಂತ.
3: ಅವ್ರಿಗನ್ಸುತ್ತ? ವೆರಿ ನೈಸ್. ಓಕೆ, ಹಾ. ಸೊ ಹಂಗಾಗಿ ಅಪ್ಪ ಅಮ್ಮ ಇಬ್ರು ರೆಕಾರ್ಡ್ ಮಾಡ್ಕೊಂಡ್ಕೊಂಡ್ ರೆಕಾರ್ಡ್ ಮಾಡೋ ಮಗನೇ ಹುಟ್ಟದ್. ಸೊ ಫುಲ್ ರೆಕಾರ್ಡ್ ಮೇಲೆ ರೆಕಾರ್ಡ್, ರೆಕಾರ್ಡ್ ಮೇಲೆ ರೆಕಾರ್ಡ್, ರೆಕಾರ್ಡ್ ಮೇಲೆ ರೆಕಾರ್ಡ್. ಈಗ ಧನುಷ್ ಶೆಟ್ಟಿ ಅವರು ಇನ್ನೊಂದು ಗಿನ್ನಿಸ್ ರೆಕಾರ್ಡ್ ಗೆ ತಯಾರಿ ಮಾಡ್ತಿದ್ದಾರೆ ಅಲ್ಲ. ಇದೆಲ್ಲ ಬಿಟ್ಟು ಮಗ ಬೇರೆ ಏನೆಲ್ಲ ಹವ್ಯಾಸಗಳಿದಾವೆ?
4: ಡ್ರಾಯಿಂಗ್ ಮತ್ತೆ ಸ್ಟೋರಿ ಟೆಲಿಂಗ್, ಫ್ಯಾನ್ಸಿ ಡ್ರೆಸ್.
3: ಫ್ಯಾನ್ಸಿ ಡ್ರೆಸ್ ಶಾಲೆಗೆ ಮಾಡುದಾ?
4: ಫ್ಯಾನ್ಸಿ ಡ್ರೆಸ್ ನ ಚಿಕ್ಕವನ್ ಇಪ್ಪತ್ತಿ ಅಮ್ಮ ಎಲ್ಲ ಹಾಕ್ತಿದ್ ನಂಗೆ ಪ್ರೈಸ್ ಬಂದಿತ್ತು ತುಂಬಾ.
3: ಯಾವ್ದೆಲ್ಲ ವೇಷ?
4: ಕೃಷ್ಣಂದು, ಗಣೇಶಂದು. ಅದ್ ನಾರ್ಮಲ್.
3: ಕೃಷ್ಣ ಗಣೇಶ ನಾರ್ಮಲ್. ಓಕೆ. ಸೊ ಈಗ ಡ್ರಾಯಿಂಗ್ ಆದ್ರೆ ಯಾವ ತರ?
4: ಡ್ರಾಯಿಂಗ್ ಅಂದ್ರೆ ಸ್ಕೂಲ್ ಅಲ್ಲೆಲ್ಲ ಕಾಂಪಿಟೇಷನ್ ಇರುತ್ತೆ. ನಾವ್ ಒಂದ್ಸೆ ಡಿಸ್ಟ್ರಿಕ್ಟ್ ಲೆವೆಲ್ ಫಸ್ಟ್ ಬಂದೆ ಡ್ರಾಯಿಂಗ್.
3: ಹೌದಾ? ಎಂತ ಚಿತ್ರ ಬಿಡಿಸಿದ್ದೆ?
4: ಡ್ರಾಯಿಂಗ್ ನೇಚರ್ ಇದು, ಅನಿಮಲ್ಸ್ ಎಲ್ಲ.
3: ಸೋ ನೈಸ್. ಓಕೆ, ಅನಿಮಲ್ಸ್ ನೇಚರ್ ಇದ್ದದಲ್ಲ ಚಿತ್ರ. ಈಗಲೂ ಚಿತ್ರ ಬಿಡಿಸ್ತಾ ಇರ್ತೀವಿ?
4: ಈಗಲೂ ಬಿಡಿಸ್ತೇವೆ.
3: ಕ್ಲಾಸಿಗೆ ಹೋಗಿ ಕಲ್ತದ ಇಲ್ಲ ತಮ್ಮ?
4: ನಾರ್ಮಲ್, ನಮ್ ಸ್ಕೂಲ್ ಅಲ್ಲೇ ಡ್ರಾಯಿಂಗ್ ಎಲ್ಲ ಇದೆ.
3: ಅದ ಡ್ರಾಯಿಂಗ್ ಮಾಡೋದು ಆ ಕ್ರಿಯೇಟಿವ್ ಫೀಲ್ಡ್ ಅಲ್ಲೂ ಇದ್ರೆ, ಸ್ಪೋರ್ಟ್ಸ್ ಮಾತ್ರ ಅಲ್ಲ. ಸೊ ಈ ಸ್ಪೋರ್ಟ್ಸ್ ಫೀಲ್ಡ್ ಸ್ಪೆಷಲಿ ನಿಮ್ಮ ಆರೋಗ್ಯಕ್ಕೆ ಅದೆಷ್ಟು ಸಹಾಯ ಮಾಡಿದೆ?
4: ತುಂಬಾ ಫಿಟ್ ಆಗಿದ್ದೀನಿ. ಮುಂಚೆ ಎಲ್ಲ ಹೆವಿ ವೆಯ್ಟ್ ಇರೋರಿಗೆಲ್ಲ ಎಕ್ಸರ್ಸೈಸ್ ಮಾಡೋದೆಲ್ಲ ವೆಯ್ಟ್ ರೆಡ್ಯೂಸ್ ಮಾಡುತ್ತೆ. ಸ್ಕಿಪ್ಪಿಂಗ್ ಮೈನ್ ಆಗಿ ವೆಯ್ಟ್ ರೆಡ್ಯೂಸ್ ಮಾಡುತ್ತೆ.
3: ಮತ್ತೆ ಹೆಲ್ದಿ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಮೈಂಡ್ ಸೌಂಡ್ ಆಯ್ತು, ಬಾಡಿಯು ಸೌಂಡ್ ಆಯ್ತು. ಸೊ ಅದಕ್ಕೆ ನೀವು ತುಂಬಾ ಸೌಂಡ್ ಮಾಡ್ತಾ ಇದ್ರಿ ಈಗ ಅಲ್ಲ. ಸೊ ಈಗ ನಾ ಕೇಂಬುದ ಎಷ್ಟು ಗಂಟೆ ಬೆಳಗತ್ತಿಗೆ ಹೇಳುದು ನಿಮ್ ದಿನಚರಿ ಹೆಂಗ್ ಶುರುವಾತ?
4: ಬೆಳಗ್ಗೆ ಅಂದ್ರೆ 6 ಗಂಟೆಗೆ ಹೇಳ್ತೆ. ಅದಾದ್ಮೇಲೆ ನೀರ್ ಕುಡ್ದು ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ತೆ ಸ್ಟಾರ್ಟಿಂಗ್.
3: ಎಂತೆಲ್ಲ ಎಕ್ಸರ್ಸೈಸ್? ವಾರ್ಮ್ಅಪ್ ಎಕ್ಸರ್ಸೈಸ್.
4: ವಾರ್ಮ್ಅಪ್ ಎಕ್ಸರ್ಸೈಸ್.
3: ಓಕೆ.
4: ಅದಾದ್ಮೇಲೆ ಸ್ಕಿಪ್ಪಿಂಗ್ ಮಾಡ್ತೆ, ಕರಾಟೆ ಪ್ರಾಕ್ಟೀಸ್ ಮಾಡ್ತೆ, ಅದಾದ್ಮೇಲೆ ಕಿಕ್ ಬಾಕ್ಸಿಂಗ್ ಪ್ರಾಕ್ಟೀಸ್.
3: ವೆರಿ ನೈಸ್. ಬೆಳಿಗ್ಗೆ ಇಷ್ಟೊಮ್ಮೆ ಪ್ರಾಕ್ಟೀಸ್ ಮಾಡಿ ಶಾಲೆಗೆ ಹೊರಡುದಾ? ಎಷ್ಟು ಗಂಟೆ ಶಾಲೆಗೆ ಹೋಗುದು?
4: ಶಾಲೆ ಇದು ಬಸ್ ಮನೆ ಹತ್ರ 8:30.
3: ಅಷ್ಟರಲ್ಲಿ ರೆಡಿ? ಕೇಳಿ ಮಕ್ಕಳೇ ಎಲ್ಲ ಕೇಳ್ಕಣಿ, ಬೆಳಿಗ್ಗೆ ಹಾಸಿಗಿಂದ ಎದ್ದು ಯಾಳದ ನಿಮ್ಮನ್ನ ಹೊರಡ್ಸೋತಿಗೆ ಸಾಕು ಆಗಿರತ್ತೆ. ಆದ್ರೆ ಧನುಷ್ ಶೆಟ್ಟಿ 6 ಗಂಟೆಗೆ ಎದ್ದು ತಾನೇ ಎಲ್ಲ ಪ್ರಾಕ್ಟೀಸ್ ಗಳನ್ನ ಮುಗಿಸ್ಕೊಂಡು ಶಾಲೆಗೆ ರೆಡಿ ಆಗಿ ಹೋಗ್ಬೋದು. ಮತ್ತೆ ಪುಸ್ತಕ ಮುಟ್ಟುದು ಎಷ್ಟೊತ್ತಿಗೆ?
4: ಅದ್ ನೈಟ್ ಸ್ಕೂಲಿಂದ ಬಂದು.
3: ಎಷ್ಟು ಶಾಲೆಯಿಂದ ಬಪ್ಪುದು?
4: ಶಾಲೆಯಿಂದ ಬಪ್ಪತ್ತಿಗೆ 4:45 ಅತ್ತ. 4:45 ಬಂದು ಫ್ರೆಶ್ ಅಪ್ ಆಗಿ ತಿಂದೆಲ್ಲ ಸ್ವಲ್ಪ ಅಜ್ಜಿಗೆ ಹೆಲ್ಪ್ ಮಾಡ್ತೆ ಫಾರ್ಮಲ್ ಎಲ್ಲ.
3: ಅಜ್ಜಿಗೆ ಎಂತ ಹೆಲ್ಪ್? ಅಜ್ಜಿ ಕರಾಟೆ ಕಲಿತಿದ್ರ?
4: ಇಲ್ಲ ಇಲ್ಲ.
3: ಮತ್ತೆ
4: ಅವ್ರದ್ದು ಗಂಟೆ ಎಲ್ಲ ಇತ್ತ.
3: ಇದು ಇಂಟ್ರೆಸ್ಟಿಂಗ್.
4: ಅವರಿಗೆ ಫಸ್ಟ್ ಬಂದ್ರಗತಿ ಹುಲ್ ಕೊಯ್ದಿಡ್ತರು, ಅದನ್ನೆಲ್ಲ ಅವ್ರಿಗೆ ಮನೆಗೆಲ್ಲ ತಪ್ಪಿ ಹೆಲ್ಪ್ ಮಾಡ್ತೆ ಹೊತ್ಕ.
3: ವೆರಿ ನೈಸ್. ಗೆದ್ದಿ ಬದಿ ಹಂಚ್ಕಟ್ ಬದಿದೆಲ್ಲ ಅಜ್ಜಿ ಹುಲ್ ಕೊಯ್ದಿಡ್ತರ. ಮೊಮ್ಮಗ ಧನುಷ್ ಶೆಟ್ಟಿ ಹೋಯ್ ಹೊತ್ಕ ಬಪ್ಪದ? ಹೊತ್ಕ ಒಪ್ಪದ, ಚೆಂಚ್ಕ ಒಪ್ಪದಲ್ಲ,
4: ಅಲ್ಲ
3: ಹೊತ್ಕ ಒಪ್ಪದ. ಓಕೆ, ಆಮೇಲೆ
4: ಅದಾದ್ಮೇಲೆ ಹಟ್ಟಿ ಸಗಣಿ ಎಲ್ಲ ತೆಗೋಕಿರುತ್ತ, ಅದನ್ನೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೆ.
3: ಮಾಡಿರಿ ಚಪ್ಪಾಳೆ ಹೆಡ್ಗೆ ಎಲ್ಲ ಹಿಡಿದ ತಾವು. ವೆರಿ ಗುಡ್.
4: ಅದಾದ್ಮೇಲೆ ಹೋಮ್ ವರ್ಕ್ ಎಲ್ಲ ಮುಗಿಸಿ ಓದ್ತೀನಿ. ಓದೆಲ್ಲ ಆದ್ಮೇಲೆ ಅವ್ರೆಲ್ಲ ಸೀರಿಯಲ್ ನೋಡ್ತಿರ್ತಾರೆ, ಅವ್ರ ಜೊತೆ ಸ್ವಲ್ಪ ನೋಡ್ತೆ.
3: ಯಾವ ಸೀರಿಯಲ್ ಮಗ?
4: ಅವರು ಕರ್ಣ ಆತರ ಎಲ್ಲ,
3: ಕರ್ಣ ಅರ್ಜುನ್ ಎಲ್ಲ ಕಾಂತಿರ್ತಾರೆ ಅಜ್ಜಿ ಅಮ್ಮ ಎಲ್ಲ. ನೀವ್ ಒಂಚೂರು ಅವ್ರ ಬುಡದ ಕೂಕೊಂಡು ಒಂಚೂರು ಕಾಂಬದ, ಇದು ಎಂಟರ್ಟೈನ್ಮೆಂಟ್. ಹಂಗಾರ ನಾ ಕೇಂದ್ರ ಧನುಷ್ ಶೆಟ್ಟಿ ಅವ್ರ ಮೊಬೈಲ್ ಮುಟ್ಟುದಿಲ್ವಾ?
4: ಮೊಬೈಲ್ ಅಮ್ಮ ಸಂಡೇ ಕೊಡ್ತಾರೆ ಅಷ್ಟೇ.
3: ಸಂಡೇ ಇದು ಅಮ್ಮಂದು ಪ್ರಿಸ್ಕ್ರೈಬ್ ಟೈಮ್, ಸಂಡೇ ಮಾತ್ರ. ಎಷ್ಟೊತ್ತು ಸಂಡೇ?
4: ಸಂಡೇ ಹಾಫ್ ಎನ್ ಅವರ್.
3: ಹಾಫ್ ಎನ್ ಅವರ್? ಹಾಫ್ ಎನ್ ಅವರ್ ಅಂದ್ರೆ ಹಾಫ್ ಎನ್ ಅವರ್, ಅರ್ಧ ಗಂಟೆ ಕೊಸ್ಕೊಂಡು ಹಾಪದೆ. ಮೊಬೈಲ್ ಸಿಕ್ರಿ ಅಂತ ಕಾಮ್ದ?
4: ಮೊಬೈಲ್ ಅಲ್ಲಿ ಕರಾಟೆ ಮೂವ್ಸ್ ಎಲ್ಲ ಫೈಟ್ ಎಲ್ಲ ಬೇರೆ
3: ಅಲ್ಲೂ ಅದನ್ನೇ ಕಾಮ್, ಕರಾಟೆ ಮೂವ್ಸ್ ಅದೆಲ್ಲ ಕಾಮ್ದ? ಕೇಳಿ ಮಕ್ಕಳೇ ಒಂಚೂರು ಕೇಳಿ, ಆ ಮಗಿನ ಒಂಚೂರು ಕಾಣಿ. ಮೊಬೈಲ್ ಅಮ್ಮ ಆದಿತ್ಯವಾರ ಅರ್ಧ ಗಂಟೆ ಕೊಟ್ರು, ಅದ್ರಲ್ಲೂ ಕರಾಟೆ ಕಾಮ್ದು. ವೆರಿ ಗುಡ್. ಪಿಕ್ಚರ್ ಕಾಂಬದ, ರೀಲ್ಸ್ ಕಾಂಬದ, ಮತ್ತೊಂದು ಗೇಮ್ಸ್ ಆಡುದು ಅದೆಲ್ಲ ಇಲ್ಲಿಯಾ?
4: ಗೇಮ್ಸ್ ಅಂದ್ರೆ ನಾರ್ಮಲ್ ಸ್ಕೂಲ್ ಕ್ರಿಕೆಟ್ ಎಲ್ಲ ಆಡುತ್ತೆ.
3: ಅಲ್ಲ ಈ ಮೊಬೈಲ್ ಗೇಮ್ಸ್ ನಾನ್ ನೆನ್ಪ್ ಮಾಡ್ದೆ ಅಂತ ಹೇಳ್ಬೇಡ. ಈ ಮೊಬೈಲ್ ಗೇಮ್ಸ್ ಹಂಗಿದೆಲ್ಲ ಇಲ್ಲಿ
4: ಆಡೋಲ್ಲ.
3: ಮುತ್ತಿನಂತ ಹುಡುಗ, ಚಿನ್ನದಂತ ಹುಡುಗ. ಹ, ಅದೆಲ್ಲೂ ಖುಷಿ ಆದ್ ನಂಗೆ ಎಂತ ಗೊತ್ತಾ ಧನುಷ್, ಅಜ್ಜಿಗೆ ಹೆಲ್ಪ್ ಮಾಡೋದು. ಅಜ್ಜಿ ಹುಲ್ಲು ಕೊಯ್ದ್ರೆ ಅದನ್ನ ಹೊತ್ಕ ಒಪ್ಪೋದಿಲ್ಲ, ದನಿನ ಸಗಣಿ ಎಲ್ಲ ತೆಗೆಯೋದಕ್ಕೆ ಹೆಲ್ಪ್ ಮಾಡೋದು. ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಆಯ್ತು. ಈಗ ವಂಡರ್ ಅಲ್ಲಿ ಇಪ್ಪದ ನೀವು ಕೃಷಿ ಕುಟುಂಬ, ಅದೊಂದು ಆ ಕೃಷಿ ಮೇಲಿನ ಪ್ರೀತಿ ಆ ಮಗಿಗೆ ಬೆಳೆಸೋದಿತ್ತಲ್ಲ, ಅದಕ್ಕಂತೂ ಚಪ್ಪಾಳೆ ಅಂತೂ ನನ್ ಕಡೆಯಿಂದ ಇದ್ದೇ ಇದೆ. ಈ ಪ್ರೀತಿ ಹಂಗೆ ಇರ್ಲಿ ಮಗ, ಕೃಷಿ ಮಾತ್ರ ನಮ್ಮನ್ನ ಲಾಸ್ಟ್ ತನಕ ಲಾಯ್ಕ್ ಹಿಡ್ದು ನಾಳೆ ಎಂತಾದ್ರೂ ಎಲ್ಲರೂ ಉಂಬುಕು ಬೇಕಲ್ಲ, ಕೂಳ ಅಕ್ಕಿ ಬೇಕು ಅನ್ನ ಬೇಕು. ಸೊ ಗೆದ್ದಿ ಬದಿಗೆ ಎಲ್ಲರೂ ಹೊಯ್ಕೆ ಹತ್ತು. ದಟ್ಸ್ ಅ ಗುಡ್ ಹ್ಯಾಬಿಟ್ ಯು ಹ್ಯಾವ್. ತುಂಬಾ ಖುಷಿ ಆಯ್ತು. ಈಗ ಅಕಾಡೆಮಿಕ್ಸ್ ಅಲ್ಲಿ ಓದುದ್ರಲ್ಲಿ ಧನುಷ್ ಹೆಂಗೆ?
4: ಓದಿದ್ರಲ್ಲೆಲ್ಲ 98%
3: ವಿದ್ಯಾರಣ್ಯ ಶಾಲೆ. 98 ಅರ್ರೆ, ಎಷ್ಟೊತ್ತಿಗೆ ಓದುದಣ್ಣ?
4: ಓದುದು 1.5 hours ನೈಟ್ ಬಂದು.
3: ಎಷ್ಟು ಗಂಟೆ ಅದು, ಹೆಂಗೆ ಅದು ಶೆಡ್ಯೂಲ್? ಹೆಂಗೆ
4: ಶೆಡ್ಯೂಲ್ ಅಂದ್ರೆ, ಮನೆಗೆ ಬಂದು ಟಿಫಿನ್ ಎಲ್ಲ ಮಾಡಿ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಅಜ್ಜಿಗೆ, ಒಂದು 7 o'clock ಓದ್ ಕೂಕೊಂಡ್ರೆ 8:30 ಓದಿ ಹತ್ತು.
3: ಅಮ್ಮ ಒಟ್ಟಿಗೆ ಬೇಕಾ ಇಲ್ಲ ಧನುಷ್ ಮಾತ್ರ?
4: ಅಮ್ಮ ಅಂದ್ರೆ ಈಗ ಮಕ್ಕಳಿದ್ರ ಟ್ವಿನ್ಸ್ ತಮ್ಮ ತಂಗಿ ಅವ್ರ ಜೊತೆಗೆ ಇರ್ತಾರೆ.
3: ಓ, ಅಮ್ಮನೇ ಆಗಿ ಟ್ವಿನ್ಸ್ ಇನ್ನು ಇಬ್ರಿದಾರೆ. ಕಾಮ್ ಕಾಂತ ಕೂಕಂ ಪುರ್ಸತಿಲ್ಲ ಅಮ್ಮಂಗೂ. ಓ, ಅಮ್ಮ ಮಕ್ಕಳೊಟ್ಟಿಗೆ ಇದ್ರೆ ಧನುಷ್ ಅವನಂದ ಅವನು ಕಣ್ಕಂತ ಅಲ್ದ. ಊಟ ತಿಂಡಿಲಿ ಧನುಷ್ ಪರ್ಟಿಕ್ಯುಲರ್ ನಂಗೆ ಅದಾತಿಲ್ಲ ಇದಾತಿಲ್ಲ ಅದು ಬೇಕು ಇದು ಬೇಕು ಹಂಗಿದ್ದಾನೆ?
4: ಇಲ್ಲ, ಅಮ್ಮನೇ ಮಾಡಿ ಕೊಡ್ತ್ರು ಒಳ್ಳೇದಲ್ಲ.
3: ಒಳ್ಳೊಳ್ಳೆದ ಅಮ್ಮ ಮಾಡಿ ಕೊಡ್ತಾರ, ಹಂಗಾಗಿ ಅಮ್ಮ ಹೆಂಗ್ ಮಾಡ್ರು ಲೈಕ್ ನಾ ತಿಂತೆ ಅಂತ. ವೆರಿ ನೈಸ್, ಖುಷಿ ಆಯ್ತು ಧನುಷ್. ನಂಗೆ ಯಾಕೆ ಖುಷಿ ಆಯ್ತಂದ್ರೆ, ಈಗಿನ ಕಾಲದ ಮಕ್ಕಳು ಬಾಯೇ ಬಿಡುದಿಲ್ಲ ಮಗ, ಅಂತದ್ರಲ್ಲಿ ಸೋ ಕಾನ್ಫಿಡೆಂಟ್ಲಿ ಯು ಸ್ಪೀಕ್, ತುಂಬಾ ಲೈಕ್ ಮಾತಾಡ್ದೆ. ಏನಿದೆ ಅದನ್ನ ಚಂದದಲ್ಲಿ ನೀನೆ ಎಕ್ಸ್ಪ್ಲೈನ್ ಮಾಡ್ದೆ. ಶಾಲೆಯಲ್ಲಿ ಯಾವ ಟೀಚರ್ ಇಷ್ಟ, ಯಾವ ಸಬ್ಜೆಕ್ಟ್ ಇಷ್ಟ?
4: ಎಲ್ಲ ಸಬ್ಜೆಕ್ಟ್ ಇಷ್ಟ.
3: ಎಲ್ಲ ಸಬ್ಜೆಕ್ಟ್ ಇಷ್ಟ, ಯಾವ್ದು ಕಷ್ಟ? ಎಲ್ಲ ಸಬ್ಜೆಕ್ಟು ಇಷ್ಟ, ನೋ ಕಷ್ಟ. ಟೀಚರ್ಸು ಇಷ್ಟ. ಶಾಲೆಯಲ್ಲಿ ಡಾನ್ಸ್ ಎಲ್ಲ ಸೇರುದಿಲ್ಲಯಾ?
4: ಇಲ್ಲ.
3: ನಾಟಕಕ್ಕೆ ಸೇರುದಿಲ್ಲ?
4: ಡ್ರಾಮಾ ಎಲ್ಲ ಸ್ಕೂಲ್ ಅಲ್ಲಿ ಈವೆಂಟ್ಸ್ ಎಲ್ಲ ಇದ್ರೆ ಮಾಡ್ತೆ
3: ಅಷ್ಟೇ. ಡಾನ್ಸ್ ಎಲ್ಲ ಆತಿಲ್ಲ?
4: ಡಾನ್ಸ್ ಲಾಸ್ಟ್ ಹೋತೆ.
3: ಮತ್ ಡಾನ್ಸ್ ಮಾಡುದಿಲ್ಲ ನಿನ್ನ
4: ಅಂದ್ರೆ ಸರ್ ಕಾಂಪಿಟೇಷನ್ ಎಲ್ಲ ಕರ್ಕೋತರು.
3: ಹಂಗಲ್ಲ ಇತ್ತ ಮೊದ್ರಿಗೆ ಮನೆಗೆ ಹೊರೆ
4: ಇಲ್ಲ
3: ಇಲ್ಲ ಇಲ್ಲ ಆತರ ಇಲ್ಲ. ಬಟ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಕ್ರಿಕೆಟ್ ಬಗ್ಗೆ ಆಸಕ್ತಿ ಇಲ್ಲ?
4: ಇಲ್ಲ, ಅಷ್ಟಿಲ್ಲ, ನಾರ್ಮಲ್ ಸ್ವಲ್ಪ ಅಷ್ಟೇ.
3: ಸೂಪರ್, ನಮ್ ಕಡೆ ಹೊರ ಇರ್ಲಿ. ಎನಿವೇಸ್ ಧನುಷ್ ಭಾರಿ ಖುಷಿ ಆಯ್ತು. ಈಗ ಮುಂದೆ ಇನ್ ಕೆಲವು ವರ್ಷಗಳಲ್ಲಿ ಧನುಷ್ ಅನ್ನ ಧನುಷ್ ಅವರು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ
4: ಅಂದ್ರೆ, ಫ್ಯೂಚರ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾಗೊಂದು ಗೋಲ್ಡ್ ಮೆಡಲ್ ತರಬೇಕಂತ ಆಸೆ ಇದೆ.
3: ವಾವ್, ಯಾವ ಯಾವ್ದ್ರಲ್ಲಿ
4: ಅಂದ್ರೆ? ಇಂಡಿಯಾದ ಕರಾಟೆ.
3: ಕರಾಟೆಯಲ್ಲಿ ಇಂಡಿಯಾಗೊಂದು ಗೋಲ್ಡ್ ಮೆಡಲ್ ತರ್ಕಂತ ಧನುಷ್ ಅವರ ಆಸೆ. ಒಲಿಂಪಿಕ್ಸ್ ಇಂದ ಗೋಲ್ಡ್ ಮೆಡಲ್, ಸೂಪರ್, ಒಳ್ಳೇದಾಗ್ಲಿ. ಆಯ್ತಾ, ರೇಡಿಯೋ ಕುಂದಾಪುರ ಕಡೆಯಿಂದ ನಮ್ಮೆಲ್ಲರ ಹಾರೈಕೆ, ನಮ್ಮ ಕೇಳುಗರ ಹಾರೈಕೆ. ನಂಗನ್ಸದೆ ನಮ್ಮ ಕೇಳುಗರು ನಿಮ್ಮ ಕಾರ್ಯಕ್ರಮ ಇದು ಮಾತುಕತೆ ಕೇಂಬತ್ತಿಗೆ ಅನ್ಕೊಂಡಿದ್ರು. ಎಂತ ಮಗು ಅಲ್ಲ, ಗೊಂಬಿ ಕಣಗಿದ್ದ ಅಂತೇಳಿ ಹೇಳ್ಕೊಂಡ. ಸೊ ನಿಜವಾಗ್ಲು ಅಂತ ಎಲ್ಲ ಗುಣಗಳು, ಒಳ್ಳೆ ಗುಣಗಳು, ಒಬ್ಬ ತಾಯಿ ಒಂದ್ ಮಗುವಿನಲ್ಲಿ ನಿರೀಕ್ಷೆ ಮಾಡುವಂತ ಎಲ್ಲ ಗುಣಗಳು ಮಾತ್ರ ಇತ್ತು ಮಗ. ಸೊ ಅದೆಲ್ಲ ಯಾವತ್ತಿಗೂ ಹಾಗೆ ಇರ್ಲಿ, ಅದೊಟ್ಟಿಗೆ ಇನ್ನಷ್ಟು ಒಂದ್ ಒಳ್ಳೆ ಗುಣಗಳು ಸೇರ್ಕೊಂಡ್ಲಿ. ಸೊ ಒಂದ್ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅನ್ನುವಂತ ಕನ್ಸು, ನೆಕ್ಸ್ಟ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮಾಡ್ಕಂತ ಕನ್ಸು. ಸೊ ಅದೆಲ್ಲ ನನ್ಸಾ ಇಲ್ಲಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಅಂತದ್ದು ರೆಕಾರ್ಡಿಂಗ್ ಅಲ್ಲಿ ಹಾಕ್ತಾರೆ?
4: ಯೂಟ್ಯೂಬ್ ಚಾನಲ್ ಇದೆ, ಧನುಷ್ ಶೆಟ್ಟಿ ವಂಡರ್ ಅಂತ.
3: ಧನುಷ್ ಶೆಟ್ಟಿ ವಂಡಾರು.
4: ಅದರಲ್ಲಿ ಕಿಕ್ ಬಾಕ್ಸಿಂಗ್ ಫೈಟ್ ಕ್ಲಿಪ್ಸ್, ಅದಾದ್ಮೇಲೆ ಮಾರಲ್ ಸ್ಟೋರೀಸ್.
3: ನೀವೇ ಹೇಳ್ದ? ಎಂತಲ್ಲ ಮಾರಲ್ ಸ್ಟೋರಿ?
4: ಮಾರಲ್ ಸ್ಟೋರಿ ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್, ಬೇರೆಯವ್ರಿಗೆ ಹರ್ಟ್ ಮಾಡೋಕಾಗ, ಸುಳ್ಳು ಹೇಳೋಕಾಗ, ಆ ಟೈಪ್ ಎಲ್ಲ.
3: ಓ ಓಕೆ, ಯಾರು ರೆಕಾರ್ಡ್ ಮಾಡುದು? ಯಾರು?
4: ಅಮ್ಮ.
3: ಅಮ್ಮ ರೆಕಾರ್ಡ್ ಮಾಡುದು. ಓಕೆ, ಸೊ ಮಾರಲ್ ಸ್ಟೋರೀಸ್ ಹೇಳುದು, ಅದರದ್ದು ರೆಕಾರ್ಡ್ಗಳು ಸಿಕ್ಕತ್ತೆ. ಆಮೇಲೆ ಇದೆಲ್ಲ ಧನುಷ್ ಶೆಟ್ಟಿ ವಂಡಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಕ್ಕತ್ತೆ. ಸೊ ವಿಸಿಟ್ ಮಾಡಿ ಕಾಣಿ, ಧನುಷ್ ಶೆಟ್ಟಿ ಹೆಂಗಿದ್ದಂತಾನು ಕಾಂಬಕ ಆಗ್ತದೆ. ಸೊ ಖಂಡಿತವಾಗ್ಲೂ ಕಾಣಿ. ಸೊ ತುಂಬಾ ಖುಷಿ ಆಯ್ತು ಮಗ, ಒಳ್ಳೇದಾಗ್ಲಿ, ದೇವ್ರ ಒಳ್ಳೇದ್ ಮಾಡ್ಲಿ. ಇಷ್ಟು ತನಕ ರೇಡಿಯೋ ಕುಂದಾಪುರಕ್ಕೆ ಬಂದ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ತುಂಬಾ ಚಂದ, ಏನೆಲ್ಲ ಏನೆಲ್ಲ ಏನೆಲ್ಲ ಸಾಧನೆ ಆಗಿದೆ ಇಲ್ಲಿ ತನಕ, 8th class ಹುಡುಗ ಧನುಷ್ ಶೆಟ್ಟಿಯಿಂದ ಎಲ್ಲ ಲೈಕ್ ಮಾಡಿ ಸ್ವತಃ ತಾವೇ ಹೇಳಿದ್ದು, ಅಪ್ಪ ಅಮ್ಮ ಏನ್ ಹೇಳದಲ್ಲ, ಸ್ಪೋಕ್ ಪರ್ಸನ್ಗಳು ಬೇಡ, ವಕ್ತಾರರು ಬೇಡ, ತಮಗ್ ತಾವೇ ಚಂದ ಮಾತಾಡುವಂತ ಧನುಷ್ ಶೆಟ್ಟಿ, ದೇವ್ರ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್.
4: ಥ್ಯಾಂಕ್ ಯು.
3: ಪ್ರಿಯ ಕೇಳುಗರೆ, ನಂಗೆ ಗೊತ್ತಿತ್ತು ನಿಮ್ಗೆ ಇದು ತುಂಬಾ ಇಷ್ಟ ಆಯ್ತು ಅಂತ. ಸೊ ನಂಗೂ ಭಾರಿ ಇಷ್ಟ ಆಯ್ತು. ಆಗ್ಲಿ, ಧನುಷಿಗೆ ಒಳ್ಳೇದಾಗ್ಲಿ, ಕೇನ್ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಓಕೆ, ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ.
5: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ವೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಈಗ ಅಕ್ಟೋಬರ್ 4ಕ್ಕೆ ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4ಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ಇತ್ತು, ಬನ್ನಿ.
6: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳೆಯಾಲೂರು ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ.
7: ನಮಸ್ಕಾರ ಪ್ರಿಯ ಕೇಳುಗರೆ, ಇಂದು ನಾವು ನಿಮ್ಮ ಮುಂದೆ ತರಲಿರುವ ರೇಡಿಯೋ ನಾಟಕದ ಹೆಸರು ಕುಂದವರಾರು. ಇತಿಹಾಸದಲ್ಲಿ 1948 ಜನವರಿ 30ರಂದು ನಡೆದ ಒಂದು ಘಟನೆ ಇಡೀ ರಾಷ್ಟ್ರವನ್ನೇ ಕಂಬನಿ ಮಿಡಿಯುವಂತೆ ಮಾಡಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪ್ರಾರ್ಥನಾ ಸಭೆಯತ್ತ ಸಾಗುತ್ತಿದ್ದಾಗ ಗುಂಡಿನ ದಾಳಿಗೆ ಬಲಿಯಾದರು. ಆದರೆ ಒಂದು ಪ್ರಶ್ನೆ ಇಂದಿಗೂ ನಮ್ಮ ಮನಸ್ಸನ್ನು ಕಾಡುತ್ತಲೇ ಇದೆ. ಗಾಂಧೀಜಿಯನ್ನು ನಿಜವಾಗಿಯೂ ಕೊಂದವರು ಯಾರು? ಗುಂಡು ಹಾರಿಸಿದ ವ್ಯಕ್ತಿಯೊಬ್ಬನೇ ಕೊಲೆಗಾರನ? ದ್ವೇಷ, ಅಸಹಿಷ್ಣುತೆ, ಹಿಂಸೆ, ಧರ್ಮಾಂಧತೆ ಮತ್ತು ಮಾನವೀಯ ಮೌಲ್ಯಗಳ ಅವನತಿಯೇ ಗಾಂಧೀಜಿಯ ಹತ್ಯೆಗೆ ಕಾರಣವಾಯಿತೆ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನವೇ ಕುಂದವರಾರು ಎಂಬ ಈ ಚಿಂತನಾತ್ಮಕ ನಾಟಕ. ಗಾಂಧೀಜಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರು ಒಂದು ಮೌಲ್ಯ, ಒಂದು ಚಿಂತನೆ, ಒಂದು ಬದುಕಿನ ದಾರಿ. ಸತ್ಯ, ಅಹಿಂಸೆ, ಸಹಿಷ್ಣುತೆ ಮತ್ತು ಪ್ರೀತಿಯ ಮೂಲಕ ಜಗತ್ತನ್ನು ಗೆಲ್ಲಬಹುದು ಎಂದು ಅವರು ತೋರಿಸಿಕೊಟ್ಟರು. ಇಂದಿನ ಸಮಾಜದಲ್ಲಿ ಅವರ ಸಂದೇಶ ಇನ್ನಷ್ಟು ಪ್ರಸ್ತುತವಾಗಿದೆ. ಈ ನಾಟಕವು ಕೇವಲ ಭೂತಕಾಲದ ಘಟನೆಯನ್ನು ನೆನಪಿಸುವುದಿಲ್ಲ, ನಮ್ಮೊಳಗಿನ ಮನುಷ್ಯನನ್ನು ಎಚ್ಚರಗೊಳಿಸುವ ಪ್ರಯತ್ನವೂ ಹೌದು. ಪ್ರತಿಯೊಂದು ಸಂಭಾಷಣೆಯು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ನಾವು ಗಾಂಧೀಜಿಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆಯೇ? ಹಾಗಾದರೆ ಬನ್ನಿ, ಮನಸ್ಸನ್ನು ತೆರೆದಿಟ್ಟುಕೊಂಡು ಈ ನಾಟಕವನ್ನು ಆಲಿಸೋಣ. ನಾಟಕ ಮುಗಿದ ನಂತರ ಅದರ ಉತ್ತರವನ್ನು ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲೇ ಹುಡುಕೋಣ. ಇದು ನಿಮ್ಮ ಮುಂದೆ ಚಿಂತನೆಯನ್ನು ಕೆರಳಿಸುವ ರೇಡಿಯೋ ನಾಟಕ ಕುಂದವರಾರು. ಆಲಿಸಿ, ಆಲೋಚಿಸಿ, ಅನುಭವಿಸಿ.
6: ಕುಂದವರಾರು ಈ ನಾಟಕದಲ್ಲಿ ಪಾತ್ರವಹಿಸಿದವರು ಭಂಡಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ದ್ವಿತೀಯ ಬಿಎಸ್ಸಿ ವಿಭಾಗದ ವಿದ್ಯಾರ್ಥಿಗಳು. ತನ್ಮಯ್ ಟಿ ಗಡಿಯಾರ್, ಪೂರ್ಣಚಂದ್ರ ಉಡುಪ, ಪ್ರತೀಕ್ ಎಸ್, ಶಮಂತ ಕೆ, ಪ್ರಣವ, ಸುಹಾಗಾರ್ ಪೂಜಾರಿ, ಶ್ರೀನಿಧಿ, ನೂತನೇಶ್ ಆಚಾರ್ಯ, ದೀಪಿಕಾ, ರಚನಾ ಜೆ, ನಿಶ್ಚಿತ ಎಸ್ ಶೆಟ್ಟಿ, ಸುದೀಕ್ಷಾ ಎಂ ದೇವಾಡಿಗ, ವೇದಿಕಾ ವಸಂತ್ ಪಡಿಯಾರ್, ವೈಷ್ಣವಿ, ವರ್ಷ, ನಿಶಾ, ಪಂಚಮಿ ವೈದ್ಯ, ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾಗಿರುವ ಶಯನಶ್ರೀ, ನಿರ್ದೇಶನ ಮತ್ತು ಸಹಾಯ ಮೀನಾಕ್ಷಿ, ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು, ನೆರವು ಜ್ಯೋತಿ ಸಾಲಿಗ್ರಾಮ.
8: ನಮಸ್ಕಾರ, ಭಂಡಾರ್ಕಾಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಹುಡುಗರು ನಾವು. ನಾಟಕ ಅಂದ್ರೆ ವಿಪರೀತ ಹುಚ್ಚು ನಮಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಅಲ್ಜಿಬ್ರಾ ಅಂದ್ರೆ ಬೋರ್ ಆಗುತ್ತೆ. ಅದೇ ರಿಹರ್ಸಲ್ ಮಾಡು, ಸೆಟ್ ಹಾಕು, ಲೈಟ್ ಕಟ್ಟು ಅಂದ್ರೆ ಖುಷಿಯಾಗಿ ಮಾಡ್ತೀವಿ ನಾವು.
9: ನಾನು ಸುಹಾಗ್ ಆಕ್ಟ್ ಮಾಡಲ್ಲ, ಆದ್ರೆ ಪೋಸ್ಟರ್ ಬರೀತೀನಿ. ಕಳೆದ ಸಲ ಇಂಟರ್ ಕಾಲೇಜ್ ನಾಟಕ ಸ್ಪರ್ಧೆಗೆ ನಮ್ಮ ಕಾಲೇಜಿನಿಂದ ಲಂಕೇಶ್ವರ್ ನಾಟಕ ಮಾಡಿದಾಗ ನಾನೇ ಸ್ಟೇಜ್ ಮ್ಯಾನೇಜರ್ ಆಗಿದ್ದೆ ಗೊತ್ತಾ?
10: ನಮ್ಮ ಅಮ್ಮ ಏನೇ ಹೊತ್ತು ಗೊತ್ತು ಅಂತ ಇಲ್ವೇನೆ ಬಜಾರಿ, ಮೂರೊತ್ತು ಹುಡುಗರ ಜೊತೆ ತಿರ್ತಿರ್ತಿಯಲ್ಲೇ ಅಂತ ಬೈತಿರ್ತಾರೆ. ಆದ್ರೆ ಉಲ್ಲಾಲ್ ಶೀಲ್ಡ್ ಕಾಂಪಿಟೇಷನ್ ಅಲ್ಲಿ ನಾನು ಒಫಿಲಿಯಾ ರೋಲ್ ಮಾಡಿದಾಗ ಬಂದು ನೋಡಿ ತುಂಬಾ ಖುಷಿ ಪಟ್ಟರು.
11: ನಮ್ ಮನೆಯಲ್ಲಿ ಹಾಗೇನಿಲ್ಲ, ನಮ್ಮ ಅಪ್ಪನೇ ನನ್ನನ್ನ ಡಿಫೆಂಡ್ ಮಾಡ್ತಾರೆ. ಹೋಗ್ಲಿ ಬಿಡೆ, ಅಟ್ಲೀಸ್ಟ್ ಗಾಂಜಾ ಸಿಗರೇಟ್ ಅಂತ ಚಟ ಅಂಟಿಸಿಕೊಂಡಿಲ್ಲವಲ್ಲ ಮಗರಾಯ, ನಾಟಕ ಆಡೋದ್ರಿಂದ ಧೈರ್ಯ ಬರುತ್ತೆ ಕಣೆ ಅಂತ ಅಮ್ಮನ ಹತ್ತಿರ ವಾದಿಸ್ತಾರೆ. ಅವರಿಗೂ ನಾಟಕದ ಚಟ ಇತ್ತು ಅನ್ನಿ. ಬಿ ವಿ ಕಾರಂತರ ಸತ್ತವರ ನೆರಳು ನಾಟಕದಲ್ಲಿ ದಾಸರ ಪಾರ್ಟು ಮಾಡಿದ್ದರಂತೆ ನಮ್ಮಪ್ಪ. ಈಗ ಅವರಿಗೆ ಅದಕ್ಕೆಲ್ಲ ಟೈಮೇ ಇರೋದಿಲ್ಲ.
12: ನಿಮಗೆ ಮೇಡಮ್ ಗೊತ್ತಾ? ಅಂದ್ರೆ ಆರ್ ಪಿ ಮೇಡಮ್. ನಾವೆಲ್ಲ ಅವರನ್ನು ಪ್ರೀತಿಯಿಂದ ರಾಮಿ ಮೇಡಮ್, ರಾಮಿ ಮೇಡಮ್ ಅಂತಲೇ ಕರಿತೀವಿ. ಅವರೇ ನಮ್ಗೆ ನಾಟಕ ಕಲಿಸೋದು, ಹೆಗ್ಗೋಡಿನಲ್ಲಿ ಕಲಿತು ಬಂದಿದ್ದಾರಂತೆ ಅವರು. ಅವ್ರು ಯಾವತ್ತೂ ಹೇಳ್ತಿರ್ತಾರೆ, ನೋಡಿ ನಾಟಕ ಆಡೋದು ಅಂದ್ರೇನೆ ಒಂಥರ ಸುಳ್ಳು ಹೇಳೋದು ಅಂತ. ನಾವಲ್ಲವಾದ ಪಾತ್ರವನ್ನು ಮಾಡ್ತೀವಿ, ನಾವಲ್ಲವಾದ ಬಟ್ಟೆಯನ್ನು ತೊಟ್ಕೊಳ್ತೀವಿ, ಮುಖವಾಡ ಹಾಕೊಳ್ತೀವಿ. ಒಟ್ಟಾರೆಯಾಗಿ ನಾವೇನಲ್ವೋ ಅದೇ ಆಗಿರ್ತೀವಿ ನಾಟಕದಲ್ಲಿ.
8: ಆಕ್ಟಿಂಗ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ರು ರಾಮಿ ಮೇಡಮ್.
9: ಅಷ್ಟೇ ಅಲ್ಲ, ನಾವು ನಾಟಕದವರು ಸತ್ಯದರ್ಶನದಲ್ಲಿ ನಂಬಿಕೆ ಇಡಬೇಕಂತಲೂ ಹೇಳ್ತಾ ಇರ್ತಾರೆ. ಅವರೇನು ಹೇಳ್ತಾರಂದ್ರೆ, ನಾಟಕದ ಆರಂಭ ಸುಳ್ಳು ಪುಳ್ಳು ಆಗಿರುತ್ತೆ ನಿಜ, ಆದರೆ ಗುರಿ ಸತ್ಯದರ್ಶನ ಆಗಿರುತ್ತೆ ಅಂತ.
4: ನನಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಗೊತ್ತಾ. ನಾಟಕ ಅನ್ನೋದು ಸಿಂಪಲ್ ಆಗಿರುತ್ತೆ, ಮಜವಾಗಿರುತ್ತೆ, ಜೊತೆ ಜೊತೆಗೆ ಫಿಲಾಸಫಿಕಲ್ ಕೂಡ ಆಗಿರುತ್ತೆ.
8: ಒಳ್ಳೆ ಆಕ್ಟರ್ ಮಾಡಿದ್ರೆ ಆಗುತ್ತೆ, ನಾವು ಮಾಡಿದ್ರೆ ಉಲ್ಟಾಗ್ಬಿಡುತ್ತೆ.
12: ನಿಜ, ನೀನ್ ಆಕ್ಟಿಂಗ್ ಮಾಡ್ತಾ ಇದ್ರೆ ಸತ್ಯವಾದ ಮಾತು ಪಿಕ್ಚರಿನ ಡೈಲಾಗ್ ತರ ಕೇಳಿಸ್ತಿರುತ್ತೆ.
8: ಮತ್ತೆ ನೀನ್ ಮಾಡಿದ್ರೆ?
4: ಅವನ್ ಮಾಡಿದ್ರೆ ಕಾಮಿಡಿ ಕ್ವೀನ್ ಸ್ಟೇಜ್ ಮೇಲೆ ಬಂದಾಗಿರುತ್ತೆ.
9: ಅದಕ್ಕೆ ನಾ ಆಕ್ಟ್ ಮಾಡೋದೇ ಇಲ್ಲ.
11: ನಾವಿವತ್ತು ಒಂದ್ ಪ್ರಯೋಗ ಮಾಡೋಣ ಅಂತಿದೀವಿ.
8: ಗಾಂಧೀಜಿ ಮಾಡಿದ್ರಲ್ಲ ಸತ್ಯದ ಪ್ರಯೋಗ, ಆತರ.
4: ಗಾಂಧೀಜಿ ತರಹ ಅಲ್ಲ, ಗಾಂಧೀಜಿ ಬಗ್ಗೆನೆ.
11: ನಿಜ ಹೇಳ್ಬೇಕು ಅಂದ್ರೆ ನಮಗವ್ರ ಬಗ್ಗೆ ಏನೋ ಗೊತ್ತಿಲ್ಲ. ಗಾಂಧೀಜಿ ಸತ್ತ ಎಷ್ಟೋ ವರ್ಷದ ನಂತರ ಹುಟ್ಟಿದವರು ನಾವು.
4: ನೀವೆಲ್ಲ ಆಧುನಿಕ ಯುಗದ ಕೂಸುಗಳು ಅಂತಿರ್ತಾರೆ ರಾಮಿ ಮೇಡಮ್. ಕೈಯಲ್ಲಿ ಸೆಲ್ ಫೋನು, ಬಾಯಲ್ಲಿ ಐಸ್ ಕ್ರೀಮು, ಬಗಲಲ್ಲಿ ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಹುಟ್ಟಿದವರು ಅಂತ ತಮಾಷೆ ಮಾಡ್ತಿರ್ತಾರೆ. ಈಗ ನೋಡಿ, ನಾನು ಜೀನ್ಸ್ ಹಾಕೊಂಡಿದ್ದೀನಿ, ಶಾರ್ಟ್ ಟಾಪ್ ಹಾಕೊಂಡಿದ್ದೀನಿ. ಅವನ್ ನೋಡಿ, ಪುಲ್ಲೋವರ್ ಹಾಕೊಂಡಿದ್ದಾನೆ. ಅವಳು ನೈಕಿ ಶೂ ಹಾಕೊಂಡಿದ್ದಾಳೆ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ,
8: ಬರ್ದೇ ಇದ್ರು ಮಾತಾಡ್ತಾಳೆ.
4: ಕೂಲ್, ಕಾಲಕ್ಕೆ ತಕ್ಕ ಹಾಗೆ ನಡ್ಕೋತೀವಿ ಕಣೋ. ನನಗಂತೂ ನನ್ನ ಡ್ರೆಸ್ ಕಂಫರ್ಟಬಲ್ ಅನ್ಸುತ್ತೆ. ಪೇರೆಂಟ್ಸ್ ಡೇ ದಿವಸ ಮಾತ್ರ ನಾನು ಸೀರೆ ಉಟ್ಕೊಂಡು ಕಾಲೇಜಿಗೆ ಬರ್ತೀನಿ.
11: ಬಿಚ್ಚೋಲೆ ಗೌರಮ್ಮ ಅಂತಾರ.
4: ಹೌದು, ಬಿಚ್ಚೋಲೆ ಗೌರಮ್ಮ ಅಂತಾರ.
8: ನಾನು ಗಾಂಧೀಜಿ ಪುಸ್ತಕ ಓದ್ಲಿಕ್ಕೆ ಟ್ರೈ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ಸ್ವಲ್ಪ ಬೋರ್ ಆಯ್ತು. ಇಲ್ಲ, ಬೋರ್ ಅಲ್ಲ, ಸ್ವಲ್ಪ ಹೆಚ್ಚಾಯ್ತು ಅನ್ಸಿತ್ತು. ಮಾಂಸ ತಿನ್ಬೇಡಿ, ಲವ್ ಮಾಡಬೇಡಿ, ಕ್ಯಾಶುವಲ್ ಆಗಿ ಕೂಡ ಸುಳ್ಳು ಹೇಳ್ಬೇಡಿ, ಸಿಗರೇಟು ಸೇದ್ಬೇಡಿ. ಯು ನೋ ವಾಟ್ ಐ ಮೀನ್. ಆದ್ರೂ ನಮ್ಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಬೇಕು ಅನ್ನಿಸುತ್ತೆ. ರಾಮಿ ಮೇಡಮ್ ಹೇಳೋದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನಿಸುತ್ತೆ.
4: ಒಂದೆರಡು ದೇಶಭಕ್ತಿ ಗೀತೆ ಕಲ್ತಿದ್ದೀವಿ, ಒಂದ್ ಹಾಡ್ತೀವಿ, ಕೇಳ್ತೀರಾ?

0: ನಮಸ್ತೆ ಮಿಸ್.
1: ನಮಸ್ತೆ. ಹೌದು, ನಾನೇ ಇವರಿಗೆ ಗೋಪಾಲಕೃಷ್ಣ ಅಡಿಗರ ಗೀತೆ ಕಲ್ಸಿದ್ದು. ನಾನೇ ಇವರಿಗೆ ನಾಟಕ ಕಲ್ಸೋ ರಾಮಿ ಮೇಡಂ. ಏನೇ ಸಮಸ್ಯೆ ಇದ್ರು ಈ ಹುಡುಗರು ನನ್ನ ಹತ್ರ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಗಾಂಧೀಜಿಯವರ ಬಗ್ಗೆ ನಾಟಕ ಆಡ್ತೀವಿ ಮಿಸ್ ಅಂತ ಬಂದಿದ್ರು. ನಾನ್ ಮಾತ್ರ ಕೂಡದು ಅಂದ್ಬಿಟ್ಟೆ.
2: ಓ, ಯಾಕೆ ಮಿಸ್ ಬೇಡಂತೀರಿ?
1: ಯಾಕಂದ್ರೆ ಇವತ್ತಿನ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಅದಕ್ಕೆ.
3: ಎಂತ ಸ್ಥಿತಿ ಮಿಸ್?
4: ಪ್ಲೀಸ್ ಮೇಡಮ್.
1: ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರಿ.
3: ಬರೇ ನಾಟಕ ಆಡಿದರೆ ಏನಾಗುತ್ತೆ ಮಿಸ್? ಅದು ಗಾಂಧೀಜಿ ಬಗ್ಗೆ ನೀವೇ ಹೇಳಿರಲಿಲ್ಲವ ಮಿಸ್, ಗಾಂಧೀಜಿ ಹಸುವಿನ ತರ ಅಂತ?
2: ಪ್ಲೀಸ್ ಮಿಸ್.
5: ಗಾಂಧೀಜಿ ಸಸ್ಯಹಾರಿ, ಅಹಿಂಸಾವಾದಿ, ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸ್ತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ ಮಿಸ್.
1: ಹೌದು ಹೇಳಿದ್ದೆ, ಈಗ್ಲೂ ಹೇಳ್ತೀನಿ, ಆದ್ರೂ ಕೂಡ್ದು.
3: ಪ್ಲೀಸ್ ಮೇಡಮ್.
1: ಇವತ್ತಿನ ಸ್ಥಿತಿ ಬೇರೆನೆ ಇದೆ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ, ಯುಪಿಯಲ್ಲಿ ಬಾಬ್ರಿ ಮಸೀದಿ, ಮುಂಬೈ ದಂಗೆ, ಗುಜರಾತ್ನಲ್ಲಿ ದಂಗೆ, ರಾಮರಾಮ, ಗಾಂಧೀಜಿ ಹುಟ್ಟಿದ ಗುಜರಾತ್ನಲ್ಲಿ ಹತ್ಯಾಕಾಂಡ, ನ್ಯೂಯಾರ್ಕ್ನಲ್ಲಿ ಇಡೀ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನೆಲಸಮ. ಎಲ್ಲಿ ನೋಡಿದ್ರು ದ್ವೇಷ, ಎಲ್ಲಿ ನೋಡಿದ್ರು ಗಲಭೆ. ಕೂಡದು ಅನ್ನಲ್ಲ.
3: ಹಾಗಾದರೆ ಗಾಂಧೀಜಿ ಕೂಡ ಅಪಾಯಕಾರಿ ಅಂತ ಒಪ್ಕೊಂಡ್ಬಿಡಿ ಮಿಸ್. ನನಗೂ ಹಾಗೆ ಅನ್ನಿಸಿತ್ತು ಮಿಸ್. ಈಗೋ ನೋಡಿ, ಈ ಪುಸ್ತಕ ನೋಡಿ, ನಾಥೂರಾಮ್ ಗೋಡ್ಸೆ ಬರೆದಿದ್ದು. ಗಾಂಧೀಜಿ ವಧೆ ಏಕೆ ಅಂತ ಈ ಪುಸ್ತಕದ ಹೆಸರು. ಇದರಲ್ಲಿ ಎಲ್ಲಾ ಇದೆ ಮಿಸ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಇದ್ದಾಗಿದೆ.
1: ನೋಡಿದ್ರಾ
6: ಮಿಸ್? ಪ್ಲೀಸ್, ಗೋಡ್ಸೆ ಪುಸ್ತಕದಲ್ಲಿ ಸಕ್ಕತ್ ಡೈಲಾಗ್ ಇದೆ. ನೀವು ಹೂ ಅಂದ್ರೆ ನಾನೊಂದು ಕೈ ನೋಡ್ಬಿಡ್ತೀನಿ.
1: ನೋಡಿದ್ರಾ? ನೋಡಿದ್ರಾ? ಇದೆಲ್ಲ ಎಲ್ಲಿಗೆ ತಲುಪುತ್ತೆ ಅಂತ? ಅಪಾಯಕಾರಿ ಪುಸ್ತಕ, ಅಪಾಯಕಾರಿ ವಿಚಾರ, ಹಿಂಸೆಗೆ ಪ್ರಚೋದನೆ. ಕೂಡದು, ನಾನಿದಕ್ಕೆಲ್ಲ ಆಸ್ಪದ ಕೊಡಲ್ಲ.
2: ಆದ್ರೆ ಮಿಸ್, ನಾವೆಲ್ಲ ಈಗಾಗಲೇ ಓದಿ ಬಿಟ್ಟಿದ್ದೀವಿ.
3: ಹೌದು ಮೇಡಮ್, ಇಲ್ಲದಿದ್ದರೆ ಇಂಪ್ರೂವೈಸೇಷನ್ ಹೇಗೆ ಸಾಧ್ಯ ಹೇಳಿ?
1: ಏನಂದೆ? ನಾಥೂರಾಮ್ ಗೋಡ್ಸೆ ಪುಸ್ತಕ ಓದ್ಬಿಟ್ಟಿದ್ದೀರಾ? ಆ ಪುಸ್ತಕ ಓದ್ಬಾರ್ದು ಗೊತ್ತಾ ನಿಮ್ಗೆ?
5: ಓದಿ ನೋಟ್ಸ್ ಮಾಡ್ಕೊಂಡಿದೀವಿ ಮಿಸ್. ಗಾಂಧೀಜಿ ಅವರನ್ನು ಅರ್ಥ ಮಾಡ್ಕೋಬೇಕಿತ್ತು ನಮ್ಗೆ.
1: ಅಯ್ಯೋ ರಾಮ.
7: ಮೇಡಮ್, ಅಷ್ಟೊಂದು ಗಾಬರಿ ಆಗ್ಬೇಡಿ. ಈ ಪುಸ್ತಕ ನೀವಂದ್ಕೊಂಡಷ್ಟು ಡೇಂಜರಸ್ ಅಲ್ಲ. ಈ ಗೋಡ್ಸೆ ಇದಾನಲ್ಲ, ಇವನು ಹೇಳೋ ಮಾತನ್ನೇ ಸುಮಾರು ಜನ ಈಗ್ಲೂ ಹೇಳ್ತಾ ಇದ್ದಾರೆ. ಕನ್ನಡ ಪ್ರಭದಲ್ಲಿ ನಾನೇ ಓದಿದ್ದೀನಿ, ವಿಜಯ ಕರ್ನಾಟಕದಲ್ಲಿ ಸಹ ಬರ್ತಾ ಇರುತ್ತೆ ಲೇಖನ. ಅದ್ಯಾರದ ಅವತ್ತು ಓದಿದ್ವಲ್ಲ?
3: ತೋಗಾಡಿಯಾ?
7: ಅಲ್ಲಪ್ಪ,
3: ಬಿನ್ ಲ್ಯಾಡನ್.
7: ತೂ ಅಲ್ಲ ಮಾರಾಯ.
2: ಸಾಧ್ವಿ ರೀತಾಂಬರಿ.
7: ತೂ ಹೆಂಗಸ್ ಅಲ್ಲ ಮಾರಾಯ, ಅದು ಗಂಡಸು.
2: ವಿಶ್ವೇಶ ತೀರ್ಥ ಸ್ವಾಮಿಗಳು.
7: ಲಿಡಿಯಾ, ಅಲ್ಲ ಮಾರಾಯ, ಸನ್ಯಾಸಿ ಅಲ್ಲ.
8: ದೇವೇಗೌಡರು, ಯಡಿಯೂರಪ್ಪ, ವಾಟಾಳ್ ನಾಗರಾಜ್, ಜಾಫರ್ ಷರೀಫ್, ಇಬ್ರಾಹಿಂ, ಗುಂ ಬಂ.
1: ನಿಲ್ಸಿ ನಿಲ್ಸಿ, ಇನ್ ಯಾವ ಹೆಸರನ್ನು ಹೇಳ್ಬೇಡ, ನನ್ನಣ್ಣ ನಿಲ್ಸಿ.
2: ಆಯ್ತು ಮಿಸ್, ಕೂಲ್ ಡೌನ್, ಕೂಲ್ ಡೌನ್. ನೀವು ಹೇಳಿದ ಹಾಗೆ ಕೇಳ್ತೀವಿ ಮಿಸ್. ಈಗ ನಾವೊಂದು ಒಪ್ಪಂದಕ್ಕೆ ಬರೋಣಂತೆ. ನೀವು ನಾಟಕ ಆಡಲಿಕ್ಕೆ ಬಿಡಿ, ನಾವು ಯಾವುದೇ ಹೆಸರನ್ನು ಹೇಳೋದಿಲ್ಲ, ಆಣೆ ಮಾಡಿ ಹೇಳ್ತೀವಿ.
9: ಹೌದು ಮಿಸ್, ಆಣೆ ಮಾಡ್ತೀವಿ.
2: ಹೌದು ಮಿಸ್, ಬರೀ ಚರಿತ್ರೆ, ಐ ಮೀನ್ ಪ್ಯೂರ್ ಹಿಸ್ಟ್ರಿ ಇಟ್ಕೊಂಡು ನಾಟಕ ಆಡ್ತೀವಿ.
3: ಹೌದು ಮಿಸ್, ಹೂ ಅನ್ನಿ, ನೀವೇ ಜಡ್ಜ್ ಆಗಿ ಬಿಡಿ, ಆಗ ಸಮಸ್ಯೆನೇ ಇರಲ್ಲ.
1: ಜಡ್ಜ್?
2: ಹೌದು ಮಿಸ್, ವಿಶೇಷ ನ್ಯಾಯಾಧೀಶರು, ಗಾಂಧೀಜಿ ಕೊಲೆ ವಿಚಾರಣೆ ನಡೆಸಿದವರು, ಜಸ್ಟಿಸ್ ಆತ್ಮಚರಣ್ ಅಂತ, ಅವರೇ ತಾನೇ. ನೀವೇ ಅವರು ಆಗಿ ಬಿಡಿ ಮಿಸ್, ಪ್ರಾಬ್ಲಮ್ ಸಾಲ್ವ್ಡ್.
9: ಹೌದು ಮಿಸ್, ಪ್ಲೀಸ್ ಮಿಸ್.
2: ಇಲ್ಲ ಅನ್ಬೇಡಿ ಮಿಸ್, ನಾವು ಅತಿ ಮಾಡಿದರೆ ಹೋಲ್ಡ್ ಆನ್ ಅಂದ್ಬಿಡಿ. ಏ, ಹೋಲ್ಡ್ ಆನ್ ಅನ್ಲಿಕ್ಕೆ ಮಿಸ್ ಏನು ಬಸ್ ಕಂಡಕ್ಟರಾ? ನ್ಯಾಯಾಧೀಶರು ಮರದ ಸುತ್ತಿಗೆ ಕುಡ್ತಾರೆ. ಕರೆಕ್ಟ್ ಮಿಸ್, ನೀವು ಮರದ ಸುತ್ತಿಗೆ ಕುಟ್ಟಿಬಿಡಿ. ನಾವು ಚರಿತ್ರೆಯ ಗಡಿ ದಾಟಿದ್ವಿ, ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ವಿ ಅಂತ ಕಂಡ ತಕ್ಷಣ ಮರದ ಸುತ್ತಿಗೆ ದಮಾರ್.
3: ಏಯ್, ಯಾರು ಪೇಪರ್ ನಲ್ಲಿ ಬರೋ ತರಲೆ ಹೆಸರುಗಳನ್ನ ಹೇಳ್ಬೇಡಿ ತಿಳಿತಾ, ಪುಸ್ತಕದಲ್ಲಿರೋದು ಮಾತ್ರ. ಅಗ್ರೀಡ್?
9: ಅಗ್ರೀಡ್.
2: ಏನು ಮೇಡಮ್, ನೀವು ಇಷ್ಟೊಂದು ಹೆದರಿ ಬಿಟ್ರೆ ತೆಂಡೂಲ್ಕರ್ ನಾಟಕ ಕಲ್ಸಿರ್ಲಿಲ್ವಾ ನೀವು? ಪಾಪ, ಮೊನ್ನೆ ತಾನೇ ತಿರ್ಕೊಂಡ್ಬಿಟ್ರಂತೆ. ಅದೇ ಸದ್ದು, ವಿಚಾರಣೆ ನಡೀತಾ ಇದೆ, ನಾಟಕ ಇದೆಯಲ್ಲ, ಅವರದ್ದೇ ತಾನೆ, ಅದಕ್ಕಿಂತ ಅಪಾಯನ ಇದು?
7: ಕಮಾನ್, ಬಿ ಬ್ರೇವ್ ಮೇಡಮ್. ಲೇ, ಒಂದು ಕ್ರಾಂತಿ ಗೀತೆ ಹಾಡ್ರು ಮೇಡಮ್ಗೆ, ಸ್ವಲ್ಪ ಧೈರ್ಯ ಬರ್ಲಿ.

0: ಆಯ್ತು, ನೀವೆಲ್ಲ ಈ ನ್ಯಾಯಾಧೀಶರ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ ಹೇಳ್ತಾ ಇದ್ದೀರಾ? ಆಯ್ತು, ಕೂತ್ಕೊಳ್ತೇನೆ, ಆದ್ರೆ ಆ ವಿಗ್ ಮಾತ್ರ ಬೇಡ.
1: ಸದ್ದು, ವಿಚಾರಣೆ ನಡೀತಾ ಇದೆ.
2: ಯುವರ್ ಆನರ್, ನಾನು ರಾಜಗೋಪಾಲ್. ತಮ್ಮಲ್ಲಿ ವಿನಯಪೂರ್ವಕವಾಗಿ ಭಿನ್ನಯಿಸುವುದೇನೆಂದ್ರೆ, ಬಣಕರ್ಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಸದಸ್ಯರೆಲ್ಲ ಸೇರಿ ಇವತ್ತಿನ ಮಹತ್ವದ ವಿಚಾರಣೆ ಸಂದರ್ಭದಲ್ಲಿ ನಾನು ಅಪರಾಧಿಯ ಪರ ವಕಾಲತ್ತು ವಹಿಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಆದ್ದರಿಂದ
3: ಲೇ, ನೀ ಸರ್ಕಾರಿ ವಕೀಲ ಕಣೋ? ಅಪರಾಧಿ ಪರ ವಕೀಲ ಅವನು ಗುಣಶೇಖರ.
4: ಅಲ್ಲ, ತಂದ್ರೋಲ್ ಯಾವ್ದು ಅಂತಾನೆ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ತಾನಂತೆ.
1: ಗೊತ್ತಿಲ್ಲ ಅಲ್ಲ, ಬೇಕಂತ ಮಾಡ್ತಿದ್ದಾನೆ. ಬಲು ಜಾಣ ಇದ್ದಾನೆ ಕಣ ಅವನು.
2: ಕ್ಷಮಿಸಬೇಕು ಗೆಳೆಯರೇ, ನಾನು ಅಪರಾಧಿಯ ಪರವೂ ಅಲ್ಲ, ಅಪರಾಧದ ಪರವೂ ಅಲ್ಲ, ಸತ್ಯ ಹಾಗೂ ನ್ಯಾಯದ ಪರದವನು ನಾನು. ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಹಾಗಿರುವಾಗ ಯಾರಿಗೆ ಆಗಲಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಗೆ ತಾನೇ ವಾದಿಸ್ಲಿ? ನೀವೇ ಹೇಳಿ ಯುವರ್ ಆನರ್, ಅಪರಾಧಿಯನ್ನು ಕ್ಷಮಿಸು ದೇವರೇ, ಅವನು ಹುಲು ಮಾನವನಿದ್ದಾನೆ ಅಂತ ಕಳಕಳಿಯಿಂದ ಪ್ರಾರ್ಥಿಸುತ್ತಾ ಇದೆ ನನ್ನ ಹೃದಯ.
4: ಓ ಗಾಡ್, ದೇವ್ರೆ ಕಾಪಾಡ್ಬೇಕು.
2: ಯುವರ್ ಆನರ್, ತಾವು ದಯಮಾಡಿ ತಮ್ಮ ಮರದ ಸುತ್ತಿಗೆ ಬಡಿದು ನ್ಯಾಯಾಲಯವನ್ನು ತಹಬಂದಿಗೆ ತರಬೇಕು. ಇಲ್ಲಿ ನೆರೆದಿರುವ ಈ ಅಸಭ್ಯ ಪ್ರೇಕ್ಷಕರು ನ್ಯಾಯಾಲಯದ ಘನತೆಯನ್ನು ಅರ್ಥ ಮಾಡಿಕೊಳ್ಳದೆ ಕಾಲೇಜಿನ ಪಡ್ಡೆ ಹುಡುಗರ ತರ ಆಡ್ತಾ ಇದ್ದಾರೆ ಅನ್ನದೇ ವಿಧಿ ಇಲ್ಲವಾಗಿದೆ ನನಗೆ. ಈಗ ನಾನು ಕೆಲವು ಗೌರವಾನ್ವಿತ ಪುರುಷರು ಹಾಗೂ ಮಾತೆಯರ ಪಟ್ಟಿಯನ್ನು ತಮ್ಮ ಮುಂದೆ ಸಲ್ಲಿಸುತ್ತಿದ್ದೇನೆ. ಇವರನ್ನು ಸಾಕ್ಷಿದಾರರನ್ನಾಗಿ ಕರೆಸಲು ತಮ್ಮ ಅನುಮತಿಯನ್ನು ಬೇಡುತ್ತಿದ್ದೇನೆ.
0: ಪಟ್ಟಿಯನ್ನು ಓದಿ.
2: ಮೊದಲ ಸಾಕ್ಷ್ಯ ಶ್ರೀಯುತ.
0: ಓದಿ.
2: ಕ್ಷಮಿಸಬೇಕು, ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ.
5: ಒಬ್ಜೆಕ್ಷನ್ ಯುವರ್ ಆನರ್, ಇಂತಹ ಅಸಂಬದ್ಧತೆಯನ್ನ ಹೇಗೆ ತಾನೇ ಸಹಿಸಬೇಕು? ಘನತೆ ವೆತ್ತ ನ್ಯಾಯಾಲಯವನ್ನ ಹುಚ್ಚರ ಸಂತೆ ಮಾಡ ಹೊರಟಿದ್ದಾರೆ ಈ ನನ್ನ ಪ್ರಿಯ ಸಹೋದ್ಯೋಗಿ. ಈಗಾಗಲೇ ಕೊಲೆಯಾಗಿರುವ ಮಹಾತ್ಮರನ್ನ ಅವರದ್ದೇ ಕೊಲೆಯ ಮೊಕದ್ದಮೆಯಲ್ಲಿ ಸಾಕ್ಷಿಯಾಗಿ ಕರೆಸುವುದು ಅಂದರೆ ಏನು ಅರ್ಥ?
2: ಇದು ಗಾಂಧೀಜಿ ಕೊಲೆ ಮೊಕದ್ದಮೆ ಮಾತ್ರವೇ ಅಲ್ಲ ಗೆಳೆಯ.
5: ಏನು ಮತ್ತೆ?
2: ತಿಳಿಯುತ್ತೆ, ಸಮಯ ಬರಲಿ, ಎಲ್ಲಾ ತಿಳಿಯುತ್ತೆ.
5: ಒಬ್ಜೆಕ್ಷನ್ ಯುವರ್ ಆನರ್, ಮೊದಲನೆಯದಾಗಿ ಈ ನನ್ನ ಸಹೋದ್ಯೋಗಿ ಸರಕಾರಿ ವಕೀಲನ ಪಾತ್ರ ಮಾಡಬೇಕಿತ್ತು, ಆದರೆ ಅಪರಾಧಿಯ ಪರ ವಕೀಲನ ಪಾತ್ರ ಲಪಟಾಯಿಸಿದ್ದಾನೆ. ಈಗ ನೋಡಿದ್ರೆ ಇಡೀ ಮೊಕದ್ದಮೆಯನ್ನೇ ತಲೆ ಕೆಳಗು ಮಾಡ್ತಾ ಇದ್ದಾನೆ. ಯುವರ್ ಆನರ್, ನಿನ್ನೆ ದಿನ ನಾವುಗಳು ಕಾಲೇಜಿನ ಕ್ಯಾಂಟೀನಿನಲ್ಲಿ ಒಂದು ಸಭೆ ಮಾಡಿದ್ವಿ. ಅಲ್ಲಿ ನಾನು ನನ್ನ ಬೇಡಿಕೆಯನ್ನ ಎಲ್ಲ ಗೆಳೆಯರ ಮುಂದೆ ಇಟ್ಟಿದ್ದೆ. ಇಲ್ಲಿ ತನಕ ನನಗೆ ಡ್ರಾಮಾ ಸೊಸೈಟಿ ನಾಟಕದಲ್ಲಿ ಒಳ್ಳೆ ರೋಲ್ ಸಿಕ್ಕಿಲ್ಲ. ಈ ಸಲ ಅಪರಾಧಿ ಪರ ವಕೀಲನ ರೋಲ್ ನನಗೇ ಕೊಡಬೇಕು, ತುಂಬಾ ಒಳ್ಳೆ ರೋಲ್ ಅದು ಅಂತ ಕೇಳ್ಕೊಂಡಿದ್ದೆ. ಎಲ್ರೂ ಒಪ್ಪಿ ನಿರ್ಣಯ ಕೂಡ ಆಗಿತ್ತು ಯುವರ್ ಆನರ್. ಆದರೂ ಈ ನನ್ನ ಗೆಳೆಯ, ತಾನು ಬಹಳ ದೊಡ್ಡ ಆಕ್ಟರ್, ತನಗೆ ಈ ರೋಲ್ ಸಿಗದೆ ಹೋದರೆ ನಾಟಕ ಹಾಳಾಗಿ ಬಿಡುತ್ತೆ ಅಂತ ಹಾರಾಡಿದ್ದ. ಕೊನೆಗೆ ಅಲ್ಲಿದ್ದವರಿಗೆಲ್ಲ ಕಾಫಿ ಕುಡಿಸಿ ಈ ನನ್ನ ಗೆಳೆಯನಿಗೂ ಕಾಫಿ ಕುಡಿಸಿ ಒಪ್ಪಿಸಿದ್ದೆ. ಅಲ್ರವೇಂದ್ರಯ್ಯ ಹೇಳಿ.
2: ನೋಡಿದ್ರ ಯುವರ್ ಆನರ್, ಲಂಚ ರುಷವತ್ತು, ಇಡೀ ಕ್ಲಾಸಿಗೆ ಲಂಚ ಕೊಟ್ಟು ಅಪರಾಧಿ ಪರ ವಕೀಲ ಆಗಲಿಕ್ಕೆ ಹೊರಟಿದ್ದಾನೆ ಈ ನನ್ನ ಗೆಳೆಯ. ಇಂತಹ ಭ್ರಷ್ಟ ವಕೀಲರಿಂದ ನ್ಯಾಯಾಲಯಕ್ಕೆ ಘನತೆ ಬಂದಿತ್ತ ಯುವರ್ ಆನರ್?
0: ಅವರ ತಕರಾರಿಗೆ ಮೊದಲು ಉತ್ತರ ಕೊಡ್ರಿ.
2: ಖಂಡಿತ ಯುವರ್ ಆನರ್, ನನ್ನ ಗೆಳೆಯ ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ ಗಾಂಧಿ ಅವರನ್ನ ಕರೆಸುವ ಬಗ್ಗೆ ತಕರಾರೆತ್ತಿದ್ದಾರೆ. ನಾನವರನ್ನು ಕರೆಸದೇ ಇರಲಿಕ್ಕೆ ಒಪ್ಪುತ್ತೇನೆ. ಆದ್ರೆ
5: ಏನು ಆದ್ರೆ?
2: ತಾವು ನಾಥುರಾಮ ವಿನಾಯಕ ಗೋಡ್ಸೆಯವರನ್ನ ಕರೆಸದಿದ್ದರೆ ಮಾತ್ರ ನಾನು ಗಾಂಧೀಜಿ ಅವರನ್ನ ಕರೆಸದಿರ್ಲಿಕ್ಕೆ
5: ಅಸಂಬದ್ಧ. ನಾಥುರಾಮ್ ಗೋಡ್ಸೆ ಅಪರಾಧಿ.
2: ಹೌದು, ಆದರೆ ಸತ್ತಿದ್ದಾನೆ.
5: ಮತ್ತೇನು, ಬದುಕಿರಬೇಕಿತ್ತ ಅವನು?
2: ಓಹೋ, ಈಗಷ್ಟೇ ತಾವು ಸತ್ತಿರುವ ಮಹಾತ್ಮರನ್ನು ಕರೆಸಬಾರದು ಅಂದಿರಿ. ಸತ್ತಿರೋ ಮಹಾತ್ಮರು ಬೇಡ ಅನ್ನೋದಾದರೆ ಸತ್ತಿರೋ ಗೋಡ್ಸೆನ ಕರೆಸಬಹುದು. ಯುವರ್ ಆನರ್, ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ಆಗಬೇಕು ಅಂತ ನ್ಯಾಯ ಹೇಳುತ್ತೆ. ಒಬ್ಬ ವ್ಯಕ್ತಿ ಒಮ್ಮೆ ಮಾತ್ರ ಸಾಯುವುದು ಸಾಧ್ಯ ಅಂತ ಪ್ರಕೃತಿಯ ನಿಯಮವು ಹೇಳುತ್ತೆ. ನಾಥುರಾಮ ವಿನಾಯಕ ಗೋಡ್ಸೆಗೆ ಈಗಾಗಲೇ ಗಲ್ಲಾಗಿದೆ. ಗಲ್ಲೆಂಬುದು ಶಿಕ್ಷೆಯೂ ಹೌದು, ಸಾವು ಹೌದು. ಯುವರ್ ಆನರ್, ಸತ್ತ ನಾಥುರಾಮನನ್ನು ಮತ್ತೆ ಮತ್ತೆ ಸಾಯಿಸುವ ಉತ್ಸಾಹ ತೋರಿಸುತ್ತಿರುವಂತಿದೆ ಈ ನನ್ನ ಸಹೋದ್ಯೋಗಿ. ಹಾಗೆ ಮಾಡಿದರೆ ಅದು ನ್ಯಾಯ ಅಲ್ಲ, ನ್ಯಾಯದ ವಿಡಂಬನೆ ಅಷ್ಟೇ, ಅಥವಾ ನ್ಯಾಯ ಅನ್ನುವ ಪ್ರಹಸನ. ಆದರೆ ಇಂದಿನ ವಿಚಾರಣೆ ಪ್ರಹಸನ ಅಲ್ಲ ಯುವರ್ ಆನರ್, ಇದು ಸತ್ಯದರ್ಶನ, ಜೀವನ ಮೌಲ್ಯವೊಂದನ್ನು ಪುನರ್ ಸ್ಥಾಪಿಸುವ ಯತ್ನ. ಯಾವುದು ಆ ಜೀವನ ಮೌಲ್ಯ? ಅಹಿಂಸಾತ್ಮಕ ಬದುಕು, ನ್ಯಾಯಯುತ ನಡವಳಿಕೆ, ಪರರ ನಂಬಿಕೆಗಳಿಗೆ ಗೌರವ, ಇವು ಗಾಂಧೀಜಿಯವರು ಗೌರವಿಸುತ್ತಿದ್ದ ಜೀವನ ಮೌಲ್ಯಗಳು ಯುವರ್ ಆನರ್. ನಾತುರಾಮ ಹೇಡಿ ಅಲ್ಲ ಯುವರ್ ಆನರ್, ನಾತುರಾಮ ಧೀರ.
5: ಎಂತ ಮಾತಾಡ್ತಿದ್ನವ?
6: ಎಂತ
2: ಧೀರ ಆದರೆ ಪಥಭ್ರಷ್ಟ. ಆಂಗ್ಲ ಭಾಷೆಯಲ್ಲಿ ಪಥಭ್ರಷ್ಟತೆಯನ್ನು ಕರೇಜಿಯಸ್ ಬಟ್ ಕನ್ಫ್ಯೂಸ್ಡ್ ಅನ್ನುತ್ತಾರೆ.
5: ಆಬ್ಜೆಕ್ಷನ್ ಯುವರ್ ಆನರ್, ಅಪರಾಧಿಯನ್ನು ತೆಗಳಬೇಕಾದ ಈ ನನ್ನ ಸಹೋದ್ಯೋಗಿ ಹೊಗಳಿ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ.
0: ಆಬ್ಜೆಕ್ಷನ್ ಸಸ್ಟೈನ್ಡ್.
2: ಯುವರ್ ಆನರ್, ನನ್ನ ಗೆಳೆಯನ ಮತ್ಸರವನ್ನು ಉದ್ದೀಪಿಸಲಿಕ್ಕೆ ಇಚ್ಛಿಸುವುದಿಲ್ಲ. ನಾನು ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ನಾನೀಗ ಸ್ವಇಚ್ಛೆಯಿಂದಲೇ ಅಪರಾಧಿ ಪರ ವಕೀಲನ ಪಾತ್ರವನ್ನು ಹಿಂದಿರುಗಿಸುತ್ತಿದ್ದೇನೆ. ನಾತುರಾಮ ವಿನಾಯಕ ಗೋಡ್ಸೆ ಹಾಗೂ ಆತನ ಸೈದ್ಧಾಂತಿಕ ಮಿತ್ರರನ್ನು ಹೊಗಳಬೇಕು ಅನ್ನೋ ಅದಮ್ಯ ಬಯಕೆಯನ್ನು ನನ್ನ ಗೆಳೆಯ ತೀರಿಸಿಕೊಳ್ಳಲಿ ಪಾಪ. ನನಗೆ ನಾತುರಾಮನಲ್ಲಿ ಯಾವುದೇ ರೀತಿಯ ಸೈದ್ಧಾಂತಿಕ ಆಕರ್ಷಣೆ ಇಲ್ಲ ಯುವರ್ ಆನರ್.
0: ನಿಮ್ಮ ಸಹೋದ್ಯೋಗಿ ಅಪರಾಧಿ ಪರ ವಕೀಲನ ಪಾತ್ರವನ್ನ ಸ್ವ ಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮೊದಲ ತಕರಾರನ್ನ ನೀವು ಹಿಂದೆ ಪಡೆಯಬಹುದಾಗಿದೆ. ನಿಮ್ಮ ಎರಡನೆಯ ತಕರಾರನ್ನು ಮನ್ನಿಸಲಾಗಿದೆ. ನೀವು ನಾಥುರಾಮ ಗೋಡ್ಸೆಯನ್ನು ಕರೆಸದೇ ಇರಲಿಕ್ಕೆ ಸಿದ್ಧರಿದ್ದೀರಾ?
5: ಆದರೆ
0: ಹೌದು ಅಥವಾ ಇಲ್ಲ ಅಷ್ಟೇ ಉತ್ತರಿಸಿ.
5: ತಕರಾರನ್ನ ಹಿಂದಕ್ಕೆ ಪಡೆಯುತ್ತಿದ್ದೇನೆ ಯುವರ್ ಆನರ್. ಅವರು ಬೇಕಿದ್ದರೆ ಇಡೀ ಕಾಂಗ್ರೆಸ್ ಪಾರ್ಟಿನೇ ತಂದು ಕಟಕಟೆಯಲ್ಲಿ ನಿಲ್ಲಿಸಲಿ, ನನಗೇನು ಅಭ್ಯಂತರವಿಲ್ಲ.
0: ಗುಮಾಸ್ತರೇ ಮುಂದುವರಿಸಿ.
2: ಶ್ರೀಯುತ ಬಾಲಗಂಗಾಧರನಾಥ ತಿಲಕರು, ಶ್ರೀಯುತ ಗೋಪಾಲಕೃಷ್ಣ ಗೋಖಲೆಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಗುರುದೇವ ರವೀಂದ್ರನಾಥ್ ಠಾಕೂರರು, ಶ್ರೀಯುತ ಮಹಾದೇವ ದೇಸಾಯಿ ಅವರು, ಶ್ರೀಯುತ ಪ್ಯಾರೇಲಾಲರು, ಇಡೀ ಪಟ್ಟಿ ಓದಬೇಕಾ ಮಿಸ್?
0: ಬೇಕಿಲ್ಲ. ನಿಮ್ಮ ವಾದವನ್ನು ಮಂಡಿಸಿ.
2: ಕಮಾನ್ ಶುರು ಶುರು.
7: ಸಖತ್ತಾಗಿ ಗೂಸ ಕೊಡುಗರು ನೆನಪಿಟ್ಕೊಳ್ಬೇಕು.
5: ಮೊತ್ತ ಮೊದಲಿಗೆ ನನ್ನ ಪ್ರತಿಭಟನೆಯನ್ನು ದಾಖಲಿಸಲು ಇಚ್ಛಿಸುತ್ತೇನೆ ಯುವರ್ ಆನರ್. ನ್ಯಾಯಾಲಯವು ಘಟಿತವಾಗುವ ಮೊದಲೇ ಇಲ್ಲಿರುವ ಎಲ್ಲರ ಮೇಲೆ ಸೈದ್ಧಾಂತಿಕ ಒತ್ತಡ ಹೇರಲಾಗಿದೆ. ನನ್ನ ಸಹೋದ್ಯೋಗಿ ಚಾಣಾಕ್ಷತನದಿಂದ ಅದನ್ನು ಸಾಧಿಸಿದ್ದಾನೆ.
2: ಅಬ್ಜೆಕ್ಷನ್ ಯುವರ್ ಆನರ್.
0: ಅಬ್ಜೆಕ್ಷನ್ ಓವರ್ ರೂಲ್ಡ್. ಮುಂದುವರಿಸಿ.
5: ಕೋಮುಗಲಭೆಯ ಭಯವನ್ನು ಈ ನ್ಯಾಯಾಲಯದಲ್ಲಿ ಹರಿಬಿಡಲಾಗಿದೆ. ಘನತೆ ವೆತ್ತ ನ್ಯಾಯಾಧೀಶರನ್ನೂ ಸಹ ನೈತಿಕ ದ್ವಂದ್ವದಲ್ಲಿ ಬಂಧಿಸಲಾಗಿದೆ. ಹಿಂದೂ ಹಿತದ ಬಗ್ಗೆ ಮಾತನಾಡುವುದೇ ಅಪರಾಧ ಎಂಬಂತಾಗಿದೆ ನ್ಯಾಯಾಲಯದ ವಾತಾವರಣ. ಹಿಂದುತ್ವವಾದಿಗಳು ಯಾರನ್ನೂ ರಂಗದ ಮೇಲೆ ಕರೆಸಬಾರದು ಅನ್ನುವ ನಿರ್ಬಂಧ ಹೇರಲಾಗಿದೆ. ನಾನು ಹೇಗೆ ತಾನೇ ನಾತುರಾಮ ವಿನಾಯಕ ಗೋಡ್ಸೆಯ ಪರ ವಾದಿಸಲಿ? ಹಿಂದೂ ಹಿತವನ್ನು ಪ್ರತಿಪಾದಿಸಿದರೆ ಸಾಕು, ನಾವು ಮುಸ್ಲಿಂ ವಿರೋಧಿ ಅಂತ ಬಣ್ಣ ಕಟ್ತಾರೆ ಈ ಓಟು ಬಡುಕ ಸ್ಯೂಡೋಸಿಕಲರಿಷ್ಟರು. ಭಲೆ, ನನ್ನ ಗೆಳೆಯ ಹಾಗೂ ದೇಶ ತುಂಬಾ ಹರಡಿರುವ ಅವನ ಕಾಮ್ರೇಡುಗಳು ನಮ್ಮನ್ನೂ ನಾತುರಾಮನ ಶವದೊಟ್ಟಿಗೆ ಬಂಧಿಸಿ ಚರಿತ್ರೆಯ ಶವಪೆಟ್ಟಿಗೆಗೆ ತಳ್ಳಿ ಮೊಳೆ ಜಡಿದಿದ್ದಾರೆ. ಹೌದು, ಚರಿತ್ರೆಯ ಶವಪೆಟ್ಟಿಗೆಯಲ್ಲಿ ಬಂಧಿಸಿಡಲಾಗಿದೆ ಹಿಂದುತ್ವವಾದಿಗಳನ್ನು. ಗಾಂಧಿ ಎಂಬ ಸ್ಯೂಡೋ ದೇವರನ್ನು ತೋರಿಸಿ ಧರ್ಮ ನಿರಪೇಕ್ಷತೆ ಎಂಬ ಸ್ಯೂಡೋ ವಿಚಾರವನ್ನು ಮಂಡಿಸಿ ನಮ್ಮನ್ನು ತುಳಿಯಲಾಗಿದೆ. ಇನ್ನೂ ಸಾಧ್ಯವಿಲ್ಲ, ನಾವಿನ್ನು ಕತ್ತಲೆಯ ಕೂಪದಲ್ಲಿ ಕೊಳೆಯುವುದಿಲ್ಲ, ಬೆಳಕಿಗೆ ಬಂದೇ ತೀರುತ್ತೇವೆ. ಅಯೋಧ್ಯೆಯ ನಂತರ ಕಾಶಿ, ಕಾಶಿಯ ನಂತರ ಮಥುರಾ, ಮಥುರಾ ನಂತರ ಬಾಬಾ ಬುಡಂಗಿರಿ, ಬಾಬಾ ಬುಡಂಗಿರಿಯ ನಂತರ ಇನ್ನೂ ಏನೇನೋ ಬಿಡುಗಡೆ ಮಾಡ್ತೀವಿ. ರಕ್ತ ರಕ್ತ ರಕ್ತ ಬೇಕು ನಮಗೆ, ಪ್ರತೀಕಾರ ಬೇಕು. ಈ ನ್ಯಾಯಾಲಯವನ್ನೇ ನಾನು ಪ್ರಶ್ನಿಸುತ್ತೇನೆ, ಇದು ಹಿಂದೂ ವಿರೋಧಿ ನ್ಯಾಯಾಲಯ, ಮುಸ್ಲಿಂ ಪರ ನ್ಯಾಯಾಲಯ. ಹೇಳುತ್ತೇನೆ ಕೇಳಿ, ಹಿಂದೂ ಏಕತೆಗೆ ಅಡ್ಡಿ ಬರುವವರು

0: ರಕ್ತದ ಮಳೆ ಹರಿಯಲಿ, ರಕ್ತದ ಬೆಳೆ ಬೆಳೆಯಲಿ, ರಕ್ತ ದೋಕುಳಿಯಾಡಲಿ, ಅಖಂಡ ಹಿಂದೂ ರಾಷ್ಟ್ರ ಸ್ಥಾಪಿತವಾಗಲಿ. ಹೇಗಿತ್ತು ಮಿಸ್? ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ನಾ?
1: ಅಬ್ಬ ಅಮ್ಮ.
0: ಯಾಕೆ ಮೇಡಮ್, ಏನಾದ್ರೂ ತಪ್ಪಾಯ್ತಾ?
1: ನಾನ್ ಹೇಳಿದೆ, ಗೊತ್ತಿತ್ತು ನನ್ಗೆ ಗಾಂಧೀಜಿ ಅಂತ ಹೊರಟು ಮತ್ತೆಲ್ಲಿಗೋ ತಲುಪ್ತೀರಿ ಅಂತ. ನೀವು ಕೇಳಿಲ್ಲ. ದೇವ್ರೇ, ನೀವಿನ್ನು ಮಕ್ಕಳು, ನಿಮಗ್ ತಿಳಿಯೋದಿಲ್ಲ, ಕುತೂಹಲ ಅಷ್ಟೇ. ಅಲ್ಲ ಮಕ್ಳೆ, ಚಿಟ್ಟೆಯ ರೆಕ್ಕೆಯನ್ನ ಕಿತ್ರೆ ಅದ್ರ ಹಾರಾಟನ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತಾ? ಅಥವಾ ಬೆಂಕಿ ಪೊಟ್ಟಣದಲ್ಲಿ ಜೀರುಂಡೆ ಇಟ್ಕೊಂಡು ಪ್ರಾಣಿದಯೆ ಕಲೀಲಿಕ್ಕೆ ಆಗುತ್ತಾ? ನಿಮ್ಗೆ ಎಲ್ಲಾನು ಆಟ ಅಲ್ವಾ? ಆದ್ರೆ ಅಹಿಂಸೆ ಜೊತೆ ಆಡ್ಲಿಕ್ಕೆ ಬರೋದಿಲ್ಲ ಮಕ್ಳೆ. ಅಹಿಂಸೆ ತಿರುಗಿ ನುಡಿಯಲ್ಲ, ಅಥವಾ ಜಗಳನು ಆಡಲ್ಲ. ಚಿಟ್ಟೆ ಹಾಗೇನೆ, ಅದೂನು ಹಿಂಸೆ ಮಾತಾಡುತ್ತೆ, ಮಾತನಾಡಿಸುತ್ತೆ, ಹತ್ತಿರ ಕರೆಯುತ್ತೆ, ಪ್ರಚೋದಿಸುತ್ತೆ. ಹಿಂಸೆ ಆಕರ್ಷಕವಾಗಿರುತ್ತೆ, ಹಿಂಸೆಯ ಡೈಲಾಗು ಆಕರ್ಷಕವಾಗಿರುತ್ತೆ. ಆದ್ರೆ ಗಾಂಧೀಜಿ ವಿಚಾರ ಸಪ್ಪೆ ಅನ್ನಿಸ್ಬಿಡುತ್ತೆ, ಬಸವಣ್ಣ ಗೊಡ್ಡು ಪುರಾಣ ಅನ್ನಿಸ್ಬಿಡುತ್ತೆ, ಕಬೀರ ಗೊಡ್ಡು ಅನ್ನಿಸ್ಬಿಡುತ್ತೆ. ಪಾಲಿಸೋದು ಕಷ್ಟ ಅನ್ಸುತ್ತೆ, ವೃತ್ತ ಮುರಿಬೇಕು ಅನ್ಸುತ್ತೆ. ಗಾಂಧೀಜಿಯ ವಿಚಾರ ತುಂಬಾ ನಾಜುಕು ಮಕ್ಳೆ, ಮುಗ್ಧವಾದದ್ದು, ಗಟ್ಟಿ ಅವಚಿಕೊಂಡ್ರೆ ಸತ್ತೆ ಹೋಗುವಂಥದ್ದು, ಎತ್ತಿಕೊಳ್ಳದೆ ಬಿಟ್ಟರು ಸತ್ತು ಹೋಗುವಂಥದ್ದು. ಹೌದು, ಕೂಸಿನ ಹಾಗೆ, ಕೂಸನ್ನ ಎತ್ತಿಕೊಳ್ಳೋ ಹಾಗೆ ಅಹಿಂಸೆನೂ ಎತ್ಕೋಬೇಕು. ಅದಕ್ಕೆ ತಾಳ್ಮೆ ಬೇಕು. ನಟನೆ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಭಾವಾವೇಶ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಉದ್ವೇಗ ಕೂಡ ಅಲ್ಲ, ಜಾಣ ಮಾತಂತೂ ಅಲ್ವೇ ಅಲ್ಲ. ನಟನೆ ಅನ್ನೋದು ಒಂದು ರೀತಿಯ ಒಳತೋಟಿ, ಅಂದ್ರೆ ಪಾತ್ರದ ಒಳತೋಟಿ. ನೋವು ಉಣ್ಣಬೇಕು, ನಾವೇ ಉಣ್ಣಬೇಕು, ಬೇರೆಯವ್ರಿಗೆ ಉಣ್ಣಿಸಬಾರ್ದು. ಮಾತಾಡದೆ ಇರಬಹುದಾದ್ರೆ ರಂಗದ ಮೇಲೆ ಮೌನವಾಗಿರ್ಬೇಕು, ಒಳಗ್ ಹುಡುಕ್ಬೇಕು ನಿಮ್ಮೊಳಗೆ, ಆಗ ಮಾತ್ರ ಸೂಕ್ತವಾದ ಮಾತು ಹೊರಗ್ ಕಾಣಿಸ್ಕೊಳ್ಳುತ್ತೆ. ಮಾತಿನ ಹಿಂಸೆ ಮಾಡಬಾರ್ದು ಮಕ್ಳೆ, ಬೈಗುಳವನ್ನ ಕಾರಬಾರ್ದು. ಮಾತಿನ ಹಿಂಸೆ ದೈಹಿಕ ಹಿಂಸೆಗಿಂತ ಅಪಾಯಕಾರಿ ಅಂತ ನಿಮಗ್ ಗೊತ್ತಿರ್ಲಿ. ನಟನೆ ಅನ್ನೋದು ಧ್ಯಾನ ಇದ್ದ ಹಾಗೆ, ಧ್ಯಾನ ಮಾಡುವವನ ಶ್ರದ್ಧೆ ನಟನಿಗೂ ಬೇಕು. ಬನ್ನಿ ಅಲ್ಲ, ಧ್ಯಾನ ಮಾಡೋಣ.
0: ಸಾರಿ ಮಿಸ್, ನಾನು ತಪ್ಪು ಮಾಡಿಬಿಟ್ಟೆ, ಆವೇಶಕ್ಕೆ ಸಿಕ್ಕಿಬಿಟ್ಟಿದ್ದೆ, ಮಜಾ ಸಿಕ್ತು ಅಂತ ತಿಳ್ಕೊಂಡು ದಾರಿ ತಪ್ಪಿಬಿಟ್ಟಿದ್ದೆ. ನೀವ್ ಹೇಳಿದ್ದು ನಿಜ ಮಿಸ್, ಜಾಣ ಮಾತು ನಟನೆ ಅಲ್ಲ, ನಾವಿಬ್ಬರೂ ಸೇರಿ ಮಾತಿನ ಜಂಗೀ ಕುಸ್ತಿ ಮಾಡಿದ್ದೀವಿ ಅಷ್ಟೇ.
2: ಹೌದು, ನಾನೇ ಇವನನ್ನು ಕಷ್ಟಕ್ಕೆ ಸಿಕ್ಕಿಸಿದ್ದು. ಚಪ್ಪಾಳೆ ಗಿಟ್ಟಿಸಿಕೊಳ್ಳೋ ಆತುರದಲ್ಲಿ ಅತಿ ಬುದ್ಧಿವಂತಿಕೆಯ ಮಾತುಗಳನ್ನು ಆಡಿದೆ. ಮೊದಲು ತಪ್ಪು ಮಾಡಿದ್ದು ನಾನೇ, ನಾನೇ ಇವನನ್ನು ಗುಂಡಿಗೆ ಕೆಡವಿದೆ. ಮಾತು ಮರೆತೆ, ಮರೆತೆ ಅಂತ ಒಪ್ಪಿಕೊಳ್ಳಿಕ್ಕೆ ಅಹಂಕಾರ ಅಡ್ಡ ಬಂತು, ಹೇಳಬಾರದನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಆದರೆ ಏನು ಮಾಡಲಿ ಮಿಸ್, ಸ್ಟೇಜ್ ಮೇಲೆ ಯಾವುದನ್ನು ಕರೆಕ್ಟ್ ಮಾಡಲಿಕ್ಕೆ ಬರಲ್ಲ. ಈ ಸ್ಟೇಜ್ ಅನ್ನೋದಿದೆಯಲ್ಲ, ಅದು ಒನ್ ವೇ ಟ್ರಾಫಿಕ್ ಇದ್ದ ಹಾಗೆ.
0: ಒಮ್ಮೆ ಶುರುವಾಯ್ತು ಅಂದ್ರೆ ಸುಳ್ಳು ಬೆಳೀತಾ ಹೋಗುತ್ತೆ, ನ್ಯಾಯವಾದಿ ಆಗುವ ಬದಲು ಅನ್ಯಾಯವಾದಿ ಆದೆ. ಆದರೆ ಏನು ಮಾಡ್ಲಿ, ಈಗ ನನ್ನ ಪಾತ್ರ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಮಿಸ್. ಆದರೆ ಚಿಂತೆ ಮಾಡಬೇಡಿ, ನನಗೆ ಅರ್ಥ ಆಗಿದೆ. ಒಂದು ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತ ಅರ್ಥ ಆಗಿದೆ. ಅದನ್ನ ಶಿಸ್ತು ಅನ್ನಿ, ಅನುಶಾಸನ ಅನ್ನಿ, ಅಥವಾ ಸಮಾಜದ ಹಿತ ಅನ್ನಿ, ಏನು ಬೇಕಾದರೂ ಅನ್ನಿ, ಅದನ್ನ ಪಾಲಿಸ್ತೀನಿ ಮಿಸ್. ಒಬ್ಬ ನಟನಾಗಿ ಉದ್ವೇಗಕ್ಕೆ ಒಳಗಾಗುವುದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ತೀನಿ.
1: ನಟನಾಗಿ ಮಾತ್ರ ಯಾಕೆ, ಯಾರೂ ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ರಾಜಕಾರಣಿಗಳು, ಧರ್ಮಗುರುಗಳು, ಪ್ರಾಧ್ಯಾಪಕರು, ಯಾರು ಅತಿಯಾಗಿ ಮಾತಾಡಬಾರ್ದು. ಆಯ್ತು, ಹಾಗಿದ್ರೆ ಈಗ ವಿಚಾರಣೆ ಮುಂದುವರಿಲಿ. ನಿನ್ನ ಸಾಕ್ಷಿಗಳ ಪಟ್ಟಿಯನ್ನು ಕೊಡು.
0: ನನ್ನದೇನು ಪಟ್ಟಿ ಇಲ್ಲ ಯುವರ್ ಆನರ್, ನನಗೆ ನಾಥೂರಾಮನೇ ಸಾಕು.
1: ವಿಚಾರಣೆ ಮುಂದುವರಿಯಲಿ, ಸಾಕ್ಷಿಗಳ ಪಾಟಿ ಸವಾಲು ಮುಗಿದಿದೆ ಅಂತ ಭಾವಿಸೋಣವಂತೆ.
3: ಅಪರಾಧಿ ನಂಬರ್ 1, ನಾಥೂರಾಮ ವಿನಾಯಕ ಗೋಡ್ಸೆ, ವಯಸ್ಸು 32, ವೃತ್ತಿಯಲ್ಲಿ ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕ, ಪುಣೆ.

0: ನಾತೂರಾಮ ವಿನಾಯಕ ಗೋಡ್ಸೆಯನ್ನು ಹಾಜರುಪಡಿಸಿ. ನಾತೂರಾಮ ವಿನಾಯಕ ಗೋಡ್ಸೆ.
1: ನವೆಂಬರ್ 8, 1948, ಕೆಂಪುಕೋಟೆ, ದೆಹಲಿ. ಆದರಣೀಯ ನ್ಯಾಯಮೂರ್ತಿ ಆತ್ಮಚರಣ್ ಅವರು ಗಾಂಧಿ ಕೊಲೆ ವಿಚಾರಣೆಗೆಂದು ನಿಯುಕ್ತರಾಗಿರುವ ವಿಶೇಷ ನ್ಯಾಯಾಲಯ ಇದು. ಮಾನ್ಯ ನ್ಯಾಯಾಧೀಶರು ಆಗಲೇ ಪೀಠ ಅಲಂಕರಿಸಿದ್ದಾರೆ. ನ್ಯಾಯಾಲಯವು ಪ್ರೇಕ್ಷಕರಿಂದ ಕಿಕ್ಕಿರಿದಿದೆ, ಆದರೂ ನಿಶ್ಶಬ್ದವಾಗಿದೆ. ಪ್ರೇಕ್ಷಕರು ರಕ್ಷಣಾ ಸಿಬ್ಬಂದಿಯಿಂದ ಪ್ರವೇಶ ಪತ್ರಗಳನ್ನು ಪಡೆದು ಎಲ್ಲ ಕಡೆ ಜಮಾಯಿಸಿದ್ದಾರೆ. ಹಲವು ಅಧಿಕಾರಿಗಳು, ಅಪರಾಧಿ ಪರ ವಕೀಲರು, ಸರ್ಕಾರಿ ವಕೀಲರು, ಹಲವು ಪತ್ರಕರ್ತರು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ವಿಚಾರಣೆ ಆರಂಭವಾಗಲಿ ಎಂದು ಕೌತುಕದಿಂದ ಕಾಯುತ್ತಿದ್ದಾರೆ.
2: ಭಾರತೀಯ ದಂಡ ಸಂಹಿತೆಯ 364ನೆಯ ಅಧಿನಿಯಮದ ಪ್ರಕಾರ ಸರ್ಕಾರಿ ವಕೀಲರು ನಿಮ್ಮ ಮೇಲೆ ಹೊರಿಸಿರುವ ಆಪಾದನೆಗಳನ್ನು ನೀವು ಕೇಳಿಸಿಕೊಂಡಿದ್ದೀರಿ. ಈವರೆಗೆ ಸಾಕ್ಷಿ ನೀಡಿದ ಎಲ್ಲಾ ಸಾಕ್ಷಿದಾರರ ವಾದವನ್ನು ನೀವು ಆಲಿಸಿದ್ದೀರಿ. ಈಗ ಅಪರಾಧಿಯು ನಾಥೂರಾಮ್ ಗೋಡ್ಸೆ ತನ್ನ ವಾದವನ್ನು ಮಂಡಿಸಲಿ.
3: ಯುವರ್ ಆನರ್, ಈ ವಿಶೇಷ ನ್ಯಾಯಾಲಯದ ಮುಂದೆ ಘಂಟಾಘೋಷವಾಗಿ ನಾನು ಹೇಳುವುದೇನೆಂದರೆ, ಗಾಂಧೀಜಿಯವರ ಕೊಲೆಗೆ ನಾನು ಕಾರಣ, ನಾನು ಮಾತ್ರ ಕಾರಣ. ಬಿರ್ಲಾ ಮಂದಿರದ ಆವರಣದಲ್ಲಿ ಜನವರಿ 30ರಂದು ನಡೆದ ದುರ್ಘಟನೆಗೆ ವೈಯಕ್ತಿಕವಾಗಿ ನಾನು ಜವಾಬ್ದಾರನಾಗಿದ್ದೇನೆ. ಸರ್ಕಾರಿ ವಕೀಲರು ವಾದಿಸುವಂತೆ ಯಾವುದೇ ಪಿತೂರಿಯಾಗಲಿ ಷಡ್ಯಂತ್ರವಾಗಲಿ ಈ ಘಟನೆಯ ಹಿಂದೆ ಇರುವುದಿಲ್ಲ. ಗಾಂಧೀಜಿಯವರ ಹತ್ಯೆಗೆ ಮೊದಲು ಜನವರಿ 20ರಂದು ಅವರ ಪ್ರಾರ್ಥನಾ ಸಭೆಯಲ್ಲಿ ನಡೆದ ಬಾಂಬ್ ವಿಸ್ಫೋಟದ ಘಟನೆಯಾಗಲಿ ಅಥವಾ ಆ ಘಟನೆಯ ಸಂಬಂಧದಲ್ಲಿ ಬಂಧಿತರಾಗಿರುವ ಶ್ರೀಯುತ ಮದನ್ ಲಾಲ್ ಪಹ್ವರ್ ಅವರಾಗಲಿ ಜನವರಿ 30ರ ಘಟನೆಗೆ ಸಂಬಂಧಿಸಿದವರಲ್ಲ. ಮತ್ತೊಬ್ಬರ ಕೈಗೊಂಬೆಯಾಗುವಷ್ಟು ದಡ್ಡ ನಾನಲ್ಲ, ಅಥವಾ ಮತ್ತೊಬ್ಬರನ್ನು ಕೈಗೊಂಬೆ ಮಾಡಿಕೊಳ್ಳುವಷ್ಟು ಅಹಂಕಾರಿಯೂ ಅಲ್ಲ. ಗಾಂಧೀಜಿಯವರ ಕೊಲೆಯಲ್ಲಿ ನಾನು ಕೈಗೊಂಬೆ ಆದದ್ದು ನನ್ನದೇ ದ್ವೇಷ ಎಂಬ ಆಯುಧಕ್ಕೆ, ನನ್ನ ಬಂದೂಕಿಗೆ. ಗಾಂಧೀಜಿಯವರ ಅಹಿಂಸಾವಾದದ ರಾಜಕೀಯವು ನನ್ನಿಂದ ಈ ಕೃತ್ಯವನ್ನು ಮಾಡಿಸಿತು. ದ್ವೇಷ ಸಾಧನೆಗೆಂದು ನಾನು ಬಳಸಿದ ಆಯುಧವನ್ನು ದೆಹಲಿಯಲ್ಲಿ ಕೊಂಡೆ. ಹೌದು, ಹಿಂದೂ ನಿರಾಶ್ರಿತನೊಬ್ಬನಿಂದ ಕೊಂಡೆ. ಈ ಹಿಂದೂ ನಿರಾಶ್ರಿತ ಮಿಕ್ಕೆಲ್ಲಾ ಹಿಂದೂ ನಿರಾಶ್ರಿತರ ಹಾಗೆಯೇ ಗಾಂಧೀಜಿಯವರನ್ನು ದ್ವೇಷಿಸುತ್ತಾನೆ. ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಇತ್ಯಾದಿ ಸ್ಥಳಗಳಲ್ಲಿ ಮುಸಲ್ಮಾನರು ನಡೆಸಿದ ಅಮಾನುಷ ಕೃತ್ಯದಿಂದಾಗಿ ಹಿಂದೂ ನಿರಾಶ್ರಿತರು ನೊಂದಿದ್ದಾರೆ. ಪಶ್ಚಿಮ ಪಂಜಾಬಿನಲ್ಲಿ ನಡೆದ ದೌರ್ಜನ್ಯಗಳು, ಕೊಲೆ, ಸುಲಿಗೆ, ಅತ್ಯಾಚಾರ ಹಾಗೂ ಲೂಟಿಯ ಪ್ರಸಂಗಗಳನ್ನು ಅನುಭವಿಸಿ ಹೇಗೋ ಬದುಕುಳಿದು ಕೊನೆಗೊಮ್ಮೆ ತನ್ನ ನೆಲಕ್ಕೆ ಬಂದು ಬಿದ್ದರೆ ಗಾಂಧೀಜಿಯವರನ್ನು ಅಪ್ಪಿ ಸ್ವಾಗತಿಸಲಿಲ್ಲ, ಅವರಿಗೆ ಸಾಂತ್ವನ ನುಡಿಯಲಿಲ್ಲ. ಬದಲಾಗಿ ಮತ್ತದೇ ನರಕಕ್ಕೆ ಹಿಂದಿರುಗಿ ಎಂದು ಅವರಿಗೆ ತಾಕೀತು ಮಾಡಿದರು. ಇತ್ತ ಭಾರತದಲ್ಲಿ ಮುಸಲ್ಮಾನರು ತೊರೆದು ಹೋದ ಮನೆಗಳನ್ನು ಹಿಂದೂ ನಿರಾಶ್ರಿತರಿಗೆ ಕೊಡಗೊಡಲಿಲ್ಲ ಗಾಂಧೀಜಿ. ಖಾಲಿ ಮನೆಗಳು ಖಾಲಿಯಾಗೇ ಉಳಿದಿರಬೇಕು ಎಂದು ಹಠ ಮಾಡಿದರು. ದೇಶ ತೊರೆದು ಹೋದ ಮುಸಲ್ಮಾನರು ಹಿಂತಿರುಗಿ ಬಂದಾಗ ಅವು ಲಭ್ಯವಿರಬೇಕು ಎಂದು ವಿತಂಡವಾದ ಮಾಡಿದರು. ಗಾಂಧೀಜಿಯವರ ವಿತಂಡವಾದಗಳು ಒಂದೆರಡಲ್ಲ. ಪಾಕಿಸ್ತಾನಿಯರು ಈಗ ಕಾಶ್ಮೀರದಲ್ಲಿ ಆಕ್ರಮಣ ನಡೆಸಿದ್ದಾರೆ. ಹೀಗಿರುವಾಗ ಅವರಿಗೆ ಬಾಕಿ ಇರುವ 54 ಕೋಟಿ ರೂಪಾಯಿಗಳನ್ನು ಅವರಿಗೆ ಸಲ್ಲಿಸಬೇಕು ಎಂದು ಪಟ್ಟು ಹಿಡಿದರು. ಹೀಗೆ ಹಠ ಮಾಡಿ ಹಿಂದೂಗಳನ್ನು ಕೊಲ್ಲಲಿಕ್ಕೆ ಮುಸಲ್ಮಾನರ ಬಂದೂಕುಗಳಿಗೆ ಕಾಡತೂಸುಗಳನ್ನು ಒದಗಿಸಿದರು ಅವರು. ಗಾಂಧೀಜಿ ಯಾವತ್ತಿನಿಂದಲೂ ಹೀಗೆ, ಮುಸಲ್ಮಾನರು ಬೇಕು, ನಾವು ಬೇಡ. ಅವರೇನೇ ಮಾಡಿದರೂ ಕ್ಷಮಿಸುತ್ತಾರೆ, ಎಷ್ಟೇ ಒಳನುಗ್ಗಿ ಬಂದರೂ ಸರಿದು ಜಾಗ ಮಾಡಿಕೊಡುತ್ತಾರೆ, ಆದರೆ ನಮ್ಮನ್ನು ದಂಡಿಸುತ್ತಾರೆ. ಈ ಕಾರಣಕ್ಕಾಗಿ ನಾನು ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ. ಹಲವು ವರ್ಷಗಳಿಂದ ದ್ವೇಷಿಸುತ್ತಾ ಬಂದಿದ್ದೇನೆ, ಆದರೆ ಪಿತೂರಿಗಾರನ ಹೇಳಿತನದಿಂದಲ್ಲ. ಭಾರತ ಮಾತೆಯ ಧೀರ ಸುಪುತ್ರನಂತೆ ಗಾಂಧೀಜಿಯವರ ಕೊಲೆ ಮಾಡಿದ್ದೇನೆ. ನನ್ನ ವಿಚಾರಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾ ಬಂದಿದ್ದೇನೆ, ಬರೆದಿದ್ದೇನೆ, ಪತ್ರಿಕೆ ನಡೆಸಿದ್ದೇನೆ, ಪ್ರಚಾರ ಮಾಡಿದ್ದೇನೆ, ಜನಗಳ ಸಂಘಟನೆ ಮಾಡಿದ್ದೇನೆ. ನಾನೇಕೆ ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ? ಸಮಗ್ರವಾಗಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದ್ವೇಷಿಸುತ್ತೇನೆಯೇ, ಅಥವಾ ಕೆಲವು ಭಾಗಗಳನ್ನು ಮಾತ್ರ ದ್ವೇಷಿಸುತ್ತೇನೆಯೇ? ಜನವರಿ 30ರ ದುರ್ಘಟನೆಯ ನಂತರ ಹಲವರು ನನ್ನನ್ನು ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ನೀನು ಒಬ್ಬ ಹಿಂದೂ, ಮತ್ತೊಬ್ಬ ಹಿಂದೂವನ್ನು ಅದು ಹೇಗೆ ಕೊಂದೆ, ಅದು ಪ್ರಾರ್ಥನೆಯ ಹೊತ್ತಿನಲ್ಲಿ ಅಂತ ಕೇಳಿದ್ದಾರೆ. ನಾನು ಮಹಾತ್ಮರನ್ನು ದ್ವೇಷಿಸುವುದಿಲ್ಲ. ಗುಂಡಿಡುವ ಮುನ್ನ ನಾನವರಿಗೆ ವಂದಿಸಿದೆ, ವಂದಿಸಿ ರಾಜಕಾರಣಿ ಗಾಂಧಿಯನ್ನು ಕೊಂದೆ. ರಾಜಕಾರಣಿ ಗಾಂಧಿ ಪ್ರಾರ್ಥನೆಯನ್ನು ಅಪವಿತ್ರಗೊಳಿಸಿದರು, ಪ್ರಾರ್ಥನೆಯ ಹೆಸರಿನಲ್ಲಿ ಹೇಡಿತನದ ಪ್ರಚಾರವನ್ನು ಮಾಡಿದರು. ನನ್ನ ಪವಿತ್ರ ಕರ್ತವ್ಯವನ್ನು ನಾನು ಒಂದೊಮ್ಮೆ ಪಾಲಿಸದೇ ಹೋಗಿದ್ದರೆ ಇಡೀ ಹಿಂದೂ ಜನಾಂಗವೇ ನಿರ್ವೀರ್ಯತೆಯ ರೋಗಕ್ಕೆ ತುತ್ತಾಗುತ್ತಿತ್ತು. ಮುಸಲ್ಮಾನರ ಆಕ್ರಮಣವನ್ನು ತಡೆಯಲಾರದಂತಹ ಸ್ಥಿತಿಯನ್ನು ತಲುಪಿರುತ್ತಿದ್ದೆವು ನಾವು. ನಾನು ಗಾಂಧೀಜಿಯವರನ್ನು ಕೊಂದದ್ದು ಇದೇ ಕಾರಣಕ್ಕೆ. ಕೊಂದು ಓಡಿ ಹೋಗಲಿಲ್ಲ, ನಾನೇ ಪೊಲೀಸರಿಗೆ ಎದುರಾದೆ. ಈ ನ್ಯಾಯಾಲಯದಿಂದಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದಾಗಲಿ ನನಗೆ ಕ್ಷಮಾದಾನ ಬೇಕಿಲ್ಲ. ನನ್ನ ಕೃತ್ಯಕ್ಕೆ ನಾನು ಸಂಪೂರ್ಣ ಬದ್ಧನಾಗಿರಲು ಬಯಸುತ್ತೇನೆ. ಈಗ ನನಗೆ ಪ್ರೇರಣೆ ನೀಡಿದ ವಿವಿಧ ಸಂದರ್ಭಗಳು, ಪರಿಸ್ಥಿತಿಗಳು ಹಾಗೂ ಘಟನೆಗಳ ಪರಾಮರ್ಶೆ ಮಾಡಲಿಚ್ಛಿಸುತ್ತೇನೆ. ಲಿಖಿತ ಹೇಳಿಕೆಯೊಂದರ ಮೂಲಕ ಹಾಗೆ ಮಾಡಲು ಬಯಸುತ್ತೇನೆ.
0: ಅಬ್ಜೆಕ್ಷನ್ ಯುವರ್ ಆನರ್, ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಸಂಗತಿಗಳು ಚರ್ಚಿಸಲಿಕ್ಕೆ ಅನುಮತಿ ನೀಡಬಾರದು. ಲಿಖಿತ ಹೇಳಿಕೆಯನ್ನು ಮಾನ್ಯ ಮಾಡಬಾರದು.
4: ಯುವರ್ ಆನರ್, ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಮಾತುಗಳು ಎಂಬ ತಮ್ಮ ವ್ಯಾಖ್ಯೆಯ ಅರ್ಥವೇನು ಎಂದು ಈ ನನ್ನ ಗೆಳೆಯ ನ್ಯಾಯಾಲಯಕ್ಕೆ ತಿಳಿಸುತ್ತಾರಾ? ತಮ್ಮದೇ ನುಡಿಮುತ್ತುಗಳನ್ನು ಮರೆತಿರುವ ಹಾಗಿದೆ ಅವರು. ನೆನಪು ಮಾಡಿಕೊಡಲೇನು? ಈ ವಿಚಾರಣೆಯು ಜೀವನ ಮೌಲ್ಯವೊಂದನ್ನು ಪುನಃಸ್ಥಾಪಿಸಲಿಕ್ಕಾಗಿ ನಡೆದಿದೆ. ಒಮ್ಮೆ ಶಿಕ್ಷಿಸಲಾದ ಅಪರಾಧಿಗೆ ಮತ್ತೆ ಮತ್ತೆ ಶಿಕ್ಷೆ ನೀಡಲಿಕ್ಕಲ್ಲ ಎಂದಿರಲಿಲ್ಲವೇ ಅವರು? ನಾಥೂರಾಮ್ ವಿನಾಯಕ ಗೋಡ್ಸೆಯ ಆದರ್ಶಗಳನ್ನು ತಪ್ಪು ಅನ್ನಿ, ಆದರೆ ವಿಚಾರಗಳ ಬಾಯಿ ಮುಚ್ಚಿಸಬೇಡಿ.
2: ಅಬ್ಜೆಕ್ಷನ್ ಓವರ್ ರೂಲ್ಡ್. ಹಾ, ನೀವು ಬೇಕಿದ್ರೆ ಅಪರಾಧಿಯನ್ನು ಪಾಟಿ ಸವಾಲು ಮಾಡಲಿಕ್ಕೆ ನ್ಯಾಯಾಲಯವು ಅನುಮತಿ ನೀಡುತ್ತದೆ.
1: ವಿಚಾರಣೆಯ ನೈತಿಕ ನೆಲೆಯನ್ನು ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ಸಹೋದ್ಯೋಗಿಯನ್ನು ಅಭಿನಂದಿಸುತ್ತೇನೆ. ಆದರೆ ನಾನೇಕೆ ತಕರಾರು ತೆಗೆದೆ ಎಂದು ನ್ಯಾಯಾಲಯಕ್ಕೆ ವಿವರಿಸ ಬಯಸುತ್ತೇನೆ. ಅವರೇ ಈ ಮೊದಲು ಬಳಸಿರುವ ಉಪಮೆಯೊಂದರ ಸಹಾಯ ಪಡೆದು ಹಾಗೆ ಮಾಡಲು ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ನಂತರದ ಇಷ್ಟೆಲ್ಲ ವರ್ಷ ನಮ್ಮನ್ನು ಶವಪೆಟ್ಟಿಗೆಯಲ್ಲಿಟ್ಟು ಮೊಳೆ ಜಡಿದು ನಾಥೂರಾಮನ ಶವದೊಂದಿಗೆ ಕಗ್ಗತ್ತಲಿನಲ್ಲಿ ಇಡಲಾಗಿತ್ತು ಅಂದರು. ಮುಂದುವರೆದು ಗಾಂಧೀಜಿ ಎಂಬ ಹುಸಿ ದೇವರ ಬೆದರಿಕೆಯೊಡ್ಡಿ ಚರಿತ್ರೆಯ ಕತ್ತಲು ಓಣಿಗೆ ನಮ್ಮನ್ನು ತಳ್ಳಲಾಗಿತ್ತು ಎಂದರು. ತಮ್ಮ ವಾದದ ಉದ್ದಕ್ಕೂ ಅವರು ಬಳಸಿದ ಬಿಸಿ ರಕ್ತ, ತಣ್ಣಗಿನ ರಕ್ತ ಇತ್ಯಾದಿ ಮಾತುಗಳು ಅವರ ಜಾಡನ್ನು ಸ್ಪಷ್ಟಪಡಿಸುತ್ತಿದ್ದವು. ಯುವರ್ ಆನರ್, ನಾಥೂರಾಮನ ಶವವು ಶವಪೆಟ್ಟಿಗೆಯಿಂದ ಎದ್ದು ಹೊರಬಂದಿತು ಎಂಬ ಹೆದರಿಕೆಯು ನನ್ನಿಂದ ತಕರಾರನ್ನು ತೆಗೆಸಿತು. ಆದರೆ ನನ್ನದು ತಪ್ಪು. ನನ್ನ ಮಿತ್ರರು ಮಾಡಿದ ನೈತಿಕ ಪ್ರಸ್ತಾಪವು ನನ್ನ ಮಿದುಳನ್ನು ತಿಳಿಗೊಳಿಸಿದೆ. ನ್ಯಾಯಾಲಯಗಳು, ವಿಚಾರಣೆಗಳು, ಫಾಸಿ ಶಿಕ್ಷೆಗಳು ಹಾಗೂ ಪೊಲೀಸರು ಮಾತ್ರವೇ ನಾಥೂರಾಮನನ್ನು ತಡೆಯಲಾರವು. ಅಸಮರ್ಥ ಅಸ್ತ್ರಗಳವು. ಶುದ್ಧ ನೈತಿಕತೆಯೊಂದೇ ನಾಥೂರಾಮನನ್ನು ಮೇಲೆದ್ದು ಬರದಂತೆ ತಡೆಯಬಲ್ಲ ಅಸ್ತ್ರ. ಅಹಿಂಸಾತ್ಮಕ ನೈತಿಕ ಚಳುವಳಿ ಮಾತ್ರ ಈ ದೇಶವನ್ನು ಮತೀಯ ಗಲಭೆಗಳಿಂದ ಪಾರು ಮಾಡಬಲ್ಲದು.
5: ನಾನು ಶವವಲ್ಲ, ನಾನೊಬ್ಬ ಜೀವಂತ ವ್ಯಕ್ತಿ.
2: ಆರ್ಡರ್, ಆರ್ಡರ್.
1: ನನ್ನ ಮಿತ್ರ ಗಾಂಧೀಜಿಯವರನ್ನು ಹುಸಿದೇವರು ಎಂದು ಕರೆದ. ಅವರನ್ನು ಹುಸಿಯಾಗಿಸಿದ್ದಾದರೂ ಯಾರು? ನಾವೇ ತಾನೆ, ಸ್ವಾತಂತ್ರ್ಯ ನಂತರದ ಭಾರತೀಯರು ತಾನೆ. ಗಾಂಧೀಜಿಯವರ ಬಲಿದಾನದ ನೈತಿಕ ಸಂಕೇತವನ್ನು ವ್ಯರ್ಥವಾಗಿ ಚೆಲ್ಲಿದೆವು ತಾನೆ?
3: ಗಾಂಧೀಜಿ ಬಲಿದಾನ ಮಾಡಲಿಲ್ಲ, ಬಲಿದಾನ ಮಾಡಿದವನು ನಾನು.
2: ಆರ್ಡರ್, ಆರ್ಡರ್.
1: ಜಾಗತೀಕರಣದ ಹೆಸರಿನಲ್ಲಿ ಹಾಗೂ ಆರ್ಥಿಕ ಪ್ರಗತಿಯ ಹೆಸರಿನಲ್ಲಿ ನಾವು ಆಸೆ ಬುರುಕರಾದೆವು. ರಾಷ್ಟ್ರೀಯ ಸಂಕೇತಗಳನ್ನು ಗಾಳಿಗೆ ತೂರಿದೆವು, ನೈತಿಕತೆಯನ್ನು ಗಾಳಿಗೆ ತೂರಿದೆವು. ಬಾಬರಿ ಮಸೀದಿ ಉರುಳಿ ಬಿದ್ದಿದೆ. ಭಾರತದ ಒಂದೊಂದು ನಗರವು ಹಿಂಸಾಚಾರಕ್ಕೆ ಬಲಿಯಾಗುತ್ತಾ ಇದೆ. ನ್ಯೂಯಾರ್ಕಿನ ಟ್ರೇಡ್ ಸೆಂಟರ್ ಉರುಳಿ ಬಿದ್ದಿದೆ. ಹಿಂಸಾಚಾರವನ್ನು ಮರುಹಿಂಸೆಯಿಂದ ಎದುರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಸೈನ್ಯವನ್ನು ಹರಿಬಿಟ್ಟಿದ್ದೇವೆ, ಆಯುಧಗಳನ್ನು ಹರಿಬಿಟ್ಟಿದ್ದೇವೆ.
3: ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿಯೇ ತೀರುತ್ತೇವೆ.
4: ದ್ವೇಷ ಅಸೂಯೆಗಳು ಕಾಂಗ್ರೆಸ್ ಸರ್ಕಾರಗಳ ಕೊಡುಗೆಯಲ್ಲವೇನು?
1: ಎಲ್ಲಾ ಸರ್ಕಾರಗಳ ಕೊಡುಗೆಯೂ ಹೌದು, ಎಲ್ಲಾ ಜನಾಂಗಗಳ ಕೊಡುಗೆಯೂ ಹೌದು. ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು ಯಾರೂ ಈ ಆಧುನಿಕ ಪಾಪದಿಂದ ಮುಕ್ತರಲ್ಲ.
4: ಥ್ಯಾಂಕ್ ಯು.
1: ಆದರೆ ಒಂದು ಮಾತನ್ನು ನೆನಪಿಡಿ, ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಬಹುಸಂಖ್ಯಾತರು. ಬಹುಸಂಖ್ಯಾತರು ದಾರಿ ತಪ್ಪಿದರೆ ಆನೆಗೆ ಮದ ಬಂದಂತೆ. ಆನೆ ನಡೆದಾಡುವಾಗ ಇರುವೆಗಳ ಗೂಡಿಗೆ ನೋವಾಗುವ ಸಾಧ್ಯತೆ ಹೆಚ್ಚಿಗಿರುತ್ತದೆ ಎಂಬುದನ್ನು ಮರೆಯದಿರಿ.
3: ಮತ್ತದೇ ನಿರ್ವೀರ್ಯ ಮಾತುಗಳು. ಹಿಂದೂಗಳ ಸಂಖ್ಯೆ ಹಿಂದೂಸ್ತಾನದಲ್ಲಿಯೇ ಕುಸಿಯುತ್ತಿದೆ.
2: ಆರ್ಡರ್, ಆರ್ಡರ್.
3: ಪಾಕಿಸ್ತಾನವು ಇಸ್ಲಾಮಿನ ರಾಷ್ಟ್ರವಾಗಬಲ್ಲುದಾದರೆ, ಇಸ್ರಾಯೇಲ್ ಯಹೂದಿಗಳ ರಾಷ್ಟ್ರವಾಗಬಲ್ಲುದಾದರೆ, ಹಿಂದೂಸ್ತಾನವು ಹಿಂದೂ ರಾಷ್ಟ್ರ ಏಕಾಗಬಾರದು? ಮುಸಲ್ಮಾನರು ಹಿಂದೂ ಸಂಸ್ಕೃತಿಯನ್ನು ಏಕೆ ಒಪ್ಪಿಕೊಳ್ಳಬಾರದು?
1: ಯುವರ್ ಆನರ್, ದ್ವೇಷ ಮರೆತರೆ ಈತನ ಜಗತ್ತೇ ಕುಸಿದು ಬೀಳುತ್ತದೆ, ಒಳ್ಳಾಗುತ್ತದೆ.
3: ಸುಳ್ಳು, ನೀವೆಲ್ಲ ಸುಳ್ಳು ಹೇಳುತ್ತಿದ್ದೀರಿ.
2: ಆರ್ಡರ್, ಆರ್ಡರ್.
3: ನಿಮಗಾರಿಗೂ ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಇಲ್ಲ.
4: ನೀವು ಉದ್ರೇಕಗೊಳ್ಳುತ್ತಿದ್ದೀರಿ.
1: ಮೂರ್ಖರು ನಾವು. ಹಿಂಸಾ ರಾಕ್ಷಸ ಇಂದಿಗೂ ಸತ್ತಿಲ್ಲ, ಸಾಯುವುದೂ ಇಲ್ಲ. ಆತ ಈಗಲೂ ಹೊಳೆಯುತ್ತಿದ್ದಾನೆ. ನಮ್ಮ ಯುವಕ ಯುವತಿಯರ ಕುತ್ತಿಗೆಯಲ್ಲಿ ಆತನ ಆಸೆ ಬುರುಕ ಹಲ್ಲುಗಳು ನಾಟಿವೆ. ಅಸಂಖ್ಯ ರಕ್ತದ ಗುರುತುಗಳು ಕಾಣಿಸಿಕೊಂಡಿವೆ. ಆದರೂ ನಾವು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈ ಬಾರಿ ಆ ಹಿಂಸಾ ರಾಕ್ಷಸ ಕಪ್ಪು ಬಟ್ಟೆ ತೊಟ್ಟು ಬರಲಿಲ್ಲ, ಕಾವಿ ತೊಟ್ಟು ಬಂದಿದ್ದಾನೆ. ಪಾಕಿಸ್ತಾನದಲ್ಲಿ ಹಸಿರು ಬಟ್ಟೆ ತೊಟ್ಟು ಬಂದಿದ್ದಾನೆ. ಇಲ್ಲಿ ರಾಮನಾಮ ನುಡಿಯುತ್ತಾನೆ, ಅಲ್ಲಿ ಕುರಾನದ ಪಠಣ ಮಾಡುತ್ತಾನೆ.
3: ಸುಳ್ಳು, ಎಲ್ಲವೂ ಸುಳ್ಳು, ನೀವು ಹೇಳುತ್ತಿರುವುದೆಲ್ಲವೂ ಸುಳ್ಳು. ಜೈ ಶ್ರೀರಾಮ, ಜೈ ಶ್ರೀರಾಮ.
6: ಅಯ್ಯೋ ಅಮ್ಮ, ಕಬಡ್ಡಿ ಕಬಡ್ಡಿ
1: ಗುಂಡು.
7: ಮಿಸ್, ಇದು ಅನ್ಯಾಯ. ಉಚ್ಚಾರಣೆ ಸರಿ ಇಲ್ಲ ಮಾತ್ರಕ್ಕೆ ರೋಲ್ ಸಿಗಬಾರ್ದ? ನಿನ್ನೆ ಕೂಡ ಅವರು ಸೀನ್ ಬೆಳೆಸ್ತಾ ಹೋದ್ರು, ಆದ್ರೂ ನೀವು ಸುಮ್ನೆ ಇದ್ದೀರಿ.
8: ಹಾಗೆಲ್ಲ ಸಣ್ಣತನ ತೋರಿಸ್ಬಾರ್ದು.
9: ಸಣ್ಣತನ ಅಲ್ಲ ಮಿಸ್, ನಾವು ಸೀನ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ, ನಾವು ನಾಟಕ ಮಾಡ್ತೀವಿ.
10: ಎಂತ ಸೀನ್ ವರ್ಕ್?
7: ಗಾಂಧೀಜಿ ಅವರ ಹಿಂದ್ ಸ್ವರಾಜ್ ಮೇಡಮ್.
10: ಆದ್ರೆ ನಾನದನ್ ನಿಮಗ್ ಕೊಟ್ಟಿದ್ದು ಓದೋಕಂತ ಅಷ್ಟೇ.
7: ನಿಜ, ಆದ್ರೆ ಹಿಂದ್ ಸ್ವರಾಜ್ ಪುಸ್ತಕನೇ ಸೀನ್ ಇದ್ದ ಹಾಗಿದೆ ಮಿಸ್.
9: ಡೈಲಾಗ್ ರೂಪದಲ್ಲಿದೆ ಮಿಸ್, ಅದಕ್ಕೆ ಅಭ್ಯಾಸ ಮಾಡಿದೀವಿ.
10: ಬಹಳ ಒಳ್ಳೆ ಕೆಲಸ ಮಾಡಿದ್ರಿ.
7: ಆದ್ರೆ ಅವರು ಬೆಳೆಸಿರೋ ನಾಟಕದಲ್ಲಿ ಇದು ಹೊಂದೋದೇ ಇಲ್ಲ ಮಿಸ್. ಇಡೀ ನಾಟಕವೇ ಕೋರ್ಟ್ ರೂಮ್ ಡ್ರಾಮಾ ಆಗಿ ಬೆಳೀತಿದೆ. ಹೌದು ಮಿಸ್, ಅವರು ಇಡೀ ಪ್ರಾಜೆಕ್ಟ್ ಅನ್ನೇ ತಿರುಚಿದ್ದಾರೆ. ಗಾಂಧೀಜಿ ಚಿಕ್ಕವರಾಗ್ತಿದ್ದಾರೆ, ಲಾಯರ್ಗಳು ದೊಡ್ಡವರಾಗ್ತಿದ್ದಾರೆ, ಗೋಡ್ಸೆ ಬೆಳೀತಾ ಇದ್ದಾನೆ, ಹಿಂಸೆ ಆಕರ್ಷಕವಾಗ್ತಾ ಇದೆ, ಇಲ್ಲದ್ದೆಲ್ಲ ತುರುಕ್ತಾ ಇದ್ದಾರೆ ಮಿಸ್.
10: ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಡಿ, ನೀವೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ ಮಾಡ್ ತೋರ್ಸಿ.
9: ಹೌದಾ ಮಿಸ್, ಮಾಡೋಣ ಮಿಸ್.
10: ಮಿಕ್ಕವ್ರು ಬರ್ಲಿಕ್ಕೆ ಇನ್ನೂ 15 ನಿಮಿಷ ಇದೆ. ನಿಮ್ಮ ಸೀನ್ ವರ್ಕ್ ಸಿದ್ಧವಾಗಿದ್ರೆ ತೋರ್ಸಿ ನೋಡೋಣಂತೆ.
9: ಎಸ್ ಮಿಸ್, ಹಾಗೆ ಆಗ್ಲಿ ಮಿಸ್.
7: ನೀವು ಕೂಡಿ ಮಿಸ್, ಅವನು ಸಂಪಾದಕನ ರೋಲ್ ಮಾಡ್ತಾನೆ, ನಾನು ಸಂದರ್ಶಕಿಯ ರೋಲ್ ಮಾಡ್ತೀನಿ.
9: 4ನೇ ಅಧ್ಯಾಯದಿಂದ ಶುರು ಮಾಡ್ತೀವಿ ಮಿಸ್. ಸ್ವರಾಜ್ಯ ಅಂದರೆ ಏನು ಅನ್ನುವ ಚಾಪ್ಟರ್.
7: ಸಮಯ 1908. ಗಾಂಧೀಜಿ ಲಂಡನ್ ನಿಂದ ದಕ್ಷಿಣ ಆಫ್ರಿಕಾದ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಆಗ ಬರೆದಿದ್ದು ಹಿಂದ್ ಸ್ವರಾಜ್.
10: ಗಾಂಧೀಜಿ ಈ ಪುಸ್ತಕವನ್ನ ಸಂಭಾಷಣೆ ರೂಪದಲ್ಲೇ ಯಾಕೆ ಬರೆದ್ರು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ?
7: ಹೆಚ್ಚು ಡ್ರಾಮಾಟಿಕ್ ಆಗಿರುತ್ತೆ ಅಂತ ಇರ್ಬೇಕು ಮಿಸ್.
10: ಹೌದು, ಆದ್ರೆ ಅದಕ್ಕಿಂತ ಗಾಢವಾದ ಕಾರಣ ಇತ್ತು.
9: ಏನದು ಹೇಳಿ ಮಿಸ್.
10: ಗಾಂಧೀಜಿಯವರು ಭಗವದ್ಗೀತೆಯಿಂದ ಪ್ರಭಾವಿತರಾಗಿದ್ರು.
9: ಅರೆ ಹೌದಲ್ವಾ, ಹೊಳೆದೇ ಇರಲಿಲ್ಲ. ಗೀತೆ ಕೂಡ ಸಂಭಾಷಣೆ ತಾನೆ.
10: ಆಗ ಒಂದ್ ಅರ್ಥದಲ್ಲಿ ಗಾಂಧೀಜಿ ಸಹ ಯುದ್ಧ ಭೂಮಿಯಲ್ಲಿದ್ರು. ದಕ್ಷಿಣ ಆಫ್ರಿಕಾದ ಭಾರತೀಯರ ಹಕ್ಕಿಗಾಗಿ ಹೋರಾಟ ನಡೆಸಿದ್ರು. ಅವರು ತನ್ನ ಪತ್ರಿಕೆಯನ್ನೇ ನೈತಿಕ ಆಯುಧ ಅಂತ ತಿಳಿದಿದ್ರು.
7: ಶುರು ಮಾಡೋಣವಾ ಮಿಸ್?
10: ಮಾಡಿ, ನಾನು ನೋಡ್ತಾ ಇದ್ದೀನಿ.
9: ಇಂಗ್ಲಿಷರನ್ನ ಯಾಕೆ ದೇಶ ಬಿಟ್ಟು ಓಡಿಸಬೇಕು ಹೇಳು.
7: ಯಾಕೆಂದ್ರೆ ಅವರ ಆಡಳಿತದಿಂದ ದೇಶ ದಿವಾಳಿ ಎದ್ದಿದೆ. ನಮ್ಮ ಹಣ ಕೊಳ್ಳ ಹೊಡಿತಿದ್ದಾರೆ ಅವರು. ಸರ್ಕಾರದ ದೊಡ್ಡ ಹುದ್ದೆಗಳೆಲ್ಲ ಅವರಿಗೆ ಆಗಿದೆ. ನಮ್ಮನ್ನ ಗುಲಾಮಗಿರಿಯಲ್ಲಿಟ್ಟಿದ್ದಾರೆ. ಅವರ ಗರ್ವ ಅತಿಯಾಗಿದೆ.
11: ಹಣ ಕೊಳ್ಳೆ ಹೊಡೆಯದಿದ್ದರೆ, ನಿಗರ್ವಿಗಳಾದರೆ, ದೊಡ್ಡ ಹುದ್ದೆಗಳನ್ನು ಹಂಚಿಕೊಂಡರೆ ಆಗ
12: ಆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಹುಲಿ ಯಾವತ್ತಾದ್ರೂ ಹುಟ್ಟುಗುಣ ಬದಲಾಯಿಸುತ್ತಾ?
11: ಸ್ವಯಂ ಅಧಿಕಾರದ ಹಕ್ಕನ್ನು ನೀಡಿದರು ಅಂತ ಇಟ್ಕೋ. ಕೆನಡಾ ದಕ್ಷಿಣ ಆಫ್ರಿಕಾಗಳ ತರಹ ನಮ್ಮನ್ನು ಪರಿಗಣಿಸಿದರು ಅಂತ ಇಟ್ಕೋ. ಆಗ
12: ನಮ್ಮದೇ ನೌಕಾಬಲ, ನಮ್ಮದೇ ಸೈನ್ಯ, ಒಟ್ಟಾರೆಯಾಗಿ ನಮ್ಮ ಹಿರಿಮೆ ಸಾಧ್ಯವಾದರೆ ಯಾಕಾಗಬಾರದು?
11: ನಿನಗೆ ಇಂಗ್ಲಿಷ್ ಆಡಳಿತ ಬೇಕು, ಇಂಗ್ಲಿಷರು ಬೇಡ, ಹುಲಿಯ ಗುಣ ಬೇಕು, ಮೈ ಮೇಲಿನ ಪಟ್ಟೆಗಳು ಬೇಡ. ಹೌದು ತಾನೆ? ಅಂತಹ ವ್ಯವಸ್ಥೆನ ಹಿಂದೂಸ್ತಾನ ಅನ್ನೋದಕ್ಕಿಂತ ಇಂಗ್ಲಿಷ್ ಸ್ಥಾನ ಅನ್ನಬಹುದೋ ಏನೋ. ನಾನು ಬಯಸುವ ಸ್ವರಾಜ್ಯ ಅದಲ್ಲ.
12: ಏನು ಈಗ ಹೇಳ್ತೀರಿ? ಪ್ರಜಾಸತಿಯ ತೌರುಮನೆ ಅಂತಾರೆ ಇಂಗ್ಲೆಂಡ್ನ. ಸ್ಪೆನ್ಸರ್, ಮಿಲ್ಸ್, ಇಂಗ್ಲಿಷ್ ಪಾರ್ಲಿಮೆಂಟ್ ಎಲ್ಲಾ ಇರೋದು ಅಲ್ಲಿ. ಪಾರ್ಲಿಮೆಂಟುಗಳ ಮಹಾಮತೆ ಅನ್ಸ್ಕೊಂಡಿರೋ ಇಂಗ್ಲಿಷಿನ ಮಾದರಿ ನಮ್ಮ ದೇಶಕ್ಕೆ ಬೇಡ್ವಾ?
11: ಇಂಗ್ಲೆಂಡಿನ ಸ್ಥಿತಿ ಚಿಂತಾಜನಕವಾಗಿದೆ. ಪಾರ್ಲಿಮೆಂಟುಗಳ ಮಹಾಮಾತೆ ಅಂತ ನೀನು ಕರೆದ ಸಂಸ್ಥೆ ನನ್ನ ಪ್ರಕಾರ ಒಬ್ಬ ಬಂಜೆ ಇದ್ದ ಹಾಗೆ, ಅಥವಾ ಬೆಲೆವೆಣ್ಣಿನ ಹಾಗೆ.
12: ಛೇ, ಎಂತ ಮಾತಾಡ್ತೀರಿ?
11: ಬಹಳ ಕೆಟ್ಟ ಪದ ಬಳಸಿದೆ, ನಿಜ. ದುರದೃಷ್ಟವಶಾತ್ ಅದು ಸೂಕ್ತವಾದ ಪದ. ಇಂಗ್ಲೆಂಡಿನ ಪಾರ್ಲಿಮೆಂಟ್ ಸ್ವಂತ ಇಚ್ಛಾಶಕ್ತಿಯಿಂದ, ಅಂದರೆ ಹೊರಗಿನ ಪ್ರತಿಭಟನೆ ಇಲ್ಲದೆ, ಒಂದೂ ಒಳ್ಳೆಯ ಕೆಲಸ ಮಾಡಿಲ್ಲ. ಇನ್ನೂ ಬೆಲೆವೆಣ್ಣಿನ ಹಾಗೆ, ಯಾಕೆಂದರೆ ಅಧಿಕಾರ ನಡೆಸುವ ಮಂತ್ರಿ ಮಹೋದಯರು ಆಗಾಗ ಬದಲಾಗ್ತಿರ್ತಾರೆ. ಇವತ್ತು ಮಿಸ್ಟರ್ ಆಸ್ಕ್ವಿತ್ ಬರ್ತಾನೆ, ನಾಳೆ ಮಿಸ್ಟರ್ ಬೇಲ್ಫೋರ್ತ್ ಬರ್ತಾನೆ.
12: ಕೊಂಕು ಮಾತಾಡ್ತಿದ್ದೀರಿ ನೀವು?
11: ಹಾಗಂದುಕೊಂಡಿದ್ದೀಯ ಅಷ್ಟೇ. ಪಾರ್ಲಿಮೆಂಟ್ ಸದಸ್ಯರುಗಳ ಬಗ್ಗೆ ಇಂಗ್ಲೆಂಡಿನಲ್ಲಿರುವ ಜನಪ್ರಿಯ ನಂಬಿಕೆ ಏನು ಅಂತ ಗೊತ್ತೇನು? ಸ್ವಾರ್ಥಿಗಳು, ಸಮಯ ಸಾಧಕರು ಅಂತ. ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ ಅಷ್ಟೇ. ಹೆದರಿಕೆ, ಹೆದರಿಕೆ ಅಲ್ಲಿನ ಚಾಲಕ ಶಕ್ತಿ. ಇವತ್ತು ಮಾಡಿದ್ದನ್ನ ನಾಳೆ ಮುರಿತಾರೆ. ಮಹತ್ವದ ಚರ್ಚೆಗಳ ಸಂದರ್ಭದಲ್ಲಿ ಗೊರಕೆ ಹೊಡಿತಾರೆ, ಇಲ್ಲ ಕಿವಿತೂತು ಬೀಳೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ. ಕಾರ್ಲೆಲ್ ಏನಂದಿದ್ದ ಗೊತ್ತೇನು? ಪಾರ್ಲಿಮೆಂಟ್ ಅನ್ನೋದು ವಿಶ್ವವಿಖ್ಯಾತವಾದ ಒಂದು ತಲೆಹರಟೆ ಅಂದಿದ್ದ ಅವನು.
12: ಮತ್ಯಾರೋ ಮಗು ಅಂದಿದ್ರಲ್ವಾ?
11: ಹೌದು, 700 ವರ್ಷಗಳ ನಂತರವೂ ಬೆಟ್ಟು ಚೀಪುತ್ತಲೇ ಉಳಿದಿದೆ ಇಂಗ್.